ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಮುಂಜಾವ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ವೈಶಾಖ ಮಾಸದ 20ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 10ನೇ ತಾರೀಕು ಭಾನುವಾರ. ಈಗ ಸಮಯ 5:57:13. ಇಂದಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ. ಶುಭ ನುಡಿ. ಜಗತ್ತನ್ನು ಬೆಳಗಲು ಸೂರ್ಯ ಬೇಕು, ಬದುಕನ್ನು ಬೆಳಗಲು ಪುಸ್ತಕ ಬೇಕು. ಹೀಗೆಂದವರು ರವೀಂದ್ರನಾಥ ಟಾಗೋರ್. ಶುಭ ನುಡಿ ಆಲಿಸಿದಿರಿ.

ಎಫ್ಎಂ 100.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಬೆಳಿಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. ನಿಂಗರಾಜ ತೋರಬೈಲು ಅವರಿಂದ ಚಿಂತನ 6:30 ಬೆಂಗಳೂರು ಕೇಂದ್ರದಿಂದ. ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಹಾಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 7:00 to 7:15 ಪ್ರಕಟಣೆಗಳು. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯ್. ಇಂದು ಬೆಳಿಗ್ಗೆ 8:30 ಹಾಗೂ 8:50 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 8:30 ಹಾಗೂ 8:35 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಇದರಲ್ಲಿ ಮೊದಲಿಗೆ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ನಂತರ 8:35 ಆಕಾಶವಾಣಿ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಆಕಾಶ ಬುಟ್ಟಿ, ಹಿರಿಯ ಬಹುಭಾಷಾ ನಟಿ ಹಾಗೂ ನಿರ್ಮಾಪಕಿ ಪಂಡರಿಬಾಯಿ ಅವರೊಂದಿಗೆ ಸಂದರ್ಶನ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇಂದು ಬೆಳಿಗ್ಗೆ 9:05 ನಮ್ಮ ನಿಲಯದಿಂದ ಕೊಡವ ಸಿರಿ ನಾಟಕ ದಾರ್ಕ್ ದಾರ್ ಶತ್ರು, ರಚನೆ ಮತ್ತು ನಿರ್ದೇಶನ ಸೋಮೇಂಡ ಬೋಸ್ ಬೆಳ್ಯಪ್ಪ, ಪ್ರಸ್ತುತಿ ಕೊಡಗು ಕ್ರಿಯೇಷನ್ಸ್ ವಿರಾಜ್ಪೇಟೆ. 9:45 ದಿಕ್ಸೂಚಿ, ಯುವವಾಣಿ ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆ ಎನ್. ಬೆಳಿಗ್ಗೆ 10:00 ಚಿನ್ನರ್ಲೋಕ, ಕೊಡಗಿನ ಮಡಿಕೇರಿಯ ಚೇರಂಬಣೆಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ನಡೆಸಿಕೊಟ್ಟಿರುವ ಕಾರ್ಯಕ್ರಮ ವೈವಿಧ್ಯದ ಮುಂದುವರೆದ ಹಾಗೂ ಕೊನೆಯ ಭಾಗ, ನಿರ್ವಹಣೆ ಶಕುಂತಲಾ ಎಂ. ಗಾನ ಭಜಾನ 10:30, 11:00 ಗಾನ ಡಂಗೂರ. ಇನ್ನು ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂಲ ವ್ಯಾಧಿಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ. ನಂತರ ಫಿಷರ್ಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಗತಿ ಪಥ, ಇದರಲ್ಲಿ ಪಿಎಂ ವಿಕಸಿತ್ ಭಾರತ್ ರಾಮ್ಜಿ ಮಿಷನ್. 1:20 ಅಮರ ಧ್ವನಿ, ನಮಸ್ಕಾರ ಭಾರತಿ ಸುತ, ಭಾರತಿ ಸುತರ ಕುರಿತ ಆರ್ ಮಿತ್ರ ಅವರಿಂದ ಭಾಷಣ, ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. 1:40 ಪ್ರಚಲಿತ, 2:40 ಬಾಳ ಬೆಳಕು, 3:00 ಕಥ, ಶ್ರೀಮದ್ ರಾಮಾಯಣದ ಭಾಗ, ಪಾದುಕ ಪಟ್ಟಾಭಿಷೇಕ ಮತ್ತು ಶೂರ್ಪನಖ ಮಾನಭಂಗ. ನಡೆಸಿಕೊಡ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. ಸಂಜೆ 4:00 ಭಾವಯಾನ ನಡೆಸಿಕೊಡ್ತಾರೆ ಶ್ರುತಿ ಎಂಎಂ. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ 4:30. ಸಂಜೆ 5:00 ಗಾನಲಹರಿ, ಖ್ಯಾತ ಹಿಂದೂಸ್ತಾನಿ ಗಾಯಕ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ 5:30. ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ 6:00. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ.

ಇಂದು ಸಂಜೆ 6:51 ಕೃಷಿ ರಂಗದಲ್ಲಿ ಮೊದಲಿಗೆ ಬೇಸಿಗೆಯಲ್ಲಿ ರೇಷ್ಮೆ ಕೃಷಿ ಕುರಿತು ಎಂಎನ್ ಸಂಧ್ಯಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. 7:20 ಸುದ್ದಿ ಚಂಪೆ. ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ

ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳ್ಳಿ ಗ್ರಾಮ. 7:29 ಸನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಇವರ ಪ್ರಾಯೋಜಿತ ಸುದ್ದಿ ಸಮಾಚಾರ. ಇಂದು ಸಂಜೆ 7:45 ಬೆಂಗಳೂರು ಕೇಂದ್ರದಿಂದ ಜನಪದದಲ್ಲಿ ಹೆಣ್ಣು ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. ರಾತ್ರಿ 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕನಕದಾಸರ ರಚನೆ, ವಿದ್ಯಾಭೂಷಣ್ ಅವರ ಧ್ವನಿಯಲ್ಲಿ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆಯುವರೋ ಅಲ್ಲಿ ಬಂದೊದಗುವನು.

ಮುಲ್ಲೆರ ಜಿಮ್ಮಿ ಅಯ್ಯಪ್ಪ ಅವರ ರಚನೆ, ಚೇಂದಿರ ನಿರ್ಮಲಾ ಬೊಪ್ಪಣ ಅವರ ಸ್ವರದಲ್ಲಿ. ಅದ್ದು ಬಾ ತಾಯೇನೇ ಅದ್ದು ಬಾ, ಅದ್ದು ಬಾ ಒಮ್ಮ ಅದ್ದು ಬಾ.

ಅವ್ವ ಕಾವೇರಿ ನಿಂಗೆ ಅರ್ಪಣೆ, ಅವ್ವ ಕಾವೇರಿ ನಿಂಗೆ ಸಮರ್ಪಣೆ. ಬಾರಿಯಂಡ ಜೋಯಪ್ಪ ಅವರ ರಚನೆ, ಬದ್ರಿಪ್ರಸಾದ್ ಅವರ ಸ್ವರದಲ್ಲಿ.

0: ಕೇಳಿದಿರಿ. ಇದು ಇಂದಿನ ಉದಯರಾಗ ಕಾರ್ಯಕ್ರಮ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
0: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ, ನಿಂಗರಾಜು ತೋರಹಳ್ಳಿಯವರಿಂದ.
1: ಸಮಾಜದ ಅತ್ಯಂತ ಚಿಕ್ಕ ಘಟಕ ಕುಟುಂಬ. ಮಗು ಜನಮೂಲದ ಅತ್ಯಂತ ಚಿಕ್ಕ ಪ್ರಭೆ, ಹೌದು ತಾನೆ? ನೋಟ, ತುಂಟಾಟ, ಆಟ, ಪಾಠ, ಓಟ ಮಗುವಿನ ಪ್ರಥಮ ಆದ್ಯತೆಗಳು. ಜಗತ್ತಿನ ಒಡಲೆ ಮಗುವಿನ ಮನಸ್ಸಿನ ತಿಳಿಯಾದ ಕಡಲು. ಮಗು ಪರಿಶುದ್ಧ ಸ್ಫಟಿಕದಂತಹ ಜೀವ ಜಗತ್ತಿನ ಪ್ರಜ್ಞಾಜ್ಯೋತಿ. ಇಂತಹ ಪರಿಶುದ್ಧವಾದ ಕಂದಮ್ಮಗಳನ್ನು ದೊಡ್ಡವರೆನಿಸಿಕೊಳ್ಳುವ ನಾವು ಕಲಕಿ ಜಾತಿ, ಧರ್ಮ, ಭಾಷೆ ಎಂಬ ಹಳ್ಳ ಕೊಳ್ಳ ಕೆರೆ ನದಿಗಳಿಗೆ ಕಟ್ಟಿಹಾಕುತ್ತೇವೆ. ಇದನ್ನು ಅರಿತ ವಿಶ್ವಕವಿ ಕುವೆಂಪು ಹೀಗೆಂದರು: ಮಗು ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತಾನೆ, ನಾವು ಮಗುವನ್ನು ಅಲ್ಪಮಾನವನನ್ನಾಗಿ ಮಾಡುತ್ತೇವೆ ಎಂದರು. ಮಗುವಿಗೆ ಜಗತ್ತಿನ, ದೇಶದ, ಭಾಷೆಯ, ಧರ್ಮದ, ಜಾತಿಯ, ವರ್ಣದ ತಾರತಮ್ಯದ ಪರಿಮಿತಿ ಇಲ್ಲ. ಹೀಗಾಗಿ ಮನೆಯೇ ವಿಶ್ವಮಾನವನ ವಿಕಾಸದ ತಳಹದಿಯಾಗಬೇಕು. ಕುಬ್ಜತೆಯ ದೊಡ್ಡವರಾದ ನಾವು ಮಗುವಿನ ಮಮತೆಯ ಕಡಲಿಗೆ ನಾಂದಿ ಆಡಬೇಕು. ಮಗುವಿನ ಎಲ್ಲ ರೀತಿಯ ವಿಕಾಸದ ವೇದಿಕೆ ಮನೆ. ಮನೆಯೇ ಮೊದಲ ಪಾಠಶಾಲೆ. ಈ ಮನೆ ಅದರ ಆದ್ಯತೆ. ಮಗುವಿನ ತೊದಲು ದೊನಿಗೆ ತಾಯಿಯೇ ಮೊದಲ ಗುರು. ಮಮತೆಯೂ ಹೌದು, ಮಮತೆಯ ಕಡಲೂ ಹೌದು. ತಾಯಿ ದೇಶ ಭಾಷೆ ಮೀರಿ ಮಗುವಿನ ಸುರಸುಂದರ ಶಿಲ್ಪಿಯಾಗುತ್ತಾಳೆ. ಎಳೆಗರು ಎತ್ತಾಗದೆ ಎಂಬಂತೆ ಮಗು ಎಳೆತನದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ತಾಯಿಯ ಎದೆಯ ಹಾಲು ಕುಡಿದು ಕನಸಿನಲ್ಲೇ ಬಾಯಿ ಚಪ್ಪರಿಸಿ ನಿದ್ರಿಸುತ್ತಾ ಚಪ್ಪರಿಸಿ ಪದ ಹಾಡುವ ಪರಿಪಾಠ ತೊಟ್ಟಿಲಲ್ಲೇ ಆರಂಭವಾಗುತ್ತದೆ. ತೆವಳುತ್ತಾ, ಬೀಳುತ್ತಾ, ಹೇಳುತ್ತಾ, ತೊದಲುತ್ತಾ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಿದ್ದು ಎದ್ದು ಮಗುವಿನ ಆರಾಟ ಕೀರಾಟ ಆರಂಭವಾಗುತ್ತದೆ. ತಾಯ್ತನದ ಸುವಾಸನೆ ಗಮನಿಸುವ ಮಗು ತಾಯಿಯ ಮಮತೆಯ ಕಣ್ಸನ್ನೆಗೆ, ಕೈ ಸನ್ನೆಗೆ, ಬಾಯಿ ಸನ್ನೆಗೆ, ತಾಯಿ ಭಾಷೆಗೆ ಧ್ವನಿಗೂಡಿಸುತ್ತದೆ. ತಾಯಿಯ ಲಾಲಿ ಹಾಡಿಗೆ ಮಗು ಕಿವಿಯಾಗಿ ಆಲಿಸುತ್ತ, ಆನಂದಿಸುತ್ತ, ಉಲ್ಲಾಸಿಸುತ್ತ ನಿದ್ರೆಯ ಜಗತ್ತಿಗೆ ಜಾರುತ್ತದೆ. ಮಗು ಪರಿಸರದ ಕೂಸು. ತಾಯಿಯ ಪರಿಪಾಲನೆಯಲ್ಲಿ ಬೆಳೆದ ಮಗು ದಿನ ಕಳೆದಂತೆ ಎತ್ತವರಿಂದ ಹೆಸರಿಲ್ಲದ ಮಗು ಹೆಸರೊಂದು ಪಡೆದುಕೊಂಡು ಕುಟುಂಬದ ಸದಸ್ಯರೊಂದಿಗೆ ಬೆರೆತು ಪ್ರೀತಿ, ಪ್ರೇಮ, ಸಹನೆ, ಸಂಸ್ಕಾರ, ಹೊಂದಾಣಿಕೆಯ ಸದ್ಗುಣ ಕಲಿಯುತ್ತದೆ. ಹಬ್ಬ ಹರಿದಿನಗಳಲ್ಲಿ ಮನೆಯನ್ನು ಸಿಂಗರಿಸುತ್ತಾ ಒಪ್ಪಾವರಣ ಮಾಡುವ ಕೌಶಲ್ಯ ರೂಢಿಸಿಕೊಳ್ಳುತ್ತದೆ. ತಂದೆಗೆ ಜೊತೆಯಾಗಿ ಬಾಳ್ವೆಗೆ ಬೇಕಾದ ಮೌಲಿಕ ಗುಣ ಪಡೆದುಕೊಂಡು ಕುಟುಂಬದಿಂದಲೇ ಸಮಾಜಕ್ಕೆ ಬೇಕಾದ ನಾಯಕತ್ವದ ಗುಣ ಗಳಿಸಿಕೊಳ್ಳುತ್ತದೆ. ತಾಯಿ ಭಾಷೆಯನ್ನು ನಿರ್ಗಳವಾಗಿ ಮಾತನಾಡುವ ಕಲೆಯನ್ನು ಮಗು ಮನೆಯಿಂದಲೇ ಪಡೆಯುತ್ತದೆ. ಮಗು ಪರಿಸರದ ಎಲ್ಲರಿಗೂ ಬೇಕಾದ ಒಂದು ಅಮೂಲ್ಯ ಎಳೆಯ ಗಿಡವಿದ್ದಂತೆ, ಇದನ್ನು ನಾವು ಪೋಷಿಸಿ ಬೆಳೆಸಿದಂತೆ ಬೆಳೆಯುತ್ತದೆ. ಫ್ರಾನ್ಸ್ ದೇಶದ ತತ್ವಜ್ಞಾನಿ ರೂಸೋ ಮಗುವನ್ನ ಕುರಿತು ತನ್ನ ಗ್ರಂಥ ಸೋಷಿಯಲ್ ಕಾಂಟ್ರಾಕ್ಟ್ನಲ್ಲಿ ಹೀಗೆಂದಿದ್ದಾರೆ: ಮ್ಯಾನ್ ಈಸ್ ಬಾರ್ನ್ ಟು ಫ್ರೀ ಬಟ್ ಈಸ್ ಎವ್ರಿವೇರ್ ಇಸ್ ಚೈನ್ ಎಂದು.

0: ಇದರ ಅರ್ಥ ನಿರ್ಬಂಧಗಳಿಲ್ಲದೆ ಬೆಳೆಯಬೇಕು ಮಗು ಎಂಬುದು. ಬೆಳೆಯುವ ಗಿಡವನ್ನು ಚಿವುಟುವುದು ನಿಸರ್ಗದ ದ್ರೋಹ. ನೀವೇ ಯೋಚಿಸಿ ನಿರ್ಧರಿಸಿ. ಸುಂದರ ಸಮಾಜಕ್ಕೆ ಫಲಭರಿತ ಮರಬೇಕೇ, ಬರಡು ಮರಬೇಕೇ? ಸದಾ ಹಸಿರಾಗಿರುವ ಮಗು ನಿಸರ್ಗದ ಕೂಸು. ನಿಸರ್ಗವೇ ಡಾರ್ವಿನ್ ಸಿದ್ಧಾಂತದ ತವರುಮನೆ. ಮಂಗನಿಂದ ಮಾನವನಾದ ವಿಕಾಸದ ಆದಿ ಕುಟುಂಬದ ಸುಂದರ ಪರಿಮಿತಿಗೆ ಬಂದು ನಿಂತಿದೆ. ಇದು ಮಗುವಿಗೆ ಬೆಳಕಿನ ಕಿರಣವಾಗಬೇಕು, ಕತ್ತಲೆಯ ಗೂಡಾಗಬಾರದು.
1: ಇದುವರೆಗೆ ನಿಂಗರಾಜು ತೋರಹಳ್ಳಿಯವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಇನ್ನು ಮುಂದೆ ಕೇಳೋಣ ರೈತರಿಗೆ ಸಲಹೆ.
3: ಕಾಫಿ ಬೆಳೆನಲ್ಲಿ ಕಳೆಗಳ ನಿರ್ವಹಣೆ ಬಹಳ ಮುಖ್ಯವಾದಂಥ ಕ್ರಮ. ಹೊಸದಾಗಿ ಸ್ಥಾಪನೆ ಮಾಡಿದಂಥ ಕಾಫಿ ತೋಟಗಳಲ್ಲಿ ಕೈಕಳೆಯನ್ನು ವರ್ಷದಲ್ಲಿ 3-4 ಸಾರಿ ಮಾಡಲಾಗುತ್ತೆ. ಅದೇ ಸಾಕಷ್ಟು ವರ್ಷಗಳಿಂದ ಬೆಳೆದಂಥ ತೋಟದಲ್ಲಿ ವರ್ಷದಲ್ಲಿ ನಾವು 2-3 ಸಾರಿ ಈ ಕಳೆಯ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಈ ಮಳೆಗಾಲದಲ್ಲಿ ಕಳೆಗಳು ಸಾಕಷ್ಟು ಚೆನ್ನಾಗಿ ಬೆಳೀತವೆ. ಸಾಕಷ್ಟು ತೇವಾಂಶ ಸಿಗೋದ್ರಿಂದ ಮತ್ತು ಅವುಗಳನ್ನು ನಿಯಂತ್ರಣ ಮಾಡದೇ ಇರೋದರಿಂದ ಅವು ಸಾಕಷ್ಟು ಬೆಳೆದಿರ್ತವೆ. ಅಂತಹ ಒಂದು ಕಳೆಗಳನ್ನು ನಾವು ಕತ್ತಿಯನ್ನು ಬಳಸಿ ಕೊಚ್ಚಬೇಕಾಗತ್ತೆ. ಮುಖ್ಯವಾಗಿ ಒಂದು ಸರಿ ಮಳೆ ಮುಗಿದ ಮೇಲೆ ಈ ಕಳೆಗಳನ್ನು ನಾವು ಸಮರ್ಪಕವಾಗಿ ಸುವ್ಯವಸ್ಥಿತವಾಗಿ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಈ ಕೈಯಿಂದ ಕಳೆ ತೆಗೆಯುವಂಥದ್ದು ಸಾಕಷ್ಟು ಕೆಲಸಗಾರರನ್ನು ಬಯಸುವಂಥ ಒಂದು ಚಟುವಟಿಕೆ. ಹಳೆ ತೋಟಗಳಲ್ಲಿ ಮುಚ್ಚಿಗೆ ಅಗೆತವನ್ನು ಮಾಡ್ತಾರೆ. ಅದರಲ್ಲಿ 15-18 ಅಂಗಳ ಆಳಕ್ಕೆ ಈ ಕಾಫಿ ತೋಟಗಳಲ್ಲಿ ಮಣ್ಣನ್ನು ಅಗೆಯಲಾಗುತ್ತೆ. ಈ ರೀತಿ ಮಾಡೋದರಿಂದ ಎಲ್ಲ ಕಳೆಗಳು ಮತ್ತು ಬೇರೆ ಒಂದು ಸಸ್ಯದ ಭಾಗಗಳು ಆ ಮಣ್ಣಲ್ಲಿ ಮುಚ್ಚೋಗಿ ಅದು ಚೆನ್ನಾಗಿ ಕಳೆತು ಗೊಬ್ಬರ ಆಗೋದಕ್ಕೆ ಅನುಕೂಲವಾಗುತ್ತೆ. ಎಳೆ ತೋಟಗಳಲ್ಲಿ ನಾವು ಸಾಕಷ್ಟು ಅಂತರವನ್ನು ಕೊಟ್ಟಿರೋದ್ರಿಂದ ಕಾಫಿ ಗಿಡಗಳು ಸ್ವಲ್ಪ ಪ್ರದೇಶವನ್ನು ಮಾತ್ರ ಆಕ್ರಮಿಸ್ಕೊಂಡಿರ್ತವೆ. ಇದರಿಂದ ಸಾಕಷ್ಟು ಸ್ಥಳ ಕಳೆಗಳ ಒಂದು ಬೆಳವಣಿಗೆಗೆ ಅವಕಾಶವನ್ನು ಕಲ್ಪಿಸುತ್ತೆ. ಕೆಲವೊಂದು ಅಂತರ ಬೆಳೆಗಳನ್ನು ನಾವು ಕಾಫಿ ಬೆಳೆನಲ್ಲಿ ಬೆಳೆಯೋದ್ರ ಮೂಲಕ ಉಳಿಕೆ ಸ್ಥಳವನ್ನು ನಾವು ಬಳಸ್ಕೋಬೋದು. ಜೊತೆಗೆ ಈ ಕಳೆಗಳ ಹಾವಳಿಯಿಂದನೂ ಕೂಡ ಒಂದು ರೀತಿ ಪರಿಹಾರವನ್ನು ನಾವು ಪಡಿಬೋದು. ಅದರಲ್ಲಿ ವಿಶೇಷವಾಗಿ ಈ ಹಸಿರು ಗೊಬ್ಬರದ ಬೆಳೆಗಳು, ಕೆಲವೊಂದು ಮುಚ್ಚಿಗೆ ಬೆಳೆಗಳು, ಹಾಗೆಯೇ ಈ ಕಾಳನ್ನು ಕೊಡುವಂಥ ದ್ವಿದಳ ಧಾನ್ಯದ ಬೆಳೆಗಳನ್ನು ನಾವು ಬೆಳ್ಕೋಬೋದು. ಗೆಣಸು, ಸುವರ್ಣಗಡ್ಡೆ, ತರಕಾರಿಗಳು ಮತ್ತು ಅನಾನಸ್ಸು, ಇಂತಹ ಬೆಳೆಗಳು ಈ ಕಳೆಗಳನ್ನು ಸಾಕಷ್ಟು ನಿಯಂತ್ರಣ ಮಾಡ್ತವೆ ಮತ್ತು ಮಣ್ಣನ್ನು ಕೂಡ ಅವು ಪೌಷ್ಟೀಕರಿಸ್ತವೆ. ಈ ಅಂತರಬೆಳೆ ಪದ್ಧತಿಯನ್ನು ಕೇರಳದ ವಯನಾಡ್ ಪ್ರದೇಶದಲ್ಲಿ ಬಹಳ ಯಶಸ್ವಿಯಾಗಿ ಮಾಡಲಾಗ್ತಾ ಇದೆ. ಚೆನ್ನಾಗಿ ಬೆಳೆದಂಥ ಕಾಫಿ ತೋಟಗಳಲ್ಲಿ ಮಳೆ ಆದಮೇಲೆ ಧೂಳಗತೆ ಅಂತ ಮಾಡ್ತಾರೆ. ಈ ಧೂಳಗತೆ ಮಾಡೋದು ಈ ಕಳೆಗಳ ನಿರ್ವಹಣೆಗೆ ಬಹಳ ಉತ್ತಮವಾದಂಥ ಕ್ರಮ ಅಂತ ಕಂಡುಬಂದಿದೆ. ನಾವು ಯಂತ್ರಗಳನ್ನು ಬಳಸಿ ಕಳೆ ನಿಯಂತ್ರಣವನ್ನು ಮಾಡಬಹುದು. ಇದಕ್ಕಾಗಿ ಸಾಕಷ್ಟು ಯಂತ್ರಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಕೈಯಲ್ಲಿ ಹಿಡಿದು ಬಳಸುವಂತಹ ಬ್ರಷ್ ಕಟರ್ಗಳು ಮತ್ತು ಯಾಂತ್ರಿಕ ಈ ಕಳೆ ನಿಯಂತ್ರಣ ಯಂತ್ರಗಳು ಆರ್ಥಿಕವಾಗಿ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡ್ತವೆ ಅಂತ ಗೊತ್ತಾಗಿದೆ. ಈ ಒಂದು ಬ್ರಷ್ ಕಟರ್ಗಳನ್ನು ಬಳಸಿ ಮಾಡುವಂಥ ಕಳೆ ನಿಯಂತ್ರಣ ತುಂಬ ಅನುಕೂಲಕರ ಅಂತ ಕಂಡುಬಂದಿದೆ. ಇದರಿಂದ ನಾವು ಸಾಕಷ್ಟು ಈ ಕೂಲಿಯನ್ನು ಉಳಿಸಬಹುದು. ನಾವು ರಾಸಾಯನಿಕ ಕಳೆ ನಿಯಂತ್ರಣಕ್ಕೆ ಬಂದರೆ ಎಲ್ಲೆಲ್ಲಿ ಕೂಲಿ ಕೆಲಸಗಾರರ ಕೊರತೆ ಇದೆ, ಹಾಗೆಯೇ ಸಾಕಷ್ಟು ದೊಡ್ಡ ಪ್ರದೇಶದಲ್ಲಿ ನಾವು ಕಳೆ ನಿಯಂತ್ರಣವನ್ನು ಮಾಡಬೇಕಾಗತ್ತೆ, ಅಂತಹ ಕಡೆಗಳಲ್ಲಿ ನಾವು ಕಳೆನಾಶಕಗಳನ್ನು ಬಳಸ್ಕೋಬೋದು. ಈ ಕಳೆನಾಶಕಗಳ ಬಳಕೆ ಮಣ್ಣಿಗೆ ಸಾಕಷ್ಟು ತೊಂದರೆಯನ್ನು ಕೊಡುವಂಥ ಒಂದು ರಾಸಾಯನಿಕ ಅಂತ ಹೇಳ್ಬೋದು. ಆದ್ದರಿಂದ ಈ ರಾಸಾಯನಿಕ ಕಳೆನಾಶಕಗಳನ್ನು ಆದಷ್ಟು ಕಡಿಮೆ ಬಳಸೋದು ಅಥವಾ ಬಳಸದೇ ಇರೋದೇ ಒಳ್ಳೆಯದು ಅಂತ ಹೇಳ್ಬೋದು. ಆದರೆ ಕೆಲವೊಂದು ತೋಟಗಳಲ್ಲಿ ಈ ಕೂಲಿ ಕೆಲಸಗಾರರ ಒಂದು ಕೊರತೆ ಇರೋದರಿಂದ ರಾಸಾಯನಿಕ ಕಳೆನಾಶಕಗಳನ್ನು ಬಳಸೋದು ಅನಿವಾರ್ಯ ಆಗುತ್ತೆ. ಆದರೆ ಈ ರಾಸಾಯನಿಕ ಕಳೆನಾಶಕಗಳನ್ನು ಬಳಸೋದು ಕೊನೆಯ ಕ್ರಮವಾಗಿ ನಾವು ಬಳಸ್ಕೋಬೇಕಾಗತ್ತೆ. ಮುಖ್ಯವಾಗಿ ಎಲ್ಲೆಲ್ಲಿ ಕಳೆ ಹೆಚ್ಚಾಗಿ ಬೆಳೆದಿರುತ್ತೆ ಅಂತಹ ಕಡೆಗಳಿಗೆ ಈ ಕಳೆನಾಶಕಗಳನ್ನು ಸಿಂಪರಣೆ ಮಾಡಬಹುದು. ಇಡೀ ತೋಟಕ್ಕೆ ಮಾಡೋದಕ್ಕಿಂತ ಈ ರೀತಿ ಹೆಚ್ಚಾಗಿ ಕಳೆ ಹಾವಳಿ ಇರುವಂಥ ಪ್ರದೇಶಗಳಿಗೆ ನಾವು ಸಿಂಪರಣೆ ಮಾಡೋದರಿಂದ ಈ ಕಳೆನಾಶಕಗಳ ಉಪಯೋಗವನ್ನು ನಾವು ಹೆಚ್ಚಾಗಿ ಪಡ್ಕೋಬಹುದು. ಮುಖ್ಯವಾಗಿ ಪ್ಯಾರಾಕ್ವಾಟ್ ಡೈಕ್ಲೋರೈಡ್ 24%

0: ಟಿ ಇದು ಶೇಕಡ 0.067 ಕ್ರಿಯಾಶೀಲ ವಸ್ತುವನ್ನು ಹೊಂದಿರುತ್ತೆ. ಇದು ಮಾರುಕಟ್ಟೆಯಲ್ಲಿ ಗ್ರಮಾಕ್ಸೋನ್ ಅಂತ ಸಿಗುತ್ತೆ. ಇದನ್ನು ಪ್ರತಿ ಎಕರೆಗೆ ಪ್ರತಿ ಬ್ಯಾರಲ್ಗೆ 500 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಈ ಕಳೆನಾಶಗಳನ್ನು ನಾವು ಸೂಕ್ತವಾದಂಥ ಸಮಯದಲ್ಲಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ವಿಶೇಷವಾಗಿ ಪ್ರಕಾಶಮಾನವಾದ ಒಂದು ಬೆಳಕಿರುವಂಥ ಬಿಸಿಲಿರುವಂಥ ಒಂದು ದಿನದಲ್ಲಿ, ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರುವಾಗ, ಮತ್ತು ಕಳೆಗಳು ಸಾಕಷ್ಟು ಚಟುವಟಿಕೆಯಿಂದ ಬೆಳೀತಾ ಇರುವಂಥ ಹಂತದಲ್ಲಿ ನಾವು ಈ ಕಳೆನಾಶಗಳನ್ನು ಸಿಂಪರಣೆ ಮಾಡಬೇಕು. ಮುಖ್ಯವಾಗಿ ಕಳೆಗಳು ಹೂ ಬಿಡೋದಕ್ಕಿಂತ ಮುಂಚೆ, ಅವು ಕಾಯಿ ಕಚ್ಚೋದಕ್ಕಿಂತ ಮುಂಚೆನೇ ನಾವು ಸಿಂಪರಣೆ ಮಾಡೋದು ಬಹಳ ಮುಖ್ಯ. ಮುಖ್ಯವಾಗಿ ನಾವು ಇಡೀ ತೋಟಕ್ಕೆ ಈ ಕಳೆನಾಶಗಳನ್ನು ಸಿಂಪರಣೆ ಮಾಡೋದನ್ನು ಏಪ್ರಿಲ್ ತಿಂಗಳ ಕೊನೆಗೆ ಅಥವಾ ಮೇ ತಿಂಗಳ ಪ್ರಾರಂಭದಲ್ಲಿ ಮಾಡಬೇಕಾಗತ್ತೆ. ಜೊತೆಗೆ ನಾವು ಸಿಂಪರಣೆ ಮಾಡುವಂಥ ಕಳೆಗಳ ಎತ್ತರ 10-15 ಸೆಂಟಿಮೀಟ್ರ್ ಮಾತ್ರ ಇರಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಿಗೆ ಇದ್ದರೆ ಅವುಗಳನ್ನು ನಾವು ಕೊಚ್ಚಿ ಅವು ಸಣ್ಣದಾದ ಮೇಲೆ, ಅಂದರೆ 10-15 ಸೆಂಟಿಮೀಟ್ರ್ ಎತ್ತರಕ್ಕೆ ಬಂದಾಗ ನಾವು ಆ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ವಿಶೇಷವಾಗಿ ಆ ಕಳೆಗಳನ್ನು ಕೊಚ್ಚಿ 1 ವಾರ ಅಥವಾ 10 ದಿನಗಳ ನಂತರ ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿರ ಮದನ್ 9844-8199.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜ್ಪೇಟೆ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಎಆರ್ಎಂ ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್ ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ ಜಿಎಸ್ಟಿ ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು ಬಿಎಚ್ ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
2: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್ ಗೋಣಿಗೊಪ್ಪ.

ಕೇಳುಗರು ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಬೆಂಗಳೂರು ಭೇಟಿಯ ಸಂದರ್ಭದ ಬಾನುಲಿ ವರದಿ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಅರ್ಕದಾರ್ ಶತ್ರು ರಚನೆ ಮತ್ತು ನಿರ್ದೇಶನ ಸೋಮೇಂಡ ಬೋಸ್ ಬೆಳ್ಳಿಯಪ್ಪ, ಪ್ರಸ್ತುತಿ ಕೊಡಗು ಕ್ರಿಯೇಷನ್ಸ್ ಬಿರಾಜ್ಪೇಟೆ. 9:45ಕ್ಕೆ ಯುವವಾಣಿ ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. 10:00ಗೆ ಚಿನ್ನರ ಲೋಕದಲ್ಲಿ ಕೊಡಗಿನ ಮಡಿಕೇರಿಯ ಚೇರಂಬಾಣಿಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ನಡೆಸಿಕೊಟ್ಟಿರುವ ಕಾರ್ಯಕ್ರಮ ವೈವಿಧ್ಯದ ಮುಂದುವರೆದ ಹಾಗೂ ಕೊನೆಯ ಭಾಗ ನಿರ್ವಹಣೆ ಶಕುಂತಲಾ ಎಂ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:45 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:49:56. ಇನ್ನು ಮುಂದೆ ಪ್ರಕಟಣೆಗಳು.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
4: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900091282
4: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
8: ಬದ್ದಂಚಟ್ಟಿರ ಒಕ್ಕಕಾರಡ ಗುರುಕಾರಣಂಗ ಮೀದಿ ವೆಪ್ಪ ಕಾರ್ಯ ಇಂದ ನಾರಾಚ ಪೊಲಕ 10 ಗಂಟೆಗೆ ನೆರಜಿ ಗ್ರಾಮತ್ತುಳ್ಳ ಒಕ್ಕ ಬಲ್ಯ ಮನೆಯಲ್ಲಿ ನಡಪ. ಒಕ್ಕಕಾರ ತಾಮನ ಪೊಮ್ಮಕ್ಕ ಬೆಂದು ಚಂಗಾದಿಯಲ್ಲ ಬಂತು ಗುರುಕಾರಣಂಡ ಆಶ್ವಾದ ಪಡೆದೋಣಂದು ಒಕ್ಕ ಪಟ್ಟದಾರ ಪಿಂಜ ಬದ್ದಂಚಟ್ಟಿರ ಒಕ್ಕಕಾರ ಕಟ್ಟಣಿತ.
9: ಕೃಷ್ಣ
10: ಪ್ರೀತಿಯ ಮಕ್ಕಳೇ, ಇಂದು ಬೆಳಗ್ಗೆ 10 ಗಂಟೆಗೆ ಪ್ರಸಾರವಾಗಲಿರುವಂತಹ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ವೈವಿಧ್ಯವಿದೆ.
11: ರೈತ, ಯೋಧ, ಶಿಕ್ಷಕ ದುಡಿದು ಹಣ ಸಂಪಾದನೆ ಮಾಡುತ್ತಿಲ್ಲವೇ? ಅಯ್ಯೋ ದೇವರೇ, ಯಾಕಾದ್ರೂ ಈ ಪ್ರಪಂಚಕ್ಕೆ ಮೊಬೈಲ್ ಅನ್ನು ಪರಿಚಯಿಸಿಬಿಟ್ಟೆಯಪ್ಪ ತಂದೆ.
10: ಪ್ರಸ್ತುತಪಡಿಸುತ್ತಾರೆ ಕೊಡಗಿನ ಮಡಿಕೇರಿಯ ಕೊಟ್ಟೂರು ಚೇರಂಬಾಣೆಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು.
12: ಶ್ರೀ ಪಂಜೆ ಮಂಗೇಶರಾಯರು ಕವಿಶಿಷ್ಯ ಎಂಬ ಕಾವ್ಯನಾಮದಿಂದ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ.
10: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
13: ನನಗೆ ಓದು ಬರಹ ಬಂದಿದ್ರೆ ಇಷ್ಟೊತ್ತಿಗೆ ನಾನು ಟಿವಿಯಲ್ಲಿ ನ್ಯೂಸ್ ಓದ್ತಿದ್ದೆ.
10: ಮಕ್ಕಳ ಕಾರ್ಯಕ್ರಮ ಕೇಳ್ತೀರಾ ಅಲ್ಲ? ಸಮಯ ಮತ್ತೊಮ್ಮೆ ಇಂದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಚಿನ್ನರ ಲೋಕ.

ಶ್ರೋತೃಗಳೇ, ಇಂದು ಸಂಜೆ 4 ಗಂಟೆಗೆ ಭಾವಯಾನ ಪ್ರಸ್ತುತಿ ಶ್ರುತಿ ಎಂಎಂ. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನೀನಾದ 4:30ಕ್ಕೆ, ಸಂಜೆ 5 ಗಂಟೆಗೆ ಗಾನಲಹರಿ, ಖ್ಯಾತ ಹಿಂದೂಸ್ತಾನಿ ಗಾಯಕ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಮತ್ತು ನಿರ್ವಹಣೆ ಶಕುಂತಲಾ ಇಎಂ. 6:51ಕ್ಕೆ ಕೃಷಿರಂಗದಲ್ಲಿ ಮೊದಲಿಗೆ ಬೇಸಿಗೆಯಲ್ಲಿ ರೇಷ್ಮೆ ಕೃಷಿ ಕುರಿತು ಎಂಎನ್ ಸಂಧ್ಯಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: चर्चा करिष्यति। भारतीय अर्थो विभागेन आगामीषु द्वित्रेषु दिवसेषु केरल लक्षद्वीप दक्षिण कर्नाटक तमिलनाडु पुदुच्चेरी कराईकलेषु प्रचंड वृष्टेः संभावना प्रकाशिता। प्रिया श्रोतारः, संस्कृत जगता सम्बद्धैः विभिन्नैः क्रियाकलापैः संवलितस्य संस्कृत साप्ताहिकीति विशिष्ट कार्यक्रमस्य प्रसारणम् आकाशवाण्याः एफएम गोल्ड प्रवाहिकातः अद्य मध्याह्ने सार्धैकवादनतः भविष्यति। भवन्तः सर्वे यथाकालं श्रोतुं प्रभवन्ति। अन्ते क्रीडावार्तासु, इंडियन प्रीमियर लीग क्रिकेट स्पर्धा मालिकायां गतरात्रौ जयपुरे आयोजिते द्वन्द्वे गुजरात टाइटन्स दलेन राजस्थान रॉयल्स दलं 77 धावनांकैः पराजितम्। आदौ पणं विजित्य राजस्थान रॉयल्स दलं क्षेत्ररक्षणं कर्तुं निर्णीतवत्। ततः गुजरात टाइटन्स दलेन 30+200 धावनांकानां विजय लक्ष्यं स्थापितम्। इति वार्ताः।
1: ಆಕಾಶವಾಣಿ ಮಡಿಕೇರಿ, ಕಂಪನಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 7:10.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ನಾಡಿನ ಸಮಸ್ತ ಭಕ್ತಾದಿಗಳೇ, ಕುಂಜಿಲ ಕಕ್ಕಬ್ಬೆ ಪಾಡಿ ಶ್ರೀ ಗುತ್ತಪ್ಪ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಈ ತಿಂಗಳ 13 ಬುಧವಾರದಿಂದ 18 ಸೋಮವಾರದವರೆಗೆ ಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಡೆದಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ತನು ಮನದನ ಸಹಕಾರ ನೀಡಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಪಾಡಿ ಶ್ರೀ ಇಗ್ಗುತ್ತಪ್ಪ ದೇವಸ್ಥಾನದ ಭಕ್ತ ಮಹಾಜನರು, ತಕ್ಕ ಮುಖ್ಯಸ್ಥರು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಹಾಗೂ ಭಕ್ತಜನ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ನಿಧನ ಸುದ್ದಿ. ಶ್ರೀಮಂಗಲ ಕುಮಟಕಾರಣನ ಮಾಚಿರಪೋತೆ ಅಯ್ಯಪ್ಪ ಇಂಗಡ ಪೊಣ್ಣು ಮುತ್ತಮ್ಮ ಇಂಗ ನೀನಾಂದು ಮಣ್ಣ ಪಟ್ಟಿತೆ ಇಂಗಡ ಆಕಿರಿ ಕಾರ್ಯ ಇಂದು ಮಜ್ಜಣ ಇಂಗಡ ಸ್ವಂತ ಮನೆ ನಡಪ ಕಕ್ಕಬ್ಬೆ ಯುವಕ ಪಾಡಿ ಕಾರಣನ ಅಪ್ಪ ರಂಡ ಪೌತಿ ಮುತ್ತಪ್ಪ ಇಂಗಡ ಪೊಣ್ಣು ಅಕ್ಕವು ಮುತ್ತಮ್ಮ ಇಂಗ ನೀನಾಂದು ಮಣ್ಣ ಪಟ್ಟಿತು ಇಂಗಡ ಆಕಿರಿ ಕಾರ್ಯ ಇಂದು ಕಕ್ಕಬ್ಬೆ ಯುವಕ ಪಾಡಿ ಗ್ರಾಮದಲ್ಲಿ ನಡಪ ಬಿರುನಾಣಿ ಗ್ರಾಮತರ ನೆಲ್ಲಿರ ಪೌತಿ ಎಂ ದೇವಯ್ಯ ಅಣ್ಣು ಇಂಗಡ ಪೊಣ್ಣು ಚಿಣ್ಣಮ್ಮ ಚಿಮಿ ನೀನಾಂದು ಮಣ್ಣ ಪಟ್ಟಿತು ಇಂಗಳ ತಾಮನೆ ಕರ್ತೂರ ಇಂಗಡ ಚಾವು ತಡಿನ ಬೈಚನಳ್ಳಿಲ ಕರ್ತೂರ ವಾಸುಬೊಪ್ಪ ಎಂಗಡ ಮನೇಲಿ ಬೆಚ್ಚಿತು ಇಂಗಡ ಆಕಿರಿಕಾರೆ ಇಂದು ಮಜ್ಜಾನ 12 ಕುಶಾಲನಗರ ಕೊಡವ ಸಮಾಜದ ಕ್ಯಾಕಳತು ನಡಪ ವಿರಾಜಪೇಟೆಯ ಮೀನುಪೇಟೆ ನಿವಾಸಿ ಸಲೀಂ ಪಿಎಂ ನಿನ್ನೆ ರಾತ್ರಿ ನಿಧನರಾದರು. ಇವರ ಅಂತ್ಯಕ್ರಿಯೆ ಇಂದು ವಿರಾಜಪೇಟೆಯಲ್ಲಿ ನಡೆಯಲಿದೆ. ಈಗ ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
6: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
7: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿ ಇದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಬೆಂಗಳೂರಿಗೆ ಆಗಮಿಸಲಿದ್ದು, ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಹಿನ್ನೆಲೆ ನಗರದಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆ ಹಾಗೂ ಸಂಚಾರ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ವರ್ಷ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ತನ್ನ 45ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದು, ಸಂಸ್ಥೆಯ ಸ್ಥಾಪಕ ರವಿಶಂಕರ್ ಗುರೂಜಿಯವರು ತಮ್ಮ 70ನೇ ಜನ್ಮದಿನವನ್ನು ಈ ಸಂದರ್ಭದಲ್ಲಿ ಆಚರಿಸಿಕೊಳ್ಳುತ್ತಿದ್ದಾರೆ. ಈ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಪ್ರಧಾನಮಂತ್ರಿಯವರ ಭೇಟಿ ನಿಗದಿಯಾಗಿದೆ. ಭೇಟಿ ಹಿನ್ನೆಲೆ ನಗರ ಪೊಲೀಸ್ ಇಲಾಖೆ ಪ್ರಮುಖ ಮಾರ್ಗಗಳಲ್ಲಿ ವಾಹನ ಸಂಚಾರ ಮತ್ತು ನಿಲುಗಡೆ ನಿಯಮಗಳಲ್ಲಿ ಬದಲಾವಣೆಗಳನ್ನು ಪ್ರಕಟಿಸಿದೆ. ಹೆಚ್ಎಎಲ್ ಪ್ರದೇಶ, ಹಳೆಯ ವಿಮಾನ ನಿಲ್ದಾಣ ರಸ್ತೆ ಹಾಗೂ ಟ್ರಿನಿಟಿ ಜಂಕ್ಷನ್ ಸುತ್ತಮುತ್ತ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ವಾಹನ ನಿಲುಗಡೆ ಸಂಪೂರ್ಣ ನಿಷೇಧಿಸಲಾಗಿದೆ. ಸುಗಮ ಸಂಚಾರಕ್ಕಾಗಿ ಪರ್ಯಾಯ ಮಾರ್ಗಗಳನ್ನು ಪೊಲೀಸ್ ಇಲಾಖೆ ಸೂಚಿಸಿದೆ. ಬೆಂಗಳೂರು ನಗರದ ಪ್ರಮುಖ ಭಾಗಗಳಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು, ಸಂಚಾರ ದಟ್ಟಣೆ ತಪ್ಪಿಸಲು ಮತ್ತು ಭದ್ರತೆ ಖಚಿತಪಡಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಿಎಸ್ ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣರಾದವರು. ಯಡಿಯೂರಪ್ಪ ಅವರ ಹೆಸರು ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿದೆ. ಕರ್ನಾಟಕದಲ್ಲಿ ಬಿಜೆಪಿಯನ್ನು ಆಡಳಿತಕ್ಕೆ ತಂದ ಯಡಿಯೂರಪ್ಪನವರು ರೈತರಿಗಾಗಿ ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ ರೈತಪರ ನಾಯಕ. ರಾಜ್ಯದಲ್ಲಿ ಬಿಜೆಪಿಯಿಂದ 4 ಬಾರಿ ಮುಖ್ಯಮಂತ್ರಿಯಾಗಿ ಜನಸೇವೆ ಮಾಡಿದ ಜನನಾಯಕ ಎಂದು ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರಾಜಕಾರಣಕ್ಕೆ ಪ್ರವೇಶಿಸಿ 50 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿದ್ದ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಒಬ್ಬ ವ್ಯಕ್ತಿಯ ವಿಜೃಂಭಣೆಯಲ್ಲ, ಬದಲಾಗಿ ಸಾರ್ವಜನಿಕ ಜೀವನದಲ್ಲಿ 5 ದಶಕಗಳ ಹೋರಾಟ ಮತ್ತು ನಡೆದು ಬಂದ ಹಾದಿಯನ್ನು ನೆನಪು ಮಾಡುವ ದಿನ. ಶಿಕಾರಿಪುರದಿಂದ ವಿಧಾನಸೌಧದವರೆಗೂ ನಡೆದು ಬಂದ ಹಾದಿ ರೋಚಕವಾದುದು. ಈ ಪ್ರಯಾಣ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಂದ ಸಾಧ್ಯವಾಯಿತು ಎಂದರು. ಹಾಸನ ನಗರಕ್ಕೆ ಹೊಂದಿಕೊಂಡಂತೆ ಇರುವ ಶಾಂತಿಗ್ರಾಮ ಹೋಬಳಿಯ ಮಡೇನೂರಿನ 100 ಎಕರೆ ಅರಣ್ಯ ಭೂಮಿಯನ್ನು ಕೂಡಲೇ ವಶಕ್ಕೆ ಪಡೆದು ನೆಡುತೋಪು ಬೆಳೆಸಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ಅರಣ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತಾವು ಬೇಲೂರು ಪ್ರವಾಸದ ವೇಳೆ ಹಾಸನದ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಜೈವಿಕ ಇಂಧನ ಘಟಕದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆಬಾಳುವ ಭೂಮಿಯ ವೀಕ್ಷಣೆ ಮಾಡಿದ್ದು, ಬೆಲೆಬಾಳುವ ಅರಣ್ಯ ಭೂಮಿ ಸಂರಕ್ಷಣೆಗೆ ಆದೇಶ ನೀಡಿದರು. ಇದೇ ವೇಳೆ ಸಚಿವರು ಎತ್ತಿನಹೊಳೆ ಯೋಜನೆ ಕಾಮಗಾರಿ ನಡೆಯುತ್ತಿರುವ ಅರಣ್ಯ ಪ್ರದೇಶ, ಐದಳ್ಳ ಕಾವಲು, ರಾಮದೇವರ ಹಳ್ಳ ಕಾವಲು ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಲಬುರಗಿಯ ರೊಟ್ಟಿ

0: ಜಾಗತಿಕವಾಗಿ ಬೇಡಿಕೆ ಹೆಚ್ಚುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಲಬುರಗಿ ರೊಟ್ಟಿ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ದೇಶಕ್ಕೆ ರಫ್ತು ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಲಬುರಗಿ ರೊಟ್ಟಿಯನ್ನು ವಿದೇಶಕ್ಕೆ ರಫ್ತು ಮಾಡಲು ಪುಣೆ ಮೂಲದ ಅಸ್ಸಾಂ ಟ್ರೇಡರ್ಸ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಸೂಕ್ತ ಪ್ಯಾಕೇಜಿಂಗ್ ಮಾಡಿ ಕಲಬುರಗಿ ರೊಟ್ಟಿ ವಿದೇಶಕ್ಕೆ ಕಳುಹಿಸಲಾಗುತ್ತದೆ. ಇದರಿಂದಾಗಿ ನಮ್ಮ ಮಹಿಳೆಯರು ಆರ್ಥಿಕ ಚೇತರಿಕೆ ಕಂಡು ಸ್ವಾಭಿಮಾನದ ಬದುಕು ಸಾಗಿಸಲು ನೆರವಾಗಲಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ ನಡೆಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಖಾತೆ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ ಗಡಿ ಗುರುತಿಸುವ ಕಾರ್ಯಕ್ಕೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನ ಮುಗಿದಿದ್ದು, ಶೀಘ್ರದಲ್ಲೇ ಚುನಾವಣೆ ನಡೆಸಲಾಗುವುದು. ಇದಾದ ನಂತರ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಸಹ ನಡೆಸಲಾಗುವುದು ಎಂದರು. ಹಿರಿಯೂರಿನಿಂದ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 66 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ 3:15 ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೊನ್ನೇಹಳ್ಳಿ ಸಮೀಪದ ಜಿಗಣಿಪಾಳ್ಯದ ಬಳಿ ಗೊಬ್ಬರ ತುಂಬಿದ ಲಾರಿ ಹಾಗೂ ಆಲ್ಟೋ ಕಾರಿನ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಸುವರ್ಣಚಂದ್ರ ಮೂಲದ ಕುಮಾರ ನರಸಿಂಹಸ್ವಾಮಿ ಮತ್ತು ಗಾಯತ್ರಿ ಸೇರಿದಂತೆ ಕಾರಿನಲ್ಲಿದ್ದ 4 ಸಾವನ್ನಪ್ಪಿದ್ದು, ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣ ನುಜುಗುಜ್ಜಾಗಿದೆ. ದೇವರಾಯನದುರ್ಗದ ಶ್ರೀ ಭೋಗ ನರಸಿಂಹಸ್ವಾಮಿಯ ದರ್ಶನ ಮುಗಿಸಿ ಮಂಡ್ಯಕ್ಕೆ ಹಿಂತಿರುಗುತ್ತಿದ್ದಾಗ ಕುಣಿಗಲ್ ಕಡೆಯಿಂದ ತುಮಕೂರಿನತ್ತ ಸಾಗುತ್ತಿದ್ದ ಗೊಬ್ಬರ ತುಂಬಿದ ಲಾರಿ ಅಪ್ಪಳಿಸಿ ಅಪಘಾತ ಸಂಭವಿಸಿದೆ. ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಂತಲೂ ಮಿಗಿಲಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅನೇಕ ಸವಾಲುಗಳ ನಡುವೆಯೂ ಉತ್ತಮ ಶೈಕ್ಷಣಿಕ ಸಾಧನೆ ತೋರಿಸುತ್ತಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಶೈಕ್ಷಣಿಕ ವರ್ಷದ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಮೂಲಸೌಕರ್ಯ ಕಲ್ಪಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದ ಸಚಿವರು, ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳು, ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಹಾಗೂ ಗುಣಮಟ್ಟದ ಬೋಧನೆ ಒದಗಿಸುವ ದಿಸೆಯಲ್ಲಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಒಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಆರಂಭಗೊಂಡ 2 ದಿನಗಳ ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು ಎಂದು ಅವರು ಪ್ರತಿಪಾದಿಸಿದರು.
4: ನಮ್ಮ ದೇಶಿ

0: ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ರಷರ್, ಕಲ್ಲು ಗಣಿಗಾರಿಕೆ, ಮರಳುಗಾರಿಕೆ ಸೇರಿದಂತೆ ವಿವಿಧ ಗಣಿಗಾರಿಕೆಯಿಂದ ತೊಂದರೆಗೀಡಾದ ಪ್ರದೇಶಗಳಲ್ಲಿ ರಸ್ತೆ, ಶಾಲೆ ಮತ್ತು ಅಂಗನವಾಡಿ ಕಟ್ಟಡ ಸೇರಿದಂತೆ ಮೂಲಸೌಲಭ್ಯ ಅಭಿವೃದ್ಧಿಪಡಿಸಲು ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ ಅವಕಾಶವಿದೆ. 2015 ಇದುವರೆಗೆ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ 47.62 ಕೋಟಿ ಮೊತ್ತ ರೂಪಾಯಿ ಸಂಗ್ರಹವಾಗಿದೆ. ಗಣಿಗಾರಿಕೆಯ ರಾಯಲ್ಟಿಯ 10% ಖನಿಜ ಪ್ರತಿಷ್ಠಾನ ನಿಧಿಗೆ ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7:15:37.
2: ಮಂಕುತಿಮ್ಮನ ಕಗ್ಗ, ಸಾಹಿತ್ಯ, ಪತ್ರಿಕೋದ್ಯಮ, ಸಾರ್ವಜನಿಕ ಸೇವೆ, ಈ ಮೂರು ಕ್ಷೇತ್ರಗಳಲ್ಲಿ 7 ದಶಕಗಳ ಕಾಲ ವಿಶಿಷ್ಟ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ ಡಿವಿ ಗುಂಡಪ್ಪನವರ ಹೆಸರು ಕರ್ನಾಟಕದಲ್ಲಿ ಮನೆ ಮಾತು. ಬದುಕಿನಲ್ಲಿ ಉಲ್ಲಾಸ ಹರಡುವುದು, ಕಷ್ಟಗಳಿಂದ ಆವೃತ್ತರಾದವರ ಎದೆಯಲ್ಲಿ ಧೈರ್ಯ ತುಂಬುವುದು, ಉನ್ನತ ಜೀವನಾದರ್ಶಗಳನ್ನ ಪ್ರತ್ಯಕ್ಷಗೊಳಿಸಿ ನಿಲ್ಲಿಸುವುದು, ಇದೆಯೇ ಶ್ರೇಷ್ಠ ಸಾಹಿತ್ಯದ ಗುರಿ ಎಂದು ಪ್ರತಿಪಾದಿಸಿದವರು ಡಿವಿಜಿ. ಶ್ರೋತೃಗಳೇ, ಈ ಮಾಹಿತಿ ನಿಮಗಾಗಿ. ಪ್ರತಿದಿನ ಆಲಿಸಿ ಬೆಳಿಗ್ಗೆ 8:50 ಕಗ್ಗದ ಸಿರಿ.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: Start your journey at Coorg Institute of PU College, Ponnampet, Kudagu. Admissions are now open for Science, PCMB, PCMC and Commerce, EBAC, EBAB. Exclusive integrated coaching for CET, NEET, JEE and NDA all under one roof. With hostel facilities for boys and girls. Bus service from Hunsur, Piriyapatna and across Coorg. If you are an achiever, grab special fee concessions for excellence in academics and extracurriculars. For more information, visit Coorg Institute of PU College, Ponnampet, Kudagu or call 9611-55457.
6: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
7: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
8: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
9: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
10: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
11: ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್ ಇರಿಟಿ.
12: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
13: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
14: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
13: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
15: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
14: ನಾನ್ ಡೌನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
13: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
16: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ

0: ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
1: ಮನಸೂರೆಗೊಳ್ಳುವ ಎಲ್ಲಾ ರೀತಿಯ ಫರ್ನಿಚರ್ಗಳು, ಎಲ್ಲಾ ರೀತಿಯ ಹೋಮ್ ಅಪ್ಲೈನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗಾಗಿ ಬನ್ನಿ
2: ಪಿಯೋ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊರಿಗೊಬ್ಬಲು.
3: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
4: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ, ಮೂಕ್, ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
6: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
7: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸೋವ್ ಮುಖಾಂತರ 100% ಲೋನ್. ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್
8: ಸಿನ್ಸ್ 1983. ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
9: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
10: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
11: ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮಿರಾ, ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
12: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ. ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕುಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0876298777. ಮೊಬೈಲ್ 9364881641.
13: ಅಬ್ಬಾ, ನನಗಂತೂ ಸಾಕಾಯ್ತು. ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
14: ಏನ್ ರವಿ, ವಿರಾಜಪೇಟೆಯ ಪೂತಾಸ ನಾಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ, ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ. ಪೂತಾಸ ನಾಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜಪೇಟೆ.
15: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
16: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
17: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
18: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
19: ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI & ML, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ MBA ಮತ್ತು MTech ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 0825723141 ಅಥವಾ 9845866528.
20: ಬದ್ದಂಚಟ್ಟಿರ ಒಕ್ಕಕಾರಡ ಗುರುಕಾರಣಂಗ ಮೀದಿ ವೆಪ್ಪ ಕಾರ್ಯ ಇಂದ ನಾರಾಚ ಪೊಲಕ 10 ಗಂಟೆಗೆ ನೆರಜಿ ಗ್ರಾಮತ್ತುಳ್ಳ ಒಕ್ಕ ಬಲ್ಯ ಮನೆಯಲ್ಲಿ ನಡಪ. ಒಕ್ಕಕಾರ ತಾಮನ ಪೊಮ್ಮಕ್ಕ ಬಿಂದು ಚಂಗಾದಿಯಲ್ಲ ಬಂತು ಗುರುಕಾರಣಂಡ ಆಶ್ವಾದ ಪಡೆದೋಣದು ಒಕ್ಕ ಪಟ್ಟದಾರ ಪಿಂಜ ಬದ್ದಂಚಟ್ಟಿರ ಒಕ್ಕಕಾರ ಕಟ್ಟಣಿತ.
21: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡೋವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.

0: ಟೇಸ್ಟ್ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
1: ಎಲ್ಲಿ ಅದು?
0: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
2: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ಮೌಲ್ಯ. ನಿಮ್ಮ ಖರೀದಿಗಾಗಿ ಬನ್ನಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರಸ್ತೆಯಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ.
3: ಇದೀಗ ನಾರಾಯಣ ಆಸ್ಪತ್ರೆ ಮೈಸೂರಿನ ಮಕ್ಕಳ ಮತ್ತು ವಯಸ್ಕರ

ಸೋಮವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ರಸ್ತೆಯಲ್ಲಿರುವ ಡಿಕೆ ಸಿಗ್ಮಾ ಹಾಸ್ಪಿಟಲ್ನಲ್ಲೂ, ಅಪರಾಹ್ನ 2 ರಿಂದ 4 ಗಂಟೆವರೆಗೆ ಕುಶಾಲ್ ನಗರದ ಬಾಲಾಜಿ ಆಸ್ಪತ್ರೆಯಲ್ಲೂ ಸೇವೆಗೆ ಲಭ್ಯರಿರುತ್ತಾರೆ. ಎಕೋ ಪರೀಕ್ಷೆ ಕೂಡ ಮಾಡಲಾಗುವುದು. ಎದೆನೋವು, ಉಸಿರಾಟದ ತೊಂದರೆ, ಬಿಪಿ, ಶುಗರ್ ಮುಂತಾದ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 8900425878788. ದೀರ್ಘ ಚೊಪ್ಪಡಿ ಕೊಲ್ಲಿಲುಳ್ಳ ಶ್ರೀ ಪಾಲ್ಪಾರ್ ಚಾಮುಂಡಿ ವಿಷ್ಣುಮೂರ್ತಿ ದೇವಡ ಕಾಲ್ತರ ನಮ್ಮರ ಮಾರಿಪತ್ಲ ಇಂದು ಇಪ್ಪತ್ತು ದೇವಕುಳಿಪ ನಮ್ಮ ನಾಳೆ ಪಲತರ ಪೂಜೆ ಶ್ರೀ ಪಾಲ್ಪಾರ್ ಚಾಮುಂಡಿ ಪಿಂಜ ಬೋರೆ ಬೋರೆ ತೆರೆ ಪಂಜರ್ನಂಗ್ ವಿಷ್ಣುಮೂರ್ತಿ ದೇವ ಮೇಲೇರಿ ಬೂವ ತೆರೆ ನಡ್ಪ ಭಕ್ತಂಗೆಲ್ಲ ಬಂತು ದೇವಡ ಆಶ್ವಾದ ಪಡೆದು ಚಕ್ಕೇರ ನಾಣಯ್ಯ ಸಂಸಾರ ಪಿಂಜ ಒಕ್ಕಕಾರ ಕಟ್ಟಣಿತು.

0: ಪ್ರೀತಿಯ ಮಕ್ಕಳೇ, ಇಂದು ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗಲಿರುವಂತಹ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ವೈವಿಧ್ಯವಿದೆ.
1: ರೈತ, ಯೋಧ, ಶಿಕ್ಷಕ ದುಡಿದು ಹಣ ಸಂಪಾದನೆ ಮಾಡುತ್ತಿಲ್ಲವೇ? ಅಯ್ಯೋ ದೇವರೇ, ಯಾಕಾದ್ರೂ ಈ ಪ್ರಪಂಚಕ್ಕೆ ಮೊಬೈಲ್ ಅನ್ನು ಪರಿಚಯಿಸಿಬಿಟ್ಟೆಯಪ್ಪ ತಂದೆ.
0: ಪ್ರಸ್ತುತಪಡಿಸುತ್ತಾರೆ ಕೊಡಗಿನ ಮಡಿಕೇರಿಯ ಕೊಟ್ಟೂರು ಚೇರಂಬಾಣೆಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು.
2: ಶ್ರೀ ಪಂಜೆ ಮಂಗೇಶರಾಯರು ಕವಿಶಿಷ್ಯ ಎಂಬ ಕಾವ್ಯನಾಮದಿಂದ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ.
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
3: ನನಗೆ ಓದು ಬರಹ ಬಂದಿದ್ರೆ ಇಷ್ಟೊತ್ತಿಗೆ ನಾನು ಟಿವಿಯಲ್ಲಿ ನ್ಯೂಸ್ ಓದ್ತಿದ್ದೆ.
0: ಮಕ್ಕಳ ಕಾರ್ಯಕ್ರಮ ಕೇಳ್ತೀರಾ ಅಲ್ಲ? ಸಮಯ ಮತ್ತೊಮ್ಮೆ ಇಂದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಚಿಣ್ಣರ ಲೋಕ.

ಶ್ರೋತೃಗಳಿಗೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ನೀಡುವ ಭೇಟಿಯ ಬಾನುಲಿ ವರದಿ ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

ಇಂದು ಮಧ್ಯಾಹ್ನ 1:20 ನಮ್ಮ ನಿಲಯದಿಂದ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಅಮರ ಧ್ವನಿಯಲ್ಲಿ ನಮಸ್ಕಾರ ಭಾರತಿ ಸುತ. ಭಾರತಿ ಸುತರ ಕುರಿತು ಆ ರ ಮಿತ್ರ ಅವರಿಂದ ಭಾಷಣ, ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಪ್ರಚಲಿತ 1:40. ಸಂಜೆ 5 ಯುವವಾಣಿಯಲ್ಲಿ ಗಾನಲಹರಿ ಖ್ಯಾತ ಹಿಂದೂಸ್ತಾನಿ ಗಾಯಕ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ 5:30. ಸಂಜೆ 6:51 ಕೃಷಿರಂಗದಲ್ಲಿ ಮೊದಲಿಗೆ ಬೇಸಿಗೆಯಲ್ಲಿ ರೇಷ್ಮೆ ಕೃಷಿ ಕುರಿತು ಎಂಎನ್ ಸಂಧ್ಯಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ.

ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಕೊಡಗು ಜಿಲ್ಲೆ ಇವರ ಪ್ರಕಟಣೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕೊಡಗು ಜಿಲ್ಲೆ ಮಡಿಕೇರಿ ಇವರ ವತಿಯಿಂದ ದಿನಾಂಕ 12/5/2026 ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಇಲ್ಲಿ ಬೆಳಿಗ್ಗೆ 11:00 ಅಪರಾಹ್ನ 1:00 ಮಿನಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿರುತ್ತದೆ. ಈ ಉದ್ಯೋಗ ಮೇಳದಲ್ಲಿ ಫಾರ್ಮಲ್ ಫೈನಾನ್ಸ್ ಲಿಮಿಟೆಡ್ ಮೈಸೂರು, ಕಲ್ಯಾಣಿ ಮೋಟರ್ಸ್ ಕಾರ್ ಶೋರೂಮ್ ಮಡಿಕೇರಿ, ಇನ್ಸ್ಟೆಂಟ್ ಐಟಿ ಟೆಕ್ನಾಲಜಿ ಮೈಸೂರು, ಹುಂಡಾಯಿ ಕಾರ್ ಶೋರೂಮ್ ಮಡಿಕೇರಿ, ಇವಲ್ಲ ಬ್ಯಾಕ್ ರೆಸಾರ್ಟ್ ಮಡಿಕೇರಿ, ಮುತ್ತೂಟ್ ಮನಿ ಫೈನಾನ್ಸ್ ಮೈಸೂರು. ಇವರು ತಮ್ಮ ಸಂಸ್ಥೆಗಳಲ್ಲಿ ಖಾಲಿರುವ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಿದ್ದಾರೆ. ಈ ಮೇಳದಲ್ಲಿ ಖಾಸಗಿ ಕಂಪನಿಗಳು ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಮಿನಿ ಉದ್ಯೋಗ ಮೇಳದ ಮೂಲಕ ನೇಮಕಾತಿ ಮಾಡಿಕೊಳ್ಳಲಿದ್ದಾರೆ. ಈ ಉದ್ಯೋಗ ಮೇಳದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೊ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಭಾಗವಹಿಸಿ ಉದ್ಯೋಗದ ನೆರವನ್ನು ಪಡೆಯಬಹುದಾಗಿದೆ. ಅಭ್ಯರ್ಥಿಗಳು ವಿದ್ಯಾರ್ಥಿಯ ಮೂಲ ದಾಖಲಾತಿಗಳು, ಅನುಭವ ಪ್ರಮಾಣ ಪತ್ರ ಅನ್ವಯಿಸುವವರಿಗೆ ಮಾತ್ರ ಹಾಗೂ ಸ್ವವಿವರಗಳ ಪ್ರತಿಗಳೊಂದಿಗೆ ಉದ್ಯೋಗ ಮೇಳಕ್ಕೆ ಹಾಜರಾಗುವಂತೆ ಜಿಲ್ಲಾ ಉದ್ಯೋಗಾಧಿಕಾರಿ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರ್ತಾರೆ. ಹೆಚ್ಚಿನ ಮಾಹಿತಿಗೆ ಜಾಬ್ ಕೋಆರ್ಡಿನೇಟರ್ ಮೊಬೈಲ್ ಸಂಖ್ಯೆ 8296020286. ಮೊಬೈಲ್ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ 8296020826 ಇವರನ್ನು ಸಂಪರ್ಕಿಸಬಹುದು. ಉದ್ಯೋಗ ಮೇಳ ನಡೆಯುವ ಸ್ಥಳ ಮತ್ತು ಸಮಯ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಕೊಡಗು ಜಿಲ್ಲೆ. ಸಮಯ 11:00 ಮಧ್ಯಾಹ್ನ 1:00. ಇದು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಕೊಡಗು ಜಿಲ್ಲೆ ಇವರ ಪ್ರಕಟಣೆ.

0: ಜಿಲ್ಲಾ ವ್ಯವಸ್ಥಾಪಕರು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಕೊಡಗು ಜಿಲ್ಲೆ ಮಡಿಕೇರಿ. ಇವರ ಪ್ರಕಟಣೆ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಕೊಡಗು ಇವರ ವತಿಯಿಂದ 2026-27 ಸಾಲಿಗೆ ಮತೀಯ ಅಲ್ಪಸಂಖ್ಯಾತರಾದ ಮುಸ್ಲಿಂ, ಜೈನ್, ಬೌದ್ಧ, ಸಿಖ್, ಪಾರ್ಸಿ ಜನಾಂಗದವರಿಗೆ ಅರಿವಿ ಯೋಜನೆಯಲ್ಲಿ ನಿಗಮದಿಂದ ಸಾಲ ಸೌಲಭ್ಯಗಳನ್ನು ನೀಡಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ ಅರಿವು ವಿದ್ಯಾಭ್ಯಾಸ ಯೋಜನೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಎಂಬಿಬಿಎಸ್, ಬಿಡಿಎಸ್, ಬಿಇ, ಬಿಟೆಕ್, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, ಬಿಆಯುಷ್, ಫಾರ್ಮಸಿ, ಕೃಷಿ ವಿಜ್ಞಾನ ಮತ್ತು ಪಶು ವೈದ್ಯಕೀಯ ವ್ಯಾಸಂಗಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸಾಲವನ್ನು ನೀಡಲಾಗುತ್ತದೆ. ಸಿಇಟಿ, ನೀಟ್ ಮುಖೇನ ಪ್ರವೇಶ ಪಡೆಯುವ ಬಯಸುವ ವಿದ್ಯಾರ್ಥಿಗಳಿಗೆ ಅರಿವು ಯೋಜನೆಯಡಿ ಶೈಕ್ಷಣಿಕ ಸಾಲವನ್ನು ಪಡೆಯಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಕಂಪ್ಯೂಟರ್ನಲ್ಲಿ ಭರ್ತಿ ಮಾಡಿದ ಕೂಡಲೇ ಅರ್ಜಿಯನ್ನು ಪ್ರಿಂಟೆಡ್ ಪಡೆದು ಕ್ಯೂಆರ್ ಕೋಡ್ ಹೊಂದಿದ ಪ್ರತಿಯೊಂದಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇವುಗಳನ್ನೆಲ್ಲವನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 30/5/2020 ಕೊನೆಯ ದಿನಾಂಕವಾಗಿರುತ್ತದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಸಮಯ 7:35 ಇನ್ನೀಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
2: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
3: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟಾನ್ಸ್ಗೆ 77 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಅನ್ನು ಉದ್ಘಾಟಿಸಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಇಂದು ಬೆಳಗ್ಗೆ ಚೆನ್ನೈನಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ವಿಜಯ್ ಅವರೊಂದಿಗೆ 9 ಟಿವಿಕೆ ಸಚಿವರು ಸಹ ಪ್ರಮಾಣವಚನ ಸ್ವೀಕರಿಸುವ ನಿರೀಕ್ಷೆ ಇದೆ. ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು 234 ಸದಸ್ಯರ ಸದನದಲ್ಲಿ 120 ಶಾಸಕರ ಬೆಂಬಲವನ್ನು ಪಡೆದ ನಂತರ ವಿಜಯ್ ಅವರನ್ನು ನಿಯೋಜಿತ ಮುಖ್ಯಮಂತ್ರಿಯನ್ನಾಗಿ ನೇಮಿಸಿದ್ದರು. ತಲಾ 2 ಶಾಸಕರನ್ನು ಹೊಂದಿರುವ ವಿಸಿಕೆ ಮತ್ತು ಐಯುಎಂಎಲ್ನಿಂದ ಬೆಂಬಲ ನೀಡಿದ ನಂತರ ವಿಜಯ್ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಿಸಲಾಯಿತು. ಲೋಕಭವನದ ಪ್ರಕಾರ ರಾಜ್ಯಪಾಲರು ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು ವಿಜಯ್ ಅವರನ್ನು ಆಹ್ವಾನಿಸಿದ್ದಾರೆ. ಇದೇ 13ರಂದು ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ರಾಜ್ಯಪಾಲರು ವಿಜಯ್ ಅವರಿಗೆ ನಿರ್ದೇಶನ ನೀಡಿದ್ದಾರೆ. ಕೇರಳದಲ್ಲಿ ಸರ್ಕಾರ ರಚನೆ ಕುರಿತು ಚರ್ಚಿಸಲು ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ನಿನ್ನೆ ನವದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿ, ಪಕ್ಷದ ರಾಜ್ಯ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ದೀಪಾ ದಾಸ್ ಮುನ್ಷಿ, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ಕೇರಳದ ಹಿರಿಯ ನಾಯಕರಾದ ರಮೇಶ್ ಚೆನ್ನಿತ್ತಲ ಮತ್ತು ವಿಡಿ ಸತೀಶನ್ ಭಾಗವಹಿಸಿದ್ದರು. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಕೇರಳದ ನೂತನ ಮುಖ್ಯಮಂತ್ರಿಯ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಮತ್ತು ಹೆಸರನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಪಕ್ಷ ತಿಳಿಸಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪುದುಚೇರಿಯ ಮುಖ್ಯಮಂತ್ರಿಯಾಗಿ ಎನ್ ರಂಗಸ್ವಾಮಿ ಅವರನ್ನು ನೇಮಕ ಮಾಡಿದ್ದಾರೆ. ನೇಮಕಾತಿಯ ನಂತರ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶ್ನಾಥನ್ ಅವರು ರಂಗಸ್ವಾಮಿ ಅವರನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ರಂಗಸ್ವಾಮಿ ಅವರು ಇದೇ 13ರಂದು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಏಪ್ರಿಲ್ 9ರಂದು ನಡೆದ ಕೇಂದ್ರಾಡಳಿತ ಪ್ರದೇಶದ ಚುನಾವಣೆಯಲ್ಲಿ ಎಐಎನ್ಆರ್ಸಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಜಯ ಸಾಧಿಸಿದ ನಂತರ ರಂಗಸ್ವಾಮಿ ಅವರು 5ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಟ್ರಿನಿಡಾಡ್ ಮತ್ತು ಟೊಬಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ನೆಲ್ಸನ್ ದ್ವೀಪಕ್ಕೆ ಭೇಟಿ ನೀಡಿದ್ದರು. ನೆಲ್ಸನ್ ದ್ವೀಪದಲ್ಲಿ ತ್ವರಿತ ಪರಿಣಾಮ ಯೋಜನೆಗಾಗಿ ಡಾ ಜೈಶಂಕರ್ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ

0: ವಿದೇಶಾಂಗ ಸಚಿವರು ಭಾರತದ ನೆರವಿನಿಂದ ಬೆಂಬಲಿತವಾದ ಈ ಯೋಜನೆಯು ನಿರಂತರ ಪ್ರಯಾಣದ ಹಂಚಿಕೆಯ ಪರಂಪರೆಯನ್ನು ಸಂರಕ್ಷಿಸುತ್ತದೆ ಮತ್ತು ಪ್ರದರ್ಶಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ನ್ಯೂಸ್
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಹಿರಿಯೂರಿನಿಂದ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಮೂಲಗಳ ಪ್ರಕಾರ ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ ಜರುಗಲಿದೆ ಎಂದು ವರದಿಯಾಗಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ DRDO ಹೈದರಾಬಾದ್ನಲ್ಲಿ ತನ್ನ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಯಾಗಿ ನಡೆಸಿದೆ. ಈ ಪರೀಕ್ಷೆಯು 1200 ಸೆಕೆಂಡ್ಗಳಿಗಿಂತ ಹೆಚ್ಚು ರನ್ ಟೈಮ್ ಅನ್ನು ಸಾಧಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಜನವರಿಯಲ್ಲಿ ನಡೆದ ಹಿಂದಿನ 700 ಸೆಕೆಂಡುಗಳ ಪರೀಕ್ಷೆಯನ್ನು ಇದು ಮೀರಿಸಿದೆ. ಈ ಯಶಸ್ವಿ ಪರೀಕ್ಷೆಯು ಭಾರತವನ್ನು ಸುಧಾರಿತ ಏರೋಸ್ಪೇಸ್ ಸಾಮರ್ಥ್ಯಗಳು ಮತ್ತು ನಿರಂತರವಾಗಿ ಹೊರಹೊಮ್ಮುತ್ತಿರುವ ಯುದ್ದ ತಂತ್ರಜ್ಞಾನಗಳಲ್ಲಿ ಮುಂಚೂಣಿಯಲ್ಲಿ ಇರಿಸುತ್ತದೆ. ಇದು ಭಾರತದ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ದಿ ಕಾರ್ಯಕ್ರಮವನ್ನು ಬಲಪಡಿಸುತ್ತದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ DRDOದ ಉದ್ಯಮ ಪಾಲುದಾರರು ಮತ್ತು ಶೈಕ್ಷಣಿಕತೆಯನ್ನು ಶ್ಲಾಘಿಸಿದ್ದಾರೆ ಮತ್ತು ಈ ಸಾಧನೆಯನ್ನು ರಾಷ್ಟದ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ದಿ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಅಡಿಪಾಯ ಎಂದು ಬಣ್ಣಿಸಿದ್ದಾರೆ. ಕೇಂದ್ರ ಸಚಿವಾಲಯಗಳು, ಇಲಾಖೆಗಳು, ಸ್ವಾಯತ್ತ ಸಂಸ್ಥೆಗಳು ಮತ್ತು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ಮತ್ತು ಗುತ್ತಿಗೆ ಕಾರ್ಮಿಕರಿಗೆ ಕಾರ್ಮಿಕ ಸಂಹಿತೆಗಳಿಗೆ ನೂತನ ಸಂಗ್ರಹಣೆ ಸಂಬಂಧಿತ ಅನುಸರಣೆ ಕ್ರಮಗಳ ಮೂಲಕ ರಕ್ಷಣೆಯನ್ನು ಗಮನಾರ್ಹವಾಗಿ ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಸುಧಾರಣೆಗಳು, ವೇತನವನ್ನು ಸಕಾಲಿಕವಾಗಿ ಪಾವತಿಸುವುದು, ಸಾಮಾಜಿಕ ಭದ್ರತಾ ಕೊಡುಗೆಗಳನ್ನು ಕಡ್ಡಾಯವಾಗಿ ರವಾನಿಸುವುದು, ಗುತ್ತಿಗೆದಾರರು ಮತ್ತು ಪ್ರಧಾನ ಉದ್ಯೋಗದಾತರ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಕಾರ್ಮಿಕ ಕಾನೂನುಗಳ ಉಲ್ಲಂಘನೆಯ ವಿರುದ್ದ ಬಲವಾದ ಜಾರಿ ಕಾರ್ಯವಿಧಾನಗಳನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಎಂದು ಹೇಳಲಾಗಿದೆ. ಸರ್ಕಾರಿ ಒಪ್ಪಂದಗಳು ಮತ್ತು ಹರಾಜಿನ ಅರ್ಹತೆಯೊಂದಿಗೆ ಕಾರ್ಮಿಕ ಕಾನೂನು ಅನುಸರಣೆಯನ್ನು ನೇರವಾಗಿ ಸಂಪರ್ಕಿಸುವ ಮೂಲಕ ಈ ಕ್ರಮಗಳು ವೇತನ ಪಾವತಿಗಳಲ್ಲಿನ ವಿಳಂಬ ಮತ್ತು ಗುತ್ತಿಗೆ ಕಾರ್ಮಿಕರ ಮೇಲೆ ಪರಿಣಾಮ ಬೀರುವ ಶಾಸನಬದ್ದ ಬಾಕಿಗಳಲ್ಲಿನ ಡೀಫಾಲ್ಟ್ ಅನ್ನು ತಡೆಯಲು ಪ್ರಯತ್ನಿಸುತ್ತವೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ದ 77 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿತು. ಗುಜರಾತ್ ಪರ ನಾಯಕ ಶುಭ್ಮನ್ ಗಿಲ್ 84 ಹಾಗೂ ಸಾಯಿ ಸುದರ್ಶನ್ 55 ರನ್ ಗಳಿಸಿದರು. ಈ ಗುರಿ ಬೆನ್ನತ್ತಿದ ರಾಜಸ್ಥಾನ 16.3 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 152 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. 4 ವಿಕೆಟ್ ಪಡೆಯುವುದರೊಂದಿಗೆ ಗುಜರಾತ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಶೀದ್ ಖಾನ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಖನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ, ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಲಿರುವ TVK ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆ.

0: ಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 77 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಿಧನ ಸುದ್ದಿ. ಶ್ರೀಮಂಗಲ ಕುಮಟಕಾರಗಣ ಮಾಚಿರ ಪೌತಿ ಅಯ್ಯಪ್ಪ ಇಂಗಡಪೊಣ್ಣು ಮುತ್ತಮ್ಮ ಇಂಗ ನಿನಾದ ಮರಣಪಟ್ಟಿತು. 96 ಬೈತರ ಮಾಚಿರ ಮುತ್ತಮ್ಮ ಇಂಗಡ ತಾಮನೆ ತೆಕ್ಕಡ ಮಂಡ ಆಕಿರಿ ಕಾರ್ಯ ಇಂದು ಮಜ್ಜನ ಇಂಗಡ ಸ್ವಂತ ಮನೆ ನಡಪ ಕಕ್ಕಬ್ಬ ಯುವಕ ಪಾಡಿ ಕರಳನ ಅಪ್ಪಾರಂಡ ಪೌತಿ ಮುತ್ತಪ್ಪ ಇಂಗಡ ಪೊಣ್ಣು ಅಕ್ಕವ್ವ ಮುತ್ತಮ್ಮ ಅಯ್ಯಂಗ ನೀನಾದ ಮರಣಪಟ್ಟಿತು. ಅಪ್ಪಾರಂಡ ಸಾಗರ್ ಅಯ್ಯಂಗಡ ಅವ್ವ 99 ಬೈತರ ಅಕ್ಕವ್ವ ಇಂಗಡ ತಾಮನೆ ಅಮ್ಮಾಟಂಡ ಆಕಿರಿ ಕಾರ್ಯ ಇಂದು ಕಕ್ಕಬ್ಬ ಯುವಕ ಪಾಡಿ ಗ್ರಾಮತರ ನಡಪ. ಬಿರುನಾಣಿ ಗ್ರಾಮತರ ನೆಲ್ಲಿರ ಪೌತಿ ಎಂ ದೇವಯ್ಯ ಅಣ್ಣು ಅಯ್ಯಂಗಡ ಪೊಣ್ಣು ಚಿನ್ನಮ್ಮ ಚಿಮ್ಮಿ ನೀನಾದ ಮರಣಪಟ್ಟಿತು. ನಿವೃತ್ತ ಉಪಾದ್ರಿ 97 ಬೈತರ ಚಿನ್ನಮ್ಮ ಚಿಮ್ಮಿ ಅಯ್ಯಂಗಡ ತಾಮನೆ ಕರ್ತುರ ಇಂಗಡ ಚಾವು ತಡಿನ ಬೈಚನಹಳ್ಳಿರ ಕರ್ತುರ ವಾಸುಬೊಪ್ಪ ಎಂಗಡ ಮನೇಲಿ ವೆಚ್ಚಿತು. ಇಂಗಡ ಆಕಿರಿ ಕಾರ್ಯ ಇಂದು ಮಜಾನ ದಂಡರೆ ಗಂಟೆಗೆ ಕುಶಾಲನಗರ ಕೊಡವ ಸಮಾಜ ಕ್ಯಾಕೊಳತು ನಡಪ. ಪರ್ಕಟಗೇರಿ ಗ್ರಾಮತರ ಕಾಳಿಮಡ ಅಪ್ಪುಣಿ ಅಪ್ಪಯ್ಯ ಅಯ್ಯಂಗಡ ಪೊಣ್ಣು ರಾಣಿ ಅಯ್ಯಂಗ ಇಂದು ಪೊಳಂಜಿತಿಕ ಮರಣಪಟ್ಟಿತು. 68 ಬೈತರ ಕಾಳಿಮಡ ರಾಣಿ ಅಯ್ಯಂಗಡ ಆಕಿರಿ ಕಾರ್ಯ ಇಂದು ಮಜಾನ 12 ಗಂಟರ ಮೀದ ಪರ್ಕಟಗೇರಿಯಲ್ಲಿ ನಡಪ. ಮಡಿಕೇರಿ ಕೆ ಬಾಡಗ ಗ್ರಾಮದ ಮಿನ್ನಂಡ ತುಮ್ಮಣ್ಣ ಬೋಪಯ್ಯ ನಿನ್ನೆ ನಿಧನರಾದರು. 70 ವರ್ಷದ ತುಮ್ಮಣ್ಣ ಬೋಪಯ್ಯ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ವಿರಾಜಪೇಟೆಯ ಮೀನುಪೇಟೆ ನಿವಾಸಿ ಸಲೀಂ ಪಿಎಂ ನಿನ್ನೆ ರಾತ್ರಿ ನಿಧನರಾದರು. ಸಲೀಂ ಪಿಎಂ ಅವರ ಅಂತ್ಯಕ್ರಿಯೆ ಇಂದು 1 ಗಂಟೆಗೆ ವಿರಾಜಪೇಟೆಯಲ್ಲಿ ನಡೆಯಲಿದೆ.
2: ಫರ್ನಿಚರ್ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ನಿಮಗಿಷ್ಟವಾದ ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸಿ ಸುಲಭ ಕಂತಿನ ಇಎಂಐ ಮೂಲಕ. ನಾರ್ತ್ ಕೇರಳದ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರ್ಸ್ ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ಜಂಕ್ಷನ್ ವಿರಾಜಪೇಟೆ. ನಿಮ್ಮ ಮನೆಯನ್ನು ಶೃಂಗರಿಸಿ ಗ್ರೀನ್ಸ್ ನ ಸುಂದರವಾದ ಫರ್ನಿಚರ್ ಗಳೊಂದಿಗೆ. ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲು ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 ಚೇರ್ 16,990 ರೂಪಾಯಿಗೆ.
2: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್ ಫ್ರೀ.
3: ಫ್ರೀ ಹೋಮ್ ಡೆಲಿವರಿ. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
2: Since 1983, Bhima Furniture, Wholesale and Retail Hub, Bittangala. ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ. ಪೇಯ್ಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
4: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶು ಹಬ್ಬದ ಕೊಡುಗೆ ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್ ಮೇಲೆ ಮೆಗಾ ಡಿಸ್ಕೌಂಟ್. ಟಿವಿ, ವಾಷಿಂಗ್ ಮಿಷಿನ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
5: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ಗೆ ಅಂತ.
6: ಬಿಂದು ಪ್ರೀಮಿಯಂ ನೋಡಿದ್ಯಾ?
5: ಇಲ್ಲ, ಯಾಕೆ?
6: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
7: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್ ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
6: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ್ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
7: ಕಾಲ್ 9164753608 ಒಂದ್ಸಾರಿ ನೋಡಿ, ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
8: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
9: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್, ಸೂಟ್ಸ್ ಕೂಡ ತಗೊಳ್ಳೋಣ.
8: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಏನಿದೆ ಅಂತದ್ದು?
8: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
9: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
8: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
8: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.

0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900092
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್. ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
3: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
0: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ.
3: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
0: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
4: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
1: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
6: ಸುದ್ದಿ ಸಮಾಚಾರ ಓದೇಂಡುಳ ತೆಲಪಂಡ ಕವನ್ ಕಾರ್ಯಪ್ಪ. ಸುದ್ದಿ ವಿವರ. ಬಹು ಸಂಸ್ಕೃತಿ ಪಿಂಜ ಸೌಹಾರ್ದ ದಿನಗಳ ಅಸ್ಮಿತೆ ಏದೇ ನಮ್ಮೆ ನಾಳು ಭಾಷೆ ಪಿಂಜ ಸಂಸ್ಕೃತಿ ಬಳಚಿಕ್ಕು ಪೂರಕ ಆಯ್ತಿಪ್ಪಂದು ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಸದಾನಂದ ಮಾವಾಜಿ ಎಣ್ಣಿಚಿ. ತಂಡರ್ತ 26 ಅರೆಭಾಷೆ ಸಾಂಸ್ಕೃತಿಕ ಸಂಭ್ರಮ ಅನ್ನೋ ಕಾರ್ಯಕ್ರಮಕ್ಕೆ ಮೊಳೆಯಿಡುವಂಚಿ ಅವು ತಕ್ಕ ಬಂದದ್ದು. ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಚಿಣ್ಣರ ಲೋಕ ಕಲಾವಿದಂಗಡ ಸಂಘ ಪಿಂಜ ಬಂಟ್ವಾಳ ಹತ್ರ ಚಿಣ್ಣರ ಲೋಕ ಸೇವಾ ಬಂದು ಎಂಗಡ ಕೂಡಿಕೊಟ್ಟದ್ದು. ಒಟ್ಟು 6 ದಿನ ನಡಪನದ ಕರಾವಳಿ ಕಲೋತ್ಸವ ಕಾರ್ಯಕ್ರಮಗಳು ಕೂಡಿಯಾಡಿದ್ದು ಅವು ತಕ್ಕ ಬಂದದ್ದು. ತುಳು, ಕೊಂಕಣಿ, ಬ್ಯಾರಿ ಪಿಂಜ ಅರೆಭಾಷೆ ಅಕಾಡೆಮಿ ಕರಡ ಕೂಡಿಕೊಟ್ಟದ್ದು ಈ ಕಾರ್ಯಕ್ರಮ ನಡೆದನುಂಡು. ಸಭಾ ಕಾರ್ಯಕ್ರಮ ಕೈಂಜ ಪಿಂಜ ಕೊಡೆಕಲ್ಲು ಯಶವಂತ್ ಎಂಗಡ ಕೊರವಕರಕಿಲ ಅರೆಭಾಷೆ ಕವಿಗೋಷ್ಠಿ ನಡೆದದ್ದು. ಕೊಡಗು ವಿಶ್ವವಿದ್ಯಾನಿಲಯತ್ರ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜರ ಆದನೆಲೆ ಕಲಾವೈಭವ ಅನ್ನುವ ಕಾರ್ಯಕ್ರಮ ನಡೆದದ್ದು. ವಿದ್ಯಾರ್ಥಿಯ ವ್ಯಕ್ತಿತ್ವದರ ಬೊಳಚಕ್ಕೆ ಕಲೆ ಎನ್ನುವುದ ಪೆರತ ಸಾಕಾರ ತಪ್ಪ. ಕಲೆರ ಅನಾವರಣಕ್ಕೆ ಇನ್ನತ ಸೂಕ್ತಾನ ವೇದಿಕೆರ ವಿದ್ಯಾರ್ಥಿಯ ಬಳಸಿ ಉಂಡೊಂದು ಮಡಿಕೇರಿ FMC ಕಾಲೇಜರ ಪ್ರಾಂಶುಪಾಲಗಳನ್ನು ಪ್ರೊಫೆಸರ್ ಬಿ ರಾಘವ ಕಾರ್ಯಕ್ರಮಕ್ಕೆ ಮೊಳಿಯಿಡುವಂಚಿ ತಕ್ಕ ಬಂದದ್ದು. ಕನಪಟ್ಟ ಬಿಂದು ಆಯ್ತು ಕೂಡಿಯಾಡಿ ತಿಂಜ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ವಿದ್ಯಾರ್ಥಿ ಸಂಘದ ಸಂಚಾಲಕಗಳನ್ನು ಡಾಕ್ಟರ್ ಶ್ರೀಧರ ಹೆಗಡೆ ತಕ್ಕ ಪರಿಯುವಂಚಿ. ಕಲಾ ಲೋಕಲ್ 64 ಪ್ರಕಾರತ್ರ ಕಲೆ ಉಂಡು, ಇದನ್ನು ವಿದ್ಯಾರ್ಥಿಯ ಅಭ್ಯಾಸ ಮಾಡಿ ಉಂಡೊಂದು ಎಣ್ಣಿಚಿ. ಕಲಾ ವೈಭವದಲ್ಲಿ ಪಾಟ್, ನಾಟಕ, ಏಕಪತ್ರ ಅಭಿನಯ, ರಂಗೋಲಿ ಬಿಡ್ತು, ಚರ್ಚೆ ಕೊಡದನಕ್ಕೆ ಪಲ ಥರತ್ರ ಪೈಪೋಟಿ ಇಂಚೆದ್ದು. ಶಿಕ್ಷಣ ತಿಂಜ ಮಾತ್ರ ಸಮಾಜತ್ನ ತಿದ್ದುವಕ್ಕೆ ಸಾಧ್ಯ ಅಂದ ಶಾಸಕ ಡಾಕ್ಟರ್ ಮಂತರಗೌಡ ಎಣ್ಣಿಚಿ. ಶನಿವಾರ ಸಂತರ ಪಕ್ಕ ಮಾದರಿ ಗ್ರಾಮದಲ್ಲಿ ಡಾಕ್ಟರ್ ಭೀಮರಾವ್ ಯುವಕ ಸಂಘ ಪಿಂಜ ಅಲ್ಲಿತರ ಗ್ರಾಮಾಭಿವೃದ್ಧಿ ಸಮಿತಿ ಆದನೆಯಲ್ಲಿ ಸರ್ಕಾರಿ ಪ್ರೈಮರಿ ಸ್ಕೂಲ್ ನಡೆದ ಸಮಸಮಾಜದ ನಿರ್ಮಾಣಕ್ಕಾಗಿ ಜನಜಾಗೃತಿ ಕಾರ್ಯಕ್ರಮ ಇದರಲ್ಲಿ ಕೂಡಿಯಾಡುವಂಚಿ ಅವು ತಕ್ಕ ಬಂದದ್ದು. ಸಂವಿಧಾನದರ ಸ್ಥಾನಮಾನ ಅಧಿಕಾರವರು ಭಾಗ ಆಚೆಗೆ ಶಿಕ್ಷಣ ಪಡೆದವದು ಇನ್ನೂರು ಭಾಗ ಐತಿಪ್ಪ. ಶಿಕ್ಷಣ ತಿಂಜ ಮಾತ್ರ ಸಮಾಜತ್ನ ಬದಲು ಮಾಡೋಕೆ ಸಾಧ್ಯಪ್ಪ ಅಂದು ಎಣ್ಣಿಚಿ. 66/11 F6 ಭಾಗಮಂಡಲ ಫೀಡರ್ಲಿ ನಾಳೆ ಅವಶ್ಯವುಳ್ಳ ಪಡೆ ನಿರ್ವಹಣಾ ಕಾಮಗಾರಿ ನಡೆತಂಡ ಹಿನ್ನೆಲೆಯಲ್ಲಿ ನಾಳೆ ಫಲಕ 10 ಗಂಟೆಯಿಂದ ಒಯ್ಪತ್ತು 5 ಗಂಟೆಗೆ ತಾನೆ ತಾಳತ್ಮನೆ, ಅಪ್ಪಂಗಳ, ಬೆಟ್ಟಗೇರಿ, ಚೇರಮ್ಮಣೆ, ಚೆಟ್ಟಿಮನೆ, ಭಾಗಮಂಡಲ, ತಲಕಾವೇರಿ, ಅಯ್ಯಂಗೇರಿ ಸುತ್ತಮುತ್ತ ಕರೆಂಟ್ ಸಂಪರ್ಕ ಇಪ್ಪಲೆ. ಸಾರ್ವಜನಿಕ ಸಹಕಾರ ತರೊಂಡೊಂದು ಸೆಸ್ಕ್ ಕಾರ್ಯಪಿಂಜ ಪಾಲನೆ ವಿಭಾಗದರ ಅಭಿಯಂತರಂಗ ಮನವಿ ಮಾಡಿತ್ತು. ಕಂಡಂಗಲ್ಲ ಸರ್ಕಾರಿ ಪ್ರೈಮರಿ ಸ್ಕೂಲ್ ಕಳಿಪರಂಬಲು ಮುಲ್ಲೆಂಗಡ ಒಕ್ಕಡಾದ ನೆಲ ನಡೆದ ಆದ್ಯ ಕಾರತರ ಕಬಡ್ಡಿ ಕಳಿನ ಮೇಲೆ ನೆರವಂಡ ಒಕ್ಕಕಾರ ಚಾಂಪಿಯನ್ ಆಯಿತು. ಪೆಮ್ಮಂಡ ಒಕ್ಕಕಾರ ದಂಡನೆ ಸ್ಥಾನ ಪಡೆದತ್ತು. ಇದೇ ನೆರತು ಬಪ್ಪಕಾಲ ಕಬಡ್ಡಿ ಕಳಿನ ಮೇಲೆ ನಡೆದೋಕ ತಯಾರಾಯಿತುಳ್ಳ ಉಳುವಂಗಡ ಒಕ್ಕಕಾರಕ್ಕೆ ಕೊಡವ ಕಬಡ್ಡಿ ಅಕಾಡೆಮಿಯ ಅಧ್ಯಕ್ಷ ಮುಲ್ಲೆಂಗಡ ಮಧೋಷ್ ಪೋಯ ಓಜಾತನ ಕೈಮಾತಿಸಿ. ഇതേ നേരത്ത് പ്രോ കബഡിയിൽ പൊന്നര പതക്ക പടന്ന ഹോട്ടേൻ്റെ സച്ചിൻ പോയ പിന്നെ പത്രകർത്ത മാണിപ്പണ്ട സന്തോഷ് തമ്മയ അയങ്ങളെ സമ്മാനം അടിച്ച് അല്ലാതെ മുല്ലങ്കട ഒക്ക അധ്യക്ഷ ശങ്കരിപ്പണ്ണ പതക്ക പരിവഞ്ചി ഈ കാല 54 തണ്ടക്കാര പെദ നോടിനു മാടുവഞ്ചി കബഡി നമ്മനെ ചായൽ നടത്തോക്ക് പൊരുട്ട് തന്നിത്ത് ബപ്പക്കാലത്തിൻ്റെ ഇഞ്ഞച്ചുക്കു ഒക്ക തണ്ടക്കാര ഈ കളിക്കൂട്ടത്ത്

0: ಓಡಿಯಾಡೋಣಂದು ಎಣಿಚಿ ಗೌಡ ಒಕ್ಕಡೊಕ್ಕಡ ನಡಲು ಮಡಿಕೇರಿ ನಡೆದನುಳ್ಳ ಕ್ರಿಕೆಟ್ ಕಳಿನ ಮೇರೆ ನಿನ್ನಂದಿತ್ರಗಳಿ ಕರ್ಣಯ್ಯನ ಕೊಳಂಬೆ ಮುದಿಯಾರು ತೆಕ್ಕಡೆಪಿಂಜ ಉಡ್ದೊಳಿರು ತಂಡಕಾರ ಗದ್ದಿತ್ತು ಕೊಡಗು ಕುಡದನಕ್ಕೆ ಅರಕಲಗೋಡು ಸಾಲಿಗ್ರಾಮ ಕೊಣನೂರು ಪಿಂಜ ಮೈಸೂರು ಅನ್ನೆ ಹಾಸನ ಜಿಲ್ಲೆಯ ಬಾರೆ ಬಾರೆ ಭಾಗಕ್ಕೆ ಕುಡಿಪ ನೀರಿಗೆ ಅನುಕೂಲ ಮಾಡಿಕೊಡಪ ಉದ್ದೇಶದಲ್ಲಿ ಅಧಿಕಾರಿಯಡ ಸೂಚನೆ ಪೋಲೆ ಇಂದಿಂಜ ಅಂಜು ದಿನಕ್ಕೆ ತನೆ ಹಾರಂಗಿ ಜಲಾಶಯದಿಂಜ 500 ಕ್ಯೂಸೆಕ್ಸ್ ನೀರಿನ ಬುಟ್ಟಣ್ಣುಂಡೆಂದು ಹಾರಂಗಿ ನೀರಾವರಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರಂಗ ಮಾಹಿತಿ ತಂದಿತ್ತು ಕಾಸರಗೋಡು ಜಿಲ್ಲೆಯ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದಿಂದ ಕಾಲೋದಿ ಕೊಡಪನತ್ತ ದತ್ತಿನಿಧಿ ಪ್ರಶಸ್ತಿಗೆ ಕೊಡಗು ಜಿಲ್ಲೆಯ ಪತ್ರಕರ್ತಗಳನ್ನು ಹಿರಿಕರ ರವಿ ಪಿಂಜ ನವೀನ್ ಡಿಸೋಜ ಆಯ್ಕೆಯಾಯಿತು 10 ಕುಟುಂಬ 18 ಗೋತ್ರತರ ಗೌಡ ಒಕ್ಕಡೊಕ್ಕಡ ನಡಲು ಕೊಡಗು ಗೌಡ ಯುವ ವೇದಿಕೆ ರಾಧನೆಯಲ್ಲಿ ನಡೆದನುಳ್ಳ ರಿಂಕ್ ಹಾಕಿ ಕಳಿಕೂಟಕ್ಕೆ ನಿನ್ನಂದ ಒಯ್ಪತ್ತು ಮಡಿಕೇರಿ ಜನರ ತಿಮ್ಮಯ್ಯ ಹಾಕಿ ಕಳಿಪರಂಬಲು ಕೊಡಗು ಗೌಡ ಯುವ ವೇದಿಕೆಯ ಅಧ್ಯಕ್ಷ ಬಾಳಾಡಿ ಮನೋಜ್ ಮೊಳೆಯಿಟ್ಟದ್ದು ಇಕ್ಕೈತು ಡೆಲ್ಲಿಯಲ್ಲಿ ನಡೆದ ರಾಷ್ಟ್ರಮಟ್ಟದ 47ನೇ ಬ್ರೈನೋ ಬ್ರೈನ್ ಪೈಪೋಟಿಯಲ್ಲಿ ಅನ್ವಿತ್ ಎಸ್ ಅಣ್ಣೋ ಬಾಲೇಕರ್ ಜೂನಿಯರ್ ವಿಭಾಗದಲ್ಲಿ ಚಾಂಪಿಯನ್ ಆಯಿತು ಮಾಪಂಗಡ ಕವಿತಾ ಕರಂಬಯ್ಯ ಇಂಗಡ ಅವಕಾಶ ಸಂಸ್ಥೆಯಲ್ಲಿ ತರಬೇತಿ ಪಡೆದನುಳ್ಳ ಅನ್ವಿತ್ ಎಸ್ ಮದೆನಾಡರ ಮದೆಮಹೇಶ್ವರ ಪದವಿ ಪೂರ್ವ ಕಾಲೇಜರ ಉಪನ್ಯಾಸಕಗಳನ್ನು ಶ್ರೀನಿವಾಸ್ ಪಿಂಜ ಪವಿತ್ರ ದಂಪತಿಯಡ ಸೋಮರಪೇಟೆಯ ಜೂನಿಯರ್ ಕಾಲೇಜರ ಟರ್ಫು ಪರಂಬಲು ನಡೆದನುಳ್ಳ ರಾಜ್ಯ ಮಟ್ಟದ ಈಫಾ ಚಾಂಪಿಯನ್ಸ್ ಟ್ರೋಫಿರ ಆಖಿರಿ ಕಳಿ ಇಂದು ಸದನ್ ಕಮಾಂಡೋ ಪಿಂಜ ಎಜಿ ಓಆರ್ಸಿ ತಂಡತರ ನಡಲು ನಡಪ ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದತ್ತು
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್
3: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್
4: ಸರ್ಪ್ರೈಸ್ ಗಿಫ್ಟ್
3: ಓಪನ್ ಮಾಡು
4: ವಾವ್ ಡೈಮಂಡ್ ನೆಕ್ಲೇಸ್ ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್ ಸೂಪರ್ ಥ್ಯಾಂಕ್ ಯು ರೀ ಎಲ್ಲಿಂದ
3: ಮುಳಿಯಾದಿಂದ
2: ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಡಿಕೇರಿ ಗೋಣಿಗುಪ್ಪಲು ಪುತ್ತೂರು ಬೆಳ್ತಂಗಡಿ ಬೆಂಗಳೂರು ನಿಮ್ಮ ಹಳೆಯ ಟಿವಿ ಫ್ರಿಡ್ಜ್ ವಾಷಿಂಗ್ ಮಷೀನ್ ಮಿಕ್ಸಿ ಕುಕ್ಕರ್ ಗ್ರೈಂಡರ್ ತನ್ನಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ ಪಿಆರ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹರಿಶ್ಚಂದ್ರಪುರ ಕೊರಿಗೊಪ್ಪಲು
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು ಎಲ್ಲಿಂದ ಪರ್ಚೇಸ್ ಮಾಡೋಣ
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ ಅದಲ್ಲದೆ ಮಾರ್ಬಲ್ಸ್ ಗ್ರಾನೈಟ್ಸ್ ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ
4: ರೀನಾ ಟೈಲ್ ಗ್ಯಾಲರಿ ಉಳಿಕಲ್ ರೋಡ್ ಇರಿಟಿ
6: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ ತಲಶೇರಿ ಕಣ್ಣೂರ್ ಪಯ್ಯನೂರ್ ಶ್ರೀಕಂಠಪುರಂ ಸುಲ್ತಾನ್ ಬತ್ತೇರಿ ಮಾನಂದವಾಡಿ ತಳಿಪರಂಬ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ ವಿವಾಹ ಬಟ್ಟೆಗಳು ಡೈಲಿ ವೇರ್ ಸ್ಯಾರೀಸ್ ಕುರ್ತಾ ಚೂಡಿದಾರ್ ಲೆಹೆಂಗಾ ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನ್ಯುವಲ್ ಸಿಲ್ಕ್ಸ್ ಮೇನ್ ರೋಡ್ ಇರಿಟ್ಟಿ
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್ ಉಳಿಕಲ್ ರೋಡ್ ಇರಿಟಿ
6: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ
5: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ ಅದ್ವೈತ್ ಹ್ಯುಂಡೈ ಮಡಿಕೇರಿ ಗೋಣಿಕೊಪ್ಪಲ್ ಹಾಗೂ ಕುಶಾಲ ನಗರ
9: ಆಂಥೂರ ಕೋಗ್ ವೆಡ್ಡಿಂಗ್ ಪ್ಲಾನರ್ಸ್ ಮಂಗಲತರ ಊಟೋಪಚಾರ ಆಳುಕಾಳು ಶಾಸ್ತ್ರ ಪದ್ಧತಿ ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್ ಬೈಪಾಸ್ ರೋಡ್ ಗೋಣಿಕೊಪ್ಪ ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656 ಕಾಳಿಮಾಡ ಶರತ್ 8762050292
6: ವಾವ್ ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ
5: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ
10: ಮುಳಿಯ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಗೋಣಿಕೊಪ್ಪಲ್ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು
11: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ ಭೇಟಿ ನೀಡಿ ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ ಗಣಪತಿ ದೇವಸ್ಥಾನದ ಹಿಂಭಾಗ ವಿರಾಜಪೇಟೆ
12: ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿ

0: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
1: ಆಕಾಶವಾಣಿ ಎಲ್ಲ ರಾಜ್ಯಗಳಲ್ಲೂ ಬಹುತೇಕವಾಗಿ ಜಿಲ್ಲಾ ಕೇಂದ್ರಗಳಲ್ಲೂ ಇರುವುದರಿಂದ ಪ್ರಾದೇಶಿಕ ಭಾಷೆಗೆ ಬಹಳ ಮಹತ್ವವನ್ನು ನೀಡುತ್ತದೆ. ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆದ ಬೆಳವಣಿಗೆ, ಕೈಗಾರಿಕಾ ಕ್ರಾಂತಿ, ಹೆಚ್ಚಿದ ವಿದೇಶಿ ವ್ಯಾಮೋಹ ಇನ್ನೂ ಮುಂತಾದ ಕಾರಣಗಳಿಂದ ಇಂಗ್ಲಿಷ್ ಭಾಷೆಯ ಕುರುಡು ಮೋಹ ಹೆಚ್ಚಾಯಿತು. ಇದಕ್ಕೆ ಪೂರಕವಾಗಿ ಆಂಗ್ಲ ಮಾಧ್ಯಮದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಬೋಧನೆ ನಡೆಯಿತು. ಇದರಿಂದ ದೊಡ್ಡ ಆಘಾತವಾದದ್ದು ಆಯಾ ಪ್ರಾದೇಶಿಕ ಭಾಷೆಗಳಿಗೆ. ಆಂಗ್ಲ ಭಾಷಾ ಮೋಹದಿಂದ ಆಯಾ ರಾಜ್ಯದ ಭಾಷೆಗಳನ್ನು ಮಾತಾಡುವ ಮೇಲ್ವರ್ಗದ ವಿದ್ಯಾವಂತರ ಸಂಖ್ಯೆ ಕಡಿಮೆಯಾಗಹತ್ತಿತು. ಇಂಗ್ಲಿಷ್ ಭಾಷೆಯ ಜ್ಞಾನ ಹಾಗೂ ಅದನ್ನು ಸುಲಲಿತವಾಗಿ ಉಪಯೋಗಿಸಬಲ್ಲ, ಸಂವಹನ ನಡೆಸಬಲ್ಲವರಿಗೆ ಸಮಾಜದಲ್ಲಿ ಮನ್ನಣೆ ಹೆಚ್ಚಾಯಿತು. ಇಂತಹ ಡಾಂಭಿಕತೆಯಿಂದ ಮಕ್ಕಳನ್ನು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ನೂಕುವುದು ಮಧ್ಯಮ ವರ್ಗದವರಲ್ಲಿ ಸರ್ವೇ ಸಾಮಾನ್ಯವಾಯಿತು. ಇಂತಹ ಪರಿಸ್ಥಿತಿಯಲ್ಲಿ ಆಯಾ ರಾಜ್ಯಗಳಲ್ಲಿ ಭಾಷೆಯನ್ನು ಉಳಿಸಿ ಬೆಳೆಸಿ ಪೋಷಿಸುವ ಗುರುತರ ಹೊಣೆಯನ್ನು ಆಕಾಶವಾಣಿ ತಾನಾಗಿಯೇ ಹೊತ್ತಿತು. ಪ್ರಾದೇಶಿಕವಾಗಿ ಜನರ ಆಸಕ್ತಿ, ಅಭಿರುಚಿ, ಅಗತ್ಯಗಳಿಗೆ ಸ್ಪಂದಿಸುವ ಸಲುವಾಗಿ ಆಕಾಶವಾಣಿ ತನ್ನ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿತು. ಆಕಾಶವಾಣಿಯಲ್ಲಿ ಪ್ರಸಾರವಾಗುತ್ತಿದ್ದ ಭಾಷಣಗಳು, ಚರ್ಚೆಗಳು, ಮಾಹಿತಿಪೂರ್ಣ ವಿಷಯಗಳು ಅಸ್ಖಲಿತ ಉಚ್ಚಾರಣೆ, ವಿಷಯ ಪ್ರತಿಪಾದನೆ, ಭಾಷಾ ಪ್ರಯೋಗಗಳಿಗೆ ಮಾದರಿಯಾದವು. ಆಯಾ ಪ್ರಾಂತ್ಯಗಳ ಭಾಷಾ ಪ್ರವೀಣರು, ಸಾಹಿತಿಗಳು, ಲೇಖಕರು, ಬರಹಗಾರರಿಗೆ ಇದು ವೇದಿಕೆಯಾಯಿತು. ಪ್ರತಿ ರಾಜ್ಯದಲ್ಲೂ ನಾಡಿನ ಸರ್ವಶ್ರೇಷ್ಠ ಲೇಖಕರು, ಕವಿಗಳು, ಕತೆಗಾರರು, ವಾಗ್ಮಿಗಳು, ವಿದ್ವಾಂಸರು ಈ ಮಾಧ್ಯಮದ ಮೂಲಕ ಮನೆಮಾತಾದರು. ಇದರೊಂದಿಗೆ ಮಾಧ್ಯಮವೂ ಕೂಡ ಜನರ ಮಾಧ್ಯಮವಾಯಿತು. ಸಾಮಾನ್ಯ ಜನ ಈ ಮಾಧ್ಯಮದೊಂದಿಗೆ ಒಂದಾಗಿ ಬೆರೆತರು, ಬೆಳೆದರು. ಇಸವಿ 2000ರವರೆಗೂ ಈ ಸಂಬಂಧ ಬಹುತೇಕ ಹಾಗೆಯೇ ಮುಂದುವರೆದಿತ್ತು. ದೂರದರ್ಶನ ವಾಹಿನಿಗಳ ಭರಾಟೆ ಇನ್ನೂ ಅಷ್ಟಿರದ ಕಾರಣ ಆಕಾಶವಾಣಿ ಭಾರತದ ಸಣ್ಣ ಪಟ್ಟಣಗಳಲ್ಲಿ, ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಮಾತ್ರವಲ್ಲದೆ ಶಹರಗಳಲ್ಲೂ ಅಸಂಖ್ಯಾತ ಕೇಳುಗರನ್ನು ಹೊಂದಿತ್ತು. ಆನಂತರ ಎಫ್ಎಂ ಕ್ರಾಂತಿಯ ಕಾಲ ಆರಂಭವಾಯಿತು. ಖಾಸಗಿ ಕಂಪನಿಗಳು ರೇಡಿಯೋ ಪ್ರಸಾರವನ್ನು ಪ್ರಾರಂಭಿಸಿದವು. ಇದುವರೆಗೂ ಸಾರ್ವಜನಿಕ ಹಿತಾಸಕ್ತಿಗಳ ವೇದಿಕೆಯಾಗಿ, ಅವರ ಧ್ವನಿಯಾಗಿ ಕೆಲಸ ಮಾಡುತ್ತಿದ್ದ ಬಾನುಲಿ ವ್ಯಾವಹಾರಿಕವಾಗಿಯೂ ಮಹತ್ವವನ್ನು ಪಡೆದುಕೊಂಡಿತು. ಈ ಆರ್ಥಿಕ ದೃಷ್ಟಿಕೋನ ಭಾರತದಲ್ಲಿ ಬಾನುಲಿಯ ಮೂಲ ಸ್ವರೂಪವನ್ನೇ ಬದಲಾಯಿಸಿತು. 70ರ ದಶಕದಲ್ಲಿ ರೇಡಿಯೋ ಸಿಲೋನ್ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುವುದರ ಮೂಲಕ ಭಾರತದ ಕೇಳುಗರನ್ನು ತನ್ನತ್ತ ಸೆಳೆದುಕೊಂಡಂತೆ ಈ ಖಾಸಗಿ ಕಂಪನಿಗಳು ಆಕಾಶವಾಣಿಯ ಕೇಳುಗರನ್ನು ತಮ್ಮತ್ತ ಸೆಳೆದುಕೊಂಡವು. ಇದರಿಂದ ಶಹರಗಳಲ್ಲಿ ಆಕಾಶವಾಣಿ ಕೇಳುಗರ ಸಂಖ್ಯೆ ಇಳಿಮುಖವಾಯಿತು ಎನ್ನುವುದಕ್ಕಿಂತ ಬೇರೆ ಬೇರೆ ವಾಹಿನಿಗಳಲ್ಲಿ ಅದು ಹರಿದು ಹಂಚಿ ಹೋಯಿತು ಎನ್ನುವುದು ಸೂಕ್ತ. ರೇಡಿಯೋ ಮನೋರಂಜನಾ ಮಾಧ್ಯಮವಾಗಿ ಮಾತ್ರ ಮುಂದುವರೆಯುವ ಎಲ್ಲ ಲಕ್ಷಣಗಳನ್ನು ಖಾಸಗಿ ವಾಹಿನಿಗಳು ತೋರಿಸಿಕೊಟ್ಟವು. ಅದರಲ್ಲೂ ಮನರಂಜನೆ ಎಂದರೆ ಚಿತ್ರಗೀತೆಗಳು ಮಾತ್ರ ಎಂಬ ಮಿಥ್ಯೆಯನ್ನು ಈ ವಾಹಿನಿಗಳು ಹುಟ್ಟುಹಾಕಿದ್ದು, ಭಾರತದಂತಹ ಬಹು ವಿಸ್ತೃತ ರಾಷ್ಟ್ರದಲ್ಲಿ ರೇಡಿಯೋದಂತಹ ಪ್ರಬಲ ಮಾಧ್ಯಮಕ್ಕೆ ದೊಡ್ಡ ಆಘಾತ ಎಂದೇ ಹೇಳಬೇಕು. ನಾಳೆ ಇದರ ಕುರಿತು ಮತ್ತಷ್ಟು ಮಾಹಿತಿ.
0: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ప్రారంభ ఇదో ఆకాశవాణి
1: సవి సవి నెనపు
2: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
3: ಆತ್ಮೀಯ ಪ್ರೀತಿಯ ಕೇಳುಗರಿಗೆಲ್ಲ ಇಂದಿನ ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಿರಿಯ ಬಹುಭಾಷೆ ನಟಿ ಹಾಗೂ ನಿರ್ಮಾಪಕಿ ಪಂಡರಿಬಾಯಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಈಗ ಕೇಳಲಿದ್ದೀರಿ.
4: ನಮಸ್ಕಾರ ಪಂಡರಿಬಾಯಿ ಅವರೇ.
5: ನಮಸ್ಕಾರ ಅಮ್ಮ.
4: ಒಂದು ಮುಖ್ಯವಾದ ಪ್ರಶ್ನೆ
5: ಹೇಳಿ.
4: ಕನ್ನಡದ ಜನಪ್ರಿಯ ನಾಯಕ ನಟರು ಡಾಕ್ಟರ್ ರಾಜ್ಕುಮಾರ್,
5: ಹೌದು,
4: ತಮಿಳಿನಲ್ಲಿ ಶಿವಾಜಿ ಗಣೇಶನ್,
5: ಹೌದು,
4: ಇವರಿಗೆ ಮೊದಲನೇ ಚಿತ್ರಕ್ಕೆ ನಾಯಕಿಯಾಗುವ ಸದವಕಾಶ ನಿಮ್ ಪಾಲಿಗೆ ಸಿಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಜನಾ?
5: ನಿಜಾನೇ.
4: ಅದರ ಅನುಭವಗಳನ್ನ ಹೇಳ್ತಿರಲ್ವಾ?
5: ಹೇಳ್ತೀನಮ್ಮ. ಈ ಇಬ್ಬರು ನಟರ ಜೊತೆಯಲ್ಲಿ ಹೆಚ್ಚು ಕಡಿಮೆ ಒಂದೇ ಸಲ ಪಾತ್ರ ವಹಿಸುವ ಸದವಕಾಶ ನನಗೆ ಸಿಕ್ತು. ಆದ್ರೆ ಆಗಷ್ಟ ಅನ್ಸಿತ್ತೋ ಇಲ್ವೋ, ಈಗ ಮಾತ್ರ ನಾನು ಎಂಥ ಜನಪ್ರಿಯ ನಾಯಕರ ಮೊದಲನೇ ಚಿತ್ರಕ್ಕೆ ನಾಯಕಿಯಾಗಿದ್ದೆ ಅಂತ ನೆನೆಸ್ಕೊಂಡ್ರೆ ಸಾಕು, ತುಂಬಾ ಸಂತೋಷನೂ ಆಗುತ್ತೆ, ತುಂಬಾ ಹೆಮ್ಮೆನೂ ಅನ್ಸುತ್ತೆ. ರಾಜ್ಕುಮಾರರು ಕೀರ್ತಿಯ ತುಟ್ಟ ತುದಿಯಲ್ಲಿದ್ರು, ತುಂಬಿದ ಕೊಡ ತುಳ್ಕೊಲ್ಲ ಅನ್ನೋ ಹಾಗೆ ಇವತ್ತಿಗೂ ನನ್ನ ಮೇಲೆ ಅದೇ ಅಭಿಮಾನ, ಅದೇ ಪ್ರೀತಿ, ಅದೇ ಗೌರವ ಇಟ್ಕೊಂಡಿದ್ದಾರೆ. ಅದೇ ರೀತಿ ಶಿವಾಜಿ ಗಣೇಶನ್ ಅವರು ಕೂಡ ನನ್ನ ಇತ್ತೀಚೆಗೆ ಸಮಾರಂಭದಲ್ಲಿ ಭೇಟಿಯಾದಾಗ ರಜನಿಕಾಂತ್ ಅವ್ರ ಹತ್ರ ಮಾತಾಡ್ತಿದ್ದ ಹಾಗೆ, ನೋಡಪ್ಪ ಇವಳು ನನ್ನ ಜೊತೆ ಮೊದಲು ನಾಯಕಿ, ಆಮೇಲೆ ಅಕ್ಕ, ಆಮೇಲೆ ತಂಗಿ, ತಾಯಿ, ಅತ್ತೆ, ಎಲ್ಲಾ ಪಾತ್ರಗಳು ಮಾಡಿದ್ದಾಳೆ, ಚಿತ್ರರಂಗದ ಒಬ್ಬಳೇ ಸಹೋದರಿ ಅಂದ್ರೆ ಇವಳೇ ನನಗೆ ಅಂತ ತುಂಬಾ ಅಭಿಮಾನದಿಂದ ಹೇಳಿದ್ರು.
4: ತುಂಬಾ ಸಂತೋಷ. ಈ ಚಿತ್ರರಂಗದಲ್ಲಿ ನಿಮ್ಮದು ಬಹಳ ವರ್ಷಗಳ ಅನುಭವ, ಅಂದಿಗೂ ಇಂದಿಗೂ ಅನೇಕ ವ್ಯತ್ಯಾಸಗಳನ್ನು ಕಂಡಿದ್ದೀರಿ, ಉತ್ತಮವಾದದ್ದು ಯಾವುದು ಅಂತ ಹೇಳ್ತೀರಿ?
5: ನನ್ನ ದೃಷ್ಟಿಯಲ್ಲಿ ಹಳೆ ಚಿತ್ರಗಳು, ಕಥೆ, ಸಂಭಾಷಣೆ, ಹಾಡುಗಳು ಪ್ರತಿಯೊಂದು ಉತ್ತಮ ಮಟ್ಟದಲ್ಲಿತ್ತು. ಈಗ ತಾಂತ್ರಿಕ ಮಟ್ಟದಲ್ಲಿ ತುಂಬಾನೇ ಮುಂದುವರೆದಿದೆ ಅನ್ನಿ, ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ಆಗ್ಬೇಕಲ್ವಾ, ಇದಕ್ಕೆ ಪ್ರೇಕ್ಷಕರು ಕಾರಣ ಅನ್ನಿ, ನಾವು ಅನುಸರಿಸಿಕೊಂಡು ಹೋಗಬೇಕಾಗಿದೆ ಅಷ್ಟೇ.
4: ಅಷ್ಟೇ ಪಂಡರಿಬಾಯಿ ಅವರೇ, ನಿಮ್ಮ ಈ ತಾರಾ ಜೀವನದಲ್ಲಿ ಮರೆಯಲಾಗದ ಘಟನೆಗಳೇನಾದ್ರೂ ಸಂಭವಿಸಿದ್ರೆ ತಿಳಿಸ್ತೀರಾ?
5: ಘಟನೆಗಳು ಬೇಕಾದಷ್ಟಿವೆ, ಆದ್ರೆ ನನ್ನಿಂದ ಇವತ್ತೂ ಮರೆಯೋಕಾಗಲ್ಲ. ಅದೇನು ಅಂದ್ರೆ, ನಾನು ಗುಣಸಾಗರಿಯಲ್ಲಿ ಪಾತ್ರ ಮಾಡ್ತಿದ್ದಾಗ ನನಗೆ ಟೈಫಾಯ್ಡ್ ಆಗಿ ಶೂಟಿಂಗ್ ನಿಂತು ಹೋಯ್ತು. ಆ ಚಿತ್ರದ ಪ್ರಾರಂಭದಲ್ಲಿ ನಾನು ಧರ್ಮಸ್ಥಳಕ್ಕೆ ಬಂದು ಸೇವೆ ಸಲ್ಲಿಸ್ತೀನಿ ಅಂತ ಹರಿಸ್ಕೊಂಡಿದ್ದೆ, ಆದ್ರೆ ಹೋಗೋಕಾಗ್ಲಿಲ್ಲ, ಜ್ವರ ಬಂತು. ನನ್ನ ಶೂಟಿಂಗ್ಗಾಗಿ ಮಹಾನ್ ವ್ಯಕ್ತಿ ಗುಬ್ಬಿ ವೀರಣ್ಣ ಅವರು ಸಮಾಧಾನವಾಗಿಯೇ ನನಗ ಕಾಯ್ತಾ ಇದ್ರು. ನಾನು ಸ್ವಲ್ಪ ಗುಣವಾಗಿ ತಿರುಗಾಡೋ ಹಾಗೆ ಆದ ತಕ್ಷಣ ಶೂಟಿಂಗ್ ಇಟ್ಕೊಂಡ್ರು. ನಾನು ಅವ್ರ ಹತ್ರ ಮೊದಲು ಧರ್ಮಸ್ಥಳಕ್ಕೆ ಹೋಗಿ ಬರ್ತೀನಿ, ಮಾತು ಬಿಡ ಮಂಜುನಾಥ ಅಂತ ಗಾದೆನೆ ಇದೆ, ಒಮ್ಮೆ ಅವನ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂದ್ರೆ, ಅದಕ್ಕೆ ಅವರು ನಗ್ತಾ ಹೇಳಿದ್ರು, ಇಲ್ಲಮ್ಮ ದೇವ್ರೇನ್ ಸಿಟ್ಟಾಗಲ್ಲ, ಈ ಶೂಟಿಂಗ್ ಮುಗಿಸ್ಕೊಂಡು ಹೋಗ್ಬಾ ಅಮ್ಮ ಅಂದ್ರು. ನನ್ಗ್ಯಾಕೋ ತುಂಬಾ ಬೇಸರ ಆಯ್ತು, ಮನಸ್ಸಿಲ್ಲದ ಮನಸ್ಸಿಂದ ಒಪ್ಕೊಂಡೆ. ಅವರು ಸಂತೋಷವಾಗಿ ಸ್ಟುಡಿಯೋಗೆ ಹೋದ್ರು, ಅಲ್ಲೂ ಒಂದು ಪವಾಡವೇ ಆಗಿತ್ತು, ಸೆಟ್ಟು ಕೆಲವು ಕಡೆ ಎಲ್ಲ ಗೆದ್ಲು ಹತ್ತಿ ಕೆಟ್ಟು ಹೋಗ್ಬಿಟ್ಟಿತ್ತು. ವೀರಣ್ಣ ಅವರು ಓಡ್ ಬಂದ್ರು, ಅಮ್ಮ ತಾಯಿ ನಿನ್ನ ಮಂಜುನಾಥನ್ ನೋಡ್ಬಾ ಅಮ್ಮ, ಆಮೇಲೆ ಶೂಟಿಂಗ್ ಇಟ್ಕೊಳ್ತೇವೆ ಅಂದ್ರು. ಆಗ ನನಗೆ ಸಮಾಧಾನ ಆಯ್ತು. ಈ ಘಟನೆ ನನ್ನ ಮನಸ್ಸಿನಲ್ಲಿ ಇನ್ನೂ ಅಚ್ಚಳಿದೆ ಹಾಗೆ ಉಳಿದಿದೆ.
4: ತೆಲುಗು, ತಮಿಳು, ಹಿಂದಿ ಚಿತ್ರಗಳಲ್ಲೂ ಸಹ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದಿರಲ್ವಾ?
5: ಹೌದು.
4: ಅಲ್ಲಿಂದ ನಿಮ್ಮ ಅನುಭವ ಹೇಳ್ತೀರಾ?
5: ನನ್ನ ದೃಷ್ಟಿಕ್ಕೆ ಹಿಂದಿಲೂ ಅಷ್ಟೇ, ತೆಲುಗಿನಲ್ಲೂ ಅಷ್ಟೇ, ಎಲ್ಲರೂ ನನ್ನ ತುಂಬಾ ಪ್ರೀತಿಯಾಗಿ ಗೌರವವಾಗಿ ನೋಡ್ತಾ ಇದ್ರು. ಇನ್ನೊಂದು ವಿಶೇಷ ಏನು ಅಂದ್ರೆ, ನಾಯಕಿಗಿಂತ ತಾಯಿ ಪಾತ್ರದಲ್ಲಿ ನನ್ನನ್ನು ನೋಡಿದಾಗ ನಾಯಕರ ತಾಯಂದ್ರು ಮೂರ್ನಾಲ್ಕು ಜನ ಹೇಳಿದ್ದು ಇನ್ನೂ ನನಗೆ ಜ್ಞಾಪಕ ಇದೆ. ಅಮ್ಮ ನನ್ನ ಮಗನಿಗೆ ನೀನೇ ತಾಯಿನೋ ಅನ್ನೋ ಹಾಗಿದೆ, ನನಗಿಂತ ನೀನೇ ತಾಯಿ ಅಂದ್ರೆ ಒಪ್ಪುತ್ತೆ ಅಂತ ಹೇಳ್ತಿದ್ರು. ಆಗ ನನಗೆ ಎಷ್ಟು ಹೆಮ್ಮೆ ಆಗ್ತಿತ್ತು ಗೊತ್ತಾ?
4: ಮತ್ತೆ ನಿಮ್ಮ ವಿದ್ಯಾಭ್ಯಾಸ?
5: ಆಗಿನ ಕಾಲದಲ್ಲಿ ಮುಲ್ಕಿ ಪರೀಕ್ಷೆ ಆದ ತಕ್ಷಣ ಟೀಚರ್ ಕೆಲಸ ಸಿಕ್ತಿತ್ತು, ಅದಾದ್ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಹೀಗೆ ಓದ್ತಾ ಇದ್ರು ಓದೋರು. ಇಂಗ್ಲಿಷ್ ಕಲಿಯುವಾಗ ಗಂಡು ಹುಡುಗರು ಹೆಣ್ಣು ಹುಡುಗರು ಒಟ್ಟಿಗೆ ಸೇರಿ ಕಲಿಬೇಕಾಗ್ತಿತ್ತು.
4: ಅದಕ್ಕೋ ಎಜುಕೇಶನ್?
5: ಹೌದಮ್ಮ, ಅದಕ್ಕೆ ನಮ್ ತಂದೆಯವರು ಓದಿದ್ ಸಾಕು, ಗಣ್ಯ ಕಾಗದ ಬರೆಯೋದಕ್ಕೋ ರಾಮಾಯಣ ಭಾರತ ಓದೋದಕ್ಕೋ ನೀನ್ ಕಲ್ತಿರೋ ಸಾಕು ಅಂತ ಓದಿ ಮುಕ್ತಾಯ ಹಾಕ್ಸಿದ್ರು, ಆಮೇಲೆ ಹರಿಕಥೆ ಹೇಳ್ಕೊಟ್ರು.
4: ಇಷ್ಟೊಂದು ಚಿತ್ರಗಳಲ್ಲಿ ಅಭಿನಯಿಸಿದಿರಿ, ನಿಮಗೆ ಅತ್ಯಂತ ತೃಪ್ತಿ ಕೊಟ್ಟಂತ ಪಾತ್ರಗಳು ಯಾವುದು ಅಂತ ಹೇಳ್ತೀರಾ?
5: ಹೇಳೋಕ್ ಹೋದ್ರೆ ಬೇಕಾದಷ್ಟಿವೆ, ಆದ್ರೆ ನನ್ನ ಮೊದಲನೇ ಚಿತ್ರ ಗುಣಸಾಗರಿ, ಆಮೇಲೆ ಬೇಡರ್ ಕಣ್ಣಪ್ಪ, ಸತ್ಯ ಹರಿಶ್ಚಂದ್ರ, ರೇಣುಕಾ ಮಹಾತ್ಮ್ಯ, ಆಗಂತೂ ಅಲ್ಲಿ ಎಲ್ಲಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಮ್ಮನವರಿಗೆ ಉಡಿಸಿದ ಸೀರೆ ನನ್ ಉಡಿಸಿ ಪ್ರಸಾದವಾಗ ಅದನ್ನು ಕೊಟ್ಟು ತುಂಬಾ ಗೌರವ ಕೊಟ್ರು. ಆ ಚಿತ್ರ ಎಷ್ಟೋ ಜನ ಬಿಡದೆ 100 ದಿವಸ ನೋಡಿದೀವಿ ಅಂತ ನನ್ನ ಹತ್ರ ಹೇಳ್ತಾ ಇದ್ರು. ಜೀವನ ಚೈತ್ರ ಪುನಃ ನನಗೆ ಅದೇ ತರ ನವಚೇತನ ಕೊಟ್ಟಿದೆ ಅಂದ್ರೆ ಸುಳ್ಳಾಗ್ಲಿಕ್ಕಿಲ್ಲ.
4: ನಿಜ.

0: ಪಂಡ್ರಿ ಬಾಯವ್ರೆ.
1: ಏನಮ್ಮ?
0: ಅಂದಿಗೆ ನಾಯಕಿಯಾಗಿ ನಟಿಸುತ್ತಿದ್ದ ನೀವು ಇಂದಿಗೆ ಅದೇ ನಾಯಕರ ತಾಯಿಯಾಗಿ ಅಭಿನಯಿಸುವಾಗಿನ ಅನುಭವ ಹೇಗನ್ಸುತ್ತೆ?
1: ನಾಯಕಿಯಾಗಿ ಮಾಡ್ತಿದ್ದಾಗ ಏನೋ ಒಂಥರ ಸಂಕೋಚ ನನ್ನಲ್ಲಿರ್ತಾ ಇತ್ತು. ಆದರೂ ಗೃಹಿಣಿಯ ಪಾತ್ರಗಳು ಸದಭಿರುಚಿಯ ಪಾತ್ರಗಳಾಗಿರ್ತಿತ್ತು. ಒಳ್ಳೆ ಗಂಭೀರ, ಗೌರವ, ಘನತೆ, ಆದರಣೀಯ, ಸುಸಂಸ್ಕೃತ ಪಾತ್ರಗಳು. ಅದೇ ರೀತಿ ಈಗ ತಾಯಿಯಾಗಿ ಮಾಡುವಾಗ

0: ತುಂಬು ಹೃದಯದ ತಾಯಿನೇ ಆಗ್ಬಿಡ್ತೀನಿ ನಾನು. ಪ್ರಪಂಚದಲ್ಲಿ ತಾಯಿ ಸ್ಥಾನ ದೊಡ್ಡದಲ್ವಾ, ಅದಕ್ಕೆ ಏನು ನನಗೆ ತಾಯಿ ಪಾತ್ರ ಅಂದ್ರೆ ತುಂಬಾ ಇಷ್ಟ. ಇದಕ್ಕೂ ಒಂದು ಕಾರಣ ಇದೆ. ನಾನೊಮ್ಮೆ ಕಲ್ಕತ್ತಾಗೆ ಬಾಬಿ ಚಿತ್ರದ 100ನೇ ದಿವಸ ಸಮಾರಂಭಕ್ಕೆ ಹೋದಾಗ ಶ್ರೀ ಶ್ರೀಮಾ ಚಿತ್ರ ನೋಡಕ್ ಹೋಗಿದ್ದೆ. ಅದು ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆ ಆಗಿತ್ತು. ಒಮ್ಮೆ ಶಾರದಮ್ಮ ಅವರು ಬಾವಿ ಹತ್ರ ನೀರಿಗೆ ಹೋದಾಗ ಅಲ್ಲಿದ್ದ ಹೆಣ್ಣು ಮಕ್ಕಳು ಈಕೆ ನೋಡಿ ಪರಿತಾಪದಿಂದ, ಅಯ್ಯೋ ನೀನು ಎಷ್ಟು ಚೆನ್ನಾಗಿದ್ದೀಯಮ್ಮ, ಮಹಾಲಕ್ಷ್ಮಿ ಆಗಿದ್ದೀಯ, ಇನ್ನೂ ನಿನಗೊಂದು ಮಗು ಆಗ್ಲಿಲ್ವೇ ಅಂತ ಬಹಳ ಪರಿತಾಪ ಪಟ್ರು. ಎಷ್ಟಂದ್ರು ಹೆಣ್ಣು ಜೀವ ಅಲ್ವಾ ಆಸೆ. ಪಾಪ ಅಲ್ಲಿಂದ ಮನೆಗೆ ಬಂದವರು ಅಳತಾ ಕೂತ್ಕೊಂಡ್ಬಿಟ್ರು. ರಾಮಕೃಷ್ಣರು ಮನೆಗೆ ಬಂದವರು ಯಾಕೆ ಮಾಡ್ತಾ ಇದ್ದೀಯಾ ಅಂತ ತುಂಬಾ ಗಾಬರಿಯಾಗಿ ಕೇಳಿದ್ರು. ಆಕೆ ವಿಷಯ ಹೇಳಿದಾಗ, ಅಯ್ಯೋ ಹುಚ್ಚಿ, ನೀನ್ ಹೆತ್ರ ಎಷ್ಟು ಮಕ್ಕಳನ್ನ ಹೆರಬಲ್ಲೆ, 10ಆ 15ಆ 20ಆ, ಎಲ್ಲಾ ಮಕ್ಕಳನ್ನು ನಿನ್ ಮಕ್ಕಳು ಅಂತ ತಿಳ್ಕೊ, ಆಗ ನೋಡು ಎಷ್ಟು ಮಕ್ಕಳಿಗೆ ನಿನ್ ತಾಯಿ ಆಗ್ತೀಯ ಅಂತ. ಅದು ಅವರಿಗೆ ನಿಜ ಅಂತ ಅನಿಸ್ತು. ಆಗಲಿಂದ ವಿವೇಕಾನಂದರಾದಿಯಾಗಿ ಎಲ್ಲಾ ಹುಡುಗರನ್ನು ತನ್ನ ಮಕ್ಕಳು ಅಂತ ತಾನೇ ತುಂಬಾ ಪ್ರೀತಿ ತೋರಿಸಿ ಆಧರಿಸ್ತಾ ಇದ್ರು. ಆ ಹುಡುಗರೆಲ್ಲ ಒಂದೇ ಸಲ ಬಂದು ಸುತ್ತ ಹಾಕೊಂಡ್ಬಿಟ್ಟು ರೌಂಡಾಗಿ ಅಮ್ಮ ಅಮ್ಮ ಅಂತಿದ್ರೆ ಆಕೆ ಪ್ರಪಂಚನೇ ಮರೆತು ಬಿಡ್ತಿದ್ರು. ಅದನ್ನ ನೋಡಿ ನನಗೂ ಅಮ್ಮ ಅಂತ ಅನ್ಸ್ಕೋಬೇಕು ಅಂತ ಆಸೆ ಆಯ್ತು. ನನ್ನ ಆಸೆನೂ ನೆರವೇರ್ತು. ನನಗೆ ಚಿತ್ರರಂಗದಲ್ಲಿ ಎಲ್ಲಾ ಒಳ್ಳೊಳ್ಳೆ ಮಕ್ಕಳು ಸಿಕ್ಕಿದ್ದಾರೆ. ಎಷ್ಟು ಜನರ ತಾಯಿ ಆಗಿದ್ದೇನೆ ನಾನು.
1: ಜೀವನ ಚೈತ್ರ. ಈ ಚಿತ್ರದಲ್ಲಿ ನಿಮ್ಮ ಅಭಿನಯ ನಿಜಕ್ಕೂ ತುಂಬಾ ಶ್ಲಾಘನೀಯವಾದದ್ದು. ನಿಜವಾಗ್ಲೂ ನೀವು ಎಲ್ರಿಗೂ ತಾಯಿನೋ ಏನೋ ಅನ್ನೋ ಅಷ್ಟರ ಮಟ್ಟಿಗೆ ನೈಜತೆ ಇರುತ್ತೆ. ಮತ್ತೆ ಈ ಕಲೆನ ಹೇಗೆ ಕರಗತ ಮಾಡ್ಕೊಂಡಿದ್ದೀರಿ ನೀವು?
0: ಅದು ದೈವದತ್ವವಾದಮ್ಮ, ನನಗದನ್ನ ಹೇಳೋಕೆ ಬರೋದಿಲ್ಲ. ಏನೋ ದೇವರ ಅನುಗ್ರಹ ಅಲ್ದಿದ್ರೆ ನನಗಷ್ಟು ಓದೂ ಇಲ್ಲ, ಏನೋ ಸಾಧಾರಣವಾಗಿ ಓದಿರೋದು. ಆದ್ರೂ ಆ ದೈವಿಕವಾಗಿ ದೇವರು ಕೊಟ್ಟ ಅನುಗ್ರಹ ಅಂತಲೇ ನಾನು ತಿಳ್ಕೊಳ್ತಾ ಇದ್ದೀನಿ.
1: ಎಲ್ಲಕ್ಕಿಂತ ಹೆಚ್ಚಾಗಿ ತಾಯಿ ಹೃದಯ ಇದೆ, ಅದರಿಂದ ನೈಜತೆಯಿಂದ ಬಂದ್ಬಿಡುತ್ತೆ ಅಲ್ವಾ? ಮತ್ತೆ ಪ್ರಶಸ್ತಿಗಳು ಪುರಸ್ಕಾರಗಳ ಬಗ್ಗೆ ಏನ್ ಹೇಳ್ತೀರಿ?
0: ಅದು ನಮಗೆ ಪ್ರೋತ್ಸಾಹ ಕೊಡೋದು. ನಾನು ಕೆಲವರು ಅದನ್ನ ಏನೋ ಅದೇನ್ ಮಹಾ ಅಂತ ಅಂತಾರೆ, ಆದ್ರೆ ನಾನು ಹಾಗೆ ಅನ್ನೋದಿಲ್ಲ. ಯಾಕಂದ್ರೆ ಅದರಿಂದ ನಮ್ಗೆ ಎಷ್ಟೋ ಸಂತೋಷ ಆಗುತ್ತೆ. ಒಂದು ಸಣ್ಣದೊಂದು ಪುರಸ್ಕಾರ ಆಗಿದ್ರು ಅದನ್ನ ನಾವು ನೆನೆಸ್ಕೊಂಡ್ರೆ ಅದು ಎಷ್ಟು ಜನರ ಹೃದಯದಿಂದ ಬರುವಂತ ಒಂದು ಆಧಾರ ಅದು.
1: ಹೌದು,
0: ಅದನ್ನ ಹೆಮ್ಮೆ ಅಂದ್ರೆ ಹೆಮ್ಮೆಯಿಂದ ನಾನು ಅದನ್ನ ಪಡಿತೀನಿ. ಅದ್ರಲ್ಲಿ ನನಗೆ ಎಷ್ಟೋ ಸಂತೋಷ ಆಗುತ್ತೆ. ಸತ್ಯ ಹರಿಶ್ಚಂದ್ರ ಚಿತ್ರಕ್ಕೆ ನನಗೆ ಪ್ರಶಸ್ತಿ ಬಂದಾಗ ಅಂದಿನ ಪ್ರಧಾನಿ ಇಂದಿರಾಗಾಂಧಿಯವರ ಅಮೃತ ಹಸ್ತದಿಂದ ನಾನು ಸ್ವೀಕಾರ ಮಾಡಿದ್ದು ನನಗೆ ಅತ್ಯಂತ ಸಂತೋಷವಾದ ಸಂಗತಿ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಇಂದಿರಾಗಾಂಧಿಯವ್ರನ್ನ ಎದುರುಗು ನೋಡಬೇಕು ಅಂತ ತುಂಬಾ ನನಗೆ ಹುಚ್ಚಿತ್ತು. ನನ್ನ ಆಸೆ ದೇವರು ನೆರವೇರಿಸ್ತ. ಅದು ಅಲ್ಲದೆ ಇನ್ನು ಪುಟ್ಟಣ್ಣಾಜಿಯವರ ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ ಮೊದಲಾದ ಹಲವು ಚಿತ್ರಗಳ ಅಭಿನಯಕ್ಕೆ ಪ್ರಶಸ್ತಿಗಳು ಬಂದಿವೆ.
1: ಪಂಡ್ರಿ ಬಾಯವರೇ, ನೀವು ಅನೇಕ ಚಿತ್ರಗಳ ನಿರ್ಮಾಪಕಿಯೂ ಆಗಿದ್ದೀರಿ. ನಿರ್ಮಾಪಕಿಯಾಗಿ ನಿಮ್ಮ ಅನುಭವ ಏನು ಅಂತ ತಿಳಿಸ್ತೀರಾ?
0: ಸಂತ ಸಖು, ರಾಯರ ಸೊಸೆ, ಅನುರಾಧ, ಅನ್ನಪೂರ್ಣ, ಮುಗಿಯದ ಕಥೆ, ಕೆರಳದ ಸಿಂಹ, ಇನ್ನೂ ಕೆಲವು ತಮಿಳು ತೆಲುಗು ಚಿತ್ರಗಳನ್ನ ತಯಾರಿಸಿದ್ದೇನೆ. ಚಿತ್ರ ನಿರ್ಮಾಪಕರಿಗೆ ಸೋಲು ಗೆಲುವು ಎರಡೂ ಇದೆ, ಇದಕ್ಕೆ ನಾನು ಹೊರತಲ್ಲ. ಇದರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾದ್ದು ಇಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ.
1: ಈಗಿನ ಪೀಳಿಗೆಯವರಿಗೆ ಹಿರಿಯ ನಟಿಯಾಗಿ ಹಿರಿಯ ಕಲಾವಿದೆಯಾಗಿ ನಿಮ್ಮ ಸಂದೇಶವೇನು ಪಂಡ್ರಿಬಾಯಿಯವರೇ?
0: ಮೊದಲು ಸ್ಥಾನಕ್ಕೆ ಗೌರವ, ಶಿಸ್ತು, ಶ್ರದ್ಧೆ ಇರಬೇಕು ಅಂತ ನಾನು ಕೇಳ್ಕೊಳ್ಳೋದು. ಯಾಕೆ ಅಂದ್ರೆ ಕಲೆ ಅಂದ್ರೆ ದೇವರ ಸಮಾನ. ಯಾವ ವೃತ್ತಿಯೇ ಆದ್ರೂ ಸರಿ, ಅದರಲ್ಲಿ ಭಕ್ತಿ ಇರಬೇಕು, ಆಗಲೇ ಅದಕ್ಕೆ ನಿಜವಾದ ಬೆಲೆ ತೃಪ್ತಿ ಸಿಗೋದು ಅಂತ ನನ್ನ ಭಾವನೆ.
1: ತುಂಬಾ ಚೆನ್ನಾಗಿ ಹೇಳಿದ್ರಿ ಪಂಡ್ರಿಬಾಯಿಯವರೇ.
0: ಏನಮ್ಮ,
1: ನಮ್ ಸ್ಟುಡಿಯೋಗೆ ಬಂದು ಇಷ್ಟೊತ್ತು ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸಿಕೊಟ್ಟು ನಿಮ್ಮ ಆಸೆ ಆಕಾಂಕ್ಷೆಗಳು ಏನೇ ಇದ್ರೂ ಅದು ಫಲಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮ್ಮ ಶ್ರೋತೃಗಳೊಂದಿಗೆ ಮತ್ತೆ ನಮ್ಮೊಂದಿಗೆ ಇಷ್ಟೊತ್ತು ನೀವು ಕಳೆದಿದ್ದಕ್ಕಾಗಿ ಕೃತಜ್ಞತೆಗಳು. ನಮಸ್ಕಾರ.
0: ನನಗೂ ತುಂಬಾ ದಿನದಿಂದ ನಿಮ್ಮ ಭೇಟಿ ಮಾಡಬೇಕು ಅಂತ ಆಸೆ ಇತ್ತು, ಆದ್ರೆ ಕಾರ್ಯಕಾರಣಗಳಿಂದ ಇಷ್ಟು ದಿನ ಸಾಧ್ಯವಾಗಲಿಲ್ಲ. ಮಾತಾಡೋದು ಎಷ್ಟೋ ಇದೆ ಆದ್ರೆ ವೇಳೆ ಇಲ್ಲ. ನಮಸ್ಕಾರ. ಜೈ ಕರ್ನಾಟಕ ಮಾತೆ.
2: ಕೆಲವರೇ, ಇದುವರೆಗೆ ಆಕಾಶ ಬುಟ್ಟಿ ಸರಣಿ ಕಾರ್ಯಕ್ರಮದಲ್ಲಿ ಹಿರಿಯ ಬಹುಭಾಷೆ ನಟಿ ಹಾಗೂ ನಿರ್ಮಾಪಕಿ ಪಂಡರಿಬಾಯಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದ್ರಲ್ಲ. ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ ಆಗಿತ್ತು. ನಮಸ್ಕಾರ.
3: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದಿರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಿಳಿದ ಕೊಂಬುರಂಬೆಗಳು ಬಿಳಲುಗಳು. ಪರಮಪದದಲ್ಲಿ ನೋಡು ಬೇರುಗಳ್ ವ್ಯೋಮದಲ್ಲಿ ಧರೆಗಿಳಿದ ಕೊಂಬುರಂಬೆಗಳು ಬಿಳಲುಗಳು. ಚಿರಜೀವಿ ವೃಕ್ಷವಿದು ವಿಶ್ವಜೀವಾಶ್ವತ್ಥ ಪರಕಿಸದರ ಅರ್ಥವನು ಮಂಕುತಿಮ್ಮ. ಚಿರಜೀವಿ ವೃಕ್ಷವಿದು ವಿಶ್ವಜೀವಾಶ್ವತ್ಥ ಪರಕಿಸದರ ಅರ್ಥವನು ಮಂಕುತಿಮ್ಮ.

ಸಂಸಾರವನ್ನು ಅಶ್ವತ್ಥಕ್ಕೆ ಹೋಲಿಸುತ್ತಾರೆ, ಪರಿವರ್ತನೆಗೆ ಹೋಲಿಸುತ್ತಾರೆ. ಕ್ಷಣ ಕ್ಷಣಕ್ಕೂ ಬದಲಾವಣೆಗೆ ಒಳಪಟ್ಟದ್ದು ಸಂಸಾರ. ಜಗತ್ತು, ಜೀವ ಮತ್ತು ಈಶ್ವರ, ಇವುಗಳ ಸಂಬಂಧವನ್ನು ತಿಳಿಸುವುದಕ್ಕೆ ಉಪನಿಷತ್ತು, ಭಗವದ್ಗೀತೆಯು ಒಂದು ರೂಪಕವನ್ನು ಉಪಯೋಗಿಸಿಕೊಂಡಿದೆ. ಅದೇ ಅಶ್ವತ್ಥನ ರೂಪಕ. ನಾವು ನೋಡುವ ಅಶ್ವತ್ಥ ವೃಕ್ಷಕ್ಕೆ ಭೂಮಿಯಲ್ಲಿ ಬೇರುಗಳು ಇರುತ್ತವೆ, ಮೇಲೆ ಮರದ ಕೊಂಬೆ ರೆಂಬೆಗಳು ಹರಡಿರುತ್ತವೆ. ಈ ಬ್ರಹ್ಮ ಅಶ್ವತ್ಥಕ್ಕಾದರೂ ಬೇರುಗಳು ಮೇಲುಗಡೆ ಇವೆ, ಪರಮಪದಲ್ಲಿ ಅಂದರೆ ಪರತತ್ವದಲ್ಲಿ. ಅಲ್ಲಿಂದ ಕೆಳಗೆ ಅದರ ಕೊಂಬೆರೆಂಬೆಗಳು, ಬೀಳಲುಗಳು ಹರಡಿವೆ. ಈ ವೃಕ್ಷಕ್ಕೆ ಸಾವೆಂಬುದಿಲ್ಲ, ಅದು ಚಿರಂಜೀವಿಯಾದ ವೃಕ್ಷ. ಅದುವೇ ವಿಶ್ವ ಜೀವಾಶ್ವತ್ಥ. ದರ್ಶ ಪ್ರಪಂಚವೆಂದರೆ ನಮ್ಮ ಶಾರೀರಿಕ, ಮಾನಸಿಕ, ಬೌದ್ಧಿಕ ಅನುಭವಗಳು. ಇವುಗಳು ಕಾರ್ಯವಾದರೆ ಇವುಗಳಿಗೆ ಕಾರಣವಾದ ಯಾವುದೋ ಒಂದು ಶಕ್ತಿ ಇರಲೇಬೇಕು. ಕಾರಣವು ಕಾರ್ಯದಲ್ಲಿ ಹಾಸುಹಕ್ಕಾಗಿ ಇರಲೇಬೇಕು. ಇಲ್ಲಿರುವ ಜೀವರಾಶಿಗಳನ್ನು ಕ್ಷರ ಪುರುಷರೆಂದು, ಜೀವೋತ್ಪತ್ತಿಗೆ ಕಾರಣವಾದ ಮಾಯನ್ನು ಅಕ್ಷರ ಪುರುಷನೆಂದು, ಇವೆರಡಕ್ಕೂ ಅಧಿಷ್ಠಾನವಾಗಿರುವ ಪರಬ್ರಹ್ಮನನ್ನು ಪುರುಷೋತ್ತಮನೆಂದು ಸೂಚಿಸಲಾಗಿದೆ. ಅಶ್ವತ್ಥ ವೃಕ್ಷವೆಂದರೆ ಆಲದ ಮರವಲ್ಲ. ಅಶ್ವತ್ ಎನ್ನುವ ಶಬ್ದಕ್ಕೆ ತಾತ್ವಿಕವಾದ ಅರ್ಥವಿದೆ. ಶ್ವಃ ನ ತಿಷ್ಠತಿ ಇತಿ ಅಶ್ವತ್ಥ ಎಂದರೆ ನಾಳೆ ತನಕ ಯಾವುದು ಉಳಿಯೋದಿಲ್ಲವೋ ಅದು ಅಶ್ವತ್ಥ. ಅಂದರೆ ಸಂಸಾರವು ಕ್ಷಣಭಂಗುರವಾದುದು ಎಂದರ್ಥ. ಸಂಸಾರವನ್ನೂ ಕೂಡ ಜ್ಞಾನ ಖಡ್ಗದ ಮೂಲಕ ಕಡಿದು ಹಾಕಲು ಸಾಧ್ಯವಿರುವುದರಿಂದ ಅದನ್ನು ವೃಕ್ಷಕ್ಕೆ ಹೋಲಿಸಲಾಗಿದೆ. ವೃಶ್ಚನಾತ್ ವೃಕ್ಷ ಅಂದರೆ ಯಾವುದನ್ನು ಕಡಿದು ಹಾಕಬಹುದೋ ಅದಕ್ಕೆ ವೃಕ್ಷ ಎಂದು ಹೆಸರು. ಇತಿಹಾಸದ ಪುಸ್ತಕಗಳಲ್ಲಿ ದೊಡ್ಡ ದೊಡ್ಡ ರಾಜರ ವಂಶ ಪರಂಪರೆಯನ್ನು ವೃಕ್ಷಕ್ಕೆ ಹೋಲಿಸಲಾಗಿದೆ. ವಂಶದ ಮೂಲ ಪುರುಷನಿಂದ ವಂಶ ವೃಕ್ಷವು ಕೆಳಗಿಳಿದು ಬಂದಿದೆ ಎಂದು ಹೇಳುವ ಕ್ರಮವಿದೆ. ಇದೇ ರೀತಿ ನಮ್ಮ ಸಂಸಾರ ವೃಕ್ಷವು ಅವ್ಯಕ್ತನಾಗಿರುವ ಪರಮಾತ್ಮನಿಂದ ಕೆಳಗಿಳಿದು ಬಂದಿದೆ. ವೃಕ್ಷಕ್ಕೆ ಬೇರು ಆಧಾರವಾಗಿರುವಂತೆ ಸಂಸಾರದ ನಮ್ಮ ಎಲ್ಲ ಅನುಭವಗಳಿಗೆ ಆತ್ಮನೇ ಆಧಾರ.

ತೀವಿರ್ಪುದದು ಕೆಳಗೆ ನಮ್ಮ ಲೋಕದಲ್ಲಿ. ಜೀವನದ ಮೂಲ ಮೇಲಿಹುದು ಪರಮೂರ್ಧ್ವದಲ್ಲಿ ತೀವಿರ್ಪುದದು ಕೆಳಗೆ ನಮ್ಮ ಲೋಕದಲ್ಲಿ. ನಾವದರ ಕಡ್ಡಿಯಲೆ ಚಿಗುರುವೆವು ಬಾಡುವೆವು ಸಾವು ಮರಕೇನಿಲ್ಲ ಮಂಕುತಿಮ್ಮ. ನಾವದರ ಕಡ್ಡಿಯಲೆ ಚಿಗುರುವೆವು ಬಾಡುವೆವು ಸಾವು ಮರಕೇನಿಲ್ಲ ಮಂಕುತಿಮ್ಮ.

0: ಅಶ್ವತ್ ವೃಕ್ಷದ ವೈಶಿಷ್ಟ್ಯವೆಂದರೆ ಇದರ ಬೇರು ಮೇಲುಗಡೆ ಎಲ್ಲೋ ನಮ್ಮ ಕೈಗೆ ಕಣ್ಣಿಗೆ ಸಿಕ್ಕುವಂತಿಲ್ಲ, ಕೊಂಬೆಗಳು ನಮಗೆ ಎಟುಕುವಂತಿವೆ. ಎಂದರೆ ಜಗತ್ತಿನ ಸಮಸ್ತ ಸಾಮಗ್ರಿಯು ಈ ವೃಕ್ಷದ ಕೊಂಬೆ ರೆಂಬೆ ಎಲೆಗಳು. ಇಲ್ಲಿ ಈ ಎಲೆಗಳು ಬಾಡಿ ಹೋಗಬಹುದು, ರೆಂಬೆ ಕೊಂಬೆಗಳು ಒಣಗಿ ಹೋಗಬಹುದು, ಆದರೆ ಮರ ಯಾವಾಗಲೂ ಇರುವುದು, ಅದು ಎಂದಿಗೂ ವಿಕಾರ ಪಡದೆ ನಷ್ಟವಾಗದೇ ಇದೆ. ಪರಮ ಸುಖವು ಪ್ರಾಪ್ತವಾಗುವುದು ಪರಮಾನಂದ ಸ್ಥಿತಿಯಲ್ಲಿ ಮಾತ್ರ. ಈ ಜೀವನವೆಂಬ ಮರಕ್ಕೆ ಸಾವಿಲ್ಲ, ಸೃಷ್ಟಿಯಲ್ಲಿ ಬದಲಾವಣೆ ಸಾಧ್ಯ, ಪರಬ್ರಹ್ಮನಲ್ಲಿ ಬದಲಾವಣೆ ಇಲ್ಲ. ಊರ್ಧ್ವ ಈ ಶಬ್ದವನ್ನು ನಿತ್ಯ ಜೀವನದಲ್ಲಿ ನಾವು ವ್ಯಾವಹಾರಿಕ ಭಾಷೆಯಲ್ಲಿ ಉಪಯೋಗಿಸಬಹುದು. ಮೇಲಿನವರ ಆದೇಶದಂತೆ, ಮೇಲಿನ ದರ್ಜೆ, ಉನ್ನತ ಅಧಿಕಾರಿಗಳು ಎಂದು ನಾವು ಹೇಳುವಾಗ ಮೇಲೆ ಅಥವಾ ಉನ್ನತ ಎಂಬ ಶಬ್ದಕ್ಕೆ ಶ್ರೇಷ್ಠ ಎಂಬ ಅರ್ಥವನ್ನು ಕೊಡುತ್ತೇವೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಸಂಸಾರ ವೃಕ್ಷಕ್ಕೆ ಶ್ರೇಷ್ಠವಾದ ಒಂದು ವಸ್ತು ಬೇರಿನ ರೂಪದಲ್ಲಿದೆ ಎಂದು ಅರ್ಥವಾಗುವುದು. ಪರಮಾತ್ಮನು ಸಂಸಾರ ವೃಕ್ಷಕ್ಕೆ ಮೂಲ ಪುರುಷನು. ಅವನ ಬೆಳಕಿನಲ್ಲಿ ನಮ್ಮ ಶರೀರ, ಮನಸ್ಸು, ಬುದ್ಧಿಗಳು ಕೆಲಸ ಮಾಡುವು. ಪರಮಾತ್ಮನು ಸಂಸಾರ ವೃಕ್ಷದ ಬೇರು ಮಾತ್ರವಲ್ಲ, ಪೋಷಕನೂ ಕೂಡ. ಅಶ್ವತ್ವೃಕ್ಷವು ದೀರ್ಘಕಾಲ ಬಾಳುವಂಥ ವೃಕ್ಷ, 3-4 ತಲೆಮಾರಿನ ತನಕ ಬದುಕುತ್ತದೆ ಅಂತ ಕೇಳಿದ್ದೇವೆ. ಇದೇ ರೀತಿ ನಮ್ಮ ಸಂಸಾರವೂ ಕೂಡ ಅನಾದಿ ಕಾಲದಿಂದ ನಡೆದು ಬರುತ್ತಿದ್ದು ಅತೀ ದೀರ್ಘಕಾಲದವರೆಗೆ ಇರುತ್ತದೆ. ಒಂದು ಮರವನ್ನು ಎಲೆಗಳು ಪೋಷಿಸಿ ಕಾಪಾಡುವಂತೆ ವೇದದ ಆದಿಭಾಗವು ಸಂಸಾರ ವೃಕ್ಷವನ್ನು ಪೋಷಿಸುತ್ತದೆ. ಎಲೆಗಳನ್ನು ಕಡಿದು ಹಾಕಿದಾಗ ವೃಕ್ಷವು ತಾನಾಗಿ ಸಾಯುತ್ತದೆ. ಹೇಗೋ ಹಾಗೇ ಪ್ರವೃತ್ತಿ ಮಾರ್ಗವು ಸಾಕಾಗಿ ಮನಸ್ಸು ನಿವೃತ್ತಿ ಮಾರ್ಗದ ಕಡೆಗೆ ತಿರುಗಿದಾಗ ಸಂಸಾರ ವೃಕ್ಷವು ನಾಶವಾದಂತೆ. ಯಾರು ಈ ವೃಕ್ಷವನ್ನು ಮೂಲಸಹಿತವಾಗಿ ತಿಳಿದುಕೊಳ್ಳುತ್ತಾನೋ ಅವನು ತತ್ವವೇತ್ತನಾಗುತ್ತಾನೆ. ಮತ್ತೆ ತಿಳಿಯಬೇಕಾದ ಏನೂ ಉಳಿಯುವುದಿಲ್ಲ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ HS ಘಳಿಗಿ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ. FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 8:59.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: मंकुतिम्मन कग्गा साहित्य पत्रिकोद्यम सार्वजनिक सेवे ಈ ಮೂರು ಕ್ಷೇತ್ರಗಳಲ್ಲಿ 7 ದಶಕಗಳ ಕಾಲ ವಿಶಿಷ್ಟ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ ಡಿವಿ ಗುಂಡಪ್ಪನವರ ಹೆಸರು ಕರ್ನಾಟಕದಲ್ಲಿ ಮನೆ ಮಾತು. ಬದುಕಿನಲ್ಲಿ ಉಲ್ಲಾಸ ಹರಡುವುದು, ಕಷ್ಟಗಳಿಂದ ಆವೃತ್ತರಾದವರ ಎದೆಯಲ್ಲಿ ಧೈರ್ಯ ತುಂಬುವುದು, ಉನ್ನತ ಜೀವನಾದರ್ಶಗಳನ್ನು ಪ್ರತ್ಯಕ್ಷಗೊಳಿಸಿ ನಿಲ್ಲಿಸುವುದು ಇದೇ ಶ್ರೇಷ್ಠ ಸಾಹಿತ್ಯದ ಗುರಿ ಎಂದು ಪ್ರತಿಪಾದಿಸಿದವರು ಡಿವಿಜಿ. ಶ್ರೋತೃಗಳೇ, ಈ ಮಾಹಿತಿ ನಿಮಗಾಗಿ. ಪ್ರತಿದಿನ ಆಲಿಸಿ ಬೆಳಿಗ್ಗೆ 8:50 ಕಗ್ಗದ ಸಿರಿ.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
3: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲು ಐಡೆಂಟಿಫೈ ಮಾಡಕ್ಕಾಗತ್ತಾ?
4: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಳಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯಿತು, ಕಾಣಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕದ್ದು ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಲ್ಲ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ಜಗನ್ಮೋಹನನೇ ಕೃಷ್ಣ.
1: ಪ್ರೀತಿಯ ಮಕ್ಕಳೇ, ಇಂದು ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗಲಿರುವಂತಹ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ವೈವಿಧ್ಯವಿದೆ.
8: ರೈತ, ಯೋಧ, ಶಿಕ್ಷಕ ದುಡಿದು ಹಣ ಸಂಪಾದನೆ ಮಾಡುತ್ತಿಲ್ಲವೇ? ಅಯ್ಯೋ ದೇವರೇ, ಯಾಕಾದ್ರೂ ಈ ಪ್ರಪಂಚಕ್ಕೆ ಮೊಬೈಲ್ ಅನ್ನು ಪರಿಚಯಿಸಿಬಿಟ್ಟೆಯಪ್ಪ ತಂದೆ.
1: ಪ್ರಸ್ತುತಪಡಿಸುತ್ತಾರೆ ಕೊಡಗಿನ ಮಡಿಕೇರಿಯ ಕೊಟ್ಟೂರು ಚೇರಂಬಾಣೆಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು.
9: ಶ್ರೀ ಪಂಜೆ ಮಂಗೇಶರಾಯರು ಕವಿಶಿಷ್ಯ ಎಂಬ ಕಾವ್ಯನಾಮದಿಂದ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ.
1: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
10: ನನಗೆ ಓದು ಬರಹ ಬಂದಿದ್ರೆ ಇಷ್ಟೊತ್ತಿಗೆ ನಾನು ಟಿವಿಯಲ್ಲಿ ನ್ಯೂಸ್ ಓದ್ತಿದ್ದೆ.
1: ಮಕ್ಕಳ ಕಾರ್ಯಕ್ರಮ ಕೇಳ್ತೀರಾ ಅಲ್ಲ? ಸಮಯ ಮತ್ತೊಮ್ಮೆ ಇಂದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಚಿನ್ನರ ಲೋಕ.
11: ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲು ಹಿನ ನಿಧಿ.
12: ವೈವಿಧ್ಯಮಯ ಡಿಸೈನ್ಸ್ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
13: ಆಕಾಶವಾಣಿ ಮಡಿಕೇರಿ

ನಾಟಕ ದಾರುಕ್ ದಾರು ಶತ್ರು. ರಚನೆ ಪಿಂಜ, ನಿರ್ದೇಶನ ಸೋಮಯಂಡ ಬೋಸ್ ಬೆಳ್ಯಪ್ಪ. ಪ್ರಸ್ತುತಿ ಕೊಡಗು ಕ್ರಿಯೇಷನ್ಸ್ ವಿರಾಜಪೇಟೆ ಇಂಡಸ್ಟ್ರೀಸ್.

0: ಇದೆ ನಮ್ಮ ಸೋಫಾ ತಳ್ತು ಬಾರಿ ಜೋರ್ಲೆ ಪೇಪರ್ ಓದಿನ್ಳ್ಯ.
1: ಓ ಬಂದ್ಯ ಮನೆ? ಬಟ್ಟೆ ಎಲ್ಲ ಮಾತಿದ್ವಾ? ನಾನು ಕಾಫಿ ಮಾಡ್ವಿ.
0: ಅಮ್ಮ ಕಾಫಿ ಬಯ್ಯ ಮಾಡಿ, ನೀನೊಂದು ಆತನಂಜ ವೇವಂಡ ಅರ್ಜೆಂಟ್ ಒಂದು ಇಲ್ಲ.
1: ಇದೆಲ್ಲ ಕುಂಜಿ ಇನ್ನು ಇನ್ನು ನಡ ಮಾಡಲು ಮಂಡೆ ಬೆಚ್ಚಣ ಬುದ್ದು ಅಭ್ಯಾಸ ಬಿಟ್ಟಿತ್ತಲ್ಲ. ಅಲ್ಲ ಕುಂಜಿ, ತುಂಬ ಸುಸ್ತಾಯ್ ತುಳಿಯಕಂಬಲ್ಲ, ಆಫೀಸಲ್ಲಿ ಬಿಸಿ ಕೆಲಸ ಜೊತೆನೋ.
0: ಅನ್ನನೇ ಒಂದು ಇಲ್ಲ ಅಮ್ಮ, ನೀಡ ಮಡಲು ಬುದ್ಧನು ದಾಚಿ ಬುದ್ಧಂಡ ಅಚ್ಚಿಗೆ ನೀ ಖುಷೀಲು ಮಂಡೆರ ತಲಮೇನ ತಿಟೋಕಪ್ಪಕ ನಡ ಮನಸ್ಸು ತುಂಬ ತಂಪಪ್ಪ ಗೊತ್ತುಂಡ.
1: ಅಲ್ಲ ಕುಂಜಿ, ನೀನು ಇನ್ನು ಪಾಲು ಕುಡಿಪ ಚರಿ ಕುಂಜಿಂದ ಗ್ಯಾನ ಮಾಡಿಯ. ಇನ್ನು ನೀಡ ಈ ಅಭ್ಯಾಸ ಬಿಟ್ಟಿತ್ತಲ್ಲ, ಒರೇ ಕುಂಜಿಂದ ಕಾಪಟಿಲ ಬೋಲ್ತನ ನೋಟ್, ಅದು ಇಚ್ಛಕ್ಕೆ ಸಸಾರ ಅಲ್ಲ.
0: ಅಮ್ಮ ಕುಂಜಿಯ ಕುಂಜಿಂದ ಅನ್ನೆಯಲ್ಲ, ನಾನೇ ನೀಕು ಕುಂಜಿಯಲ್ಲ ತೆಂಗಿದ್ದ ಹಾರಕಂಡು ನಾಕು ಹೆಚ್ಚಗು ವಯಸ್ಸಂಗೇನೆ. ನೀನಡ ಪ್ರೀತಿರ ಅಮ್ಮ ಅಲ್ಲ, ನೀಡ ಮಾಡಲು ಬುದ್ಧಂಡಕ ಕಿಟ್ಟುವ ಖುಷಿ ಇನ್ನು ಎಲ್ಲಿ ಕಿಟ್ಟುವ ಅಣ್ಣ.
1: ಅದಿರಡು ನೀನು ಸದ್ಯತೆ ಮಂಗಲಪ್ಪ ಅದಂಗೆ ಇನ್ನ ಚೆನ್ನ ಸೀರಿಯಸ್ ಆಯ್ ತಿಪ್ಪಕ್ಕೆ ಪಡಿಯಿಂದ ನೀನುಳ. ಅದು ಸರಿ, ಪೊಣ್ಣು ಬಂದ ಪಿಂಗ ನೀಕಿನ್ನೆ ನೀಡ ಅವನ ಪೋಂಚಾಕ.
0: ಅಮ್ಮ ನೀ ಇನ್ನೆಲ್ಲ ಬೇರೆ ಪಡತ್ತೆ ನೋಟೆ, ನೀಗೆ ಬಪ್ಪ ಮೈಮ ಕಾವ್ಯ ಮುಡಿ ಹೆಚ್ಚಕ್ಕೆ ನಲ್ಲ ಮುಡಿ ಗೊತ್ತುಂಡ ಅವ ನನ್ನು ನಿನ್ನು ಇಡೀ ಸಂಸಾರತನ ಪೆತ್ತ ಚಾಯಡೆ ನೋಟ್ಯವ. ಆ ನಂಬಿಕೆ ನಾಕುಂಡಮ್ಮ.
1: ಅಯ್ಯೋ ಬಾ, ಎಂತ ನಂಬಿಕೆಯೋ ಏನೋ. ಬಿಡು ನಾನು ಕಾಫಿ ಮಾಡೀನಿ ಬಪ್ಪಿ, ತೋಟಕ್ಕೆ ಪೋನ ಪಪ್ಪನು ಈಗ ಬಪ್ಪ ಕಾಚಿ.

0: ಎಲ್ಲರೂ ಹನಿಮೂನ್ ಕಣ್ಣಿಂಡ ದೂರ ದೂರ ಪೋಪಕ ಅಪಕ, ನೀನು ಮಾತ್ರ ಎಲ್ಲ ಜಾಗ ಕುಂಜಿ ನಂಗಡ ಕೊಡಗೇ ಮೇಲಂದು ನನ್ನ ಇಲ್ಲಿಗೆ ಕೂಟಿ ಬಂದಿ. ನೇರಾಯ್ತು ಈ ನಂಗಡ ಕೊಡಗಿರೋ ಚಾಯಿರ ಮಿಂಜಲ್ ಏದು ಇಲ್ಲ ಬಿಡು. ರಮೇಶ ಅದು ಸರಿ, ನೀನು ಮಾತ್ರ ನನ್ನ ಚಾಯ್ ಕರ್ತೀನಿ ಹೋಗ್ಲಿಟ್ಟಿಯಲ್ಲ, ನೀಡ ಚಾಯ್ಕ್ ಎನ್ನ ಕೊರು ನೀಡ ಈ ಕಿರುಂದೊಳಿಲೆ ನನ್ನ ಮರಳು ಮಾಡಿರ್ಯ.
1: ಕಾವ್ಯ ಸತ್ಯ ನಡರ, ನೀನು ನಡ ಪೊಣ್ಣಾಯ್ತು ಬಪ್ಪ್ಯಾಂದು ನಾನು ಸೊಪ್ಪನತ್ತು ಜ್ಞಾನ ಮಾತಿಂಜಿಲ್ಲ ನೋಟು. ನಂಗ ಕಾಲೇಜಲ್ಲಿ ಓದಿನಿಪ್ಪಕ್ಕಲೇ ನಾಕ ನೀಡ ಮೇಲೆ ಮನ್ಸಲು ತುಂಬ ಆಸೆಂಜದೆ ನೇರು. ಸುಮಾರು ಕೆಲ ಮಕ್ಕ ಈಕತೆ ಲವ್ ಅದು ಇದೆಂದು ಕಳಚೋಕಲು, ನೀನು ಮಾತ್ರ ಬೋರೆ ಮಕ್ಕಡ ಕೂಡ ಜಾಸ್ತಿ ಕೂಡಿಯಾಡತ್ತೆ. ನೀಡ ಪಾಡಕ್ಕೇ ಸೈಲೆಂಟ್ ಆಯ್ತು ಇಪ್ಪಿಂಜಲ್ಲ. ನೀಡ ಆ ಸ್ವಭಾವವೇ ನಾಕು ತುಂಬ ಪುಡಿಪಂಜೆ. ನೀಡ ಮೇಲೆ ನಾಕು ತುಂಬ ಆಸೆ ಹಿಂಜೋಕೋ. ನೀಡ ಕೂಡ ತಕ್ಕು ಪರಿಯೋದು ಏರು ಹಿಂಜಿತಿಲ್ಲ ರೀ. ಕ್ಯಾಂಡ ಮಾಡಿ ನೀನು ವರಮ ನಡ ಎದಕ್ಕೆ ಕಿಟ್ಟು ನೋಕಲು ನಡ ಮೂಡೇ ನೋಟಿಯಂಡು ತಕ್ಕೇ ಬರೆಯತ್ತೆ ಬೈರೋ ಹಿಂಜಲ್ಲ. ಅಕ್ಕಂತೂ ತುಂಬ ಬೇಜಾರಪ್ಪಂಜತ್ತು. ನೀಡ ಈ ಥರ ಸ್ವಭಾವಕ್ಕೆ ನಮಕ್ಕೆಲ್ಲ ನೀಕು ಒಂಟಿ ಸಲಗತಿಯಿಂದ ಅಡ್ಡ ಬೇಲೆ ಬೆಚ್ಚಿದ್ದೀನಿ ಜೊತೆ ನನ ಜ್ಞಾನ ಮಾಡೋಕೆ ತಳಿಬಪ್ಪ.
0: ನಿನ್ನ ನಂಗಡ ಕಾಲೇಜು ಮೂಡಿ ಎಲ್ಲರೂ ಕೂಡಿ ಒಂಟಿ ಸಲಗ ತಕ್ಕ ತಕ್ಕ ಅಣ್ಣಿಯಣ್ಣಿ ಜೊತೆ ಗೊತ್ತುಂಡ. ನೀನು ನಾಡ ಮಾದ್ರಿ ಜಾಸ್ತಿ ಕಣ್ಣ ಮಕ್ಕಡ ಫ್ರೆಂಡ್ಶಿಪ್ ಬೆಚ್ಚೋತೆ ಪುಚ್ಚಿಕಳಿ ಅದು ಇದು ಒಂದು ಇಲ್ಲತೆ ಸೈಲೆಂಟ್ ಆಯ್ತು ಇಪ್ಪಂಜಿ ಅಲ್ಲ. ಅದೇ ಸ್ವಭಾವ ನಾಕು ನಿನ್ನ ತುಂಬ ಪುಡ್ಚಿ ನೀಡ ಮಾದ್ರಿ ನಾಕು ಅನ್ನ ಕಾಟಿ ಹೋಗ ಧೈರ್ಯ ಇಂಜಲೆ ಅಚ್ಚಿಕೆ.
1: ಎಂಥದೇ ಹಿಂಗೆ ಆಡ್ಕಾವ್ಯ ಅಚ್ಚಿಂಗ್ ಈ ಒಂಟಿ ಸಲಗತಿನೋ ಸಲಗನೋ ಪೆರೆಯೋ ಕೂಡಿ ತಂದು ಬಿಂದು ಮಾಡಚ್ಚಲ್ಲ ಅಚ್ಚಕ ಮದಿ ತಂದು ಕರಕ್ಕೆ ಅವ್ರ ಥ್ಯಾಂಕ್ಸ್ ಅಣ್ಣ. ಏನೋಣ್ಣ
0: ಆಚೆಗೆ ವರಮ ಜ್ಞಾನ ಮಾಡೋಕ ನಾಕೇ ಆಶ್ಚರ್ಯ ಅಪ್ಪ. ಈ ಪೆರಿಯಂಗ ಮಾಡೋಣ ತಂದು ಬೆಂದುಲು ನಂಗಳೇ ಜೊತೆ ಆಚಲ ಅಂದ್ ನಾಕ್ ಹೆಚ್ಚಕ್ಕೆ ಖುಷಿಯಾಯ್ ನಂಡು ಗೊತ್ತುಂಡ. ನಾನೇ ತುಂಬ ಅದೃಷ್ಟ ಅಂತ ಕಾಯಿ ನಂಡು
1: ಹಕ್ಕೋಕು ಅದಂಗೆ ಎನ್ನೋರೆ ಕಾವ್ಯ ವಿದ್ಯರೆ ಮಾಯ ಅಂದ್.
0: ರಮೇಶ ತುಂಬ ಲೇಟ್ ಆಯ್ನುಂಡು ಹೇಳು ಮನೆಗೆ ಪೋಕ. ಮನೇಲಿ ಮಾವನು ಮಾಯು ನಂಗಳ ತುಂಬ ಪಾರ ಕತ್ತಿಕ್ಕು.
1: ನಾಕಂತೂ ಈ ಜಾಗತಿಂಜ ಪೋಪಕ್ಕೇ ಮನ್ಸೋಪಿಲ್ಲ ಹೇಳು ಪೋಕನ.
2: ಓಹೋ ಇದೇನು ನನ್ನ ಬುಟ್ಟಿದ ಮೇಜಲ್ಲೆಲ್ಲರೂ ಉಂಬಗಳತನೆ ಕಂಬ.
0: ಇಲ್ಲ ಮಾವ ನಂಗೆಲ್ಲ ನಿಂಗಳೇ ಪಾರಕತ ನಿಂಜಿ ಅಳರಿ ಬಾರಿ ಉಂಗನ.
2: ಹ್ಮ್ ಸರಿ ಸರಿ ಚೆನ್ನಮ್ಮದಿ ಚೆನ್ನಮ್ಮದಿ. ಹ್ಮ್ ಕರಿ ದಂಡೆ ಪೀಸುಮದಿಯವ್ವ ನೀನೆಲ್ಲ ತುಂಬ ಕೈಲ. ಆಹಾ ಇಂದ ಅಡಿಗೆ ದಾರ್ ಮಾಡಿ ಶಾಂತಿ ನೀನಾ?
3: ನಾನಲ್ಲಪ್ಪ ಇಂದು ಪೂರ್ತಿ ಅಡಿಗೆನ ನಿಂಗಡ ಮೈಮಳೆ ಮಾಡಿ. ಏನಂಗೆ ಚಾಯ್ ಇಲ್ಲಿಯಾ?
2: ಚಾಯಿಯ ಇಂದು ಅಡಿಗೆ ಸೂಪರ್ ಆಯ್ತುಂಡು ಅಲ್ರೇ ರಮೇಶ.
1: ಅಕ್ಕು ಬಪ್ಪ ಕಾವ್ಯ ಅಡಿಗೆ ಚಾಯ್ಲು ಮಾಡುವ.
2: ಚಾಯ್ಲು ಮಾಡುವದ ನಾನು ಅಂದಂಜೆ ನೋಟಿಂಡು ಉಳು. ಕಾವ್ಯ ಮಾಡ ಅಡಿಗೆ ಆಂಡ ರಸವೇ ಬೋರೆ. ನೀಡ ಅವನು ಮಾಡೋ ಅಡಿಗೆ ಕುಂಜಿ ಬಾರಿ ಚಾಯಿಪ್ಪ ಕಾವ್ಯಂಡ ಅಡಿಗೆ.
0: ಥ್ಯಾಂಕ್ಸ್ ಮಾವ. ಅಕ್ಕು ಅಕ್ಕು
3: ಇಂಜು ಇಂಜು ಅಪ್ಪಂಗು ಮೋಂಗು ನರ ಅಡಿಗೆ ಸರಿಯಪ್ಪಕ್ಕಿಲ್ಲ.
0: ಮಾವ ನಿಂಗ ಮುಂಡತ ಮುಂಡತ ಅನ್ನನೆಲ್ಲ ನನ್ನ ಹೊಗಳಿತ ಅಟ್ಟ ಪತ್ಸಿಡತಿ. ಮಾಯರ ಅಡಿಗೆ ಎನ್ನ ಕಮ್ಮಿ ಅನ್ನ ಉಂಬಕೇ ನಾಕ ಕೊದಿಯಪ್ಪ.
3: ಮದಿಯ ನಿಂಗಡ ಮೂಡಕ ಮಂಗಳಾರತಿ.
2: ಮಂಗಳಾರತಿ ನಾಕ್ ನೋಡ್ ಶಾಂತಿ ನಾನು ಮುಂಡತೆ ಮುಂಡತೆ ನಾಡ ಮೈಮಳ ಹೊಗಳುವವನಲ್ಲ. ಮಂಗಲಾಯ್ತು ಬಂದ ಆರು ತಿಂಗ ತಂಜೆ ನೋಟಿನುಳ್ಳು ಅವ ಮನೆರ ಪ್ರತಿಯೋರು ಪಣಿ ಪಾಲು ಎಲ್ಲನು ಹೆಚ್ಚಕ್ಕೆ ಚಾಯೋಡ ನಿಭಾಯಿಸಿಟ್ಟು. ಹ್ಮ್ ನಾಕು ಸರಿಯಾನ ಮೈಮಳೆ ಕಟ್ಟಿಚಲಂದು ನಾಕು ಪರ್ತ ಖುಷಿ ಅಪ್ಪ ಶಾಂತಿ.
3: ಮದಿ ಮದಿ ದುಂಬ ತಕ್ಕು ಉಂಡಿ ತಾಚಲ ಹೋವನ ಹೇಳಿ. ನಾಕೆನ್ನಂಗ ಮನಸ್ಸಕ್ಕೆ ತಾರಾ ಮಾರ ಪಿಕ್ರಿ ಪುಡ್ಚನಕ್ಕೆ ಆಪಲ್ಲ. ಅಯ್ಯೋ ಹೀಕಿಕ ನಾಡ ಕೂಡ ನಾಡ ಮೋಂಡ ತಕ್ಕು ಬಾಕು ಕಮ್ಮಿಯ ಏನುಂಡಲ್ಲ ಮಿನ್ಯತ್ರ ಮಾದ್ರಿ ಪ್ರತಿಯೊಂದಂಗು ಅಮ್ಮ ಅಮ್ಮ ಅಣ್ಣಿಂಡು ನಾಡ ಮಾಡಲು ಬುದ್ಧಂಡು ತಾಡ ಕಷ್ಟ ಸುಖತನ ನಾಡ ಕೂಡ ಅಣ್ಣಿಯೋ ಕಾಪಕ ಈ ನಾಡ ಮನಸ್ಸಕ್ಕೆ ಹೆಚ್ಚಕ್ಕೆ ತಂಪಾಪ ಕಿಂಜತ್ತು ಇಂದು ನಾಡ ಜೀವತ್ರ ಅವರು ಭಾಗವೇ ತೆರ್ಚಿ ಬೋಯಂಡುಳನಕ್ಕೆ ಏನುಂಡಲ್ಲ ತಾಂಗೂರು ಪೊಣ್ಣು ಕುಟ್ಟೋ ಕಾಪಕ ನಡ ಮೋಂಗಿ ನನ್ನ ಬೋಂಡ ತಾಚ ಛೀ ಇದಂಗೆಲ್ಲ ಮೊಳಿ ಆ ನಡ ಮೈಮ ಮಾರಾಣಿ ತಾಂಡ ಒಡಿಯ ರಮೇಶನ ಪಾಲಿಸಲು ಬೆಚ್ಚಂಡದು ಅಲ್ಲಂಗೆಂತ ಈಕಿಕ ನಡ ಒಡಿಯನ್ನೇ ನನ್ನ ಸಡ್ಡೆ ಮಾಡ್ಯಂಡು ಪ್ರತಿಯೊಂದಂಗು ಕಾವ್ಯ ಕಾವ್ಯಂದು ಮೈಮಡ ಬಾಲು ಪುಡ್ಚಂಡನಕ್ಕೆ ಕಳಿಪ್ಪಲ್ಲ ನಾನೇ ಹಿಂದೆ ಈ ನಡ ಮನೇಲಿ ಒಂಟಿ ಪರದರ್ಶಿ ರನಕ್ಕೆ ಆಯಂಡುಳು ಇದನ್ನೆಲ್ಲ ಸರಿ ಕೂಟತ ಪೋಚಿಂಗಿ ಹಾಪುಲೆ ಹಾಪುಲೆ ಇಲ್ಲೆಂಗಿ ನಾಕೆ ಪುಚ್ಚಿ ಬತ್ತಿರುವ

0: ಶಾಂತಿ, ಇದೇನು ಒಬ್ಬಳೆ ಎಂತದ್ದು ಬೇಲ್ಸಿಟ್ಟು ಅನ್ನಕ್ಕೆ ಕಾಂಬಲ?
1: ನಿಂಗೊಮ್ಮ ಮುಂಡತೆ ಪೋಯ್, ಅನ್ನನೇ ಒಂದೂ ಇಲ್ಲ. ಓ ಮಾಯಿ ಮಾಯಿ, ಮಜಡಕೊಳ ಊಟ ರೆಡಿ ಅಪ್ಪ ಕಾಚಿ, ಕರಿ ಒಂದು ಆನ ಕಾಚಿ, ಬಾಕಿ ಎಲ್ಲ ರೆಡಿ ಉಂಡ ಮಾಯಿ.
2: ಛಿ, ಇದೇನಂತಿದ್ ಕರಿಕು ಉಪ್ಪು ಇಲ್ಲ, ಮಳು ಇಲ್ಲ, ಸರಿಕೋರ ಅಡಿಗೆ ಪಣಿ ಪಡ್ಚಂತಲ್ಲ, ಸ್ಟೈಲ್ ಆಯ್ತು ಪೋರ್ಪಾಡು ಮಾಡಿ ಮಂಗಳೆ ಪಾಲಿಸ್ ಪಡ್ಚಕ ಮದ್ಯಾ
1: ಮಾಯಿ. ಎನ್ನತ್ತ ಚಿಕ್ಕ ಇಕ್ಕ ಮೇಲೆ ಕರಿಕ ನಾನು ಮಸಾಲೆ ಕೊಟ್ಟಿ, ಅದು ಇನ್ನು ಕೊಚ್ಚಿತೇ ಇಲ್ಲ, ಚೆನ್ನಾಗ ಕೈಂಜೋದು ನೋಟಿ, ಎಲ್ಲ ಸರಿಯಾಪ ಮಾಯಿ.
2: ಎನ್ನತ್ತ ಸರಿಯಾಪಗಳ ಎಲ್ಲ ಸೇರಿ ಮಾಡಿತಾ ಆಯ್ತಲ್ಲ, ಇನ್ನಿಡ ಅಡಿಗೆನ ನಗಡ ಜಾನಿ ನಾಯಿ ಕೂಡ ತಿನ್ಬೇಕಿಲ್ಲ.
1: ನಿಂಗೆ ಎನ್ನಂಗ ಮಾಯಿ, ಅನ್ನನೆಲ್ಲ ಮನ್ಸಿಗೆ ಬೇಜಾರಪ್ಪನಿಗೆ ತಕ್ಕ ಪರಿವಿರ, ಪ್ರತಿಯೊಂದಲ್ಲಿ ತಪ್ಪು ಕಂಡು ಪುಡ್ಚಂಡು ನಾಡ ಮೀದ ಪಾರಿ ಕಳಿಪಿರಲ್ಲ. ಇಕ್ಕ ಕಣೆ ನಾಡ ಅಡಿಗೆನ ಬಂದ ಬಿಂದುಕಳು ನಿಂಗೆಲ್ಲರೂ ಹೊಗಳಿಂಡಿಂಜಿರ ಅನ್ನ ತಲ್ಲಿ, ನಿಂಗೆ ಎಂಥದೋ ಬೇಜಾರತ್ತು ನಾಡ ಮೇಲೆ ಇನ್ನನೆಲ್ಲ ಕಳಿಪ ಕಾಂಬಲ.
2: ನೀಡ ಕೂಡ ದಾರು ತಕ್ಕ ಪರಿವ, ಈ ಮೂದೇವಿ ಮನೆಗೆ ಬಂದ ಪಿಣ ನಕ ನೆಮ್ಮದಿಯೇ ಇಲ್ಲ ತಾಚಿ.
0: ಶಾಂತಿ, ಇದೇನು ಅಡಿಗೆ ಮನೆಯವಳು ಎಲ್ಲ ಪಾತ್ರ ಅಡಿಗೆ ಇಟ್ಟುಳ್ಳಯ್ಯ? ಎಂತ ನಿಗಾಯ
2: ಒಂದೂ ಇಲ್ಲ, ನಿಂಗ ಒಮ್ಮ ಮುಂಡತೆ ಪೋಯ್.
0: ಎನ್ನತ್ತ ಒಂದೂ ಇಲ್ಲ ಒಂದೂ ಇಲ್ಲ ಅಂದು ನೀಡ ಅವತಾರ ತನಕ ನಾನು ನೋಡ್ನಲ್ಲ, ನೀಡ ತೀರೋದೇ ಇಲ್ಲ. ಶಾಂತಿ, ಇದೇನು ದುಂಡನ ಉಪ್ಪುರ ಮಾಡಿ ಅಂಡಿಯ?
2: ಒಂದೂ ಇಲ್ಲ.
0: ಎನ್ನತ್ತ ಒಂದೂ ಇಲ್ಲ ಒಂದೂ ಇಲ್ಲ ಅಂದು ನಾನು ಸುಮಾರು ದಿನ ತಂಜೆ ನೋಟಿನವಳು. ಈಕೆಕ ನೀನು ಪೆರ್ತ್ ಪಾಲ್ ತರತ್ತಲ್ಲಿ ಗ್ಯಾನ ಮಾಡುವೆ ಅಲ್ಲ ಅಲ್ಲ, ನಾನು ಮೋನಿ ಅಂದಕ್ಕ ತೋಟ ತಂಜೆ ಬಪ್ಪ ಅಪ್ಪಕ್ಕ ಆ ಮೈಮ್ಮ ಕಾವ್ಯ ಕುಂಜರು ಕೂಡ ಅದ್ ಎನ್ನಂಗ ಅಂದ ಬಾಯಿ ಬಡ್ಸಂದ್ ಜಗಳ ಮಾಡಿ ನಿಂಜ ಅಲ್ಲ, ಆ ಪಾಪತ್ರ ಮೂಡಿ ಕುಂಜಿ ಎನ್ನೆಂಗೆ ತಿರಿತ ತಕ್ಕ ಬಂದತ್ತ ನೋಡ್ ಶಾಂತಿ, ಪುತಿದಾಯ್ತು ಮಂಗಲ ಕೈಂಜ ಮೂಡಿ ಬೋರೆ. ನೀನ್ ಎನ್ನಂಗ ಅವಡ ಕೂಡ ಇನ್ನನೆಲ್ಲ ಕಳಿಪಿಯ, ನಾಕಂತೂ ಒಂದು ಗೊತ್ತಾಪ್ಲಪ್ಪ.
2: ಓಹೋ, ಇದೇನು ಭಾರಿ ಜೋರಾಯ್ತು ಮೈಮಡ ಪರ ವಯಸ್ಸಿನ ತಕ್ಕ ಬರ್ನೋಡೀರ? ಆ ಮಹಾರಾಣಿಯೇ ನಿಂಗಕ್ಕೆ ತುಂಬಾ ಖುಷಿ ಇರ್ತಲ್ಲ, ನಾನು ಇಚ್ಚಕ ಕಾಲ ನಿಂಗ ಜೀತ ಮಾಡು ನಂಗ ಇಕ್ಕ ನನ್ನ ಗುಡಿಂಜಿ ಪೋಚಲ.
0: ಖಂಡಿಯ ಖಂಡಿಯ, ನೀಡ ಮನಸ್ಸಲ್ಲಿ ಎಂತ ಬೇಜಾರ ಇಂಜಿ ಅಂತ ಗೊತ್ತಾಚ? ಶಾಂತಿ, ನಿನ್ನ ಬುಡುಂಜಿ ಪೋಯಂದಲ್ಲವ, ನೀನು ಪರಿಸ್ಥಿತಿನ ಚೆನ್ನ ಅರ್ಥ ಮಾಡಿಯ. ಅವಳು ಪುದಿಯದಾಯ್ತು ಈ ಮನೆಗೆ ಬಂದ ಮೂಡಿ, ಅವಳು ನಂಗಳ ಅರ್ಥ ಮಾಡಿಂಡು ಅಡ್ಜಸ್ಟ್ ಮಾಡಿಂಡು ಬರೋಣ. ನೀರ್ಲಿಂಜ ಮೀನ್ನ ಕರೆಕ್ಕೆ ಗಡ್ತು ಇಟ್ಟನಕ್ಕೆ ತಾಂಡ ತಾಮನೆರ ಕರುಬಳ್ಳಿರ ಆಸೆ ಖುಷಿನ ಎಲ್ಲ ಬುಟ್ಟಿತು ಬಂದವ. ಸುರು ಸುರುಲು ಪೆರಿಯವನ ನಂಗಳೆ ಅವಳ ನಂಗಡ ಸ್ವಂತ ಕುಂಜಿಂದ ಗ್ಯಾನ ಮಾಡಿ ಅಡ್ಜಸ್ಟ್ ಮಾಡಿತ ಪೋಚಂಗಿ.
2: ಸರಿ ಸರಿ, ಎಲ್ಲ ನಾಡದೆ ತಪ್ಪು, ನಾನು ಅಡ್ಜಸ್ಟ್ ಆಪಿ. ಆಚಿಂಗಿ, ನಂಗಡ ರಮೇಶ ಕುಂಜಿನ ನೋಟಿರಾ? ಅವರ ಮಾವನು ಮಂಕ ಪುಚ್ಚನಕ್ಕೆ ಕಳಿಪ.
0: ಅಯ್ಯೋ ಮಾರಾಯ್ತಿ, ನಾಕೇನು ನೀಡ ಬುದ್ಧಿ ಗೊತ್ತಿಲ್ಲ, ನೀನೇ ಮೈಮಡ ಬಗ್ಗೆ ಇಲ್ಲ ಸಲ್ಲತನ ಅಣ್ಣಿ ಕುಟ್ಟಿತ್ತು ಆ ರಮೇಶ ಗಂಡ ಮಂಡನ ಪಾಳ ಮಾಡಿತಿಕು. ಪಾಪ ಆ ಕಣ್ಣಂಗ ಇತ್ತಟ್ಟಿ ಅವನೋ ಬಿಡೋ ಕೈಲ, ಅತ್ತಟ್ಟಿ ಪೊಣ್ಣನೋ ಬಿಡೋ ಕೈಲ, ಇನ್ಯಾವ ಮಂಕ ಬುಡಿಕತಿಕ್ಕು?
2: ಹಾಕು ನಾಡ ಬುದ್ಧಿ ನಿಂಗಕ್ಕೆ ಚಾಲ ಗೊತ್ತುಂಡು. ನಿಂಗಡ ಅವ್ವ ಇಪ್ಪ ಕಪ್ಪಕ ಎನ್ನೆ ನನ್ನ ಚೆರಿಯ ಕಳಿ ಕಳಪು ಚಿಟ್ಟಿಯದ.
0: ಅದಂಗ ಪಂಡತ ಒಂದನ ನೀಡ ಕೂಡ ಕಳಚಿತಂತೆ ಈ ಕಾಲಕ್ಕೂ ನೀನ ಅಂದನೆ ಪಗೆತಿಕೊಂಡು ವಾ ಅಣ್ಣ ಶಾಂತಿ. ಅಲ್ಲ ಪಾಪತ ಮೈಮ ಕಾವ್ಯ ಪೆರೆಯಂಕ ತಪ್ಪೋರು ಮರ್ಯಾದೆ ನಂಗೊಳು ಮಾವ ಮಾವಿನ ಎಚ್ಚಕೋರು ಚಾಯತ ಖುಷಿಲಿ ನೋಟುವ. ಶಿವಶಿವ, ಪೊಣ್ಣಾಳಕ್ಕು ಪೊಣ್ಣೆ ಶತ್ರು ಅನ್ನುವನ್ನಕ್ಕೆ ಪೊಣ್ಣಾಳಕ್ಕು ಇನ್ನೊರು ಪೊಣ್ಣನ ಕಾಂಪಕಾಗ ಅನ್ನುವ ಕೆಲ ಉರಿಯೋ ಆ ದೇವಕೇ ಗೊತ್ತು. ನೀಡ ಕೂಡ ತಕ್ಕ ಬರಂದಡೆ ಇಂಜಕ ನಡ ಮಂಡೆ ಪುಚ್ಚು ಬುಚ್ಚುಬೋಕು, ನಾನು ಪೋಯ್ ತೋಟಕತ್ರಿ ಪೋಯ್ತು ಅಪ್ಪಿ.
2: ಓ ರಮೇಶ, ನೀನು ಎಕ್ಕ ಬಂದು ಮನೆ ತೋಟಕ್ಕೆ ಪೋನೋ ಹೆಚ್ಚು ಮನೆ ಬಂದಟ್ಯ?
3: ಅಕ್ಕೋ ಅಮ್ಮ ಬೆರಿಯ ಬಂದಾನುಂಡು, ನಿಂಗಳ ತಕ್ಕನ ಚಾಯ್ತೇ ಕೇಟಂಡು. ನೀಡ ತಕ್ಕ ಕೇಟು ತುಂಬ ಖುಷಿಯಾಚಿ ಅಮ್ಮ, ತುಂಬ ಖುಷಿಯಾಚಿ. ಕೆಲ ತುಂಬಿ ಪೋಚಿ, ಕೆಲ ತುಂಬಿ ಪೋಚಿ.
1: ಇದೆಲ್ಲ ಮಾಯಿ ಇಕ್ಕಿಕ್ಕ ನಾಡ ಕೂಡ ಪೆರ್ತ್ ಪಾರಿ ಕಳಿಪಲ್ಲ, ನಾನು ಇನ್ನ ತಪ್ಪು ಮಾಡೋಣ ನಾಕಿ ಶಿಕ್ಷೆ. ಸುರುಸುರ್ಲು ಅಚ್ಚಕೋರು ಚಾಯ್ಲಿಂಜ ಮಾಯಿ, ಈಕೆಕ ನಾಡ ಮೂಡ ಕಾಂಗತನಿಗೆ ಕಳಿಪ ನೋಟ ಕಾಪಕ. ಮಾಯರ ಮನಸ್ಸಲ್ಲಿ ಇನ್ನ ತೋರ್ ಚಿಂತೆ ಉಂಡದ್ ಕಾಂಬಲ್ಲ, ಅದೇ ರಮೇಶನು ಮಾವನು ನಾಡ ಕೂಡ ಹೆಚ್ಚಕೋರು ಚಾಯ್ಲುಂಡು. ಅಬ್ಬ ಅದೊಂದು ನಾಡ ಭಾಗ್ಯವೇ ಸರಿ. ಅಲ್ಲ ಮೂಡ್ಯ ತಾಮನೆಜ ಭಾಮನೆಗೆ ಬಂದ ಪಿಣ್ಯ ತಾಂಡ ಮಾವ ಮಾಯಿನ ತಾಂಡ ಸ್ವಂತ ಅಪ್ಪ ಒಂಡ ಮಾದ್ರೆ ನೋಟಿಯೋಂಡೋದಣ್ಣುವ.

ಈ ರಾಮೇಶ್ವರನ ಅಪರೂಪದ ಕುಡಿಸಿತ್ತು ಫುಲ್ ಟೈಟ್ ಆಯ್ತು ರೋಡ್ ಅಬರಿ ಗೊಮ್ಮ ಇಬ್ಬರಿ ಗೊಮ್ಮ ವಾಲಾಡಿ ಪೋಯ್ನುಂಡು ಅವ

ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ,
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ

0: ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನು ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶಬುಟ್ಟಿ
0: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30 ಕ್ಕೆ
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರಾಳ.

0: ಮಾಡಿ ಪ್ರತಿದಿನ ಬೆಳಗ್ಗೆ 8:30 FM 103.1 MHz.
1: ಆಕಾಶವಾಣಿಯ ಅಂತರಾಳ,
0: ಆಕಾಶವಾಣಿಗೆ 90 ಸಂಭ್ರಮ. ಆಕಾಶವಾಣಿ.

0: ಹತ್ತು ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
5: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
4: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
5: ಹಾಗಾದ್ರೆ ಸರಿಯಾದ ನಂಬರ್?
4: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
5: ನೀವು ಉಳಿಸಿ ಬಿಟ್ರಿ ಅಕ್ಕ,
4: ಕೆಲ್ಸದಿಂದಲ್ಲ.
5: ಮಾಡ್ತೀನಿ.
2: RBI ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ಜಗನ್ಮೋಹನನೇ ಕೃಷ್ಣ.
7: ಪ್ರೀತಿಯ ಮಕ್ಕಳೇ, ಇಂದು ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗಲಿರುವಂತಹ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ವೈವಿಧ್ಯವಿದೆ.
8: ರೈತ, ಯೋಧ, ಶಿಕ್ಷಕ ದುಡಿದು ಹಣ ಸಂಪಾದನೆ ಮಾಡುತ್ತಿಲ್ಲವೇ? ಅಯ್ಯೋ ದೇವರೇ, ಯಾಕಾದ್ರೂ ಈ ಪ್ರಪಂಚಕ್ಕೆ ಮೊಬೈಲ್ ಅನ್ನು ಪರಿಚಯಿಸಿಬಿಟ್ಟೆಯಪ್ಪ ತಂದೆ.
7: ಪ್ರಸ್ತುತಪಡಿಸುತ್ತಾರೆ ಕೊಡಗಿನ ಮಡಿಕೇರಿಯ ಕೊಟ್ಟೂರು ಚೇರಂಬಾಣೆಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು.
9: ಶ್ರೀ ಪಂಜೆ ಮಂಗೇಶರಾಯರು ಕವಿಶಿಷ್ಯ ಎಂಬ ಕಾವ್ಯನಾಮದಿಂದ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ.
7: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
10: ನನಗೆ ಓದು ಬರಹ ಬಂದಿದ್ರೆ ಇಷ್ಟೊತ್ತಿಗೆ ನಾನು ಟಿವಿಯಲ್ಲಿ ನ್ಯೂಸ್ ಓದ್ತಿದ್ದೆ.
7: ಮಕ್ಕಳ ಕಾರ್ಯಕ್ರಮ ಕೇಳ್ತಿರಲ್ಲ, ಸಮಯ ಮತ್ತೊಮ್ಮೆ ಇಂದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಚಿಣ್ಣರ ಲೋಕ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: FM 103.1 MHz ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 9:39:34. ಚಿತ್ರಗೀತೆಗಳನ್ನು ಕೇಳೋಣ. ಹಂಸಲೇಖ ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿರುವ ಬೆಳ್ಳಿ ಕಾಲುಂಗರ ಚಿತ್ರದ ಚಿತ್ರ ಹಾಡಿರುವ ಗೀತೆ

ಜೋಗಿ ಚಿತ್ರದ ಪ್ರೇಮ್ ಹಾಡಿರುವ ಗೀತೆ. ಸಾಹಿತ್ಯ ರಚಿಸಿದ್ದಾರೆ ಪ್ರೇಮ್, ಸಂಗೀತ ಗುರು ಕಿರಣ್. ಕೇಳಿ ಜೋಗಿ ಚಿತ್ರದ ಗೀತೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಶ್ರೋತೃಗಳೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ.
2: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಸಾರ್ವಜನಿಕ ಸಹಭಾಗಿತ್ವದ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಇಲ್ಲಿ ಎಕ್ಸಿಕ್ಯೂಟಿವ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನ ಪ್ರಕಟಿಸಲಾಗಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ಮೇ 17 ಕೊನೆಯ ದಿನ. ಇಂಜಿನಿಯರಿಂಗ್ ವಿಭಾಗದ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳ ಆಕಾಂಕ್ಷಿಗಳು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಇನ್ಸ್ಟ್ರೂಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು. ಅಕೌಂಟ್ಸ್ ವಿಭಾಗದ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಇಂಟರ್ ಸಿಎ, ಇಂಟರ್ ಸಿಎಂಎ ಪದವೀಧರರಾಗಿರಬೇಕು. ಬಿಕಾಂ, ಬಿಬಿಎ, ಬಿಎಸ್ಸಿ, ಬಿಎಂಎಸ್ ಅಥವಾ ಬಿಎಚ್ಎಂ ಪದವಿ ಪಡೆದವರಿಗೆ ವೇಸ್ಟ್ ಅಮ್ಯುನಿಟೀಸ್ ವಿಭಾಗದ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಇನ್ನು ಪಿಯುಸಿ ಅರ್ಹತೆ ಅಥವಾ ಪದವಿ ವಿದ್ಯಾ ಅರ್ಹತೆ ಉಳ್ಳವರು ಸೆಕ್ರೆಟರಿ ಹುದ್ದೆಗೂ, ಎಂಎಸ್ಸಿ ಅಥವಾ ಹಿಂದಿ ಸ್ನಾತಕೋತ್ತರ ಪದವಿ ಅರ್ಹತೆ ಉಳ್ಳವರು ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೂ ಪ್ರಯತ್ನಿಸಬಹುದು. ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ 35 ವರ್ಷ, 3 ವರ್ಷದ ಸೇವಾ ಅನುಭವ ಅವಶ್ಯಕ. ಇನ್ನುಳಿದ ಹುದ್ದೆಗಳಿಗೆ 32 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. 5 ವರ್ಷದ ಸೇವಾ ಅನುಭವ ಕಡ್ಡಾಯ. ಎಸ್ಸಿ, ಎಸ್ಟಿ ಮತ್ತು ವಿಶೇಷಚೇತನರು ಹೊರತುಪಡಿಸಿ ಉಳಿದೆಲ್ಲರೂ 1,000 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಇದರೊಂದಿಗೆ ಜಿಎಸ್ಟಿ ಪಾವತಿ ಕಡ್ಡಾಯ. ಹೆಚ್ಚಿನ ವಿವರಗಳಿಗೆ ಬಿಪಿಸಿಎಲ್ ವೆಬ್ಸೈಟ್ www.bharatpetroleum.in ಅನ್ನು ನೋಡಬಹುದು.

ಕೇಂದ್ರ ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ 84 ಹಿಂದಿ ಅನುವಾದಕರು ಮತ್ತು 737 ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟಿಸಿದೆ. ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದು ಅರ್ಹ ಅಭ್ಯರ್ಥಿಗಳು ಮೇ 15ರೊಳಗೆ ಅರ್ಜಿ ಸಲ್ಲಿಸಬಹುದು. ಜೂನ್ ಅಥವಾ ಆಗಸ್ಟ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುವುದು. ಹಿಂದಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಹಾಗೂ ಇಂಗ್ಲಿಷ್ ಕಡ್ಡಾಯ ವಿಷಯವಾಗಿ ಓದಿರುವ ಅಭ್ಯರ್ಥಿಗಳು ಈ ಪರೀಕ್ಷೆ ತೆಗೆದುಕೊಳ್ಳಬಹುದು. ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದು ಹಿಂದಿ ಕಡ್ಡಾಯ ವಿಷಯವಾಗಿ ಓದಿದ ಅಭ್ಯರ್ಥಿಗಳಿಗೂ ಈ ಪರೀಕ್ಷೆ ಬರೆಯಲು ಅವಕಾಶವಿದೆ. ಇಂಗ್ಲಿಷ್ ಮಾಧ್ಯಮದಲ್ಲಿ ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಿಂದಿ ಕಡ್ಡಾಯ ವಿಷಯವಾಗಿ ಓದಿರುವ ಅಥವಾ ಇಂಗ್ಲಿಷ್ ಹಿಂದಿ ಹೊರತುಪಡಿಸಿ ಯಾವುದೇ ವಿಷಯದ ಸ್ನಾತಕೋತ್ತರ ಪದವಿಯಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ ಕಡ್ಡಾಯ ವಿಷಯವಾಗಿ ಓದಿರುವ ಅಭ್ಯರ್ಥಿಗಳಿಗೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಸ್ನಾತಕೋತ್ತರ ವಿದ್ಯಾರ್ಹತೆ ಜೊತೆಗೆ ಹಿಂದಿಯಿಂದ ಇಂಗ್ಲಿಷ್ಗೆ ಮತ್ತು ಇಂಗ್ಲಿಷ್ನಿಂದ ಹಿಂದಿಗೆ ಅನುವಾದದಲ್ಲಿ ಡಿಪ್ಲೊಮಾ ಅಥವಾ ಸರ್ಟಿಫಿಕೇಟ್ ಕೋರ್ಸ್ ಪಡೆದಿರಬೇಕು. ರಾಜ್ಯ ಅಥವಾ ಕೇಂದ್ರ ಸರ್ಕಾರದಲ್ಲಿ ಹಿಂದಿಯಿಂದ ಇಂಗ್ಲಿಷ್ಗೆ ಅಥವಾ ಇಂಗ್ಲಿಷ್ನಿಂದ ಹಿಂದಿಗೆ 2 ವರ್ಷ ಅನುವಾದಕರಾಗಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿರಬೇಕು. ಸ್ಟೆನೋಗ್ರಾಫರ್ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದ್ವಿತೀಯ ಪಿಯುಸಿ ತೇರ್ಗಡೆಯಾಗಿರಬೇಕು. ಅಭ್ಯರ್ಥಿಗಳ ಕನಿಷ್ಠ ವಯೋಮಿತಿ 18 ವರ್ಷ, ಗರಿಷ್ಠ 30 ವರ್ಷ. ಮೀಸಲಾತಿ ವ್ಯಾಪ್ತಿಗೆ ಬರುವ ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕ್ಕೆ ನೀಡಲಾಗಿದೆ. ಅರ್ಜಿ ಶುಲ್ಕ 100 ರೂಪಾಯಿ. ಎಸ್ಸಿ ಎಸ್ಟಿ ವಿಶೇಷಚೇತನ ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಮೇ 15 ಕೊನೆಯ ದಿನ. ಶುಲ್ಕ ಪಾವತಿಗೆ ಮೇ 16 ಕೊನೆಯ ದಿನ. ಅರ್ಜಿ ತಿದ್ದುಪಡಿಗೆ ಅವಕಾಶವಿದ್ದು ಮೇ 20 ಮತ್ತು 21ರಂದು ಅರ್ಜಿ ತಿದ್ದುಪಡಿ ಮಾಡಬಹುದು. ಆದರೆ ಹೀಗೆ ತಿದ್ದುಪಡಿ ಮಾಡುವಾಗ ಮೊದಲ ತಿದ್ದುಪಡಿಗೆ 200 ರೂಪಾಯಿ, ಎರಡನೇ ತಿದ್ದುಪಡಿಗೆ 500 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ ಮತ್ತು ಉಡುಪಿಯಲ್ಲಿ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ sscgovin ಅನ್ನು ನೋಡಬಹುದು. ಸಹಾಯವಾಣಿ ಸಂಖ್ಯೆ 1800930063. ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ದೇಶದಾದ್ಯಂತ ಡಿಪ್ಲೊಮಾ ಟ್ರೇನಿಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದೆ. ಒಟ್ಟು 668 ಅಭ್ಯರ್ಥಿಗಳಿಗೆ ಅವಕಾಶವಿದ್ದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಮೇ 11 ಕೊನೆಯ ದಿನ. ಡಿಪ್ಲೊಮಾ ಟ್ರೇನಿ ಎಲೆಕ್ಟ್ರಿಕಲ್ 465, ಡಿಪ್ಲೊಮಾ ಟ್ರೇನಿ ಸಿವಿಲ್ 104, ಡಿಪ್ಲೊಮಾ ಟ್ರೇನಿ ಸರ್ವೆ 3, ಜೂನಿಯರ್ ಆಫೀಸರ್ ಟ್ರೇನಿ HR 30, ಜೂನಿಯರ್ ಆಫೀಸರ್ ಟ್ರೇನಿ FNDA 23 ಹಾಗೂ 23 ಜೂನಿಯರ್ ಟೆಕ್ನಿಷಿಯನ್ ಟ್ರೇನಿ ಸರ್ವೆ ಹುದ್ದೆಗಳಿಗೆ ಕರ್ನಾಟಕವು ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ನೇಮಕಾತಿ ನಡೆಯಲಿದೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳಲ್ಲಿ ಆಯ್ಕೆಯಾದವರ ಕೌಶಲ ಪರೀಕ್ಷೆ ಇರುತ್ತದೆ. ಬಳಿಕ ದಾಖಲೆಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ನಡೆಸಲಾಗುವುದು. ಜೂನಿಯರ್ ಟೆಕ್ನಿಷಿಯನ್ ಟ್ರೇನಿ ಸರ್ವೆ ಅಭ್ಯರ್ಥಿಗಳಿಗೆ 200 ರೂಪಾಯಿ ಶುಲ್ಕವಿದ್ದು, ಉಳಿದ ಹುದ್ದೆಗಳಿಗೆ ಅರ್ಜಿ ಹಾಕುವವರು 300 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 27 ವರ್ಷ. ನಿಯಮಾನುಸಾರ ವಿವಿಧ ವರ್ಗದ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಪೂರ್ಣ ಸಮಯದ ಡಿಪ್ಲೊಮಾ ಅಥವಾ ಪದವಿಯನ್ನು ಹೊಂದಿರಬೇಕು. ಡಿಪ್ಲೊಮಾ ಟ್ರೇನಿ ಹುದ್ದೆಗಳಿಗೆ ಕನಿಷ್ಠ ಅರ್ಹತಾ ಅಂಕಗಳೊಂದಿಗೆ ಸಂಬಂಧಿತ ಎಂಜಿನಿಯರಿಂಗ್ ವಿಭಾಗದಲ್ಲಿ 3 ವರ್ಷ ಡಿಪ್ಲೊಮಾ ಅಗತ್ಯವಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಮೇ 11. ವೆಬ್ಸೈಟ್ ವಿಳಾಸ powergrid.in. ಕೇಂದ್ರದ ಹಣಕಾಸು ಸಚಿವಾಲಯದ ಅಧೀನದಲ್ಲಿರುವ ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ SPMCL ಇಲ್ಲಿ ಒಟ್ಟು 534 ಹುದ್ದೆಗಳನ್ನು ನೇಮಕಾತಿ ಮಾಡಲು ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು ಮೇ 19ರವರೆಗೆ ಅವಕಾಶವಿದೆ. ಹುದ್ದೆಗಳು ಟೆಕ್ನಿಕಲ್, ಪ್ರಿಂಟಿಂಗ್ IT, ಮೆಕ್ಯಾನಿಕಲ್, AC, ಎಲೆಕ್ಟ್ರಿಕಲ್, ಇನ್ಸ್ಟ್ರೂಮೆಂಟೇಷನ್, ಫ್ಯಾಕ್ಟರಿ, ಸಿವಿಲ್ ಮತ್ತು ಅಫಿಷಿಯಲ್ ಲ್ಯಾಂಗ್ವೇಜ್ನಲ್ಲಿ ಸೂಪರ್ವೈಸರ್ಗಳ ನೇಮಕಾತಿ ನಡೆಯಲಿದೆ. ಈ ಹುದ್ದೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಡಿಪ್ಲೊಮಾ ಪಡೆದವರು ಅರ್ಜಿ ಸಲ್ಲಿಸಬಹುದು. ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಮತ್ತು ಆರ್ಟಿಸ್ಟ್ ಹುದ್ದೆಗಳು ಖಾಲಿ ಇದ್ದು, ಫೈನ್ ಆರ್ಟ್ಸ್, ಕಮರ್ಷಿಯಲ್ ಆರ್ಟ್ಸ್ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪದವಿ ಪಡೆದವರನ್ನು ನೇಮಕಾತಿ ಮಾಡಿಕೊಳ್ಳಲಾಗುವುದು. ವಿವಿಧ ಟ್ರೇಡ್ನಲ್ಲಿ ಜೂನಿಯರ್ ಟೆಕ್ನಿಷಿಯನ್ ಹುದ್ದೆಗಳು ಖಾಲಿ ಇದ್ದು, ಐಟಿಐ ಅರ್ಹತೆಯುಳ್ಳವರು ಅರ್ಜಿ ಸಲ್ಲಿಸಬಹುದು. ಇನ್ನು ವೆಲ್ಫೇರ್ ಆಫೀಸರ್ ಹುದ್ದೆಗಳಿಗೂ ಅವಕಾಶವಿದ್ದು, ಪದವೀಧರರು ಅರ್ಜಿ ಸಲ್ಲಿಸಬಹುದು. ಈ ಎಲ್ಲ ಹುದ್ದೆಗಳಿಗೂ ಕನಿಷ್ಠ ವಯಸ್ಸು

ಹದಿನೆಂಟು ವರ್ಷ, ಗರಿಷ್ಠ 30 ವರ್ಷ. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವವರಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. ಅರ್ಜಿ ಶುಲ್ಕ ಸಾಮಾನ್ಯ ಒಬಿಸಿ ಮತ್ತು ಆರ್ಥಿಕ ದುರ್ಬಲ ವರ್ಗದವರಿಗೆ 1,000 ರೂಪಾಯಿ, ಉಳಿದೆಲ್ಲ ವರ್ಗದವರಿಗೆ 200 ರೂಪಾಯಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಮೇ 19. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ cnpnasik.spmcil.com ಅನ್ನು ನೋಡಬಹುದು. ಕೇಂದ್ರ ಮೀಸಲು ಪೊಲೀಸ್ ಪಡೆಯು 9,195 ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ಮೇ 19 ಕೊನೆಯ ದಿನ. ಟೆಕ್ನಿಕಲ್ ಟ್ರೇಡ್ಸ್ಮನ್ ಪೈನೀರ್ ವಿಭಾಗದಲ್ಲಿ ನೇಮಕಾತಿ ನಡೆಯಲಿದ್ದು, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಆಯಾ ರಾಜ್ಯವಾರು ಹುದ್ದೆಗಳನ್ನು ಮೀಸಲಿಡಲಾಗಿದ್ದು, ಒಟ್ಟು ಹುದ್ದೆಯಲ್ಲಿ 471 ಹುದ್ದೆಗಳು ಕರ್ನಾಟಕ ರಾಜ್ಯಕ್ಕೆ ಮೀಸಲಿರಿಸಲಾಗಿದೆ. ಬ್ರಾಡ್ಬ್ಯಾಂಡ್, ಬಗ್ಲರ್, ಹೇರ್ಡ್ರೆಸರ್, ಮಾಲಿ, ಪೈಪ್ ಬ್ಯಾಂಡ್, ಪೇಂಟರ್, ಟೇಲರ್, ವಾಟರ್ ಕ್ಯಾರಿಯರ್, ಡ್ರೈವರ್, ಕುಕ್, ಕೋಬ್ಲಾರ್, ಮೋಟಾರ್ ಮೆಕ್ಯಾನಿಕ್ ವೆಹಿಕಲ್, ವಾಷರ್ಮನ್ ವಿಭಾಗದಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ. ಪೈನೀರ್ ವಿಭಾಗದಲ್ಲಿ ಮಾಸನ್ ಮತ್ತು ಎಲೆಕ್ಟ್ರಿಷಿಯನ್ ಹುದ್ದೆಗಳು ಸೇರಿದಂತೆ ಒಟ್ಟು 20 ಹುದ್ದೆಗಳು ಖಾಲಿ ಇವೆ. ಈ ಹುದ್ದೆಗಳಿಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದ್ದು, ಇದರೊಂದಿಗೆ ಆಯಾ ಟ್ರೇಡ್ಗನುಸಾರ ಐಟಿಐ ಪೂರ್ಣಗೊಳಿಸಿರಬೇಕು ಅಥವಾ ರಾಷ್ಟ್ರೀಯ ಇಲ್ಲವೇ ರಾಜ್ಯ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪ್ರಮಾಣಪತ್ರ ಹೊಂದಿರಬೇಕು. ಪೈನೀರು ವಿಭಾಗದ ಹುದ್ದೆಗಳಿಗೆ ಎಸ್ಎಸ್ಎಲ್ಸಿ ಜೊತೆಗೆ 2 ವರ್ಷ ಆಯಾ ಟ್ರೇಡ್ಗೆ ಸಂಬಂಧಿಸಿದಂತೆ ಕಾರ್ಯನಿರ್ವಹಿಸಿದ ಅನುಭವ ಇರಬೇಕು. ಈ ಹುದ್ದೆಗಳ ಪೈಕಿ ಡ್ರೈವರ್ ವಿಭಾಗಕ್ಕೆ ಅರ್ಜಿ ಸಲ್ಲಿಸುವವರು ಕನಿಷ್ಠ 21 ವರ್ಷ ಹಾಗೂ ಗರಿಷ್ಠ 27 ವರ್ಷ ವಯೋಮಿತಿ ಹೊಂದಿರಬೇಕಾಗುತ್ತದೆ. ಉಳಿದೆಲ್ಲ ವಿಭಾಗಗಳಿಗೆ 18-23 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಎಸ್ಸಿ ಎಸ್ಟಿ ಮಹಿಳಾ ಅಭ್ಯರ್ಥಿಗಳು ಹಾಗೂ ಮಾಜಿ ಸೈನಿಕರು ಹೊರತುಪಡಿಸಿ ಉಳಿದವರು 100 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಹೆಚ್ಚಿನ ವಿವರಗಳಿಗೆ ಸಿಆರ್ಪಿಎಫ್ ವೆಬ್ಸೈಟ್ RECT.CRPF.GOV.IN ಅನ್ನು ನೋಡಬಹುದು.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಪ್ರೀತಿಯ ಮಕ್ಕಳೇ, ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಂದ ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಿಮಗೆ ತಿಳಿದಿದೆ, ಕಳೆದ ಭಾನುವಾರ ಕೊಡಗಿನ ಮಡಿಕೇರಿಯ ಕೊಟ್ಟೂರು ಚೇರಂಬಾಣೆಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ನಡೆಸಿಕೊಟ್ಟಂತಹ ಕಾರ್ಯಕ್ರಮವನ್ನ ಆಲಿಸಿದ್ವಿ. ಇಂದು ಕಾರ್ಯಕ್ರಮದ ಮುಂದುವರೆದ ಭಾಗ ಕೇಳೋಣ ಅಲ್ವಾ?
1: ಸ್ನೇಹಿತರಿಗೆಲ್ಲ ನಮಸ್ಕಾರ. ಕವಿಶಿಷ್ಯ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಕನ್ನಡದ ಕವಿ ಪಂಜೆ ಮಂಗೇಶ ರಾಯರ ಕಿರುಪರಿಚಯ ಮಾಡಿಕೊಡಲಿದ್ದಾರೆ ತನ್ಮಯ್ ಕೆಕೆ.
2: ಶ್ರೀ ಪಂಜೆ ಮಂಗೇಶ ರಾಯರು ಕವಿಶಿಷ್ಯ ಎಂಬ ಕಾವ್ಯನಾಮದಿಂದ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಇವರು 1874 ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಜನಿಸಿದರು. ಇವರು ಮಕ್ಕಳಿಗೆ ಸಂಬಂಧಿಸಿದಂತಹ ಕವಿತೆಗಳನ್ನು ಜಾಸ್ತಿ ಬರೆಯುವುದರಿಂದ ಇವರನ್ನು ಮಕ್ಕಳ ಕವಿತೆಗಳ ಕಣ್ಮಣಿ ಎಂದು ಕರೆಯುತ್ತಿದ್ದರು. ಇವರು ಹುತ್ತರಿ ಹಾಡು, ನಾಗರ ಹಾವೆ, ಗುಡುಗುಡು ಗುಮ್ಮಟ್ಟ ದೇವರು, ಮಾತಾಡೋ ರಾಮಪ್ಪ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀ ಪಂಜೆ ಮಂಗೇಶರಾಯರು ಕ್ರಿಸ್ತಶಕ 1934 ನಡೆದ 20th ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಇವರು ಬರೆದ ಮಕ್ಕಳ ಸಾಹಿತ್ಯವು 22 ಶಿಶು ಸಾಹಿತ್ಯ ವರ್ಗದ ಕಥೆಗಳನ್ನು, 18 ಶಿಶುಗೀತೆಗಳನ್ನು, 12 ಬಾಲ ಸಾಹಿತ್ಯ ಕಥೆಗಳನ್ನು, 11 ಬಾಲಗೀತೆಗಳನ್ನು ಒಳಗೊಂಡಿದೆ. ತಾವೇ ಸಮರ್ಥ ಕವಿಗಳೆಂದು ಪ್ರಸಿದ್ಧರಾಗಿದ್ದರೂ ತಾನು ಕವಿಯ ಶಿಷ್ಯನಷ್ಟೇ ಎನ್ನುವ ವಿನಯ ಅವರದಾಗಿತ್ತು. ಶ್ರೀ ಪಂಜೆ ಮಂಗೇಶರಾಯರ ತಂದೆ ರಾಮಪ್ಪಯ್ಯನವರು ಮತ್ತು ತಾಯಿ ಶಾಂತಾದುರ್ಗ. ಬಂಟ್ವಾಳದಲ್ಲಿಯೇ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ನಡೆಯಿತು. ಬಡತನದ ಕಾರಣ ಮಕ್ಕಳ ವಿದ್ಯೆಗಾಗಿ ಅವರ ತಂದೆ ಸಾಲ ಮಾಡಿದ್ದರು. 1890 ರಾಮಪ್ಪಯ್ಯ ತೀರಿಕೊಂಡಾಗ ಮಂಗೇಶರಾಯರಿಗೆ 16 ವರ್ಷದ ಪ್ರಾಯವಾಗಿದ್ದು ಆಗ ಅವರು ಮಂಗಳೂರಿನಲ್ಲಿ ಓದುತ್ತಿದ್ದರು. 1894 ಇವರ ಮದುವೆ ಖ್ಯಾತನಾಮರಾದ ಬೆನಗಲ್ ರಾಮರಾವ್ ಅವರ ತಂಗಿ ಭವಾನಿಬಾಯಿಯವರೊಂದಿಗೆ ಜರುಗಿತು. 1896 ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಕನ್ನಡ ಪಂಡಿತ ಹುದ್ದೆ ಪಡೆದರು. ಇವರು ಗೋವಿಂದಪ್ಪಯ್ಯವರ ಶಿಷ್ಯರಾಗಿದ್ದರು. 1921 ಅವರನ್ನು ಕೊಡಗಿನ ಶಾಲಾ ಇನ್ಸ್ಪೆಕ್ಟರ್ ಆಗಿ ವರ್ಗಾಯಿಸಿದರು. 2 ವರ್ಷಗಳ ನಂತರ ಮಡಿಕೇರಿಯ ಸೆಂಟ್ರಲ್ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರನ್ನಾಗಿ ಪಂಜೆ ಮಂಗೇಶರಾಯರನ್ನು ನೇಮಿಸಲಾಯಿತು. ಶ್ರೀ ಪಂಜೆ ಮಂಗೇಶರಾಯರು 1937 ಅಕ್ಟೋಬರ್ 25 ಮರಣ ಹೊಂದಿದರು.
1: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ನಾನ್ನುಡಿಯಂತೆ ಕನ್ನಡದ ಕೆಲ ಪ್ರಸಿದ್ಧ ಗಾದೆಗಳನ್ನು ಹೇಳಲಿದ್ದಾರೆ ಪ್ರಿಯಾಂಕಾ ಪಿಡಿ.
3: ಕೈ ಕೆಸರಾದರೆ ಬಾಯಿ ಮೊಸರು, ಹಿತ್ತಲ ಗಿಡ ಮದ್ದಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು, ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ, ಅತಿ ಆಸೆ ಗತಿ ಕೇಡು, ಅತಿಯಾದರೆ ಅಮೃತವು ವಿಷ, ಅನ್ನ ಹಾಕಿದ ಮನೆಗೆ ಕನ್ನ ಹಾಕಬೇಡ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ, ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು, ಹಸು ಕಪ್ಪಾದರೆ ಹಾಲು ಕಪ್ಪೆ, ತಾಳ್ಮೆಗೆ ತಕ್ಕ ಫಲವಿದೆ.
1: ಸ್ನೇಹಿತರೆ, ಪ್ರಸ್ತುತ ದಿನಗಳಲ್ಲಿ ನಾವು ಕಾಗದ ಬರೆಯುವುದನ್ನು ಮರೆತು ಹೇಗೆ ಮೊಬೈಲಿನ ದಾಸರಾಗಿದ್ದೇವೆ ಎಂಬುದರ ಕುರಿತು, ಮೊಬೈಲ್ ಬಳಕೆಯ ದುಷ್ಪರಿಣಾಮದ ಕುರಿತು ಕಿರುನಾಟಕದ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ ತನ್ವಿತಾ ಮತ್ತು ತಂಡದವರು.
4: ನಾನು ತನ್ವಿತಾ. ನಾನು

0: ಅಜ್ಜಿ ಮತ್ತು ಯೂಟ್ಯೂಬರ್ ಪಾತ್ರವನ್ನು ಮಾಡುತ್ತಿದ್ದೇನೆ.
1: ನಾನು ಲಾಸ್ಯ, ನಾನು ಮಗಳು ಪಾತ್ರ ಮಾಡುತ್ತಿದ್ದೇನೆ.
2: ನಾನು ಓಶಿನ್, ನನ್ನ ಪಾತ್ರ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್.
3: ನಾನು ಗೌರವ್, ನನ್ನ ಪಾತ್ರ ಬ್ರಹ್ಮದೇವ.
4: ನಾನು ಯಶಸ್ ಮಂದಣ್ಣ, ನನ್ನ ಪಾತ್ರ ಕಾಗದ.
5: ನಾನು ನಿಖಿಲ್, ನನ್ನ ಪಾತ್ರ ಪೋಸ್ಟ್ಮ್ಯಾನ್.

0: ಕರೆಯುತ್ತೇಯೋ. ನಮಸ್ಕಾರ, ನಾನು ಲಿಂಗಪ್ಪ, ಪೋಸ್ಟ್ ಮ್ಯಾನ್ ಲಿಂಗಪ್ಪ. ಪೋಸ್ಟ್ ಪೋಸ್ಟ್ ಬಾಪುಟ್ಟಿ ಇಲ್ಲಿ.
1: ಹಾ ಮಾಮ, ಬಂದೆ. ಅಪ್ಪ ಕಾಗದ ಕಳಿಸಿದ್ದಾರಾ? ಯಾವಾಗ ಬರುತ್ತಾರೆ ಅಂತೆ ನಮ್ಮಪ್ಪ? ಎಷ್ಟು ದಿವಸ ಆಯಿತು ನಮ್ಮಪ್ಪ ಬರದೆ.
0: ನಿಮ್ಮಪ್ಪ ಕಾಗದದ ಜೊತೆ ಮನಿ ಆರ್ಡರ್ ಅಂತ 5,000 ಹಣ ಕಳಿಸಿದ್ದಾರೆ. ದೊಡ್ಡವರು ಯಾರಾದರೂ ಇದ್ರೆ ಕರಿಪುಟ್ಟಿ.
1: ಅಜ್ಜಿ ಅಜ್ಜಿ, ಅಮ್ಮ ಬನ್ನಿಲ್ಲಿ. ಅಪ್ಪ ಕಾಗದ ಕಳಿಸಿದ್ದಾರೆ ಅಂತೆ, ಪೋಸ್ಟ್ ಮ್ಯಾನ್ ಮಾಮ ಕರೀತಿದ್ದಾರೆ, ಬನ್ನಿ ಬನ್ನಿ.
2: ಓಹೋ, ಹೌದಾ? ಬಂದೆ ಇರು ಮಗ. ಏನಪ್ಪ, ನನ್ನ ಮಗ ಕಾಗದ ಕಳಿಸಿದ್ದಾನ?
0: ಹೌದು ಅಜ್ಜಿ, ನಿಮ್ಮ ಮಗ ಕಾಗದದ ಜೊತೆ ಮನಿ ಆರ್ಡರ್ ಅಂತ 5,000 ಹಣ ಕಳಿಸಿದ್ದಾರೆ. ಬನ್ನಿ ಇಲ್ಲಿ, ಹೆಬ್ಬೆಟ್ಟು ಒತ್ತಿ ಹಣ ಮತ್ತು ಕಾಗದ ತಗೊಳ್ಳಿ.
1: ಅಯ್ಯೋ ಬಾರಪ್ಪ ಇಲ್ಲಿ. ಹೀಗೆ ಕಾಗದ ಕೊಟ್ಟು ಹೋದ್ರೆ ಅದನ್ನು ಓದುವವರು ಯಾರು? ನನಗೆ ಓದು ಬರಹ ಬಂದಿದ್ರೆ ಇಷ್ಟೊತ್ತಿಗೆ ನಾನು ಟಿವಿಯಲ್ಲಿ ನ್ಯೂಸ್ ಓದ್ತಿದ್ದೆ.
0: ಅಯ್ಯೋ ಅಜ್ಜಿ, ಹೀಗೆ ಎಲ್ಲರ ಮನೆಯಲ್ಲಿ ಬಂದ ಕಾಗದಗಳನ್ನೆಲ್ಲ ಓದುತ್ತಾ ಕುಳಿತರೆ ನನ್ನ ಕೆಲಸ ಮುಗಿಯೋದು ಯಾವಾಗ? ಕೊಡಿಯೊಮ್ಮೆ ಓದಿ ಕೊಡ್ತೇನೆ. ನಿಮ್ಮ ಮಗ ಆದಷ್ಟು ಬೇಗ ಬರ್ತಾನೆ ಅಂತೆ. ನನಗೆ ಏನು ತೊಂದರೆ ಇಲ್ಲ, ಆರಾಮಾಗಿ ಇದ್ದೀನಿ. ಕಾಗದದ ಜೊತೆ 5,000 ದುಡ್ಡು ಕಳಿಸಿದ್ದೇನೆ. ಹಬ್ಬಕ್ಕೆ ಬಟ್ಟೆ ಬರೆ ತಗೊಳ್ಳಿ ಅಂತ ಬರೆದಿದ್ದಾರೆ.
3: ನಾನು ಕಾಗದ, ನನ್ನ ಮೇಲೆ ಇಷ್ಟ ಬಂದದ್ದನ್ನೆಲ್ಲ ಬರೆದು ಅಳಿಸಿ ಗೀಚಿ ಕಸದ ಬುಟ್ಟಿಗೆ ಹಾಕಿ ಹೋಗುತ್ತಾರೆ. ಇದಕ್ಕೆಲ್ಲ ಒಂದು ಪರಿಹಾರ ಹುಡುಕಬೇಕು. ಬ್ರಹ್ಮದೇವನನ್ನು ತಪಸ್ಸು ಮಾಡಬೇಕು. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ.
4: ಬ್ರಹ್ಮದೇವನು ಪ್ರತ್ಯಕ್ಷನಾದನು.
5: ಓ ಮಗು, ಏನು ವರ ಬೇಕು ಕೇಳು.
6: ಅಪ್ಪ ಬ್ರಹ್ಮದೇವ, ಕೊನೆಗೂ ನನ್ನ ತಪಸ್ಸಿಗೆ ಮೆಚ್ಚಿ ಬಂದ್ಯಾದೇವ, ಈ ಜನ ನನ್ನ ಪ್ರೀತಿಸಬೇಕು. ನಾನು ಮೊಬೈಲ್ ಆಗಬೇಕು, ನಾನು ಅವರ ಕೈಯಲ್ಲೇ ಇರಬೇಕು, ನನ್ನ ಎಲ್ಲೂ ಬಿಟ್ಟು ಹೋಗಬಾರದು.
5: ಅಯ್ಯೋ ಮಗು, ನಿನ್ನನ್ನು ಇವಾಗಲೇ ಜನ ತುಂಬ ಪ್ರೀತಿ ಮಾಡುತ್ತಿದ್ದಾರೆ, ಇನ್ನು ಹೆಚ್ಚು ಪ್ರೀತಿ ಮಾಡಿದರೆ ನನಗೆ ಅಪಾಯವಾಗುತ್ತದೆ.
6: ಪರವಾಗಿಲ್ಲ, ನಾನು ಕೇಳಿದವರ ನೀಡು ತಂದೆ. ಬ್ರಹ್ಮದೇವನ ವರದಿಂದಾಗಿ ನಾನು ಮೊಬೈಲ್ ಆಗಿ ಪರಿವರ್ತನೆಯಾದೆ. ಆದರೆ ಇಂದಿನ ಜನರ ಅತಿಯಾದ ಬಳಕೆಯಿಂದ ನಾನು ಪಡೆದ ವರವೇ ನನಗೆ ಶಾಪವಾಗಿದೆ.
0: ಬಾಗಿಲು ತೆಗೆಯೋ, ಎಷ್ಟು ಹೊತ್ತು ಆಯ್ತು ಬಾತ್ರೂಮಿಗೆ ಹೋಗಿ? ಇರೋ ಸ್ವಲ್ಪ ಹೊತ್ತು.
1: ಅಮ್ಮ ಅಲ್ರಾಮ್ ಆಗಿಲ್ಲ, ಫೋನ್ ಎಲ್ಲಿ?
7: ಹಾಯ್ ಹೆಲೋ ಗಾಯ್ಸ್, ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ.
6: ಈಗ ಯೂಟ್ಯೂಬರ್.
1: ಹೆಲೋ ಫ್ರೆಂಡ್ಸ್, ನಾನು ಯಾರು ಗೊತ್ತಾ? ಫೇಮಸ್ ಯೂಟ್ಯೂಬರ್. ನಾನು ಈಗ ಶೂಟಿಂಗಿಗೆ ಹೋಗ್ತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಅದಕ್ಕಿಂತ ಮೊದಲು ಒಂದು ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಿ ಇವಾಗಲೇ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.

0: ಅಯ್ಯೋ, ಏನು ಮಕ್ಕಳು, ಮೊಬೈಲ್ ಹಿಡಿದುಕೊಂಡು ಪ್ರಪಂಚನೆ ಮರೆತು ಬಿಟ್ಟಿದ್ದಾರೆ. ಮೊಬೈಲಿಂದ ಮಾತ್ರ ಹಣ ಸಂಪಾದನೆ ಸಾಧ್ಯ ಅನ್ಕೊಂಡಿದ್ದಾರೆ. ರೈತ, ಯೋಧ, ಶಿಕ್ಷಕ ದುಡಿದು ಹಣ ಸಂಪಾದನೆ ಮಾಡುತ್ತಿಲ್ಲವೇ? ಅಯ್ಯೋ ದೇವರೇ, ಯಾಕಾದ್ರೂ ಈ ಪ್ರಪಂಚಕ್ಕೆ ಮೊಬೈಲ್ ಅನ್ನು ಪರಿಚಯಿಸಿಬಿಟ್ಟೆಯಪ್ಪ ತಂದೆ.
1: ಪ್ರಿಯ ಜನರೇ, ದಯವಿಟ್ಟು ಮೊಬೈಲ್ ಬಳಕೆ ಕಮ್ಮಿ ಮಾಡಿ ಆರೋಗ್ಯವಾಗಿರಿ.
2: ಇದೀಗ ಜನನಿ ಸಿಡಿ ಅವರಿಂದ ಒಂದು ನೀತಿ ಕತೆ.
3: ಒಬ್ಬ ಕುಂಬಾರ ದಿನವಿಡೀ ಕೆಲಸ ಮಾಡುತ್ತಾ ಒಂದು ದೊಡ್ಡ ಕುಂಡವನ್ನು ಮಾಡಿದನು. ಅವನು ತುಂಬಾ ಹೆಮ್ಮೆ ಪಟ್ಟುಕೊಂಡನು. ಆದರೆ ಕುಂಡದಲ್ಲಿ ಒಂದು ಬಿರುಕು ಕಾಣಿಸಿತು. ಇದನ್ನು ಕಂಡು ಕುಂಬಾರನು ತುಂಬಾ ದುಃಖಿತನಾದನು. ಮರುದಿನ ಬೆಳಗ್ಗೆ ಕುಂಬಾರನು ಕುಂಡವನ್ನು ತುಂಬಿಸಲು ನೀರನ್ನು ಸುರಿದಾಗ ನೀರು ಬಿರುಕಿನಿಂದ ಹೊರಬಂದಿತು. ಕುಂಬಾರನು ಆ ಕುಂಡವನ್ನು ಒಡೆಯಲು ನಿರ್ಧರಿಸಿದನು. ಆದರೆ ಅವನ ಮಗಳು ಅವನನ್ನು ತಡೆದಳು. ಅವಳು ಬಿರುಕಿನಲ್ಲಿ ಬೀಜಗಳನ್ನು ಬಿತ್ತಿದಳು. ಸ್ವಲ್ಪ ದಿನಗಳ ನಂತರ ಅದ್ಭುತವಾದ ಹೂವುಗಳು ಬಿರುಕಿನಿಂದ ಮೂಡಿದವು. ಇದರಿಂದ ನಮಗೆ ತಿಳಿಯುವ ನೀತಿ ಪಾಠ ಏನೆಂದರೆ, ನಮ್ಮ ದುರ್ಬಲತೆಗಳನ್ನು ನಾವು ನಮ್ಮ ಬಲವಾಗಿ ಮಾಡಿಕೊಳ್ಳಬೇಕು.
2: ಈಗ ಯಶಸ್ ಮಂದಣ್ಣ ಅವರಿಂದ ಒಂದು ಭಾವಗೀತೆಯನ್ನು ಕೇಳೋಣ.
1: ರಚನೆ ಹೆಚ್ ನಾ

0: ತಿಮ್ಮ, ನಿನ್ನೆ ಬರಬೇಕಾದರೆ ನನ್ನ ಹೆಂಡತಿ ಕಣ್ಣಿಗೆ ಸಣ್ಣ ಕಲ್ಲೊಂದು ಬಿತ್ತು. ಅದನ್ನ ತೆಗಿಸೋಕೆ 100 ರೂಪಾಯಿ ಖರ್ಚಾಯ್ತು ಕಣೋ ಗುಂಡ. ನಿಂದೇ ಪರವಾಗಿಲ್ಲ ಬಿಡಪ್ಪ. ತಿಮ್ಮ, ನಿಂಗೆ ಏನಾಯ್ತು ಗುಂಡ? ನನ್ನ ಹೆಂಡತಿ ಕಣ್ಣಿಗೆ ನಿನ್ನೆ ರೇಷ್ಮೆ ಸೀರೆ ಬಿತ್ತಪ್ಪ, 5000 ರೂಪಾಯಿ ಖರ್ಚಾಯ್ತು.
1: ಈಗ ಭಕ್ತಿಗೀತೆಯೊಂದನ್ನು ಹಾಡುತ್ತೇನೆ.
2: ಜಗನ್ಮೋಹನನೇ ಕೃಷ್ಣ ಕೃಷ್ಣ.

0: ಇಂದು ದೃಶ್ಯ ಮಾಧ್ಯಮಗಳ ಪ್ರಭಾವದಿಂದಾಗಿ ಶ್ರವ್ಯ ಮಾಧ್ಯಮವನ್ನು ಆಲಿಸುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಹಳ್ಳಿಯ ಮೂಲೆ ಮೂಲೆಯನ್ನು ಪ್ರತಿದಿನವೂ ತಲುಪುತ್ತಿರುವ ರೇಡಿಯೋ ಎಂಬ ಅತ್ಯುತ್ತಮ ಶ್ರವ್ಯ ಮಾಧ್ಯಮವನ್ನು ಆಲಿಸುವ ಹವ್ಯಾಸವನ್ನು ಬೆಳೆಸಿಕೊಳ್ಳೋಣ. ನಮಗೆ ಈ ಕಾರ್ಯಕ್ರಮ ನಡೆಸಿಕೊಡಲು ಅವಕಾಶ ಮಾಡಿಕೊಟ್ಟಂತಹ ಮಡಿಕೇರಿ ಆಕಾಶವಾಣಿ ಕೇಂದ್ರಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ನಿರೂಪಣೆ ಮಾಡಿದ ನಾನು ವರುಣಿಕಾ ಪೊನ್ನಮ್ಮ ಪಿಎಂ. ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರ.
1: ಕಾರ್ಯಕ್ರಮವನ್ನಂತೂ ಕೇಳಿದ್ವಿ ಮಕ್ಕಳೇ. ಕಾರ್ಯಕ್ರಮ ವೈವಿಧ್ಯದಲ್ಲಿ ಪ್ರಸ್ತುತಪಡಿಸಿದಂತಹ ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಕೂಡ ಶುಭವನ್ನ ಕೋರೋಣ. ಒಂದು ಕಣ್ತೆರೆಸಿದಂತಹ ವಿಶೇಷ ಮಾಹಿತಿ ಅಂತ ಅಂದ್ರೆ ಮೊಬೈಲ್. ನಾವು ಪತ್ರಗಳನ್ನ ಬರೀತಾ ಇದ್ವಿ ಒಂದು ಕಾಲದಲ್ಲಿ. ಈಗಲೂ ಕೂಡ ನಮ್ಮ ಹಿರಿಯರು ಪತ್ರ ಸಂಸ್ಕೃತಿಯನ್ನ ಮುಂದುವರಿಸಿದ್ದಾರೆ. ನಿಮ್ಮ ಕನ್ನಡ ವಿಷಯದ ಪಠ್ಯದಲ್ಲಿ ಪತ್ರಗಳನ್ನ ಬರೆಯಿರಿ. ತಂದೆ ತಾಯಿಗಳಿಗೆ ನೀವು ಪತ್ರವನ್ನ ಯಾವ ರೀತಿ ಬರೀತೀರಿ ಅಂತ ಪ್ರಶ್ನೆಯನ್ನ ನೀಡಿರ್ತಾರೆ. ಪಠ್ಯದಲ್ಲಿ ಪ್ರಶ್ನೆಗೂ ಮುನ್ನ ನಿಮಗೆ ತಿಳಿಸಿರ್ತಾರೆ ತೀರ್ಥರೂಪ ತಂದೆಯವರಿಗೆ ಅಂತ. ಇನ್ನು ನಿಮಗೆ ತುರ್ತಾಗಿ ರಜೆ ಬೇಕಾಗಿರುತ್ತೆ, ಹಬ್ಬಗಳಿಗೆ ಹೋಗ್ತೀರಾ ಅಥವಾ ಅಜ್ಜಿ ತಾತನಿಗೆ ಆರೋಗ್ಯ ಹಾಳಾಗಿರುತ್ತೆ, ಆಗ ಮೊಮ್ಮಗನನ್ನ ಮೊಮ್ಮಗಳನ್ನ ನೋಡ್ಲೇಬೇಕು ಅಂತ ಆಸೆ ಪಟ್ಟಿರ್ತಾರೆ, ಆಗ ಶಾಲೆಗೆ ನೀವು ಪತ್ರವೊಂದನ್ನು ಕೊಡಬೇಕು, ಅಂದ್ರೆ ರಜೆ ಚೀಟಿ ಲೀವ್ ಲೆಟರನ್ನು ಕೊಡಬೇಕು. ಆಗ ನೀವು ಯಾವೆಲ್ಲ ಅಂಶಗಳನ್ನ ಬರೆಯಬೇಕು ಅಂತ ಕೂಡ ಪ್ರಶ್ನೆ ಇರುತ್ತೆ. ಅದಕ್ಕೂ ಮುನ್ನ ಹೇಗೆ ಬರೆಯಬೇಕು ಮುಖ್ಯ ಶಿಕ್ಷಕರಿಗೆ ಅಂತ ಆರಂಭ ಮಾಡ್ತೀರಿ. ಕಡೆಗೆ ನಿಮ್ಮ ವಿಧೇಯ, ನಿಮ್ಮ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಅಂತ ಬರೆದು ಪೂರ್ಣ ಮಾಡಿರ್ತೀರಿ. ಇಲ್ಲಿ ವಿಶೇಷ ಒಂದು ಅಂಶ ಆಯಿತು. ಇನ್ನೊಂದು ಅಂಶ ಅಂತ ಅಂದರೆ ಪತ್ರ ಕೇಳ್ಕೊಂಡಿದ್ದಂಥದ್ದು ಮೊಬೈಲ್ ಆಗಬೇಕು ಅಂತ. ಮೊಬೈಲ್ ಬಂದ ಮೇಲೆ ಮಕ್ಕಳು ಓದುವತ್ತ ಗಮನ ಇಲ್ಲ, ಸದಾಕಾಲ ಅಪ್ಪ ಅಮ್ಮನ ಮೊಬೈಲ್ ಇಸ್ಕೊಂಡು ಆಟಗಳನ್ನು ಆಡುವಂಥದ್ದು, ಮತ್ತು ಚಿತ್ರಗಳನ್ನು ನೋಡುವಂಥದ್ದು, ಸಿನಿಮಾಗಳನ್ನು ನೋಡುವಂಥದ್ದು, ಪ್ರಾಣಿಗಳನ್ನು ನೋಡುವಂಥದ್ದು, ಇವೆಲ್ಲವನ್ನು ನೀವು ಮಾಡೋದ್ರಿಂದ ತಂದೆ

ತಾಯಿಗಳಿಗೆ ನಿಜವಾಗಿ ಬೇಸರ ಆಗೇ ಆಗತ್ತೆ. ಅಮ್ಮ ತುಂಬಾ ಚೆನ್ನಾಗಿರ್ತಾಳೆ, ಸಮಾಧಾನವಾಗಿರ್ತಾಳೆ, ಅಪ್ಪ ಕೂಡ ಸಮಾಧಾನವಾಗಿರ್ತಾರೆ. ಯಾವಾಗ ನೀವು ಪುಸ್ತಕವನ್ನ ಹಿಡ್ಕೊಂಡಿದ್ದಾಗ, ಮೊಬೈಲ್ ಏನಾದರೂ ನಿಮ್ಮ ಕೈಗೆ ಬಂತು ಅಂತ ಅಂದರೆ ಅವರಿಗೆ ಎದೆಯಲ್ಲಿ ಡವ ಡವ ಅಂತ ಭಯ ಶುರುವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಓದೋದನ್ನ ಮರ್ತು ಬಿಡ್ತಾನಲ್ಲ, ಓದೋದನ್ನ ಮರ್ತು ಬಿಡ್ತಾಳಲ್ಲ ಅಂತ. ಪಾಪ ಅನ್ಸುತ್ತಲ್ವಾ? ನಿಮಗೆ ಪಾಪ ಅನ್ಸುತ್ತೋ ಇಲ್ವೋ? ಹಾ, ಮತ್ತೆ ಮೊಬೈಲಿಂದ ಹಣವನ್ನು ಸಂಪಾದನೆ ಮಾಡೋದು ಸರಿಯಾ ಅಂತ ಒಂದು ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಕಷ್ಟಪಟ್ಟರೆ ಮಾತ್ರ ಎಲ್ಲ ಕೆಲಸಗಳಲ್ಲೂ ಸಕ್ಸಸ್ಸನ್ನು ಕಾಣ್ತೀವಿ. ನಾವು ಶ್ರಮ ಪಡದೆ ಏನನ್ನು ಪಡಿತೀವಿ? ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಒಂದು ಗಾದೆ ಇದೆ. ಆ ಗಾದೆಯಲ್ಲಿ ಕಷ್ಟಪಟ್ಟು ರೈತ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಪೈರು ಬೆಳೆದು ಧಾನ್ಯವನ್ನು ಕೊಡುವಂಥದ್ದು. ಎಷ್ಟು ಕಷ್ಟಪಟ್ಟಿರ್ತಾರೆ, ನೀವು ಕೂಡ ತೋಟದಲ್ಲಿ ಗದ್ದೆಗಳಲ್ಲಿ ಹೋಗಿ ನೋಡಿರ್ತೀರಿ. ಈ ಕ್ಷಣದಲ್ಲಿ ನಾವು ಬದಲಾಗೋಣ, ಮೊಬೈಲ್ ಬೇಡವೇ ಬೇಡಪ್ಪ ನಮಗೆ, ಪುಸ್ತಕವನ್ನು ಹಿಡಿಯೋಣ. ಪುಸ್ತಕ ಇಷ್ಟೆಲ್ಲ ಮಾಹಿತಿಯನ್ನು ಕೊಡುತ್ತೆ ಗೊತ್ತಾ? ಗ್ರಂಥಾಲಯಕ್ಕೆ ನೀವು ಹೋಗಿದ್ದೀರಾ? ಹೋಗಿದ್ದೀರಾ? ಅಲ್ಲಿ ಕಾರ್ಡ್ ಮಾಡಿಸಿ ನಮಗೆ ಬೇಕಾದ ಪುಸ್ತಕಗಳನ್ನು ಓದಬಹುದು. ನಮ್ಮ ಕಲಿಯುವಂಥದ್ದು ನಮ್ಮ ಮನಸ್ಸಿಗೆ ಸಾಮಾನ್ಯ ಜ್ಞಾನವಾಗಿ ಕಲಿಯುವಂಥದ್ದು ಬಹಳಷ್ಟು ಇರುತ್ತೆ ಮಕ್ಕಳೇ. ನಾವು ಮೊದಲು ಪುಸ್ತಕವನ್ನು ಪ್ರೀತಿ ಮಾಡೋಣ. ಕಡೆಯಲ್ಲಿ ಆ ಕಿರು ನಾಟಕದಲ್ಲಿ ನೊಂದ್ಕೊಂಡ್ರಪ್ಪ ಯಾರು? ಕಾಗದ. ಈ ಮೊಬೈಲ್ ಯಾಕಾದರೂ ಬಂತಪ್ಪ ಜಗತ್ತಿಗೆ ಅಂತ. ಆದರೆ ಹಿರಿಯರು ಹೇಳ್ತಾರೆ, ಅಡೆತಡೆಗಳು ಯಾವುದೇ ಬರಲಿ, ನಮ್ಮ ಗುರಿ ಏನಿರುತ್ತೆ, ನಮ್ಮ ಕನಸು ಏನಿರುತ್ತೆ ಅತ್ತ ಗಮನ ಕೊಡಬೇಕಲ್ವಾ? ಏನಾದರೂ ಬರಲಿಪ್ಪ, ಜಗತ್ತಿಗೆ ಏನಾದರೂ ಬರಲಿ, ಆದರೆ ನಮಗೇನು ಬೇಕೋ ಒಳ್ಳೆಯದನ್ನು ಮಾತ್ರ ನಾವು ಸ್ವೀಕರಿಸಬೇಕು. ಮಹಾತ್ಮ ಗಾಂಧೀಜಿಯವರು ಹೇಳಿದಾರಲ್ವಾ, ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ಮಾತನಾಡಬೇಡ ಅಂತ. ನಾವು ನಮ್ಮ ಮನಸ್ಸನ್ನು ಯಾವುದೇ ಕೆಟ್ಟ ಸಂಗತಿಗೆ ಬಲಿ ಕೊಡಬಾರ್ದು, ಅತ್ತ ಹೋಗೋದಿಕ್ಕೆ ಬಿಡಬಾರ್ದು. ಆಗ ನಾವು ಒಳ್ಳೆಯ ಸಂಗತಿಯತ್ತ ಮನಸ್ಸು ಮಾಡ್ತೀವಿ. ಚಿತ್ರ ನೋಡಿ ಲೇಖನ ಬರೆಯುವಂಥದ್ದು, ಪರಿಸರ ನೋಡಿ ಚಿತ್ರ ಬರೆಯುವಂಥದ್ದು, ಮತ್ತೆ ಅಜ್ಜಿ ತಾತ ಇದ್ರೆ ಒಂದು ಒಳ್ಳೆಯ ಕಥೆಯನ್ನು ಅವರು ಹೇಳ್ತಾರೆ, ಅವರ ಬಾಲ್ಯದ ನೆನಪುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾರೆ. ನೀವು ಮಾತಾಡಬೇಕಲ್ಲ. ಅಪ್ಪ ಅಮ್ಮನ ದೂರು ಏನು ಗೊತ್ತಾ? ಸದಾ ಮೊಬೈಲ್ನ ಇಷ್ಟಪಡ್ತಾರೆ. ಅಪ್ಪ ಅಮ್ಮ ಬೇಡ, ಅಜ್ಜಿ ತಾತ ಬೇಡ, ಅಣ್ಣ ತಮ್ಮ ಬೇಡ, ಅಕ್ಕ ತಂಗಿ ಬೇಡ. ಹೀಗಿದ್ರೆ ಮುಂದೆ ಏನ್ ಮಾಡ್ತೀರಿ, ಏನ್ ಮಾಡೋದು? ಸೇನೆಗೆ ಸೇರ್ಬೇಕು ಅಂತ ಆಸೆ ಪಟ್ಟಿರ್ತೀರಿ, ಇನ್ನು ಕೆಲವರು ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇರುತ್ತೆ, ಇನ್ನೂ ಕೆಲವರು ಫಾರೆಸ್ಟ್ ಆಫೀಸರ್ ಆಗ್ಬೇಕು, ಪ್ರಾಣಿಗಳಿಗೆ ರಕ್ಷಣೆಯನ್ನ ಕೊಡಬೇಕು, ಏನೇನೆಲ್ಲ ಆಸೆಗಳಿರುತ್ತೆ, ಆ ಆಸೆಗಳಿಗೆಲ್ಲ ನಾವು ಮೋಸ ಮಾಡಬಾರ್ದು. ಆಸೆ ಪಡಬೇಕು, ಅತಿ ಆಸೆ ಪಡಬಾರ್ದು. ಅಂದರೆ ಈ ಕಾರ್ಯಕ್ರಮದಲ್ಲಿ ಗಾದೆಗಳನ್ನು ಕೂಡ ನಾವು ಕೇಳಿದ್ವಿ. ಇನ್ನು ಗೋವಿನ ಹಾಡು, ತಬ್ಬಲಿಯೋ ನೀನಾದೆ ಮಗನೇ ಎನ್ನುವಂತಹ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಹಾಡಿದ್ದಾರೆ ಡಾಕ್ಟರ್ ಪಿ ಪಿ ಶ್ರೀನಿವಾಸ್, ಬಿ ಕೆ ಸುಮಿತ್ರ ಹಾಗೂ ವಿದ್ಯಾರಾಣಿ.

ಹಾಲನು ಕೊಡುವೆನೆನುತ ಚಂದದೀತಾ ಬರುತ್ತಿರಿ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಟ್ಟ

0: ಮುಕ್ತಾಯ ಮಾಡಿ ಅಂತ. ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಅಲ್ವಾ? ನಿಮ್ಮೆಲ್ಲರಿಗೆ ಶುಭವಾಗಲಿ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಶುಭ ಸಮಯ.
1: ಇದುವರೆಗೆ ಮಡಿಕೇರಿ ತಾಲೂಕು ಚೇರಂಬಾಣೆಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ
2: ಮುಂದುವರೆದ ಭಾಗ. ಸಂಕಲನ ಮಮತಾ ಶಾಸ್ತ್ರಿ,
1: ನಿರ್ವಹಣೆ ಎಂ ಶಕುಂತಲಾ.
3: ಚಿನ್ನರ ಲೋಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಸಮಯ 10:32:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮಧುಶ್ರೀ ಅವರ ಧ್ವನಿಯಲ್ಲಿ ಲವ್ ಯು ಫ್ಯಾಮಿಲಿ ಚಿತ್ರದ ಗೀತೆಯನ್ನ ಹೈದರ್ ನಜೀಂ ಅವರು ಸಾಹಿತ್ಯ ಬರೆದಿರುವ ಸಾಹಿತ್ಯ ಸಂಗೀತ ರಾಬಿ ಬದಲ್.

ಮನೋಜ್ ಮುಂತಶೀರ್ ಅವರು ಸಾಹಿತ್ಯ ಬರೆದಿರುವ ಬಾಹುಬಲಿ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಬಾಂಬೆ ಜಯಶ್ರೀ ಹಾಗೂ ಸಂಗಡಿಗರು. ಸಂಗೀತ ನಿರ್ದೇಶನ ಎಂ ಎಂ ಕೀರವಾಣಿ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ಇನ್ನು ಕೇಳಿ ಅರ್ಮಾನ್ ಮಲ್ಲಿಕ್ ಅವರು ಹಾಡಿರುವ ತೇಜ್ ರಫ್ತಾರ್ ಚಿತ್ರದ ಗೀತೆ, ರವಿ ಬಸ್ನೆಟ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ರಜೀಬ್ ಹಾಗೂ ಮೊನಾ.

ಮೇಘನಾ ಮಿಶ್ರಾ ಅವರು ಹಾಡಿರುವ ಸೀಕ್ರೆಟ್ ಸೂಪರ್ ಸ್ಟಾರ್ ಚಿತ್ರದ ಗೀತೆ, ಕೌಸರ್ ಮುನೀರ್ ಅವರ ಸಾಹಿತ್ಯ ಸಂಗೀತ ಅಮಿತ್ ತ್ರಿವೇದಿ.

ಅರಿಜಿತ್ ಸಿಂಗ್ ಅವರು ಹಾಡಿರುವ ಪಟಾ ಪೋಸ್ಟರ್ ನಿಕ್ಲಾ ಹೀರೋ ಚಿತ್ರದ ಗೀತೆ, ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಪ್ರೀತಮ್ ಅವರದ್ದು.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ರವಿ ಬಸ್ರೂರು ಅವರು ಸಂಗೀತ ಅಳವಡಿಸಿರುವ ಕೆಜಿಎಫ್ ಚಾಪ್ಟರ್ 1 ಚಿತ್ರದ ಗೀತೆ. ಈ ಗೀತೆಯನ್ನ ಹಾಡಿದ್ದಾರೆ ಅನನ್ಯ ಭಟ್.

0: ದಕ್ಷಿಣ ಕಾಶ್ಮೀರ ನಮ್ಮ ಕೊಡಗು, ಸೇನಾನಿಗಳ ನಾಡು ಹೆಮ್ಮೆಯ ಕೊಡಗು, ಕಾವೇರಿ ಮಾತೆಯ ಜನ್ಮಸ್ಥಳ.
1: ಮಡಿಕೇರಿ ಆಕಾಶವಾಣಿ.
0: ಹೌದು,
2: ಉಲ್ಲಾಸದ ಮಳೆ.
1: ಮೊಬೈಲ್ ಅಲ್ಲಿ ಆಕಾಶವಾಣಿ ಕೇಳ್ಬೋದಾ?
0: ಹೌದು.
2: ಮುಂಜಾನೆ
0: ಗೂಗಲ್ ನಲ್ಲೂ ಕೂಡ ಎಫ್ಎಂ 103.1 ಮೆಗಾ ಹರ್ಟ್ಸ್ ಗಳನ್ನ ಟ್ಯೂನ್ ಮಾಡಿ ಆಲಿಸಬಹುದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ

0: ಶ್ರೋತೃಗಳ ಸಹೃದಯತೆ, ಭಾವದೊಳಗಿನ ತನ್ಮಯತೆ. ಕೇಳಿ ನಿತ್ಯ ಮಡಿಕೇರಿ ಆಕಾಶವಾಣಿ.
1: ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳೆಯರ ಆರೋಗ್ಯ, ಆಹಾರ ಮತ್ತು ಆಯುರ್ವೇದ ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನುಶ್ರೀ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. 12:35 ಆರೋಗ್ಯ ಸಂಚಿಕೆಯಲ್ಲಿ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ನಂತರ ಫಿಷರ್ಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಒಂದು ಗಂಟೆಗೆ ಪ್ರಗತಿಪಥದಲ್ಲಿ ಪಿಎಂ ವಿಕಸಿತ್ ಭಾರತ್ ಜಿರಾಮ್ಜಿ ಮಿಷನ್ ಕುರಿತು ಮಾಹಿತಿಯನ್ನ ಆಲಿಸಲಿದ್ದೀರಿ. 1:20 ನಮ್ಮ ನಿಲಯದಿಂದ ಅಮರಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಇದರಲ್ಲಿ ನಮಸ್ಕಾರ ಭಾರತೀಸುತ, ಭಾರತೀಸುತರ ಕುರಿತು ಆರ ಮಿತ್ರ ಅವರಿಂದ ಭಾಷಣ, ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. 3:00 ಕಥಾ ಶ್ರೀಮದ್ ರಾಮಾಯಣದ ಭಾಗ, ಇದರಲ್ಲಿ ಪಾದುಕಾ ಪಟ್ಟಾಭಿಷೇಕ ಮತ್ತು ಶೂರ್ಪನಖ ಮಾನಭಂಗ ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. 4:00 ಭಾವಯಾನ, ಪ್ರಸ್ತುತಿ ಶ್ರುತಿ ಎಂಎಂ. 4:30 ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು 5:00 ಯುವವಾಣಿ, ಇದರಲ್ಲಿ ಗಾನಲಹರಿ, ಖ್ಯಾತ ಹಿಂದೂಸ್ತಾನಿ ಗಾಯಕ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರೊಂದಿಗೆ ಸಂದರ್ಶನ. 5:30 ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ. 6:51 ಕೃಷಿ ರಂಗದಲ್ಲಿ ಬೇಸಿಗೆಯಲ್ಲಿ ರೇಷ್ಮೆ ಕೃಷಿ ಕುರಿತು ಎಂಎನ್ ಸಂಧ್ಯಾ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಮಾಹಿತಿ ಕೇಳಲಿದ್ದೀರಿ. 7:45 ಬೆಂಗಳೂರು ಕೇಂದ್ರದಿಂದ ಜನಪದದಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:05:36. ಇನ್ನು ಕಾರ್ಯಕ್ರಮ ಗಾನಡಂಗುರ, ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ವಂಶಿ ಚಿತ್ರದ ಗೀತೆಯನ್ನ. ಸಾಹಿತ್ಯ ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಆರ್ ಪಿ ಪಟ್ನಾಯಕ್, ಗೀತೆಯನ್ನ ಹಾಡಿದ್ದಾರೆ ಸೋಹಮ್ ಚಕ್ರವರ್ತಿ.

ಕೆ ಕಲ್ಯಾಣ್ ಅವರು ಸಾಹಿತ್ಯ ಬರೆದಿರುವ ವಜ್ರಕಾಯ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಕಾರ್ತಿಕ್, ಸಂಗೀತ ನಿರ್ದೇಶನ ಅರ್ಜುನ್ ಜನ್ಯ.

0: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
1: ಅಯ್ಯೋ ದೇವ್ರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
0: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು. ಅವುಗಳನ್ನು

0: ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ,
1: ಅನ್ನವನ್ನ ಗೌರವಿಸೋಣ, ಪೂಜಿಸೋಣ. ಅನ್ನವೇ ದೇವರು.
2: ಇನ್ನು ಕೇಳಿ ಅನುರಾಧ ಭಟ್ ಅವರು ಹಾಡಿರುವ ಲಿಸಾ ಚಿತ್ರದ ಗೀತೆ. ಸಾಹಿತ್ಯ ಬರೆದಿದ್ದಾರೆ ತಪಸ್ವಿ, ಸಂಗೀತ ಸುರೇಂದ್ರನಾಥ್.

ಕೆ ಕಲ್ಯಾಣ್ ಅವರು ಸಾಹಿತ್ಯ ಬರೆದಿರುವ ದತ್ತಾ ಚಿತ್ರದ ಗೀತೆ. ಈ ಗೀತೆಯನ್ನ ಹಾಡಿದ್ದಾರೆ ಮಧುಬಾಲಕೃಷ್ಣ, ಸಂಗೀತ ನಿರ್ದೇಶನ ಆರ್ ಪಿ ಪಟ್ನಾಯಕ್.

ಚಿತ್ರ ಅವರ ಧ್ವನಿಯಲ್ಲಿ ಸ್ವಾತಿ ಮುತ್ತು ಚಿತ್ರದ ಗೀತೆ, ರಾಜೇಶ್ ರಾಮನಾಥ್ ಅವರ ಸಂಗೀತ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ.

ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರ

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
3: ಆಕಾಶವಾಣಿಗೆ 90ರ ಸಂಭ್ರಮ.
0: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
3: ಆಕಾಶವಾಣಿಯ ಅಂತರಾಳ.
0: ಆಕಾಶ ಬುಟ್ಟಿ.
3: ಆಕಾಶ ಬುಟ್ಟಿ
0: ಆಲಿಸಿ. ಆಕಾಶ ಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೇ? ಕೇಳಿ ಆಕಾಶವಾಣಿಯ ಅಂತರಾಳ.
1: ಆಕಾಶವಾಣಿಯ ಅಂತರಾಳ.

ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಭೇಟಿ ನೀಡಿದ ಸಂದರ್ಭದ ಬಾನುಲಿ ವರದಿಯನ್ನ ಕೇಳಬಹುದು. ಗಮನಿಸಿ ಇಂದು ರಾತ್ರಿ 8 ಗಂಟೆಗೆ. ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳೆಯರ ಆರೋಗ್ಯ, ಆಹಾರ ಮತ್ತು ಆಯುರ್ವೇದ ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನುಶ್ರೀ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. 12:35 ಆರೋಗ್ಯ ಸಂಚಿಕೆಯಲ್ಲಿ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ನಂತರ ಫಿಷರ್ಗೆ ಆಯುರ್ವೇದ ಪರಿಹಾರ ಈ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸಂದರ್ಶನವನ್ನ ಕೇಳಬಹುದು. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಒಂದು ಗಂಟೆಗೆ ಪ್ರಗತಿ ಪಥದಲ್ಲಿ ಪಿಎಂ ವಿಕಸಿತ್ ಭಾರತ್ ಜಿರಾಮ್ಜಿ ಮಿಷನ್ ಕುರಿತು ಮಾಹಿತಿಯನ್ನ ಆಲಿಸಲಿದ್ದೀರಿ. 1:20 ನಮ್ಮ ನಿಲಯದಿಂದ ಅಮರ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಇದರಲ್ಲಿ ನಮಸ್ಕಾರ ಭಾರತೀಸುತ, ಭಾರತೀಸುತರ ಕುರಿತು ಆರ ಮಿತ್ರ ಅವರಿಂದ ಭಾಷಣ, ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. 1:40 ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 3:00 ಕಥಾ ಶ್ರೀಮದ್ ರಾಮಾಯಣದ ಭಾಗ, ಇದರಲ್ಲಿ ಪಾದುಕಾ ಪಟ್ಟಾಭಿಷೇಕ ಮತ್ತು ಶೂರ್ಪನಖ ಮಾನಭಂಗ ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. 4:00 ಭಾವಯಾನ, ಪ್ರಸ್ತುತಿ ಶ್ರುತಿ ಎಂ. 4:30 ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು 5:00 ಯುವವಾಣಿಯಲ್ಲಿ ಗಾನಲಹರಿ, ಖ್ಯಾತ ಹಿಂದೂಸ್ತಾನಿ ಗಾಯಕ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರೊಂದಿಗೆ ಸಂದರ್ಶನ. 5:30 ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 6:51 ಕೃಷಿ ರಂಗದಲ್ಲಿ ಬೇಸಿಗೆಯಲ್ಲಿ ರೇಷ್ಮೆ ಕೃಷಿ ಕುರಿತು ಎಂಎನ್ ಸಂಧ್ಯಾ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಮಾಹಿತಿ ಮೂಡಿಬರಲಿದೆ. 7:45 ಬೆಂಗಳೂರು ಕೇಂದ್ರದಿಂದ ಜನಪದದಲ್ಲಿ ಹೆಣ್ಣು ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:38

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರದಲ್ಲಿ ಇನ್ನು ಕೇಳಿ ನಾನು ನನ್ನ ಹೆಂಡತಿರು ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಎಲ್ ಎನ್ ಶಾಸ್ತ್ರಿ ಚಿತ್ರ ಹಾಗೂ ಸುಮಾ ಶಾಸ್ತ್ರಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ವಿ ರವಿಚಂದ್ರನ್.

0: ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶಬುಟ್ಟಿ
0: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30 ಕ್ಕೆ
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರ

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ.

0: ಆನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ ಗಳು
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಗೆ 90 ಸಂಭ್ರಮ. ಆಕಾಶವಾಣಿ
1: ಆಕಾಶ

ಇನ್ನು ಕೇಳಿ ಅನಿರುದ್ಧ್ ಶಾಸ್ತ್ರಿ ಹಾಗೂ ಸಂಗಡಿಗರು ಹಾಡಿರುವ ಪೊಗರು ಚಿತ್ರದ ಗೀತೆ. ಗುಮಿಮಿನಿ ವಿಜಯ್ ಅವರ ಸಂಗೀತ, ಸಾಹಿತ್ಯ ಬರೆದಿದ್ದಾರೆ ಅನಿರುದ್ಧ್ ಶಾಸ್ತ್ರಿ.

0: ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ, ಜನರೆಲ್ಲರ ಗುಡಿಯ ಕೆಲಸದಾಳುಗಳು. ಮನೆಯೇನು, ನಾಡೇನು, ಕುಲವೇನು, ಮಠವೇನು ಎಣಿಸೆಲ್ಲವದೆ ಎಂದು ಮಂಕುತಿಮ್ಮ. ಹೀಗೆಂದವರು ಕವಿ ಡಿವಿಜಿ. ಮಂಕುತಿಮ್ಮನ ಕಗ್ಗ ಸಾರಸ್ವತ ಲೋಕದ ಚಿರಕೃತಿ. ಈ ಗ್ರಂಥದ ಬಗ್ಗೆ ಕರ್ನಾಟಕದ ಕನ್ನಡಿಗರಿಗೆಲ್ಲ ಅಪಾರವಾದ ತುಂಬು ಹೃದಯದ ಅಭಿಮಾನ. ಸಾಮಾನ್ಯರಿಂದ ಪಂಡಿತರವರೆಗೆ ಈ ಕೃತಿ ಕನ್ನಡಿಗರ ಬಾಳಿಗೆ ನಂಬಿಕೆ, ಭರವಸೆ, ಉತ್ಸಾಹ, ಉಲ್ಲಾಸ ನೀಡಿದೆ, ನೀಡುತ್ತಲಿದೆ. ಆಲಿಸಿ ಪ್ರತಿದಿನ ಬೆಳಿಗ್ಗೆ 8:50 ಕಗ್ಗದ ಸಿರಿ. ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನು ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶಬುಟ್ಟಿ
0: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರ.

0: ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ಗಳು
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಗೆ 90 ಸಂಭ್ರಮ. ಆಕಾಶವಾಣಿ
1: ಆಕಾಶಬುಟ್ಟಿ.

ಇನ್ನು ಕೇಳಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರು ಸಂಗೀತ ಅಳವಡಿಸಿರುವ ಅಮ್ಮ ಐ ಲವ್ ಯು ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಸುನಿಲ್ ಕಶ್ಯಪ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜೋಗಿ ಪ್ರೇಮ್ ಅವರು ಹಾಡಿರುವ ಸಿಂಗಾ ಚಿತ್ರದ ಗೀತೆ. ಸಂಗೀತ ಧರ್ಮ ವಿಶ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರ ಪ್ರಸಾರವಾಯಿತು. ಶ್ರೋತೃಗಳೇ, ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಭೇಟಿ ನೀಡಿದ ಸಂದರ್ಭದ ಬಾನುಲಿ ವರದಿಯನ್ನು ಕೇಳಲಿದ್ದೀರಿ. ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಈಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ತಲುಪಿದ ಪ್ರಧಾನಮಂತ್ರಿ ಅವರನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಸ್ವಾಗತಿಸಿ ಬರಮಾಡಿಕೊಂಡರು. ಪ್ರಸ್ತುತ ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಅವರು ತಲುಪಿದ್ದು 45ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇದಕ್ಕೂ ಮೊದಲು ಬೆಂಗಳೂರಿನಲ್ಲಿ ಆಯೋಜಿತ ಬೃಹತ್ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಮೇ 10 ಚಾರಿತ್ರಿಕ ದಿನವಾಗಿದೆ. 1857ರ ಈ ದಿನದಂದು ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಯು ಹತ್ತಿತು. ಬಳಿಕ ಅದು ಜ್ವಾಲೆಯಾಗಿ ವ್ಯಾಪಿಸಿ ದೇಶವನ್ನು ಗುಲಾಮಗಿರಿಯಿಂದ ಮುಕ್ತಿಗೊಳಿಸಿತು ಎಂದರು. ನಾಳೆ 11ರಂದು ಗುಜರಾತಿನ ಸೋಮನಾಥ ದೇಗುಲ ಪುನರ್ ನಿರ್ಮಾಣದ 75ನೇ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ನಿರ್ಮಾಣಗೊಂಡ ಸಂದಿಗ್ಧ ಪರಿಸ್ಥಿತಿ ಬಗ್ಗೆ ಉಲ್ಲೇಖಿಸಿದ ಅವರು, ವಿಶ್ವದ ಹಲವು ರಾಷ್ಟ್ರಗಳ ಮೇಲೆ ಇದು ಪರಿಣಾಮ ಬೀರಿದೆ, ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ಒಗ್ಗೂಡಬೇಕಿದೆ ಎಂದರು. ಕಂದಾಯ ಹಾಗೂ ಪಂಚಾಯತ್ ರಾಜ್ ಇಲಾಖೆಗಳ ಸೇವೆ ಒದಗಿಸುವಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ನಗರದ ಡಾ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಹಕ್ಕುಪತ್ರ, ಪಹಣಿ, ಪಿಂಚಣಿ ಸೇರಿದಂತೆ ಸೌಲಭ್ಯ ವಿತರಣಾ

0: ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಭೂ ಗ್ಯಾರಂಟಿ ಸರ್ಕಾರದ ಆರನೇ ಗ್ಯಾರಂಟಿಯಾಗಿದೆ ಎಂದರು. ಜಿಲ್ಲಾಧಿಕಾರಿ ಫೌಸಿಯಾ ತರನುಂ ಮಾತನಾಡಿ, ಕಂದಾಯ ಗ್ರಾಮ ಯೋಜನೆಯಡಿ ಕಲಬುರಗಿ ಜಿಲ್ಲೆಯಲ್ಲಿ 368 ಗ್ರಾಮಗಳನ್ನು ಗುರುತಿಸಿ ಅದರಲ್ಲಿ 330 ಗ್ರಾಮಗಳನ್ನು ಘೋಷಿಸಲಾಗಿದೆ. 6060 ಡಿಜಿಟಲ್ ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ. 23447 ಪಹಣಿ ತಿದ್ದುಪಡಿ ಮಾಡಿಕೊಡಲಾಗಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರದ ಲಸಿಕಾಕರಣ ಅಭಿಯಾನ ಚುರುಗುತ್ತಿದೆ. ಈ ತಿಂಗಳ 22ರವರೆಗೆ ನಡೆಯಲಿರುವ 9ನೇ ಸುತ್ತಿನ ಲಸಿಕಾಕರಣ ಅಭಿಯಾನದ ಪ್ರಗತಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಉಪನಿರ್ದೇಶಕರಾದ ಡಾ ರವಿ ಸಾಲಿಗೌಡರ್,
1: ಕಾಲು ಮತ್ತು ಬಾಯಿಬೇನೆ ಲಸಿಕಾಕರಣವನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 13 ಲಕ್ಷ ಜಾನುವಾರುಗಳ ಸಂಖ್ಯೆಯಲ್ಲಿ 40% ಸಾಧನೆಯನ್ನ ಮಾಡಲಾಗಿದೆ. ಉಳಿದ ಎಲ್ಲ ಜಾನುವಾರುಗಳನ್ನ ಕಾಲು ಹಾಗೂ ಬಾಯಿಬೇನೆ ಲಸಿಕಾಕರಣಕ್ಕೆ ಒಳಪಡಿಸಿ ಜಿಲ್ಲೆಯ ಜಾನುವಾರು ಮಾಲೀಕರು ಸಹಕರಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಕಾಲು ಮತ್ತು ಬಾಯಿಬೇನೆ ಲಸಿಕಾಕರಣ ಹಾಗೂ ಜಾನುವಾರುಗಳ ಕೃತಕ ಗರ್ಭಧಾರಣಾ ಯೋಜನೆಗಳನ್ನ ನಮ್ಮ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ತಮಗೆ ಸೇವೆ ನೀಡಿದ ನಂತರ ತಮ್ಮ ನೋಂದಣಿಯಾದ ಮೊಬೈಲ್ಗೆ ಸ್ವೀಕರಿಸುವ ಓಟಿಪಿಯನ್ನು ಇಲಾಖೆಯ ಅಧಿಕಾರಿ ಅಥವಾ ಸಿಬ್ಬಂದಿಯವರಿಗೆ ನೀಡಿ ಸಹಕರಿಸಬೇಕು.
0: ಅರಣ್ಯ ಇಲಾಖೆ ಸ್ಥಳೀಯ ಪ್ರಜಾತಿಯ ಗಿಡಗಳನ್ನು ನೆಟ್ಟು ಅರಣ್ಯೀಕರಣವನ್ನು ಪ್ರೋತ್ಸಾಹಿಸುತ್ತಿದೆ ಎಂದು ಪರಿಸರ ಜೀವಿಶಾಸ್ತ್ರ ಮತ್ತು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆ ಸವಾಲಿನ ನಡುವೆ ನಗರ ಪ್ರದೇಶಗಳ ಸಮೀಪದ ಅರಣ್ಯ ಭೂಮಿಗಳನ್ನು ಉಳಿಸಿ ಬೆಳೆಸುವುದು ಅತ್ಯಗತ್ಯವಾಗಿದೆ. ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆ ಎಲ್ಲರ ಜವಾಬ್ದಾರಿ ಎಂದು ಹೇಳಿದ್ದಾರೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಗಣ್ಯರು ಕಂಬನಿ ಮಿಡಿದಿದ್ದು ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಾರೆ. ಜನಸೇವೆಯಲ್ಲಿ ಅಪಾರ ಕಾಳಜಿ ಹಾಗೂ ಬದ್ಧತೆ ಹೊಂದಿದ್ದ ವ್ಯಕ್ತಿ ಸುಧಾಕರ್, ಇಂಥವರು ಇನ್ನಷ್ಟು ಕಾಲ ಜನರ ನಡುವೆ ಇರಬೇಕಿತ್ತು. ವೈದ್ಯರ ನಿರಂತರ ಪ್ರಯತ್ನ, ಎಲ್ಲರ ಹಾರೈಕೆಯ ಹೊರತಾಗಿಯೂ ಅವರು ನಮ್ಮನ್ನಗಲಿದ್ದಾರೆ. ಇದೊಂದು ಅತ್ಯಂತ ನೋವಿನ ಘಳಿಗೆಯಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓದಿಕೊಳ್ಳುವ ಕಥೆಗಳಿಗಿಂತ ಲೇಖಕರೇ ಓದಿ ಹೇಳುವ ಕಥೆಗಳು ಹೆಚ್ಚು ಪರಿಣಾಮಕಾರಿ ಎಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯ ಡಾ ಬಸವರಾಜ್ ಸಾದರ್ ಹೇಳಿದರು. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸಹಯೋಗದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಯೋಜಿಸಿದ ಕೇಳು ಕಥೆ ಕಾರ್ಯಕ್ರಮದ ಸಮಾರೋಪದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಚ್ಟಿ ಪೋತೆ, ಸಿದ್ದರಾಮ ಹೊನ್ಕಲ್ ಸೇರಿದಂತೆ ಸಾಹಿತ್ಯಾಸಕ್ತರು ತಮ್ಮ ಸಣ್ಣ ಕಥೆಗಳನ್ನು ವಾಚಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ. ವನಿತಾ ವಿಹಾರ.
3: ಕೇಳುಗರೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಮಹಿಳೆಯರು ತಮ್ಮ ಜೀವನದ ವಿವಿಧ ಹಂತಗಳಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾರೆ. ಈ ಎಲ್ಲ ಆರೋಗ್ಯ ಸಮಸ್ಯೆಗಳು ಒಂಥರ ವಿಭಿನ್ನವಾಗಿರುತ್ತೆ. ಒಂದು ಹುಡುಗಿ ತನ್ನ ಯವನಾವಸ್ಥೆಯಲ್ಲಿ ಪ್ಯುಬರ್ಟಿ ಅಚ್ಚಿವಾದಾಗ ಬೇರೆ ಬೇರೆ ತರಹದ ಪ್ರಾಬ್ಲಮ್ಸ್ ಗಳನ್ನ ಎದುರಿಸ್ತಾಳೆ. ಒಂದು ಚೈಲ್ಡ್ ಬಿಯರಿಂಗ್ ಏಜ್ ಅಲ್ಲಿ ಗರ್ಭಾವಸ್ಥೆಯಲ್ಲಿ ಬೇರೆ ತರಹದ ತೊಂದರೆಗಳು ಕಂಡು ಬರ್ತವೆ. ಡೆಲಿವರಿ ಆದ್ಮೇಲೆ ಬೇರೆ ತರಹದ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಈ ಎಲ್ಲಾ ಸಮಸ್ಯೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಹುಡುಕೋಣ. ಮಹಿಳೆಯರ ಆರೋಗ್ಯ ಮತ್ತು ಆಯುರ್ವೇದ, ಈ ವಿಷಯವಾಗಿ ನಮ್ ಜೊತೆ ಮಾತನಾಡೋದಿಕ್ಕೆ ಡಾಕ್ಟರ್ ಅನುಶ್ರೀ ಎಂವಿ, ಇವರು ಆಯುರ್ವೇದ ತಜ್ಞೆ, ಆಕಾಶವಾಣಿ ಸ್ಟುಡಿಯೋಸ್ ನಲ್ಲಿ ನಮ್ ಜೊತೆ ಇದ್ದಾರೆ. ಡಾಕ್ಟರ್ ಅನುಶ್ರೀ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಅನುಶ್ರೀ ಅವರೇ, ನಿಮ್ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ.
4: ನಾನು ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಕೂಡ, ಆಮೇಲೆ ಯೋಗ ಥೆರಪಿಸ್ಟ್.

0: ಆದಂತಹ ಒಂದು ಸ್ಕಿನ್ ಮತ್ತೆ ಹೇರ್ ಕೇರ್ ಪ್ರಾಡಕ್ಟ್ ಬ್ರ್ಯಾಂಡ್ ಇದೆ, ಅದರದ್ದು ಫೌಂಡರ್ ಆಗಿದ್ದೀನಿ. ಅಂಡ್ ನಾನು ಆಯುರ್ವೇದ ಕಾಸ್ಮೆಟಾಲಜಿಸ್ಟ್. ಸೊ ಇದು ನನ್ನ ಸಣ್ಣ ಪರಿಚಯ. ನಾನು ಮೈಸೂರಿಂದ ಹುಟ್ಟಿ ಬೆಳೆದು ಓದಿದ್ದು ಎಲ್ಲ, ಈಗ ಬೆಂಗಳೂರಲ್ಲಿ ಇರ್ತೀನಿ. ಬೆಂಗಳೂರಲ್ಲಿ ನನ್ನ ಸಂಸ್ಥೆ ಇದೆ.
1: ಈಗ ಆಯುರ್ವೇದದಲ್ಲಿ ದೇಹ ಪ್ರಕೃತಿಯ ಬಗ್ಗೆ ಮಾತಾಡ್ತಾರೆ.
0: ಹೌದೌದು.
1: ಇದರ ಬಗ್ಗೆ ನಿಮ್ ಪ್ರಕಾರ ಜನರಿಗೆ ಎಷ್ಟು ಅರಿವಿರಬೇಕು, ಮತ್ತೆ ಆಯುರ್ವೇದದಲ್ಲಿ ಈ ದೇಹ ಪ್ರಕೃತಿಯನ್ನ ಹೇಗೆ ವಿವರಿಸಲಾಗಿದೆ?
0: ಓಕೆ, ಈಗ ಆಯುರ್ವೇದದಲ್ಲಿ ನಾವು ದೇಹ ಪ್ರಕೃತಿ ಅಂತ ಬಂದಿದ ತಕ್ಷಣ ಹೇಳೋದೆ ವಾತ ಪಿತ್ತ ಕಫ. ಸೊ ನಮ್ಮಲ್ಲಿ ಒಂದು ಶ್ಲೋಕ ಇದೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಪಿ ದೀಯತೆ. ಅಂದ್ರೆ ಸ್ವಸ್ಥ, ಒಬ್ಬ ಸ್ವಸ್ಥ ಅಂದ್ರೆ ಹೆಲ್ದಿ ಪರ್ಸನ್. ಒಬ್ಬ ಸ್ವಸ್ಥನ ದೇಹದಲ್ಲಿ ಹೇಗೆ ನಮ್ಮ ಎಲ್ಲ ದೋಷಗಳು ಧಾತುಗಳು ಪ್ರಕೃತಿ ಇದನ್ನ ಡಿಪೆಂಡ್ ಆಗುತ್ತೆ, ಅವೆಲ್ಲ ಸಮವಾಗಿದ್ದರೆ ಅಂದ್ರೆ ಸಮದೋಷ. ಸಮದೋಷ ಅಂತ ಬಂದಾಗ ದೋಷಗಳು ಅಂದ್ರೆ ವಾತ ಪಿತ್ತ ಕಫ. ಸೊ ಇದು ಸಮವಾಗಿದ್ದಾಗ ಸಮದೋಷ. ಸಮ ಅಗ್ನಿ, ಸೊ ಅಗ್ನಿ ಅಂದ್ರೆ ನಮ್ಮ ಪಿತ್ತ, ದೇಹದಲ್ಲಿರುವಂತಹ ಟೆಂಪರೇಚರ್ ಒಂದು. ನಾವು ಅಗ್ನಿನ ನಮ್ಮ ಡೈಜೆಸ್ಟಿವ್ ಫೈರ್ಗೆ ಅದನ್ನ ಇದು ರೆಫರ್ ಮಾಡ್ತೀವಿ. ಅದ್ರಲ್ಲಿ ಹೆಂಗೆ ಅಂದ್ರೆ ಡೈಜೆಸ್ಟಿವ್ ಫೈರ್ ಅಂದ್ರೆ ನಮ್ಮ ಬಾಡಿನಲ್ಲಿರುವಂತಹ ಡೈಜೆಸ್ಟಿವ್ ಜ್ಯೂಸ್ಗಳಾಗಿರ್ಲಿ ಅಥವಾ ಹಾರ್ಮೋನ್ಸ್ ಆಗಿರ್ಲಿ, ಇವಕ್ಕೆ ನಾವು ಅದನ್ನ ರೆಫರ್ ಮಾಡ್ತೀವಿ ಅಗ್ನಿ. ಸೊ ಸಮ ಅಗ್ನಿ ಅಂದ್ರೆ ಅಗ್ನಿ ಕೂಡ ಸಮವಾಗಿರ್ಬೇಕು. ಸಮದೋಷ ಸಮ ಅಗ್ನಿ ಸಮಧಾತು. ಸಮಧಾತುಗಳು ಅಂದ್ರೇನು? ನಮ್ಮ ಬಾಡಿನಲ್ಲಿರುವಂತಹ ರಸ ರಕ್ತ ಮಾಂಸ ಮೇಧ ಮಜ್ಜ ಶುಕ್ರ ಆರ್ಥವ. ಸೊ ಇದೆಲ್ಲ ಏನು? ನಮ್ಮ ಬಾಡಿನಲ್ಲಿರುವಂತಹ ಅಂಶಗಳು. ರಸ ಬಂದು ನಮ್ಮ ಫ್ಲೂಯಿಡ್ಸ್, ರಕ್ತ ಬಂದು ಬ್ಲಡ್. ಸೊ ಇದೇ ತರ ಇರೋದು. ಇದನ್ನೆಲ್ಲ ನಾವು ಸಮದೋಷ ಸಮಾಗ್ನಿ ಸಮಧಾತು. ಸೊ ಸಮವಾಗಿರ್ಬೇಕು. ಮಲಕ್ರಿಯ, ಸೊ ಮಲ ಅಂದ್ರೆ ನಮ್ಮಲ್ಲಿರುವಂತಹ ಕಲ್ಮಶಗಳು. ಸೊ ಏನ್ ಎಕ್ಸ್ಕ್ರೀಟ್ ಮಾಡ್ತೀವಿ, ಹೊರಗಾಗ್ತಿವಲ್ಲ, ಆ ಮಲಗಳು ಅವು ಕೂಡ ಕ್ಲಿಯರ್ ಆಗಿ ಹೊರಗಡೆ ಹೋಗಬೇಕು. ಸೊ ಇದೆಲ್ಲ ಇದ್ದಾಗ ಒಬ್ಬ ಸ್ವಸ್ಥ ಅಂತ ಹೇಳ್ತೀವಿ. ಸೊ ಇದೆಲ್ಲದನ್ನು ಹೇಗೆ ನಾವು ಸ್ವಸ್ಥ ಸಮವಾಗಿ ಮೇಂಟೈನ್ ಮಾಡ್ತೀವಿ ಅನ್ನೋದೇ ಆಯುರ್ವೇದದಲ್ಲಿ ಹೇಳಿರುವಂತಹ ಕ್ರಿಯೆಗಳು ಅಥವಾ ಏನು ಟ್ರೀಟ್ಮೆಂಟ್ಗಳು ಇದೆಲ್ಲ ರೆಫರ್ ಆಗುತ್ತೆ. ಸೊ ನಮ್ಮ ಬಾಡಿನಲ್ಲಿ ನೀವು ಕೇಳಿದಂಗೆ ಈ ದೋಷಗಳು ಬಗ್ಗೆ ಕೇಳಿದ್ರಿ, ಈ ಪ್ರಕೃತಿ ಅನಾಲಿಸಿಸ್ ಮಾಡೋದು ಹೆಂಗೆ ಅಂತ. ಸೊ ನಾವು ಪ್ರಕೃತಿನ ಅನಲೈಸ್ ಮಾಡೋದೇ ಈ ದೋಷಗಳ ಮೇಲೆ.
1: ಈಗ ನಾವು ಕಾಮನ್ ಪೀಪಲ್ ಆಗಿ ನಮ್ಗೆ ಗೊತ್ತಿರಲ್ಲ ನನ್ನ ಬಾಡಿ ಅಂದ್ರೆ, ಕೆಲವೊಂದ್ಸಲ ಜಾಸ್ತಿ ಕೋಲ್ಡ್ ಬಂದ್ರೆ ಓ ನಿಂದು ಕೋಲ್ಡ್ ಬಾಡಿ, ಅಥವಾ ಜಾಸ್ತಿ ಗ್ಯಾಸ್ಟ್ರಿಕ್ ಆದ್ರೆ ಅಥವಾ ಹೀಟ್ ಆದ್ರೆ ಓ ನಿಂದು ಹೀಟ್ ಬಾಡಿ, ಅದಕ್ಕೆ ಹಂಗಾಗ್ತಿದೆ. ಇದು ಜನರಲೈಸ್ ನಮ್ಗೆ ಒಂದು ಅಸಂಪ್ಷನ್ಸ್ ಅಷ್ಟೇ ನಮ್ಗೆ. ಬಟ್ ಅದ್ರ ಬಗ್ಗೆ ಜನರಿಗೆ ನಿಖರವಾದ ಮಾಹಿತಿ ಇರ್ಬೇಕಾ, ಇದ್ರೆ ಎಷ್ಟು ಉಪಯುಕ್ತವಾಗಿ.
0: ನಾವೇನ್ ಹೇಳ್ತೀವಿ, ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನಿಮ್ಮ ಬಾಡಿ ಬಗ್ಗೆ ನೀವು ತಿಳ್ಕೋಬೇಕು. ನಮ್ಮ ಬಾಡಿ ಬಗ್ಗೆ ನಾವು ತಿಳ್ಕೊಂಡಷ್ಟು ನಮಗೆ ಹೆಲ್ಪ್ ಜಾಸ್ತಿ. ಸೊ ಎಷ್ಟೋ ಸಲ ನಮ್ಮ ಆಯುರ್ವೇದದಲ್ಲಿ ಹೇಳೋದು ಆಹಾರವೇ ಔಷಧಿ. ಸೊ ಆಹಾರವೇ ಔಷಧಿ ಆಗ್ಬೇಕು ಅಂದ್ರೆ ನಿಮ್ ಬಾಡಿನ ನೀವು ತಿಳ್ಕೊಂಡಿದ್ರೆ ಮಾತ್ರ ನಿಮ್ಗೆ ಆಹಾರ ಔಷಧಿ ಆಗತ್ತೆ, ಇಲ್ಲ ಅಂದ್ರೆ ಆಹಾರನೇ ವಿಷ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವೀಗ ಪ್ರಕೃತಿ ಬಗ್ಗೆ ಕೇಳಿದ್ರಿ, ಈ ಒಬ್ಬೊಬ್ಬ ದೇಹದ ಪ್ರಕೃತಿ ಹೇಗಿರ್ಬೇಕು ಅಂತ. ಈಗ ನಾನು ವಾತ ಮತ್ತೆ ಪಿತ್ತ ದೋಷ ಇರುವಂತಹ ಪ್ರಕೃತಿ. ಸೊ ಈಗ ಇನ್ನೊಂದು ಎಲ್ಲರಿಗಲ್ಲಿ ಮಿಸ್ಕನ್ಸೆಪ್ಷನ್ ಏನಿದೆ ಅಂದ್ರೆ, ನಂದು ವಾತ ಬಾಡಿ ನಂದು ಪಿತ್ತ ಬಾಡಿ ಅಂತ ಹೇಳ್ತಾರೆ. ಇಲ್ಲ, ಆತರ ಒಂದೇ ಒಂದು ದೋಷ ಪ್ರಿಡಾಮಿನೆನ್ಸ್ ಇರೋದಿಲ್ಲ, ಅಥವಾ ಒಂದೇ ಒಂದು ದೋಷದ ಪ್ರಕೃತಿ ಇರೋದಿಲ್ಲ. ಇದ್ರಲ್ಲಿ ಯಾವಾಗ್ಲೂ ಮಿಕ್ಸ್ಡೇ ಇರೋದು. ಸೊ ವಾತ ಪಿತ್ತ, ಪಿತ್ತ ಕಫ, ಇಲ್ಲ ಅಂದ್ರೆ ವಾತ ಕಫ, ಹೀಗೆ ಮಿಕ್ಸ್ಚರ್ ಆಗೇ ಇರುತ್ತೆ ಹೊರತು ಒಂದೇ ಪ್ರಿಡಾಮಿನೆನ್ಸ್ ಇರೋದಿಲ್ಲ. ಸೊ ಅದನ್ನ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಸಿಂಪಲ್ ಆಗಿ ಹೆಂಗ್ ಹೇಳ್ಬೋದು ನಾನು ಇವೆಲ್ಲ ಅರ್ಥ ಮಾಡ್ಕೊಳ್ಳೋಂಗೆ, ನಿಮ್ ಬಾಡಿ ಹೇಗೆ ತಿಳ್ಕೊಬಹುದು ಅಂದ್ರೆ ಒಂದ್ ನಾಲ್ಕೈದು ಎಕ್ಸಾಂಪಲ್ಸ್ ಕೊಡ್ತೀನಿ. ಸೊ ಅದನ್ನ ತಿಳ್ಕೊಂಡು ನೀವು ನಿಮ್ ಬಾಡಿನ ಅನಲೈಸ್ ಮಾಡ್ಕೋಬಹುದು, ಬಟ್ ನಾಟ್ ಕಂಪ್ಲೀಟ್ಲಿ. ಯಾಕಂದ್ರೆ ನಾನು ಇಲ್ಲಿ ಹೇಳ್ತಾ ಹೋದ್ರೆ ಒಂದ್ ಶೋ ಫುಲ್ ಬೇಕು ಬರೀ ವಾತ ಪಿತ್ತ ಬಗ್ಗೆ ಮಾತಾಡಕ್ಕೆ.
1: ಸಾಧ್ಯ ಇಲ್ಲ.
0: ಹೌದು ಹೌದು, ಅಷ್ಟು ಕ್ಲಿಯರ್ ಆಗಿ ಆಮೇಲೆ ಒಂದೊಂದನ್ನು ವಿವರಿಸಿ ಹೇಳಿದ್ದಾರೆ ನಮ್ಮ ಆಯುರ್ವೇದ ವೇದಗಳಲ್ಲಿ. ಸೊ ನಾನೀಗ ಸಿಂಪಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ, ಈಗ ವಾತ ಬಂತು ಅಂದ್ರೆ ವಾತ ಪ್ರಕೃತಿನಲ್ಲಿ ಏನಿರುತ್ತೆ, ವಾತ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ವಾತ ಕ್ಯಾನ್ ಅದನ್ನ ನೀವು ವಾಯುಗೆ ಕಂಪೇರ್ ಮಾಡ್ಬೋದು. ವಾಯು ಅಂದ್ರೆ ಗಾಳಿ, ಏರ್. ಸೊ ಏರ್ ಹೇಗೆ ತಣ್ಣಗಿರುತ್ತೆ, ತಂಪಿರುತ್ತೆ, ಫಾಸ್ಟ್

0: ಮೂವ್ಮೆಂಟ್ ಇರುತ್ತೆ. ಸೊ ತುಂಬ ಬೇಗ ಓಡಾಡೋದು ಮಾತಾಡೋದು ಆ ಥರ ನೇಚರ್ ಇರುತ್ತೆ. ಬಾಡಿ ಕೂಲ್ ಇರುತ್ತೆ. ಆಮೇಲೆ ನಿಮ್ಮ ದೇಹದ ದೇಹ ಉದ್ದ ಇರ್ತಾರೆ, ತುಂಬ ಎತ್ತರ ಇರ್ತಾರೆ, ತುಂಬ ತೆಳ್ಳಗಿರ್ತಾರೆ. ಆಮೇಲೆ ರಫ್ ಸ್ಕಿನ್ ಇರುತ್ತೆ, ರಫ್ ಹೇರ್ ಇರುತ್ತೆ, ಕರ್ಲಿ ಹೇರ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ವಾತ ಪ್ರಕೃತಿಯವರ ನೇಚರ್ ಅಂದರೆ ವಾತ ಪ್ರಕೃತಿ ಪ್ರಿಡಾಮಿನೆಂಟ್ ಆಗಿರೋಂತಹ ಬಾಡಿ ನೇಚರ್ ಇರುತ್ತೆ. ಅದೇ ರೀತಿ ಈಗ ಪಿತ್ತ ಪ್ರಕೃತಿ ಇರೋ ಪ್ರಿಡಾಮಿನೆಂಟ್ ನೇಚರ್ ಇತ್ತು ಅಂದ್ರೆ ಪಿತ್ತ ಪ್ರಕೃತಿ ಇರೋರಿಗೆ ಐಸೈಟ್ ತುಂಬಾ ಫಾಸ್ಟ್ ತುಂಬಾ ಶಾರ್ಪ್ ಇರುತ್ತೆ, ತುಂಬಾ ಐಸೈಟ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಅವ್ರ ಕಣ್ಣು ನೋಡಿದ ತಕ್ಷಣ ನೀವು ಹೇಳ್ಬೋದು ಏನಿಷ್ಟು ಬ್ರೈಟ್ ಐಸ್ ಇದೆ ಅಂತ. ಹೌದು, ಪಿತ್ತ ಪ್ರಕೃತಿ ಇರೋರಿಗೆ ತುಂಬಾ ಬ್ರೈಟ್ ಐಸ್ ಇರುತ್ತೆ, ತುಂಬಾ ಬೆಳ್ಳಗಿರ್ತಾರೆ, ಕೆಂಪಾಗಿರ್ತಾರೆ, ಬೇಗ ಬಿಸಿಲಿಗೆ ಹೋದ್ರೆ ಕೆಂಪಾಗುವಂತ ನೇಚರ್ ಇರುತ್ತೆ, ತುಂಬಾ ಬೇಗ ಕೋಪ ಬರುವಂತ ನೇಚರ್ ಇರುತ್ತೆ. ಆಮೇಲೆ ಹುಳಿ ಖಾರ ತಿನ್ನೋ ಆಸೆ ಬಹಳ ಇರುತ್ತೆ. ಆಮೇಲೆ ಅದರ ಜೊತೆಗೆ ಏನದು ಸ್ವಲ್ಪ ಡೈಜೆಷನ್ ಹೆಚ್ಚಾಗಿ ಫಾಸ್ಟ್ ಆಗಿ ಆಗೋದ್ರಿಂದ ತೆಳ್ಳಗೂ ಇರ್ತಾರೆ, ಬೇಗ ಮೆಟಾಬಲಿಸಮ್ ಫಾಸ್ಟ್ ಮೆಟಾಬಾಲಿಸಮ್ ಇರುತ್ತೆ, ಊಟ ಜೀರ್ಣ ಶಕ್ತಿ ಬಹಳ ಫಾಸ್ಟ್ ಆಗಿ ಆಗುತ್ತೆ ಅವರಲ್ಲಿ. ಆಮೇಲೆ ಮಾತಿನಲ್ಲಿ ಸ್ಪೀಡ್ ಇರುತ್ತೆ. ಆಮೇಲೆ ತುಂಬಾ ಯೋಚನೆ ಮಾಡಿ ಮಾತನಾಡುವಂತ ಯೋಚನೆ ಮನೋಭಾವನೆ ಇರುತ್ತೆ. ಸೊ ಇದೆಲ್ಲ ನೀವು ಪಿತ್ತ ಪ್ರಕೃತಿ ಅವ್ರದಕ್ಕೆ ಕಂಪೇರ್ ಮಾಡ್ಕೋಬಹುದು. ಕಫ ಪ್ರಕೃತಿ ಅವ್ರದ್ದು ಬಂತು ಅಂದ್ರೆ ಕಫ ಹೆವಿ ಹೆವಿನೆಸ್. ಸೊ ನಾವು ಕಫ ಅಂದ್ರೆ ಅದನ್ನ ಅರ್ತ್ಗೆ ಹೋಲಿಸ್ತೀವಿ. ಸೊ ಅರ್ತ್ ಅಂದ್ರೆ ಹೆವಿ ಇರುತ್ತೆ. ಸೊ ಅವರು ಹೆವಿ ಇರ್ತಾರೆ, ನೋಡಕ್ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಏನದು ರೇಡಿಯಂಟ್ ಸ್ಕಿನ್ ಇರುತ್ತೆ. ಆಮೇಲೆ ಮಾತಾಡುವಾಗ ಸ್ಲೋ ಮಾತಾಡ್ತಾರೆ, ತುಂಬಾ ಯೋಚನೆ ಮಾಡಿ ಆಮೇಲೆ ಉತ್ತರ ಕೊಡ್ತಾರೆ, ತುಂಬಾ ಚೆನ್ನಾಗಿ ನೆನಪಿನ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ. ಆಮೇಲೆ ಬುದ್ಧಿವಂತರಾಗಿರ್ತಾರೆ, ಅಂದ್ರೆ ಬುದ್ಧಿವಂತರು ಅಂದ್ರೆ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ ಹೇಳ್ಬೋದು ನಾವು. ಸೊ ಈ ನೇಚರ್ ಎಲ್ಲ ಬಂದು ನಮ್ಮ ಕಫ ಪ್ರಕೃತಿ. ಸೊ ಈಗ ಎಲ್ಲರಿಗೂ ಈಗ ನಾನು ಹೇಳ್ದಂಗೆ ನೀವು ಯೋಚನೆ ಮಾಡ್ತಾ ಇರ್ಬೇಕು, ಕೇಳ್ತಾ ಇರೋರು ತಿಳ್ಕೊಬಹುದು, ನಂಗೆ ವಾತ ಪ್ರಕೃತಿದು ಅಂಶಗಳಿದೆ, ಪಿತ್ತ ಪ್ರಕೃತಿ ಅಂಶಗಳಿದೆ, ಕಫ ಪ್ರಕೃತಿ ಅಂಶಗಳಿದೆ ಅಂತ. ಸೊ ಅವಾಗೇನು, ನೀವು ಕಾಂಬಿನೇಷನ್ ಅಲ್ಲಿ ಇದ್ದೀರಾ, ನೀವು ವಾತ ಮತ್ತೆ ಕಫ ಕಾಂಬಿನೇಷನ್
1: ಅಂಶ ಜಾಸ್ತಿ ಇರುತ್ತೆ.
0: ಹೌದು,
1: ಕಂಪೇರ್ ಟು
0: ಹೌದು ಒಂದು ಪ್ರಿಡಾಮಿನೆಂಟ್ ಇರುತ್ತೆ, ಒಂದು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಅದರ ಮೇಲೆ ನಿಮ್ಮ ಪ್ರಕೃತಿ ಅನಾಲಿಸಿಸ್ ಆಯ್ತು. ಸೊ ಈಗ ಪ್ರಕೃತಿ ಅನಾಲಿಸಿಸ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಅದಕ್ಕೆ ತಕ್ಕಂತೆ ನೀವು ನಿಮ್ಮ ಲೈಫ್ ಸ್ಟೈಲ್ ಮತ್ತೆ ಫುಡ್ ಆಹಾರ ವಿಹಾರನ ಮಾಡಿಫೈ ಮಾಡ್ಕೋಬೇಕು. ಸೊ ಆಹಾರ ವಿಹಾರ ಬಂತು, ಫಾರ್ ಎಕ್ಸಾಂಪಲ್ ಇವಾಗ ನಾನು ಕಫ ಮತ್ತೆ ಪಿತ್ತ ಮತ್ತೆ ಕಫ ಪ್ರಕೃತಿ ತಗೋತೀನಿ, ಅದರಲ್ಲಿ ಕಫ ಪ್ರಿಡಾಮಿನೆಂಟು ಪಿತ್ತ ಇರೋಂತಹವರು. ಸೊ ಇವರಲ್ಲಿ ಏನು ಊಟ ತಿಂಡಿ ಹೇಗೆ ಅವರು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಅತಿಯಾದಂತಹ ಉಪ್ಪು ಹುಳಿ ಖಾರಗಳನ್ನ ಅವಾಯ್ಡ್ ಮಾಡಬೇಕು, ವಿಹಾರ ಇಂಪ್ರೂವ್ ಮಾಡಬೇಕು. ವಿಹಾರ ಅಂತ ಬಂತು ಅಂದರೆ ವ್ಯಾಯಾಮ, ಆಮೇಲೆ ಮಧ್ಯಾಹ್ನ ನಿದ್ದೆ ಮಾಡೋದು, ಇದನ್ನೆಲ್ಲ ಮಧ್ಯಾಹ್ನ ನಿದ್ದೆ ಕಮ್ಮಿ ಮಾಡಬೇಕು, ವ್ಯಾಯಾಮ ಜಾಸ್ತಿ ಮಾಡಬೇಕು, ಆಕ್ಟಿವ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಮೇಲೆ ಊಟ ತಿಂಡಿ ಬಂದಾಗ ಹೆವಿ ಫುಡ್ನ ಊಟ ಮಾಡೋ ಹಾಗಿಲ್ಲ. ಹೆವಿ ಫುಡ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಜಂಕೆ, ಪಿಜ್ಜಾ, ಬರ್ಗರು, ಚೀಸು ಇವೆಲ್ಲ ಅವಾಯ್ಡ್ ಮಾಡಬೇಕು. ಯಾಕೆ ಅಂದರೆ ಇದು ಗುರು ಆಹಾರ ಅಂತ ಹೇಳ್ತೀವಿ. ಗುರು ಆಹಾರನ ಡೈಜೆಸ್ಟ್ ಮಾಡೋದಕ್ಕೆ ಅಗ್ನಿ ಜಾಸ್ತಿ ಉಪಯೋಗ ಆಗುತ್ತೆ. ಸೊ ಅಗ್ನಿ ಜಾಸ್ತಿ ಉಪಯೋಗ ಆಗಬೇಕು ಅಂದರೆ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆದಾಗ ಈಗ ಆಹಾರಕ್ಕಾಗಿ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂದರೆ ಪಿತ್ತ ಜಾಸ್ತಿ ಆಯಿತು, ಬಟ್ ಬೇರೆಯ ಕೆಲಸಗಳಿಗೆ ಅಗ್ನಿ ಅತಿ ಆಯಿತು. ಅತಿ ಆದಾಗ ಆ ಕೆಲಸಗಳಲ್ಲೂ ಹಾಳಾಗುತ್ತೆ. ಸೊ ನಿಮಗೆ ಅಗ್ನಿ ಅತಿ ಆದಾಗ ಕೋಪ, ಆಂಗ್ಸೈಟಿ, ಒತ್ತಡ, ಸ್ಟ್ರೆಸ್ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಬೇರೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಇಂದ ಬೇರೆ ಬೇರೆ ರೋಗಗಳು ಬಾಡಿನಲ್ಲಿ ಬರುತ್ತೆ.
1: ಪ್ರಕೃತಿ ಎಲ್ಲ ಅಂದ್ರೆ ಈ ಪ್ರಾಬ್ಲಮ್ಗಳಿಗೆ ಇಂಟರ್ ಲಿಂಕ್ಡ್ ಅಂತ ಹೇಳಿ.
0: ಡೆಫಿನೆಟ್ಲಿ ಎಲ್ಲ ಚೈನ್ ಇದು, ಒಂದು ಕಡೆಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಎಂಡ್ ಆಗದೆ ನೀವ್ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೇನೆ. ಸೊ ಹಾಗಾಗಿ ಏನು ಹೇಳ್ತೀವಿ ನಾವು ಅಂದ್ರೆ ನಿಮ್ಮ ಆಹಾರ ವಿಹಾರ ವೆರಿ ಇಂಪಾರ್ಟೆಂಟ್ ನಿಮ್ಮ ಬಾಡಿಯ ಮೇಂಟೆನೆನ್ಸ್ಗೆ. ಸೊ ಎಷ್ಟು ಮಿತವಾದ ಆಹಾರ ಮಿತವಾದ ವಿಹಾರನೂ, ಯಾಕೆಂದ್ರೆ ಈಗ ವಾತ ಪ್ರಕೃತಿ ಇರೋರು ಅತಿಯಾದ ವ್ಯಾಯಾಮನೂ ಮಾಡಂಗಿಲ್ಲ. ಅವ್ರು ಅತಿಯಾದ ವ್ಯಾಯಾಮ ಮಾಡಿದಾಗ ವಾಯು ಜಾಸ್ತಿ ಆಗುತ್ತೆ ಬಾಡಿನಲ್ಲಿ, ಇದರಿಂದ ಬೇರೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಈಗ ಏನೋ ಜಾಯಿಂಟ್ ಏನಾದರೂ ಇಶ್ಯೂಗಳು ಬರುತ್ತೆ, ಮೂಳೆ ಸವೆತ ಇವೆಲ್ಲ ಇಶ್ಯೂಗಳಾಗುತ್ತೆ. ಜೊತೆಗೆ ಅವರಲ್ಲಿ ಸ್ನಿಗ್ಧತ್ವ ಕಮ್ಮಿ ಇರುತ್ತೆ.

0: ನಾವು ಸ್ನಿಗ್ಧತ್ವನ ಹೇಗೆ ರೆಫರ್ ಮಾಡಬಹುದು ಅಂದ್ರೆ, ಗ್ರೀಸಿಂಗ್, ನಿಮ್ಮ ಮೂಳೆ ಜಾಯಿಂಟ್ಗಳಲ್ಲಿ ಗ್ರೀಸಿಂಗ್ ಕಮ್ಮಿ ಇರುತ್ತೆ. ಸೊ ನೀವು ವ್ಯಾಯಾಮನು ಜಾಸ್ತಿ ಮಾಡಿ, ಗ್ರೀಸಿಂಗ್ ಕಮ್ಮಿ ಇತ್ತು ಅಂದ್ರೆ ಉಜ್ಜಿ ಉಜ್ಜಿ ನಿಮ್ಮ ಮೂಳೆ ಜಾಯಿಂಟ್ಗಳು ಸವಿಯುತ್ತೆ. ಸೊ ಅಲ್ಲಿ ಪ್ರಾಬ್ಲಮ್ ಆಯ್ತು. ಸೊ ಹಾಗಾಗಿ ಯಾವ ಪ್ರಕೃತಿಯವರು ಯಾವುದನ್ನ ಜಾಸ್ತಿ ಮಾಡಬೇಕು ಅವರಷ್ಟೇ ಜಾಸ್ತಿ ಮಾಡಬೇಕು, ಯಾರು ಏನ್ ಕಮ್ಮಿ ಮಾಡ್ಬೇಕು ಅವ್ರು ಅದನ್ನ ಕಮ್ಮಿನೇ ಮಾಡ್ಬೇಕು. ಸೊ ನೀವು ಎಲ್ಲರಿಗೂ ಒಂದೇ ಅಲ್ಲ, ದೋಷಗಳು ಪ್ರಕೃತಿ ಇಸ್ ಈಕ್ವಲ್ ಟು ಡಿ ಎನ್ ಎ, ಒಬ್ರದ್ದು ಡಿ ಎನ್ ಎ ಇನ್ನೊಬ್ರದ್ದು ಸೇಮ್ ಇಲ್ಲ ಅಂದಾಗ ನಿಮ್ಮ ಪ್ರಕೃತಿ, ನಿಮ್ ದೋಷಗಳು ಡಿಫ್ರೆಂಟ್ ಇರುತ್ತೆ, ಇನ್ನೊಬ್ರ ಪ್ರಕೃತಿ ಡಿಫ್ರೆಂಟ್ ಇರುತ್ತೆ.
1: ಈಗ ಮಹಿಳೆಯರ ಆರೋಗ್ಯದ ಬಗ್ಗೆ ಮಾತಾಡೋದಾದ್ರೆ, ದೇ ಗೋ ಥ್ರೂ ಲಾಟ್ ಆಫ್ ಚೇಂಜಸ್, ಪ್ಯುಬರ್ಟಿಯಲ್ಲಿ ಇರ್ಬೋದು ಅಥವಾ ಪ್ರೆಗ್ನೆನ್ಸಿಯಲ್ಲಿ ಇರ್ಬೋದು, ಪೋಸ್ಟ್ ಪಾರ್ಟಮ್ ಅಲ್ಲಿ ಇರ್ಬೋದು. ಸೊ ಇವಾಗ ತುಂಬಾ ಜನ ಹೆಣ್ಮಕ್ಳು ಪ್ಯುಬರ್ಟಿ ಟೈಮ್ ಅಲ್ಲಿ ಕಂಪ್ಲೇನ್ ಮಾಡೋದು ಪಿ ಸಿ ಓಡಿ ಕಾಯಿಲೆ ಬಗ್ಗೆ.
0: ಹೌದು,
1: ಇದಕ್ಕೆ ಆಯುರ್ವೇದದಲ್ಲಿ ಏನಾದ್ರೂ ಸೊಲ್ಯೂಷನ್ ಇದೆಯಾ ಡಾಕ್ಟರ್?
0: ಡೆಫಿನೆಟ್ಲಿ ಇದೆ, ನಮ್ಮ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಅದನ್ನ ಕ್ಲಿಯರ್ ಕಟ್ ಆಗಿ ಪಿ ಸಿ ಓಡಿ ಅಂತ ಹೇಳಿಲ್ಲ, ಬಟ್ ಬೇರೆ ಬೇರೆ ಹೆಸರುಗಳಲ್ಲಿದೆ. ಆರ್ಥವ ಕ್ಷಯ, ಅನಾರ್ಥವ ಅಥವಾ ಯೋನಿ ವ್ಯಾಪತ್, ಈ ತರ ನಾವು ಮೆನ್ಷನ್ ಮಾಡಿದ್ದೆ ಆಯುರ್ವೇದದಲ್ಲಿ. ಸೊ ಆಯುರ್ವೇದದಲ್ಲಿ ಈ ಪಿ ಸಿ ಓಡಿ ಆಗ್ಲಿ, ಇನ್ನೊಂದಾಗಿ ಥೈರಾಯ್ಡ್ ಡಿಫಿಷಿಯನ್ಸಿ ಇಂದ ಆಗುವಂತ ಪ್ರಾಬ್ಲಮ್ಗಳಾಗಿ, ಇವನ್ನೆಲ್ಲ ಯಾವ ಅವಸ್ಥೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಮಧ್ಯಮ ಅವಸ್ಥೆ ಅಂತ ಹೇಳ್ತೀವಿ. ಅಂದ್ರೆ ಕಿಶೋರಾವಸ್ಥೆ ಮುಗಿದು, ಗರ್ಭಾವಸ್ಥೆ ಮುಗಿದು, ಮಧ್ಯಮ ಅವಸ್ಥೆ. ಬಟ್ ಇವಾಗಿನ ಜನರೇಷನ್ ಅಲ್ಲಿ ನೀವು ಇದು ಪಿ ಸಿ ಓಡಿನ ಕಿಶೋರಾವಸ್ಥೆ ಆಗ್ತಿದಂಗೆನೆ ಕಾಣಿಸುವಂತಹ ಚೇಂಜಸ್ ನೋಡ್ಬೋದು. ಅಥವಾ ಅಸೋಸಿಯೇಟೆಡ್ ವಿತ್ ಪ್ಯೂಬರ್ಟಿ, ಈಗ ಎಷ್ಟೋ ಮಕ್ಕಳು ಮುಂಚೆ ಇದ್ದಿದ್ದ ಏಜ್ ಬಂದು 15 ಇಯರ್ಸ್ ಇಂದ 16 ಇಯರ್ಸ್ ಅಥವಾ 17 ಇಯರ್ಸ್ಗೆ ಪ್ಯೂಬರ್ಟಿ ಸ್ಟಾರ್ಟ್ ಆಗೋದು, ಅವರ ಮೆನ್ಸಸ್ ಸ್ಟಾರ್ಟ್ ಆಗೋದು ಅನ್ನೋದು. ಬಟ್ ಇವಾಗಿನ ಟೈಮಲ್ಲಿ ನೋಡಿದ್ರೆ 10 ಇಯರ್ಸ್ ಅಥವಾ 9 ಇಯರ್ಸ್ ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. ಏನಕ್ಕೆ? ನಮ್ಮ ಆಹಾರ ವಿಹಾರಗಳು ಚೇಂಜ್ ಆಗಿರೋದ್ರಿಂದ, ಮಕ್ಕಳಿಗೆ ಎಕ್ಸ್ಪೋಜರ್ ಟು ಮೋರ್ ಫುಡ್ ಆಗಿರ್ಲಿ ಅಥವಾ ಸುತ್ತ ನಡೆಯುವ ಆಲ್ಮೋಸ್ಟ್ ಎಲ್ಲಾ ತರದ ಮೆಂಟಲಿ ಡೆವಲಪಿಂಗ್ ಏನ್ ಹೇಳ್ತೀವಿ ಆಕ್ಷನ್ಸ್ ಅಂತ ಏನ್ ಹೇಳ್ತೀವಿ, ಅದರಿಂದಾಗ್ಲಿ ಚೇಂಜಸ್ ತುಂಬಾ ಆಗತ್ತೆ. ಇದರಿಂದ ಅವರ ಹಾರ್ಮೋನಲ್ ಚೇಂಜಸ್ ಬೇಗ ಆಗುತ್ತೆ, ಅಂಡ್ ದೇ ಆರ್ ಅಟೈನಿಂಗ್ ಪ್ಯುಬರ್ಟಿ ವೆರಿ ಫಾಸ್ಟ್. ಹೌದು, ಇದ್ರಲ್ಲಿ ಏನ್ ಹೇಳ್ತೀವಿ ನಾವು ತಂದೆ ತಾಯಿಗೆ, ಆದಷ್ಟು ಅವರ ಆಹಾರನ ನೀವು ನೋಡಿ ಕೊಡಿ. ಅದು ಹೆಣ್ಮಕ್ಳಿಗಾದ್ರೂ ಸರಿ, ಗಂಡ್ಮಕ್ಳಿಗಾದ್ರೂ ಸರಿ. ಈಗ ಇದೇ ಸೆಕೆಂಡರಿ ಸೆಕ್ಷುಯಲ್ ಚೇಂಜಸ್ ಅಂತ ಏನ್ ಹೇಳ್ತೀವಿ, ಹುಡುಗರಿಗೂ ಆಗುತ್ತೆ, ಹುಡುಗಿಯರಿಗೂ ಆಗುತ್ತೆ. ಸೊ ಹುಡುಗರಲ್ಲೂ ನಾವು ತುಂಬಾ ಬೇಗ ನೋಡ್ತಾ ಇದ್ದೀವಿ ಮುಂಚೆಗಿಂತ. ಈ ಹುಡುಗಿಯರಲ್ಲಂತೂ ಕಂಡೇ ಕಾಣ್ತಾ ಇದೆ, 10ನೇ ವಯಸ್ಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ಇದ್ರಲ್ಲಿ ನಾವೇನ್ ಅತಿ ಗಮನ ಕೊಡ್ಬೇಕು ಅಂದ್ರೆ, ಆಹಾರ ಅಂತ ಏನ್ ಹೇಳಿದೆ ಅದರಲ್ಲಿ ಎಸ್ಪೆಷಲಿ ಜಂಕ್ ಫುಡ್, ಇದೆಲ್ಲ ನ್ಯಾಚುರಲಿ ಪ್ರಿಪೇರ್ ಮಾಡಿ ನ್ಯಾಚುರಲ್ ಫುಡ್ ಇಂದ ಬರ್ತಾ ಇದ್ರೆ ಗುಡ್. ಬಟ್ ಇವಾಗ ಹೊರಗಡೆ ಇರುವಂತಹ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಅವರ ಒಂದು ಹೋಟೆಲಿನ ಬಿಸ್ನೆಸ್ಗೋಸ್ಕರ ಎಲ್ಲ ಅಡಲ್ಟ್ರೇಟೆಡ್ ಫುಡ್ ಯೂಸ್ ಮಾಡ್ತಾ ಇರೋದ್ರಿಂದ, ಕಲರ್ಸ್ ಯೂಸ್ ಮಾಡ್ತಾರೆ, ಅದಕ್ಕೆ ಬರೀ ಆರ್ಟಿಫಿಷಿಯಲ್ ಟೇಸ್ಟ್ನರ್ಸ್ ಹಾಕಿ ಕೊಡ್ತಾರೆ. ನಮ್ಗೆ ಟೇಸ್ಟ್ ಬಡ್ಸ್ ಅಷ್ಟೇ ಗೊತ್ತಾಗೋದು, ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಅದನ್ನೇ ನಾವು ಮಕ್ಳಿಗೆ ಕೊಡ್ತೀವಿ, ಅದನ್ನ ಮಕ್ಕಳು ತಿಂದ ಮೇಲೆ ಅವ್ರಿಗಾಗ್ತಾ ಇರೋ ಅಡ್ಡ ಪರಿಣಾಮಗಳೇ ಇದು. ಏನು, ಟೈಮಿಗೆ ಮುಂಚೆ ಮುಟ್ಟು ಸ್ಟಾರ್ಟ್ ಆಗೋದು, ಫುಡ್ ಮೇಲೆ ಕಂಟ್ರೋಲ್ ಇರಲಿ, ಆದಷ್ಟು ಮನೆಯಲ್ಲಿ ತಯಾರಿಸಿರುವಂತ ಊಟಗಳನ್ನ ಕೊಡಿ, ಪೌಷ್ಟಿಕಾಂಶ ಇರೋಂತಹ ಆಹಾರಗಳನ್ನ ಕೊಡಿ. ಎಷ್ಟೋ ಮಕ್ಕಳಿಗೆ ಸ್ಕೂಲಿಗೆ ಡಬ್ಬಿನಲ್ಲಿ ಬರೀ ಮೊಸರನ್ನ ಆಗಲಿ, ಬರೀ ಒಂದು ಅನ್ನ ಒಗ್ಗರಣೆ ಹಾಕಿರೋ ಅನ್ನ ಆಗಲಿ, ಇದನ್ನ ಕೊಡೋದ್ರಿಂದ ಅನ್ನದಲ್ಲಿ ಏನಿದೆಯೋ ಅಷ್ಟೇ ಪೌಷ್ಟಿಕಾಂಶ ಹೋಗ್ತಾ ಇದೆ ಹೊರತು ಬೇರೆ ಏನು ಸೇರ್ತಾ ಇಲ್ಲ. ಫೈಬರ್ಗಳಾಗಲಿ, ವೈಟಮಿನ್ಸ್ ಆಗಲಿ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಲಿ, ಅವೇನು ಸೇರ್ತಾ ಇಲ್ಲ. ಸೊ ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಂಡು ಮಕ್ಕಳಿಗೆ ನಾವು ಆಹಾರನ ಪ್ರಾಪರ್ ಆಗಿ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಇದನ್ನ ತಡೆ ಹಿಡಿಬಹುದು, ಅರ್ಲಿಯಾಗಿ ಆಗೋದನ್ನ ತಡೆ ಹಿಡಿಬಹುದು. ಅದು ಯಾವ ಏಜ್ ಅಲ್ಲಿ ಆಗ್ಬೇಕು ಆ ಏಜ್ ಅಲ್ಲಿ ಆದ್ರೇನೆ ಒಳ್ಳೇದು.
1: ಈಗ ಅನುಶ್ರೀ ಅವರೇ, ನೀವು ಹೇಳಿದ್ರಿ ಮಕ್ಕಳ ಡಬ್ಬಿ ಬಗ್ಗೆ, ಎಲ್ಲಾ ತಾಯಂದ್ರಿಗೆ ಅದೊಂದು ಕ್ವಶನ್ ಇರುತ್ತೆ, ಏನ್ ಹಾಕಿ ಕಳಿಸೋದು ಈ ಸ್ಕೂಲ್ ಲಂಚ್ ಬಾಕ್ಸ್?
0: ಹೌದು,
1: ನಿಮ್ ಪ್ರಕಾರ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡಬಹುದಾ?
0: ಡೆಫಿನೆಟ್ಲಿ, ನಾನ್ ಹೇಳೋದಾದ್ರೆ ಈಗ ಎಲ್ಲಾ ತಾಯಂದ್ರಿಗೂ ಏನ್ ಕೊಡ್ಬೋದು ಅಂತ ಡೌಟ್ ಬಂತು ಅಂದ್ರೆ, ದಯವಿಟ್ಟು ನೀವೆಲ್ಲ ನೀವೇನ್ ತಿಂತಾ ಇದ್ರಿ ಅನ್ನೋದನ್ನ ನೆನ್ಪಿಸ್ಕೊಂಡ್ಬಿಡಿ ಅಷ್ಟೇ. ನಾವೆಲ್ಲ ಏನ್ ತಿಂತಾ ಇದ್ವಿ, ಚಪಾತಿ ಪಲ್ಯ, ರೊಟ್ಟಿ ಪಲ್ಯ, ಅನ್ನ ಸಾರು, ಇಲ್ಲಾಂದ್ರೆ ಅದ್ರ ಜೊತೆ ತರಕಾರಿ, ಉಪ್ಪಿನಕಾಯಿ, ಇದೆಲ್ಲದನ್ನು ಹಾಕಿ ಕಳ್ಸೋರು. ಡಬ್ಬಿ ಮುಗಿಸ್

0: ಬರ್ತಾ ಇದ್ದಿದ್ದು, ಅರ್ಧ ಭಯಕ್ಕೆ ಬರ್ತಾ ಇದ್ವಿ. ದಬ್ಬಿನ ಮನೆಗೆ ಬಂದ್ರೆ ಎಲ್ಲಿ ಬಯಸ್ಕೊಳ್ಬೇಕು ಅನ್ನೋದಕ್ಕೆ, ತರಕಾರಿ ಪಲ್ಯ ಇದೆಲ್ಲ ತಿನ್ನೋದ್ರಿಂದ. ಸೊ ಸಿಂಪಲ್ ಇದೆ, ನಾವೇನು ನಮ್ಮ ಹಳೇ ಟೈಮಲ್ಲಿ ಏನ್ ಫಾಲೋ ಮಾಡ್ತಾ ಇದ್ದೀವೋ ಅದನ್ನೇ ಫಾಲೋ ಮಾಡಿದ್ರೆ ಸಾಕು. ಫಾಸ್ಟ್ ಫುಡ್ ಬೇಡ, ಬಾಡಿ ಒಳಗೆ ಹೋಗುತ್ತೆ ಅಷ್ಟು ಫಾಸ್ಟ್ ಆಗಿ ಡೈಜೆಸ್ಟ್ ಆಗಲ್ಲ ಫಾಸ್ಟ್ ಫುಡ್.
1: ಇಟ್ ಇಸ್ ನಾಟ್ ಫಾಸ್ಟ್ ಇನ್ ಸೈಡ್ ದಿ ಬಾಡಿ,
0: ಎಸ್ಪೆಷಲಿ ನಾವೇನು ಈ ಸ್ಯಾಂಡ್ವಿಚಸ್ ಅಂತ ಕೊಡ್ತೀವಿ. ಸೊ ಮೈದಾ ಹಾಕಿ ಮಾಡಿರೋಂತ ಬ್ರೆಡ್, ನಿಮ್ಗೆ ಒಂದು ಮೈದಾ ಬ್ರೆಡ್ ಜೀರ್ಣ ಆಗಕ್ಕೆ ಮಿನಿಮಮ್ 10 hours ಬೇಕು. ಸೊ ಆ 10 hours ಅಲ್ಲಿ ಫಸ್ಟ್ ನೀವು ಫಸ್ಟ್ ಬ್ರೇಕ್ಫಾಸ್ಟೇ ಮೈದಾನ ಒಳಗೆ ಹಾಕಿದ್ರೆ ಇನ್ನು ಮಿಕ್ಕಿದ್ದ ಊಟಗಳೆಲ್ಲ ಡೈಜೆಸ್ಟ್ ಆಗೋದಕ್ಕೆ 1.5 days ಬೇಕಾಗತ್ತೆ. ಆ 1.5 days ಮತ್ತೆ ಇನ್ನೊಂದಷ್ಟು ಊಟ ಹಾಕಿರ್ತೀರ ಹೊಟ್ಟೆ ಒಳಗೆ. ಸೊ ಈ ಕ್ಯೂ ಸ್ಟಾ ಆಗ್ಲಿಲ್ಲ ಅಂದ್ರೆ ಇದು ನಿಮ್ ಮೆಟಬಾಲಿಸಮ್ ಕಮ್ಮಿ ಮಾಡುತ್ತೆ, ಅದರ ಜೊತೆಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವೆರಿ ಸಿಂಪಲ್, ರೊಟ್ಟಿ ಪಲ್ಯಗಳು ಕೊಡಿ, ರೊಟ್ಟಿ ಚಟ್ನಿಗಳು ಕೊಡಿ, ಮಸಾಲೆ ರೊಟ್ಟಿ ಮಾಡಿಕೊಡಿ, ಇಲ್ಲಾಂದ್ರೆ ಅನ್ನಗಳು, ಅನ್ನದಲ್ಲಿ ವಾಂಗಿ ಬಾತ್ ಆಗಲಿ, ಬಿಸಿಬೇಳೆ ಬಾತ್ ಆಗಲಿ. ಸೊ ಬಿಸಿಬೇಳೆ ಬಾತಲ್ಲಿ ನಿಮಗೆ ಪ್ರೋಟೀನ್ ಕೂಡ ಬಂತು, ಬೇಳೆ ಹಾಕ್ತೀವಿ, ತರಕಾರಿಗಳು ಹಾಕ್ತೀವಿ. ಸೊ ಇದನ್ನ ಆದಷ್ಟು ನಮ್ಮ ನೇಟಿವ್ ಫುಡ್ ಏನಿದೆಯೋ ಅದನ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ನೇಟಿವ್ ಫುಡ್ಡಲ್ಲಿ ಈಗ ನಮ್ಮ ಉತ್ತರ ಕರ್ನಾಟಕ ಕಡೆ ಹೋಯ್ತು ಅಂದ್ರೆ ಜೋಳದ ರೊಟ್ಟಿ ಇವೆಲ್ಲ ಚೆನ್ನಾಗಿ ಊಟ ಮಾಡ್ತಾರೆ, ಅದು ನೇಟಿವ್. ಈಗ ಮೈಸೂರು ಮಂಡ್ಯ ಬೆಂಗಳೂರು ಕಡೆ ಬಂದ್ವಿ ಅಂದ್ರೆ ರಾಗಿ ಯೂಸ್ ಮಾಡ್ತೀವಿ, ರಾಗಿನ ಜಾಸ್ತಿ ಕೊಡೋದು ಒಳ್ಳೇದು. ಸೊ ನೇಟಿವ್ ಫುಡ್, ಸೀಸನಲ್ ಫ್ರೂಟ್ಸ್ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಆಹಾರ ಉತ್ತಮ ಆಗಿರುತ್ತೆ, ಎಲ್ಲ ಬೇಕಾಗಿರುವಂತ ನ್ಯೂಟ್ರಿಯಂಟ್ಸ್ ಬಾಡಿಗೆ ಸಿಗುತ್ತೆ.
1: ಹೆಣ್ಮಕ್ಳು ಇತ್ತೀಚೆಗೆ ಜಾಸ್ತಿಯಾಗಿ ಕಂಪ್ಲೇಂಟ್ ಮಾಡೋದಂದ್ರೆ ಮೆನ್ಸಸ್ ಟೈಮ್ ಅಲ್ಲಿ ಪೇನ್ಫುಲ್ ಮೆನ್ಸ್ಟ್ರುಯೇಷನ್.
0: ಹೌದು.
1: ಸೊ ಇದಕ್ಕೆ ಏನು ಸೊಲ್ಯೂಷನ್ ಇದೆ ಆಯುರ್ವೇದದಲ್ಲಿ?
0: ಓಕೆ, ನಾವು ಆಯುರ್ವೇದದಲ್ಲಿ ಪೇನ್ಫುಲ್ ಮೆನ್ಸ್ಟ್ರುಯೇಷನ್ ಅದರ ಜೊತೆಗೆ ಅಸೋಸಿಯೇಟೆಡ್ ಆಗಿ ಪಿ ಎಂ ಎಸ್ ಅಂತ ಹೇಳ್ತೀವಿ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್. ಸೊ ಪಿ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಲ್ಲಿ ನಿಮಗೆ ಬರುವಂತಹ ಕಾಣಿಸುವಂಥದ್ದು ಸ್ವಲ್ಪ ಚಿಂತೆ, ಸ್ಟ್ರೆಸ್, ಆಮೇಲೆ ಆಂಗ್ಸೈಟಿ, ಈ ಇಶ್ಯೂಸ್, ಆಮೇಲೆ ಕ್ರೇವಿಂಗ್ಸ್. ಸೊ ಇದನ್ನ ನಾವು ಆಯುರ್ವೇದದಲ್ಲಿ ವಾಯು ಪ್ರಕೋಪ ಅಂತ ಹೇಳ್ತೀವಿ, ಪಿತ್ತ ಪ್ರಕೋಪ ಅಂತ ಹೇಳ್ತೀವಿ. ಸೊ ವಾಯು ಪ್ರಕೋಪ, ಪಿತ್ತ ಪ್ರಕೋಪ ಅಂದ್ರೆ ವಾಯು ಮತ್ತೆ ಪಿತ್ತ ಹೆಚ್ಚಾಗಿರೋದ್ರಿಂದ ಆಗುವಂತಹ ಪ್ರಾಬ್ಲಮ್ಗಳು. ಸೊ ಇವೆರಡನ್ನು ಹೇಗೆ ರೆಡ್ಯೂಸ್ ಮಾಡ್ಬೋದು ಅಂದ್ರೆ ಆದಷ್ಟು ನಾವು ಅದಕ್ಕೆ ಇನ್ಕ್ರೀಸ್ ಆಗುವಂತಹ ತಿಂಡಿ ಊಟಗಳನ್ನ ಅವಾಯ್ಡ್ ಮಾಡೋದ್ರಿಂದ, ಅದರ ಜೊತೆಗೆ ವ್ಯಾಯಾಮ, ಆಹಾರ ಇದನ್ನ ಕಂಟ್ರೋಲ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ವ್ಯಾಯಾಮ ತುಂಬಾ ಇಂಪಾರ್ಟೆಂಟ್ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಲ್ಲಿ ಪೇನ್ಫುಲ್ ಇದಕ್ಕೆ. ಸೊ ಒಂದು ಸಿಂಪಲ್ ಹೋಮ್ ರೆಮಿಡಿ ಏನ್ ಕೊಡ್ಬೋದು ಅಂದ್ರೆ ಅಲೋವೆರಾ ಜೆಲ್ ಇರುತ್ತಲ್ಲ, ಅಂದ್ರೆ ಪ್ಯೂರ್ ಅಲೋವೆರಾ, ನಮ್ಮ ಅಲೋವೆರಾ ಗಿಡದ್ದು ಲೋಳೆ ಸರದ್ದು ಪಲ್ಪ್, ಅದನ್ನ ಕಲ್ಲು ಸಕ್ಕರೆಯಲ್ಲಿ ಮಿಕ್ಸ್ ಮಾಡಿ ನೀವು ಬೆಳಿಗ್ಗೆ ಎದ್ದ ಹೊಟ್ಟೆನಲ್ಲಿ, ಖಾಲಿ ಹೊಟ್ಟೆನಲ್ಲಿ ತಿನ್ನುವಂಥದ್ದು. ಸೊ ಇದು ಇದು ಮೆನ್ಸ್ಟ್ರೇಷನ್ದು ಫಸ್ಟ್ ತ್ರೀ ಡೇಸ್ ಇದನ್ನ ನೀವು ಸೇವನೆ ಒಂದೇ ಸಲ ಬೆಳಿಗ್ಗೆ ಒಂದು ಸಲ ತಗೊಂಡ್ರೆ ಸಾಕು. ಅದು ಒಂದು 3 cycles ತಗೊಂಡ್ರು ಸಾಕು. ಆಫ್ಟರ್ 3 cycles ನಿಮ್ ನೋಡ್ಲೇಬಹುದು ಚೇಂಜಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮ್ಗೆ. ಅದು ವೆರಿ ಎಫೆಕ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ, ಪೇನ್ ಕಮ್ಮಿ ಮಾಡುತ್ತೆ, ಹೆವಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಆ ಬ್ಲೀಡಿಂಗ್ ಕೂಡ ಕಮ್ಮಿ ಮಾಡುತ್ತೆ, ಜೊತೆಗೆ ಕಾಮಿಂಗ್ ಆಗಿರುತ್ತೆ.
1: ಎನಿ ವಿಮೆನ್ ಆಫ್ ರಿಪ್ರೊಡಕ್ಟಿವ್ ಏಜ್,
0: ಎನಿ ಬಡಿ, ಈವನ್ ಈಗಿನ ಸ್ಟಾರ್ಟ್ ಆಗಿರೋ ಮೆನ್ಸಸ್ ಸ್ಟಾರ್ಟ್ ಆಗಿರೋ ಹೆಣ್ಮಕ್ಳಿಗೆ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇವಾಗ್ಲಿಂದಾನೆ. ಸೊ ದಟ್ ಅವರು ಅಟ್ ಸರ್ಟನ್ ಏಜ್ ಇದ್ದಾಗ ಅವ್ರಿಗೆ ಈ ಇಶ್ಯೂಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಏನು ಅಂದ್ರೆ ವೈಟಮಿನ್ ಡಿ, B12, ವೈಟಮಿನ್ ಕೆ, ಇದರದ್ದು ಸ್ವಲ್ಪ ಗಮನ ಇರಲಿ. ಈ ಮೂರು ಕಮ್ಮಿ ಇತ್ತು ಬಾಡಿನಲ್ಲಿ ಅಂದ್ರೆ ನಿಮಗೆ ಈ ಮೆನ್ಸ್ಟ್ರಲ್ ಏನು ಪ್ರಾಬ್ಲಮ್ಸ್ ಸಿಂಡ್ರೋಮ್ ಅಂತ ಹೇಳಿದ್ನಲ್ಲ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್, ಇದು ಅತಿ ಹೆಚ್ಚಾಗಿರುತ್ತೆ. ಎಸ್ಪೆಷಲಿ ವೈಟಮಿನ್ B12, ಬಿ ಮತ್ತೆ ಡಿ ಕಮ್ಮಿ ಇದ್ದವರಿಗೆ. B12 ನಿಮ್ಮ ಹಾರ್ಮೋನ್ಸ್, ಥೈರಾಯ್ಡ್ ಹಾರ್ಮೋನ್ ಆಗಲಿ ಅಥವಾ ಬೇರೆ ಯಾವುದೇ ಹಾರ್ಮೋನ್ಸ್ ಮೆನ್ಸ್ಟ್ರುಯೇಷನ್ಗೆ ಬೇಕಾಗಿರುವಂಥದ್ದು ಅದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಅದು ಕಮ್ಮಿ ಇತ್ತು ಅಂದಾಗ ಈ ಎಲ್ಲ ಚಾನ್ಸಸ್ ಆಗೋ ಜಾಸ್ತಿ ಇರುತ್ತೆ. ಡಿ ವೈಟಮಿನ್ ಕಮ್ಮಿ ಇತ್ತು ಅಂದರೆ ಅದು ಆಂಗ್ಸೈಟಿ, ಸ್ಟ್ರೆಸ್ ಇದನ್ನು ಜಾಸ್ತಿ ಮಾಡುತ್ತೆ. ಸೊ ಈ ಹಾರ್ಮೋನ್ಸ್ ಮೆನ್ಸ್ಟ್ರಲ್ ಟೈಮಲ್ಲಿ ಏರುಪೇರು ಆಗ್ತಿರೋದ್ರಿಂದ ಅದರ ಜೊತೆಗೆ ವಿಟಮಿನ್ ಡಿ ಕಮ್ಮಿ ಇರೋದ್ರಿಂದ ಇನ್ನು ಅತಿ ಹೆಚ್ಚಾಗಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಎಸ್ಪೆಷಲಿ ಮಹಿಳೆಯರಲ್ಲಿ ಮೈಕ್ರೋನ್ಯೂಟ್ರಿಯಂಟ್ ಡೆಫಿಷಿಯನ್ಸಿನ ಗಮನ ಇಡಬೇಕು ಅಂತ ನೀವು ಹೇಳ್ತಿದ್ದೀರಾ.
0: ಹೌದು.
1: ಆಗ್ಲೇ ನೀವು ಮೆನ್ಷನ್ ಮಾಡಿದ್ರೆ ಅನುಶ್ರೀ, ಹೋಮ್ ರೆಮಿಡೀಸ್ ಅಂತ ಅಂದ್ರೆ ಮನೆ ಮದ್ದು. ಈಗ ಚಿಕ್ಕ ಮಕ್ಕಳಿಗೆ ಕೋಲ್ಡ್ ಆಗುತ್ತೆ,

0: ಸಿಗತ್ತೆ, ಅವಾಗ ನಾವು ಮನೆಯಲ್ಲಿ ಏನ್ ಸಿಗತ್ತೆ ಅದೆಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಹೊಟ್ಟೆ ನೋವು ಕೋಲಿಕ್ಕೆ ಎಲ್ಲ ಇದ್ರೆ ವೀಳ್ಯದೆಲೆ ಎಲ್ಲ ಯೂಸ್ ಮಾಡ್ತೀವಿ. ಸೊ ಮನೆಯಲ್ಲಿ ಯಾರಿಗೆ ಅದ್ರ ಬಗ್ಗೆ ನಾಲೆಜ್ ಇದೆ ಅವ್ರು ಅದನ್ನ ಹೇಳ್ತಾರೆ ದೊಡ್ಡವರು. ಮನೆ ಮದ್ದಿಗೂ ಆಯುರ್ವೇದ ಔಷಧಿಗಳಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ?
1: ಓ, ತುಂಬಾ ಇದೆ. ಆಕ್ಚುಲಿ ಮನೆ ಮದ್ದು ಬೇರೆ ಔಷಧಿಗಳು ಬೇರೆ. ಔಷಧಿಗಳು ಏನು ಅಂದ್ರೆ, ಈಗ ನಾನು ಹೇಳ್ದಂಗೆ ಆ ಪರ್ಟಿಕ್ಯುಲರ್ ರೋಗಕ್ಕೆ ತಯಾರು ಮಾಡಿರುವಂತಹ ಔಷಧಿಗಳು. ದಶಮೂಲ ಅರಿಷ್ಟ ಏನಕ್ಕೆ ಯೂಸ್ ಮಾಡ್ತೀವಿ, ಅದು ಒಂದು ಸ್ಪೆಸಿಫಿಕ್ ತೊಂದರೆ ಇರೋರಿಗೆ ಯೂಸ್ ಮಾಡ್ತೀವಿ. ಕಾಂಚನಾರ ಗುಗ್ಗುಲುನ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಅಂತಾನೆ ಮಾಡಿರೋದು. ಅದರಲ್ಲಿ ಹಾಕಿ

0: ಏನು ಅಂದ್ರೆ, ಈಗ ನಾನು ಹೇಳ್ದಂಗೆ ಆ ಪರ್ಟಿಕ್ಯುಲರ್ ರೋಗಕ್ಕೆ ತಯಾರು ಮಾಡಿರುವಂತಹ ಔಷಧಿಗಳು. ದಶಮೂಲ ಅರಿಷ್ಟ, ದಶಮೂಲ ಅರಿಷ್ಟ ಏನಕ್ಕೆ ಯೂಸ್ ಮಾಡ್ತೀವಿ, ಅದು ಒಂದು ಸ್ಪೆಸಿಫಿಕ್ ತೊಂದರೆ ಇರೋರಿಗೆ ಯೂಸ್ ಮಾಡ್ತೀವಿ. ಕಾಂಚನಾರ ಗುಗ್ಗುಲು, ಕಾಂಚನಾರ ಗುಗ್ಗುಲನ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಅಂತಾನೆ ಮಾಡಿರೋದು. ಅದರಲ್ಲಿ ಹಾಕಿರುವಂತ ಗಿಡಮೂಲಿಕೆಗಳು ಇದೆಲ್ಲ ಸ್ಪೆಸಿಫಿಕ್ ಆಗಿ ಥೈರಾಯ್ಡಿಗೆ ಹೆಲ್ಪ್ ಮಾಡೋದಕ್ಕೆ ಹಾಕಿರಿ ಮಾಡಿರುವಂತ ಫಾರ್ಮುಲೇಷನ್. ಮನೆ ಮದ್ದು ಬಂದು ಇದು ಬರೀ ಒಂದು ಇನ್ಗ್ರೀಡಿಯಂಟ್ ಅಥವಾ ಎರಡು ಇನ್ಗ್ರೀಡಿಯಂಟ್, ಸಿಂಗಲ್ ಮೆಡಿಸಿನಲ್ ಯೂಸ್ ಅಂತಾನು ಹೇಳ್ತೀವಿ ಅಥವಾ ಏಕಮೂಲಿಕ ಪ್ರಯೋಗ ಅಂತ ಹೇಳ್ತೀವಿ. ನಮ್ಮ ಆಯುರ್ವೇದದಲ್ಲಿ ಏಕಮೂಲಿಕ ಪ್ರಯೋಗ ಕೂಡ ಇದೆ, ಇದೇ ಮನೆ ಮದ್ದು ಏನೂ ಅಲ್ಲ. ಸೊ ಏಕಮೂಲಿಕ ಪ್ರಯೋಗದಲ್ಲಿ ಏನು, ಮೆಣಸು, ಮೆಣಸನ್ನ ನಾವು ಕೆಮ್ಮಿದ್ದಾಗ ಕೆಮ್ಮಿಗೆ ರೆಡ್ಯೂಸ್ ಮಾಡೋದಕ್ಕೆ, ಕಫಜ ಕೆಮ್ಮು ಅದರಲ್ಲೂ ಕಫಯುಕ್ತ ಇರೋ ಕೆಮ್ಮು. ಡ್ರೈ ಕಾಫಿಗೆ ಪೆಪ್ಪರ್ ಆಗಲ್ಲ, ಕಫ ಇದ್ದವರಿಗೆ ಪೆಪ್ಪರ್ ಹಾಕಿ ಕೊಡ್ತೀವಿ, ಅದು ನಿಮ್ಮ ಕಫನ ಬಾಡಿಯಿಂದ ಹೊರಗೆ ತೆಗೆದು.
1: ಮನೆ ಮದ್ದು ಕಾಮನ್ ಪರ್ಸನ್ ಯೂಸ್ ಮಾಡಬಹುದು, ಬಟ್ ಆಯುರ್ವೇದಿಕ್ ಫಾರ್ಮುಲೇಷನ್ಸ್
0: ಆಗೋದಿಲ್ಲ. ಹೌದೇ ಹೌದು ಹೌದು, ಅದನ್ನ ಯಾವುದೇ ಕಾರಣಕ್ಕೂ ಆಯುರ್ವೇದ ಮೆಡಿಸಿನ್ಸ್ ನ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ತಿಳ್ಕೊಂಡು ಯಾರು ಬೇಕಾದ್ರೂ, ಈಗ ನನಗೆ ಕೊಟ್ಟಿದ್ರು ಡಾಕ್ಟರು ನೀನು ತಗೋ ಅಂತ ಹೇಳಂಗಿಲ್ಲ. ಅವ್ರಿಗೇನ್ ಬೇಕೋ ಅವ್ರ ಬಾಡಿ ದೋಷ ಪ್ರಕೃತಿನೆಲ್ಲ ನೋಡಿ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದೇ ಮೆಡಿಸಿನ್ ಇನ್ನೊಬ್ಬರಿಗೆ ಆಗೋದಿಲ್ಲ.
1: ಆಕ್ಚುಲಿ ಮಾತಾಡ್ತಾ ಹೋದ್ರೆ ಮಹಿಳೆಯರ ಆರೋಗ್ಯದ ಬಗ್ಗೆ ದಿನಗಳು ಸಾಕಾಗಲ್ಲ, ಈವನ್ ಆಯುರ್ವೇದದ ಬಗ್ಗೆ ವಿ ಕ್ಯಾನ್ ಗೋ ಆನ್ ಸ್ಪೀಕಿಂಗ್.
0: ಹೌದು.
1: ಸೊ ನಮ್ಗೆ ನಿಗದಿಯಾಗಿರುವ ಸಮಯ 25 ನಿಮಿಷ ಮುಗಿದಿದೆ. ಮಹಿಳೆಯರ ಆರೋಗ್ಯದಲ್ಲಿ ಆಯುರ್ವೇದದ ಪಾತ್ರ, ಹೆಲ್ತ್ ಪ್ರಮೋಷನ್ ಮಾಡಬಹುದು ಮತ್ತೆ ಡಿಸೀಸ್ ಪ್ರಿವೆನ್ಷನ್ ಮಾಡಬಹುದು, ಇದರ ಬಗ್ಗೆ ನೀವು ಡೀಟೇಲ್ ಆಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್.
2: ವನಿತಾ ವಿಹಾರ ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:30
1: ರೀ, ಇವತ್ತು ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900 1282
1: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
4: ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ, ಜನರೆಲ್ಲರ ಗುಡಿಯ ಕೆಲಸದಾಳುಗಳು. ಮನೆಯೇನು, ನಾಡೇನು, ಕುಲವೇನು, ಮಠವೇನು, ಎಣಿಸಿಲ್ಲವದೆ ಎಂದು ಮಂಕುತಿಮ್ಮ. ಹೀಗೆಂದವರು ಕವಿ BBG. ಮಂಕುತಿಮ್ಮನ ಕಗ್ಗ ಸಾರಸ್ವತ ಲೋಕದ ಚಿರಕೃತಿ. ಈ ಗ್ರಂಥದ ಬಗ್ಗೆ ಕರ್ನಾಟಕದ ಕನ್ನಡಿಗರಿಗೆಲ್ಲ ಅಪಾರವಾದ ತುಂಬು ಹೃದಯದ ಅಭಿಮಾನ. ಸಾಮಾನ್ಯರಿಂದ ಪಂಡಿತರವರೆಗೆ ಈ ಕೃತಿ ಕನ್ನಡಿಗರ ಬಾಳಿಗೆ ನಂಬಿಕೆ, ಭರವಸೆ, ಉತ್ಸಾಹ, ಉಲ್ಲಾಸ ನೀಡಿದೆ, ನೀಡುತ್ತಲಿದೆ. ಆಲಿಸಿ ಪ್ರತಿದಿನ ಬೆಳಿಗ್ಗೆ 8:50 ಕಗ್ಗದ ಸಿರಿ. ಆಕಾಶವಾಣಿಗೆ 90ರ ಸಂಭ್ರಮ.
5: ಆಕಾಶವಾಣಿಗೆ 90ರ ಸಂಭ್ರಮ.
4: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ.

0: ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನು ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶಬುಟ್ಟಿ
0: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30 ಕ್ಕೆ
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರ

0: ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ಗಳು.
1: ಆಕಾಶವಾಣಿಯ ಅಂತರಾಳ,
0: ಆಕಾಶವಾಣಿಗೆ 90 ಸಂಭ್ರಮ.
2: ಹೃದಯ ರಾಜದಿ ನಿನಗೆ ಪಟ್ಟಾಭಿಷೇಕ.
0: ಆಕಾಶವಾಣಿ.

ಶ್ರೋತೃಗಳೇ, ಇಂದು ಸಂಜೆ 5 ಗಂಟೆಗೆ ಯುವವಾಣಿಯಲ್ಲಿ ಗಾನಲಹರಿ. ಖ್ಯಾತ ಹಿಂದೂಸ್ತಾನಿ ಗಾಯಕ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರೊಂದಿಗೆ ಸಂದರ್ಶನವನ್ನ ಕೇಳಲಿದ್ದೀರಿ. 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:51ಕ್ಕೆ ಕೃಷಿ ರಂಗದಲ್ಲಿ ಬೇಸಿಗೆಯಲ್ಲಿ ರೇಷ್ಮೆ ಕೃಷಿ ಕುರಿತು ಎಂಎನ್ ಸಂಧ್ಯಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿಯನ್ನ ಕೇಳಬಹುದು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನ, ಹಾಗೂ ಫಿಶರ್ಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನಗಳನ್ನು ಕೇಳೋಣ. ಈಗ ಮೊದಲಿಗೆ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಕೇಶ್ ಆರ್ ಎನ್ ಅವರು. ಇವರು SDM ಆಯುರ್ವೇದ ಕಾಲೇಜು ಉಡುಪಿ ಕುದುಪಾಡಿ ಇಲ್ಲಿ ಶಲ್ಯತಂತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಅವರು ಇವತ್ತು ನಮಗೆ ಈ ಮೂಲವ್ಯಾಧಿ ಅನ್ನುವಂತಹ ಆರೋಗ್ಯ ಸಮಸ್ಯೆ ಏನಿದೆ ಇದರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ
1: ಡಾಕ್ಟರ್. ಈಗ ನಾವು ಮೂಲವ್ಯಾಧಿ ಅಂತ ಏನು ಕರೀತೇವೆ, ಈ ಒಂದು ಆರೋಗ್ಯ ಸಮಸ್ಯೆ ಅಂದ್ರೆ ಏನಿದು?
2: ಮೂಲವ್ಯಾಧಿ ಎಂದ್ರೆ ಗುದನಾಳ ಅಂತ ಹೇಳಿದ್ರೆ ರೆಕ್ಟಮ್, ಮತ್ತು ಗುದದ್ವಾರ ಅಂತ ಹೇಳಿದ್ರೆ ಏನಸ್, ಈ ಕೆಳಭಾಗದಲ್ಲಿರುವ ರಕ್ತನಾಳಗಳು ಊದಿಕೊಂಡು ಬರುವಂಥದ್ದು ಅಥವಾ ಹಿಗ್ಗಿದ ಸ್ಥಿತಿಯಲ್ಲಿ ಇರುವಂಥದ್ದು. ಇವು ಎಲ್ಲ ವಯಸ್ಕರಲ್ಲಿ ಅಥವಾ ಎಲ್ಲ ಲಿಂಗಗಳಲ್ಲಿ ನಮಗೆ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಕಾಯಿಲೆಯಾಗಿದೆ. ಇದನ್ನು ಸಾಮಾನ್ಯವಾಗಿ ಪೈಲ್ಸ್ ಎಂದು ಸಹ ಕರೆಯುತ್ತೇವೆ.
1: ಈ ಮೂಲವ್ಯಾಧಿಯಲ್ಲಿ ಏನಾದರೂ ವಿಧಗಳು ಅಂತ ಏನಾದರೂ ಇರುತ್ತೆ ಅಥವಾ ಎಲ್ಲವೂ ಕೂಡ ಒಂದೇ ರೀತಿಯಾಗಿರುತ್ತೆ, ಹೇಗೆ?
2: ಮೂಲವ್ಯಾಧಿಯಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಂತ ಹೇಳಿದ್ರೆ, ಒಂದು ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿದ್ರೆ ಆಂತರಿಕ ಮೂಲವ್ಯಾಧಿ, ಮತ್ತೊಂದು ಬಾಹ್ಯ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿ ವಿಂಗಡಿಸಲಾಗಿದೆ. ಗುದದ್ವಾರದ ಒಳಗೆ ಕಂಡು ಬರುವಂತಹ ಮೂಲವ್ಯಾಧಿಗೆ ಆಂತರಿಕ ಮೂಲವ್ಯಾಧಿ ಅಂತ ನಾವು ಹೇಳ್ತೇವೆ. ಈ ತರ ಮೂಲವ್ಯಾಧಿಗಳಲ್ಲಿ ಯಾವುದೇ ಬಹಿರ ಅಂತ ಹೇಳಿದ್ರೆ ಹೊರಗಡೆ ಕಾಣಿಸುವಂತ ಲಕ್ಷಣಗಳಿರುವುದಿಲ್ಲ, ಆದರೆ ರಕ್ತ ಸೋರುವಿಕೆಯನ್ನು ಕಂಡುಬರುತ್ತದೆ. ಆದರೆ ಬಾಹ್ಯ ಮೂಲವ್ಯಾಧಿ ಅಂತ ಹೇಳಿದರೆ, ರೋಗಿಗಳು ನಮ್ಮಲ್ಲಿ ಬಂದಾಗ ಹೊರಗೆ ಕೈಗೆ ಒಂದು ಮೊಳಕೆ ತರ ಸಿಗ್ತದೆ, ನೋವು ಉಂಟಾಗ್ತದೆ ಅಥವಾ ಊತ ಉಂಟು, ತುರಿಕೆ ಇದೆ ಅಂತ ಹೇಳುವಂತಹ ಸಾಮಾನ್ಯ ಒಂದು ಲಕ್ಷಣಗಳಿಂದ ಕಂಡುಬರುತ್ತದೆ. ಹಾಗೆಯೇ ಮಿಶ್ರ ಅಂತ ಹೇಳಿದರೆ ಎಕ್ಸ್ಟರ್ನೋ ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿ ಕಳಿತೇವೆ. ಮೂಲವ್ಯಾಧಿ

0: ಈ ಮೂಲವ್ಯಾಧಿಯಲ್ಲಿ ಎರಡು ಲಕ್ಷಣಗಳು ಅಂತ ಹೇಳಿದ್ರೆ ಆಭ್ಯಂತರ ಮೂಲವ್ಯಾಧಿ, ರಕ್ತ ಸೋರುವಿಕೆ ಅಥವಾ ಗಂಟು ಹೆಪ್ಪುಗಟ್ಟುವಂಥದ್ದು ಮತ್ತೆ ಕೈಗೆ ಹೊರಗೆ ಸಿಗುವಂಥದ್ದು, ಎರಡೂ ಲಕ್ಷಣಗಳನ್ನು ನಾವು ಕಾಣಬಹುದು. ಇನ್ನೊಂದು, ಸಾಮಾನ್ಯವಾಗಿ ನಮಗೆ ರೋಗಿಗಳು ಬರುವುದು ಹೇಗೆ ಅಂತ ಹೇಳಿದ್ರೆ, ಅತಿಯಾದ ನೋವಾದಾಗ, ಇಲ್ಲದಿದ್ದರೆ ತೀವ್ರವಾಗಿ ರಕ್ತ ಸೋರುವಿಕೆಯನ್ನು ಕಂಡು ಬಂದಾಗ, ಇದಕ್ಕೆ ನಾವು ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಂತ ಹೇಳ್ತೇವೆ. ಇದ ಹೇಗೆ ಅಂತ ಹೇಳಿದ್ರೆ, ಆಂತರಿಕ ಮೂಲವ್ಯಾಧಿಯು ಊತದಿಂದಾಗಿ ಗುದದ್ವಾರದ ಮೂಲಕ ಹೊರಗೆ ಚಾಚುವುದು ಅಂತ ಹೇಳಿದ್ರೆ ಬಲ್ಜ್ ಔಟ್ ಆಗಿ ಹೊರಗೆ ಸಿಗುವುದನ್ನು ಕಂಡುಬರುತ್ತದೆ. ಇದನ್ನು ನಾವು ಸಾಮಾನ್ಯವಾಗಿ ನಾಲ್ಕು ಗ್ರೇಡ್ಗಳಾಗಿ ವಿಂಗಡಿಸುತ್ತೇವೆ. ಮೊದಲನೆಯ ಗ್ರೇಡಲ್ಲಿ ವಿಶೇಷ ಲಕ್ಷಣಗಳಿರುವುದಿಲ್ಲ, ಆದರೆ ರಕ್ತ ಸೋರುವಿಕೆ ಇರ್ತದೆ. ಎರಡನೇ ಗ್ರೇಡಲ್ಲಿ ರಕ್ತ ಸೋರಿಕೆಯೊಂದಿಗೆ ಒಂದು ಗುದದ್ವಾರದಲ್ಲಿ ಮೊಳಕೆ ತರ ಹೊರಗೆ ಬರುತ್ತದೆ, ಅದು ನಾವು ಬಿಕ್ಕಿದಾಗ ಅಥವಾ ಮಲ ವಿಸರ್ಜನೆಯ ಸಮಯದಲ್ಲಿ ಅತಿಯಾದ ಒತ್ತಡವನ್ನು ಹಾಕಿದಾಗ ಕಂಡು ಬರುತ್ತದೆ, ತಾನಾಗಿಯೇ ಒಳಗೆ ಹೋಗ್ತದೆ. ಇನ್ನು ಮೂರನೇ ಗ್ರೇಡಲ್ಲಿ ಹೇಗೆ ಅಂತ ಹೇಳಿದ್ರೆ, ಹೊರಬಂದ ಮೊಳಕೆಯು ನಾವು ಪ್ರೆಷರ್ ಹಾಕಿ ಒಳಗೆ ಹಾಕಿದಾಗ ಒಳಗೆ ಹೋಗುತ್ತೆ. ಇನ್ನೊಂದು ನಾಲ್ಕನೇ ಗ್ರೇಡ್ ಅಂತ ಹೇಳಿದ್ರೆ, ಗುದದ್ವಾರದಿಂದ ಹೊರಗೆ ಬಂದಿರುವಂತಹ ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಥವಾ ಅರ್ಷಸ್ ಏನಿದೆಯಲ್ಲ, ಅದನ್ನು ನಾವು ಒಳಗೆ ದೂಡಿದರೂ ಒಳಗೆ ಹೋಗುವುದಿಲ್ಲ. ಇದನ್ನು ನಾಲ್ಕು ಗ್ರೇಡ್ಗಳಾಗಿ ವಿಂಗಡಿಸಿದ್ದಾರೆ.
1: ಈಗ ಈ ಮೂಲ ವ್ಯಾಧಿ ಅನ್ನುವಂಥದ್ದು ಯಾಕಾಗಿ ಆಗುತ್ತೆ, ಇದಕ್ಕೆ ಮುಖ್ಯ ಕಾರಣಗಳೇನು, ಹಾಗೆಯೇ ಇದು ಯಾರಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳಿರ್ತವೆ ಡಾಕ್ಟ್ರೆ?
0: ಮೂಲ ವ್ಯಾಧಿಗೆ ಹಲವಾರು ಕಾರಣಗಳಿವೆ. ಮುಖ್ಯವಾಗಿ ಹೇಳುದಂತ ಹೇಳಿದ್ರೆ, ದೀರ್ಘಕಾಲದ ಮಲಬದ್ಧತೆ ಅಂತ ಹೇಳಿದ್ರೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಥವಾ ಡಯೇರಿಯಾ. ಈಗ ಕಾನ್ಸ್ಟಿಪೇಷನ್ ಅಂತ ಹೇಳಿದ್ರೆ ದಿನನಿತ್ಯ ಮಲವಿಸರ್ಜನೆಯು ಸರಿಯಾಗಿ ಆಗಬೇಕು, ಆದರೆ ಎರಡು ದಿನಕ್ಕೊಮ್ಮೆ, ನಾಲ್ಕು ದಿನಕ್ಕೊಮ್ಮೆ ಅತಿ ತೀವ್ರವಾದ ಕಷ್ಟದಿಂದ ಗಟ್ಟಿಯಾದ ಮಲವಿಸರ್ಜನೆ ಮಾಡುವಂಥದ್ದಕ್ಕೆ ನಾವು ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ. ಅಥವಾ ಹಲವಾರು ಬಾರಿ ಡಯೇರಿಯಾ, ಅತಿಯಾಗಿ ನೀರು ಬೇದಿಯಾಗುವುದರಿಂದನೂ ಮೂಲವ್ಯಾಧಿಯನ್ನು ನಾವು ಕಾಣಬಹುದು. ಹಾಗೆ ಮಲವಿಸರ್ಜನೆಯ ಸಮಯದಲ್ಲಿ ತುಂಬಾ ಪ್ರೆಷರ್ ಹಾಕಿ ಮಲವಿಸರ್ಜನೆ ಮಾಡುವುದು, ಸ್ಟ್ರೈನಿಂಗ್, ಇದರಿಂದ ಸಹ ಮೂಲವ್ಯಾಧಿ ಆಗುತ್ತದೆ. ದೀರ್ಘಕಾಲದವರೆಗೆ ಒಂದೇ ಭಂಗಿಯಲ್ಲಿ ಕುಳಿತುಕೊಳ್ಳುವುದು ಅಥವಾ ನಿಲ್ಲುವುದು. ಹಾಗೆಯೇ ಸ್ತ್ರೀಯರಲ್ಲಿ ಗರ್ಭಾವಸ್ಥೆ ಅಂತ ಹೇಳಿದರೆ, ಪ್ರೆಗ್ನೆನ್ಸಿಯಲ್ಲಿ ಬೆಳೆಯುವ ಗರ್ಭಾಶಯವು ಗುದನಾಳದಲ್ಲಿನ ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತದೆ, ಹಾಗೂ ಹಾರ್ಮೋನಲ್ ಬದಲಾವಣೆಗಳಿರುತ್ತದೆ. ಇದರಿಂದ ಏನಾಗುತ್ತದೆ ಅಂತ ಹೇಳಿದರೆ, ಮಲವು ಗಟ್ಟಿಯಾಗುತ್ತದೆ, ಮಲಬದ್ಧತೆಯು ಕಾಣುತ್ತದೆ. ಈ ಮಲವನ್ನು ವಿಸರ್ಜಿಸುವಾಗ ಮೂಲವ್ಯಾಧಿ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಇನ್ನು ನಾವು ಕಂಡುಬರುವಂಥದ್ದು ಅತಿಯಾದ ಬೊಜ್ಜು ಅಥವಾ ಒಬೆಸಿಟಿ ಇರುವವರಲ್ಲಿ. ಹೀಗೆ ಹೆಚ್ಚುವರಿ ದೇಹದ ತೂಕ ಗುದನಾಳಗಳ ರಕ್ತನಾಳಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಇದು ವ್ಯಕ್ತಿಗಳನ್ನು ಮೂಲವ್ಯಾಧಿಗೆ ಹೆಚ್ಚು ಬಳಲುವಂತೆ ಮಾಡುತ್ತದೆ. ಇನ್ನು ನೋಡುವುದಾದರೆ ಜಡ ಜೀವನ ಶೈಲಿ, ದೈಹಿಕ ಚಟುವಟಿಕೆಗಳು ಕೊರತೆ ಆದಾಗ ಈ ರಕ್ತ ಚಲನೆಯು ಕಮ್ಮಿಯಾಗುತ್ತದೆ, ಹಾಗೆ ಮೂಲವ್ಯಾಧಿ ಆಗುವ ಸಾಧ್ಯತೆಗಳು ಜಾಸ್ತಿ. ಇನ್ನು ಕೆಲವರಲ್ಲಿ ಅತಿಯಾದ ಭಾರವನ್ನು ಎತ್ತುವುದು ಅಥವಾ ನಮ್ಮ ಆಹಾರದಲ್ಲಿ ಕಡಿಮೆ ನಾರಿನಾಂಶ ಅಥವಾ ಫೈಬರ್ ಇಲ್ಲದೇ ಇರುವಂತಹ ಆಹಾರವನ್ನು ಸೇವಿಸುವುದು ಅಥವಾ ಅನುವಂಶಿಕ ಪ್ರಕೃತಿ ಅಂತ ಹೇಳಿದರೆ, ಕೌಟುಂಬಿಕವಾಗಿ ಇತಿಹಾಸ ನಮ್ಮ ತಂದೆ ತಾಯಿ ಅವರಲ್ಲಿ ಇದ್ದವರಲ್ಲಿ ನಾವು ಹೆಚ್ಚಾಗಿ ಮೂಲವ್ಯಾಧಿಯನ್ನು ಕಾಣಬಹುದು. ವಯಸ್ಸು ಹೆಚ್ಚಾದಂತೆ, ಅಂದರೆ ವಿಶೇಷವಾಗಿ ಒಂದು 50 ವರ್ಷದ ಮೇಲ್ಪಟ್ಟು ಮತ್ತು ಸ್ಥೂಲಕಾಯತೆ ಇರುವವರಲ್ಲಿ ಕಡಿಮೆ ನೀರು ಮತ್ತು ಕಡಿಮೆ ಫೈಬರ್ ರಹಿತ ಆಹಾರವನ್ನು ಸೇವಿಸುವುದು ಹಾಗೂ ಕುಟುಂಬದಲ್ಲಿ ಮೂಲವ್ಯಾಧಿ ಇತಿಹಾಸ ಅಂತ ಹೇಳಿದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇರುವವರಲ್ಲಿ ಮುಖ್ಯವಾಗಿ ಈ ಮೂಲವ್ಯಾಧಿಗಳನ್ನು ನಾವು ಕಾಣಬಹುದು.
1: ಡಾಕ್ಟರ್, ಈಗ ಈ ಮೂಲವ್ಯಾಧಿಯ ಲಕ್ಷಣಗಳು ಏನೆಲ್ಲ ಇರುತ್ತೆ ಮತ್ತೆ ಅದನ್ನ ನೀವು ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ರೋಗ ಪತ್ತೆಯನ್ನು ಮಾಡ್ತೀರಾ?
0: ಸಾಮಾನ್ಯವಾಗಿ ನಮ್ಮಲ್ಲಿ ರೋಗಿಗಳು ಬರುವಾಗ ಈ ಲಕ್ಷಣಗಳು ನಾವು ಕಾಣ್ಕೊಳ್ತೇವೆ. ಎಷ್ಟು ಬೇಗ ಅವರು ವೈದ್ಯರಲ್ಲಿ ತಪಾಸಣೆ ಮಾಡಿಕೊಳ್ತಾರೋ ಅಷ್ಟು ನಮಗೆ ಚಿಕಿತ್ಸೆ ಫಲಕಾರಿ ಆಗುತ್ತದೆ ಅಂತ ಹೇಳಿದ್ರೆ. ಸೊ ಸಾಮಾನ್ಯವಾಗಿ ಬರುವಾಗ ಏನಂತ ಹೇಳಿದ್ರೆ, ಮಲವಿಸರ್ಜನೆಯ ಸಮಯದಲ್ಲಿ ಕೆಂಪು ರಕ್ತ ಹೊರಗೆ ಬಂದಿತ್ತು, ಬಟ್ಟೆಯಲ್ಲಿ ರಕ್ತ ಕಂಡಿತು ಅಂತ ಹೇಳಿ ಬರ್ತಾರೆ. ಅಥವಾ ಗುದದ್ವಾರದ ಸುತ್ತ ತುರಿಕೆ ಇರಬಹುದು ಅಥವಾ ಕಿರಿಕಿರಿ, ಸ್ವಲ್ಪ ಇರಿಟೇಷನ್ ಆಗುವಂಥದ್ದು, ಅಥವಾ ಗುದದ್ವಾರದ ಬಳಿ ಗೆಡ್ಡೆ ಅಥವಾ ಒಂದು ಊತ ಕೈಗೆ ಸಿಗ್ತದೆ ಅಂತ ಹೇಳಿ ಬರ್ತಾರೆ. ಹಾಗೆಯೇ ಗುದದ್ವಾರದಲ್ಲಿ ಅತಿಯಾದ ನೋವು, ಅವರಿಗೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಕೂತ್ಕೊಳ್ಳಿಕ್ಕೂ ಆಗುವುದಿಲ್ಲ, ನಿಲ್ಲಿಕ್ಕೂ ಆಗುವುದಿಲ್ಲ, ಅಷ್ಟು ತೊಂದರೆಯನ್ನು ಉಂಟು ಮಾಡಬಹುದು. ಈ ಮೂಲವ್ಯಾಧಿಯ ಲಕ್ಷಣಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಅನುಭವಿಸಿದರೆ ಆದಷ್ಟು ಬೇಗ ವೈದ್ಯರಲ್ಲಿ ಅಂತ ಹೇಳಿದರೆ, ನಮ್ಮಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ನಾವು ವೈದ್ಯರಿದ್ದೇವೆ, ಅವರಲ್ಲಿ ತಪಾಸಣೆಗೊಳಿಸಿ ಚಿಕಿತ್ಸೆ

0: ಪಡೆಯುವುದು ಅತಿ ಅಗತ್ಯ. ಹಾಗೆಯೇ ಕೆಲವರು ಕೇಳ್ತಾರೆ, ಈಗ ನೀವು ಯಾವ ತರ ಪರೀಕ್ಷೆಗಳನ್ನು ಮಾಡ್ತೀರಿ ಅಂತ ಹೇಳಿದ್ರೆ, ಬೇಸಿಕಲಿ ನಾವು ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಅಂದ್ರೆ ದೈಹಿಕ ಪರೀಕ್ಷೆ, ಆ ಗುದದ್ವಾರವನ್ನು ನಾವು ಎಕ್ಸಾಮಿನೇಷನ್ ಮಾಡಿದಾಗ ಗುದದ್ವಾರದ ಸಮೀಪದಲ್ಲಿ ಯಾವುದಾದ್ರೂ ಊತ ಇದೆಯಾ ಅಥವಾ ಸೀಳು ಬಿಟ್ಟಿದೆಯಾ, ರಕ್ತಸ್ರಾವ ಇದೆಯಾ, ನೋವು ಇದೆಯಾ ಅಂತ ಹೇಳಿ ಪರೀಕ್ಷೆ ಮಾಡಿ ನೋಡ್ತೇವೆ. ಮತ್ತೊಂದು ಬರುವಂತದ್ದು ಡಿಜಿಟಲ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ, ಗ್ಲೌಸ್ ಹಾಕಿ ಲಿಗ್ನೋಕೇನ್ ಜೆಲ್ ಅನ್ನು ಯೂಸ್ ಮಾಡಿ ಗುದದ್ವಾರದ ಒಳಗೆ ಬೆರಳನ್ನು ಹಾಕಿ ಗುದದ್ವಾರ ನಾಳವನ್ನು ಪರೀಕ್ಷಿಸುತ್ತೇವೆ. ಇದರಲ್ಲಿ ಯಾವುದಾದರೂ ಗೆಡ್ಡೆ ಇದೆಯಾ ಅಥವಾ ರಕ್ತ ಸೋರುವಿಕೆ ಇದೆಯಾ ಅಂತ ಹೇಳಿ ನಾವು ನೋಡ್ಲಿಕ್ಕೆ ಸುಲಭವಾಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ ಎನೋಸ್ಕೋಪಿ ಅಂತ ಇದೆ. ಎನೋಸ್ಕೋಪಿ ಹೇಗೆ ಅಂತ ಹೇಳಿದ್ರೆ, ನಾವು ಗುದದ್ವಾರ ನಾಳದ ಒಳಗಡೆ ಕ್ಯಾಮರಾ ಅಥವಾ ಲೈಟ್ಗಳನ್ನು ಹಾಕಿ ನೋಡುವಂತದ್ದು. ಇದು ನಮಗೆ ಆಂತರಿಕ ಮೂಲವ್ಯಾಧಿ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ವಾ, ಒಳಗೆ ಇರುವ ಮೂಲ ವ್ಯಾಧಿಗಳನ್ನು ಅದರ ಸ್ಪಷ್ಟತೆಯನ್ನು ಕೊಡುತ್ತದೆ, ಅದರ ಮೂಲಗಳನ್ನು ಗೊತ್ತಾಗುತ್ತದೆ, ಅದರ ಯಾವ ಸ್ಥಳದಲ್ಲಿದೆ, ಅದು ಯಾವ ಗಾತ್ರದಲ್ಲಿದೆ, ಇದೆಲ್ಲ ಇದರ ಎಲ್ಲ ಬಗ್ಗೆ ನಮಗೆ ಒಂದು ವಿಷಯ ಗೊತ್ತಾಗುತ್ತದೆ. ಹಾಗೆಯೇ ಅತಿ ಅಗತ್ಯವಾಗಿರೋದು ಏನಂತ ಹೇಳಿದ್ರೆ, ನಮ್ಮಲ್ಲಿ ರಕ್ತ ಸೋರಿಕೆ ಬರ್ತಾ ಇದೆ, ಇದು ಮೂಲವ್ಯಾಧಿಯಿಂದ ಇರಬಹುದು ಅಥವಾ ಕ್ಯಾನ್ಸರಿಂದ ಇರಬಹುದು ಅಥವಾ ಇನ್ನಿತರ ತೊಂದರೆಗಳಿಂದ ಇರಬಹುದು. ಈ ತೊಂದರೆ ಕ್ಯಾನ್ಸರ್ ಅಥವಾ ಬೇರೆ ಯಾವುದೇ ತೊಂದರೆಯಿಂದ ರಕ್ತ ಬರ್ತಾ ಇದೆ ಅಂತ ಹೇಳುವುದನ್ನು ಗಮನಿಸಲು ನಮಗೆ ತುಂಬಾ ಸುಲಭ ಆಗ್ತದೆ. ಇನ್ನೊಂದು ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಸಿಗ್ಮೋಡೋಸ್ಕೋಪಿ ಅಥವಾ ಕೊಲೊನೋಸ್ಕೋಪಿ ಅಂತ ಹೇಳಿ ನಾವು ಮಾಡ್ತೇವೆ. ಇದು ಸಾಮಾನ್ಯವಾಗಿ 50 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಅಥವಾ ಕೊಲೊರೆಕ್ಟಲ್ ಕ್ಯಾನ್ಸರ್ ಕುಟುಂಬಿಕ ಇತಿಹಾಸ, ಈಗ ಅವರ ತಂದೆ ತಾಯಿ ಅಥವಾ ಅವರ ಮನೆಯಲ್ಲಿ ಯಾರಿಗಾದರೂ ಈ ತರದ್ದು ಕೊಲೊರೆಕ್ಟಲ್ ಕ್ಯಾನ್ಸರ್ ಇರುವ ಸಾಧ್ಯತೆ ಇದ್ದಲ್ಲಿ ಈ ತರ ಒಂದು ಪರೀಕ್ಷೆಯನ್ನು ನಾವು ಮಾಡುವಂತದ್ದು ಅತಿ ಅಗತ್ಯ. ಇದು ಕೊಲಾನ್ ಅಥವಾ ಗುದದ್ವಾರದ ಸಮಗ್ರ ಪರೀಕ್ಷೆ ಅಂತ ಹೇಳಿದ್ರೆ, ಒಳಗೆ ತನಕ ಹೋಗಿ ಅಲ್ಲಿ ಯಾವುದೇ ತೊಂದರೆ ಇದೆಯಾ, ಏನಾದ್ರೂ ಗೆಡ್ಡೆ ತರ ಇದೆಯಾ, ಯಾಕೆ ಈ ರಕ್ತ ಸೋರುವಿಕೆ ಇದೆ, ಅಥವಾ ಅಲ್ಲಿ ಇರುವ ಮೂಲವ್ಯಾಧಿ ಅಥವಾ ಬೇರೆ ತೊಂದರೆಗಳ ಗಂಭೀರತೆ ಬಗ್ಗೆ ನಮಗೆ ಖಚಿತಪಡಿಸಲು ತುಂಬಾ ಸಹಾಯವಾಗುತ್ತದೆ.
1: ಈಗ ಚಿಕಿತ್ಸೆಯ ಬಗ್ಗೆ ಮಾತಾಡುವಾಗ ಈ ಎಲ್ಲದಕ್ಕೂ ಚಿಕಿತ್ಸೆ ಒಂದೇ ರೀತಿ ಇರುತ್ತಾ ಅಥವಾ ಏನಾದರೂ ಅದರಲ್ಲಿ ವ್ಯತ್ಯಾಸಗಳಿರ್ತದೆ ಹೇಗೆ?
0: ಚಿಕಿತ್ಸೆಗೆ ಬಂದಾಗ ನಾವು ನೋಡ್ತೇವೆ ಹಲವಾರು ಜನರಲ್ಲಿ ಮೂಲವ್ಯಾಧಿ ಇರುತ್ತೆ. ಆದರೆ ಎಷ್ಟೋ ಜನ ಹೇಳ್ತಾರೆ, ನನಗೂ ಈ ತರ ತೊಂದರೆ ಇತ್ತು ಸುಮಾರು ವರ್ಷಗಳ ಮೊದಲೇ, ಆದರೆ ನಾನು ಏನು ಔಷಧಿ ಮಾಡಲಿಲ್ಲ, ನಾನು ಊಟದಲ್ಲಿ ವ್ಯತ್ಯಾಸ ಮಾಡಿಕೊಂಡೆ ಅಥವಾ ಸ್ವಲ್ಪ ನೀರು ಜಾಸ್ತಿ ಸೇವನೆ ಮಾಡಿದೆ, ಅದು ಅಲ್ಲಿಗೆ ರಕ್ತ ಸೋರುವಿಕೆ ಕಮ್ಮಿ ಆಯಿತು ಅಥವಾ ನೋವು ಕಮ್ಮಿ ಆಯಿತು, ಆದರೆ ಈ ಸತಿ ಕಮ್ಮಿ ಆಗಿಲ್ಲ ಅಂತೇಳಿ ನಮ್ಮಲ್ಲಿ ಬರ್ತಾರೆ. ಹಾಗೆ ನಾವು ನೋಡ್ಬೇಕಂತ ಹೇಳಿ ಆದ್ರೆ, ಮೊದಲಿನಿಂದಾಗಿ ಈ ಔಷಧವನ್ನು ಸೇವಿಸುವಂತದ್ದು, ಹೊಟ್ಟೆಗೆ ಔಷಧಿ ಕೊಡುವಂತದ್ದು ಅಥವಾ ಅಲ್ಲಿ ಸ್ಥಾನಿಕ ಚಿಕಿತ್ಸೆಯನ್ನು ಮಾಡುವಂತದ್ದು. ಆರಂಭಿಕ ಹಂತ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಗ್ರೇಡ್ 1 ಅಥವಾ 2 ಈ ಹೆಮರಾಯ್ಡ್ಸ್ ಅಥವಾ ಈ ಮೂಲವ್ಯಾಧಿಗಳಲ್ಲಿ ಸಾಮಾನ್ಯವಾಗಿ ನಾವು ಔಷಧಿಗಳಲ್ಲಿ ಗುಣಪಡಿಸಬಹುದು. ಹೇಗೆ ಅಂತ ಹೇಳಿದ್ರೆ, ನಮ್ಗೆ ಆಯುರ್ವೇದದಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ಎಲ್ಲ ಮೂಲವ್ಯಾಧಿಗೆ ಮೂಲ ಕಾರಣ ಅಂತ ಹೇಳಿದ್ರೆ ಆಮ ಅಂತ ಹೇಳಿದ್ರು. ಅಂದ್ರೆ ನಾವು ತಕೊಂಡ ಆಹಾರ ಜೀರ್ಣವಾಗದೆ ಗಟ್ಟಿಯಾಗಿ ಮಲವಿಸರ್ಜನೆ ಸರಿಯಾಗದೆ ಆಗಿರುವುದರಿಂದ ಆಗ್ತದೆ. ಹಾಗಾಗಿ ಅದನ್ನು ಸರಿಪಡಿಸಲು ದೀಪನ ಪಾಚನ ಅಂತ ಹೇಳಿದ್ರೆ, ಹಸಿವು ಮತ್ತು ಜೀರ್ಣ ಸರಿಯಾಗುವಂತಹ ಮತ್ತು ಮಲಬದ್ಧತೆಯನ್ನು ನಿವಾರಿಸುವಂತಹ ಔಷಧಿಗಳನ್ನು ಕೊಡ್ತೇವೆ. ಸಾಮಾನ್ಯವಾಗಿ ನಾವು ತ್ರಿಫಲಚೂರ್ಣ ಅಥವಾ ಅಗ್ನಿತುಂಡಿವಟಿ ಇವುಗಳನ್ನು ಹೇಳುತ್ತೇವೆ, ಅಥವಾ ಹಲವಾರು ಲೇಹ್ಯಗಳಿರಬಹುದು, ಕಾಂಕಾಯನ ಲೇಹ್ಯ ಅಥವಾ ಸೂರ್ಣಾದಿ ಲೇಹ್ಯ ಅಥವಾ ಚಿರಬಿಲ್ವಾದಿ ಲೇಹ್ಯ ಈ ತರ, ಅಥವಾ ಕೆಲವು ಕಷಾಯಗಳಲ್ಲಿ ಅಭಯಾರಿಷ್ಟ, ಚಿರಬಿಲ್ವಾದಿ ಕಷಾಯ ಈ ತರ ಇವುಗಳನ್ನು ಸೇವಿಸಬಹುದು. ಹಾಗೆಯೇ ಮಲವಿಸರ್ಜನೆಯು ಇನ್ನೂ ಸುಲಭವಾಗಲು ತ್ರಿಫಲಚೂರ್ಣ ಅಥವಾ ಹರಳೆಣ್ಣೆ ಇದರ ಪ್ರಯೋಗವನ್ನು ಸಹ ನಾವು ಹೇಳ್ತೇವೆ. ಇದು ಸಾಮಾನ್ಯವಾಗಿ ಕಾಣ್ತದೆ. ಮತ್ತೆ ನಮ್ಮ ಕೆಲವು ರೋಗಿಗಳಲ್ಲಿ ಹೇಗೆ ಇರ್ತದೆ ಅಂತ ಹೇಳಿದ್ರೆ, ಊತ ಜಾಸ್ತಿ ಇರ್ತದೆ, ಆ ಊತದಿಂದ ಅತಿಯಾದ ನೋವು ಇರ್ತದೆ, ಅವರಿಗೆ ದಿನನಿತ್ಯದ ಕೆಲಸವನ್ನು ಮಾಡ್ಲಿಕ್ಕಾಗಲ್ಲ, ಹಾಗೂ ರಕ್ತ ಸೋರುವಿಕೆ ಜಾಸ್ತಿ ಇರ್ತದೆ. ಇಂತಹ ಸಂದರ್ಭದಲ್ಲಿ ನಾವು ನಾಗಕೇಶರ ಅಥವಾ ಶುಂಠಿ ಇದನ್ನು, ಸುವರ್ಣಗೆಡ್ಡೆ ಇದರದನ್ನು ಅವರಿಗೆ ಜಾಸ್ತಿ ತಗೊಳ್ಳಿಕ್ಕೆ ಹೇಳ್ತವೆ. ಅಥವಾ ಒಣ ಅಂತ ಹೇಳಿದ್ರೆ ಅಥವಾ ಡ್ರೈ ಅರ್ಷಸ್, ಎಲ್ಲಿ ನಮಗೆ ಬ್ಲೀಡಿಂಗ್ ಕಮ್ಮಿ ಇರ್ತದೆ ಅಥವಾ ರಕ್ತ ಸೋರಿಕೆ ಇರುವುದಿಲ್ಲ ಅಂತದ್ರಲ್ಲಿ ಆರಗ್ವದಾದಿ ಕಷಾಯ ಇಂಥದ್ದುಗಳನ್ನು ನಾವು ವಿಶೇಷವಾಗಿ ಹೇಳ್ತೇವೆ. ಹಾಗೆಯೇ ವಿಶೇಷ ಆಯುರ್ವೇದ ವಿಧಾನಗಳು ಅಂತ ಹೇಳಿದ್ರೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಉಡುಪಿಯಲ್ಲಿ ಎಲ್ಲಾ ತರದ ಒಂದು ಮೂಲವ್ಯಾಧಿಗಳಿಗೆ ಚಿಕಿತ್ಸೆ ಇದೆ. ನಮ್ಮಲ್ಲಿ ಗ್ರೇಡ್ 2, 3 ಅಥವಾ 4 ಇವುಗಳಲ್ಲಿ ನಾವು ವಿಶೇಷವಾದ ಆಯುರ್ವೇದ ಚಿಕಿತ್ಸೆಯನ್ನು ಕೈಗೊಳ್ತೇವೆ. ಅದರಲ್ಲಿ ಮೊದಲನೇದಾಗಿ ಕ್ಷಾರಕರ್ಮ ಅಂತ ಹೇಳಿ ಮಾಡ್ತೇವೆ. ಈ ಕ್ಷಾರಕರ್ಮ ಅಂತ ಹೇಳೋದು ಒಂದು ಕ್ಷಾರ ಅಂತ ಹೇಳುವಂಥದ್ದು, ನಮ್ಮ ಒಂದು ಔಷಧಿಯನ್ನು ನಾವು ತಯಾರಿಸಿ ಒಳಗೆ ಅಂತ ಹೇಳಿದ್ರೆ ಗುದದ್ವಾರದ ಒಳಗಿರುವ ಮೂಲವ್ಯಾಧಿಗಳಲ್ಲಿ ಈ ಲೇಪನವನ್ನು ಹಚ್ಚುತ್ತೇವೆ. ಈ ಕ್ಷಾರಕರ್ಮದಲ್ಲಿ ಹೇಗೆ ಅಂತ ಹೇಳಿದ್ರೆ, ರಕ್ತ ಸೋರುವಿಕೆ ಇರುವಂತದ್ದನ್ನು ನಿಲ್ಲಿಸುತ್ತದೆ ಮತ್ತು ಆ ಮೂಲವ್ಯಾಧಿಯ ಗೆಡ್ಡೆಯನ್ನು ಸಂಪೂರ್ಣವಾಗಿ ಸುಟ್ಟು ಹಾಕುತ್ತದೆ. ಇನ್ನೊಂದು ಚಿಕಿತ್ಸೆ ಅಂತ ಹೇಳಿದ್ರೆ ಕ್ಷಾರಸೂತ್ರ ಅಂತ ಹೇಳಿ ಸಾಮಾನ್ಯವಾಗಿ ನೀವೆಲ್ಲರೂ ಕೇಳಿರ್ತೀರಿ.

0: ಮಂಗಳಸೂತ್ರ ಪ್ರಯೋಗ ಅಂತ ಹೇಳುವಂಥದ್ದು ಹೊರಗಡೆ ಬಾಹ್ಯ ಅರ್ಷಸ್ ಅಥವಾ ಮೂಲವ್ಯಾಧಿಯಲ್ಲಿ ನಾವು ಈ ನೂಲಿನಲ್ಲಿ ಅಳವಡಿಸಿಕೊಳ್ತೇವೆ. ಇದು ಹೊರಗಡೆ ಪ್ರೊಲ್ಯಾಪ್ಸ್ಡ್ ಆಗಿರುವಂತಹ ಅಥವಾ ಹೊರಬಂದಿರುವಂತಹ ಕೆಲವು ಅರ್ಷಸ್ಗಳಲ್ಲಿ ಅಥವಾ ಮೂಲವ್ಯಾಧಿಗಳಲ್ಲಿ ಉಪಯೋಗಿಸುತ್ತೇವೆ. ಸ್ಥಾನಿಕ ಅನಸ್ತೀಷ್ಯದಲ್ಲಿ ಮಾಡಿ ರೋಗಿಗಳನ್ನು ಅವತ್ತೇ ಮನೆಗೆ ಕಳಿಸಬಹುದು. ಹಾಗೆ ಇದೆ ಅಗ್ನಿಕರ್ಮ ಚಿಕಿತ್ಸೆ ಅಂತ ಹೇಳಿದ್ರೆ ಥರ್ಮಲ್ ಕಾಟರಿ ಅಥವಾ ಮೂಲವ್ಯಾಧಿಗೆ ಕರೆಂಟ್ ಅನ್ನು ಪಾಸ್ ಮಾಡಿ ಅದನ್ನು ಸಣ್ಣದಾಗಿ ಮಾಡುವಂತದ್ದು, ಅದನ್ನು ಗುಣಪಡಿಸುವಂತಹ ವಿಶೇಷ ಚಿಕಿತ್ಸೆಯು ನಮ್ಮಲ್ಲಿ ಇದೆ.
1: ಧನ್ಯವಾದಗಳು ಡಾಕ್ಟರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ.
0: ಧನ್ಯವಾದ ಸರ್.
2: ಇದುವರೆಗೆ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಕ್ಕೆ ಫಿಶರ್ಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
3: ಈಗ ನಮ್ಮ ಜೊತೆ ಇದ್ದಾರೆ ಶಲ್ಯ ತಂತ್ರ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಸಹನಾ ಕಾಮತ್ ಅವರು. ನಮಸ್ಕಾರ ಡಾಕ್ಟ್ರೆ.
4: ನಮಸ್ಕಾರ ಸರ್.
3: ನಾವು ಇವತ್ತು ಮಾತಾಡುವ ವಿಷಯ ಅಂತ ಹೇಳಿದ್ರೆ ಫಿಶರ್ ಅನ್ನುವಂತಹ ಕಾಯಿಲೆಯ ಬಗ್ಗೆ. ಸಾಮಾನ್ಯವಾಗಿ ಗುದದ್ವಾರದ ಎರಡು ಮೂರು ಕಾಯಿಲೆಗಳಿದ್ದಾವೆ, ಸಾಮಾನ್ಯ ಮನುಷ್ಯರಿಗೆ ಅದೆಲ್ಲ ಒಂದೇ ತರ ಅಂತ ಹೇಳುವಂತಹ ಒಂದು ಕಲ್ಪನೆ ಇದೆ. ಫಿಶರ್ ಅನ್ನುವಂತಹ ಕಾಯಿಲೆ ಇದು ಯಾವ ತರದ ಕಾಯಿಲೆ?
4: ಇದು ಗುದದ್ವಾರದಲ್ಲಿ ಬರುವಂತಹ ಚರ್ಮದ್ದು ಸಮಸ್ಯೆ. ಚರ್ಮ ಒಡೆತದೆ, ಮಲ ಏನಿದೆ ಅದು ಸ್ವಲ್ಪ ಗಟ್ಟಿಯಾಗಿ ಮತ್ತೆ ಒತ್ತಡಕ್ಕೆ ಒಳಗಾದ್ರೆ, ಅಂದ್ರೆ ಪೇಷಂಟ್ ಜಾಸ್ತಿ ಪ್ರೆಷರ್ ಕೊಟ್ರೆ ಅದು ಮೋಷನ್ ಬರುವಾಗ ಆ ಜಾಗದ್ದು ಚರ್ಮ ಹರಿದು ಅಲ್ಲಿಂದ ಸ್ವಲ್ಪ ರಕ್ತಸ್ರಾವ, ಅಲ್ಲಿಂದ ಸ್ವಲ್ಪ ನೋವು. ಯಾವ ತರದ ನೋವು ಅಂದ್ರೆ ಚುಚ್ಚಿದಾಗೆ ಇಲ್ಲ ಕತ್ತರಿಸಿದಾಗೆ ಅಷ್ಟು ನೋವು ಇದ್ದು ಅದು ಸಾಧಾರಣ ಒಂದು ಅರ್ಧ ಗಂಟೆಯಿಂದ ಸಾಧಾರಣ ಇಡೀ ದಿನ ತನಕ ಅಷ್ಟು ನೋವು ಇರುತ್ತೆ. ಪ್ಲಸ್ ಆ ಜಾಗದಲ್ಲಿ ಉರಿಯೂತ ಸಮೇತ ಇರುತ್ತೆ. ಅದ್ರ ಜೊತೆ ಕೆಲವು ಸಲ ಕೆಲವರಿಗೆ ಒಂದು ಸಣ್ಣ ಚರ್ಮದ್ದು ಅಂಕುರ ತರ ಹೊರಗೆ ಬರುತ್ತೆ.
3: ರಕ್ತಸ್ರಾವ ಆಗುವ ಬೇರೆ ಕಾಯಿಲೆಗಳು ಕೂಡ ಇದಾವೆ, ಆ ಕಾಯಿಲೆಗಳಿಗೂ ಇದಕ್ಕೂ ವ್ಯತ್ಯಾಸಗಳು ಹೇಗೆ ಗೊತ್ತಾಗುವಂತದ್ದು?
4: ಫಿಶರಿನ್ ಏನೋದಲ್ಲಿ ಆಗುವಂತದ್ ರಕ್ತಸ್ರಾವ ಮಲದ ಮೇಲೆ ಒಂದು ಗೆರೆ ತರ ಬರುತ್ತೆ, ಹೆಚ್ಚು ರಕ್ತಸ್ರಾವ ಏನು ಆಗುದಿಲ್ಲ. ಈಗ ಬೇರೆ ರೋಗಗಳಲ್ಲಿ ಪೈಲ್ಸ್ ಅಲ್ಲಿ ಸಾಧಾರಣ ಒಂದು ಬಿಂದು ಬಿಂದು ತರ ಬಿದ್ದು ಒಂದು ರಾಶಿ ರಕ್ತ ಹೋಗುವ ಸಾಧ್ಯತೆ ಇರ್ತದೆ. ಕ್ಯಾನ್ಸರ್ ಸಮೇತ ರಕ್ತಸ್ರಾವವನ್ನು ಮಾಡಿಸ್ತದೆ. ಅದು ಬಹಳ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮಲಸ ಒಂದು ದ್ರವ ರೂಪದಲ್ಲಿ ಹೋಗಿ ರಾಶಿ ರಕ್ತ ಅದರ ಜೊತೆ ಹೋಗುವಂತದ್ದು, ಇದು ಕ್ಯಾನ್ಸರ್ ರೋಗದ ಲಕ್ಷಣ. ಫಿಸ್ಟುಲಾದಲ್ಲಿ ಆಗುವಂತದ್ದು ಕೀವು, ಅದರ ಜೊತೆ ಸ್ವಲ್ಪ ರಕ್ತ ಹೋಗುವಂತದ್ದು, ಒಂದು ಬೊಟ್ಟ ಅಷ್ಟೇ ರಕ್ತ ಹೋಗ್ಬೋದು ಅದರಲ್ಲಿ. ಈಗ ನಮ್ಮ ಫಿಶರ್ ಅಲ್ಲಿ ಮಲದ ಮೇಲೆ ಗೆರೆ ಎಳೆದಾಗೆ ರಕ್ತ ಹೋಗ್ತದೆ.
3: ಈಗ ಈ ಕಾಯಿಲೆ ಬರ್ಲಿಕ್ಕೆ ಮುಖ್ಯವಾಗಿ ಏನು ಕಾರಣಗಳು?
4: ಒಂದು ದೇಹದ ಶುಷ್ಕತೆ, ಅಂದ್ರೆ ಕರೆಕ್ಟ್ ಆಗಿ ನೀರ್ ಕುಡಿಯದೆ ಇರುವಂತದ್ದು, ಹಾಲು ಇಲ್ಲ ತೇವಾಂಶ ಇರುವಂತದ್ದು, ತುಪ್ಪ ಇರ್ಬೋದು, ಎಣ್ಣೆ ಪದಾರ್ಥ ಇರ್ಬೋದು, ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡಿ ತಗೊಳ್ಳದೆ ಇರುವುದು ಆಹಾರದಲ್ಲಿ, ಇಲ್ಲ ಅತಿ ಉಪವಾಸ, ವಾತದೋಷಕ್ಕೆ ಜಾಸ್ತಿ ಮಾಡುವಂತದ್ದು ಆಹಾರಗಳು ಕರೆದ ವಸ್ತು ಇರ್ಬೋದು, ಇಲ್ಲ ತೀರಾ ಒಣ ವಸ್ತು ಇರ್ಬೋದು, ಇಲ್ಲ ಜಾಸ್ತಿ ಉಪವಾಸ ಮಾಡುವಂತದ್ದು ಇರ್ಬೋದು, ಇಂಥದ್ದೆಲ್ಲ ವಾತದೋಷ ಜಾಸ್ತಿ ಮಾಡಿಸ್ತದೆ. ಪ್ಲಸ್ ಕೆಲವರಿಗೆ ಅತಿಸಾರ ಸ್ಟಾರ್ಟ್ ಆಗ್ತದೆ, ಅತಿಸಾರ ಆದಾಗ ಸಹ ಹೀಗೆ ಒಂದು ಫಿಶರಿನೇನು ಆ ಜಾಗದ್ದು ಚರ್ಮ ಒಡೆತಕ್ಕೆ ಒಳಗಾಗುವಂಥದ್ದು ಅದು ಸಹ ಇರ್ತದೆ. ಮತ್ತೆ ನಾರಿನಂಶ ಕಮ್ಮಿ ತಿನ್ನೋದ್ರಿಂದ ಹೀಗಾಗೋದು, ಇಂಥದ್ದೆಲ್ಲ ಕಾರಣಗಳಿಂದ ಫಿಶರಿನೇನು ಬರ್ತದೆ.
3: ಈಗ ಇದು ಯಾವ ವಯಸ್ಸಿನವರಲ್ಲಿ ಬರ್ತದೆ ಅಂತ ಏನಾದರೂ, ಇಂಥದ್ದೇ ವಯಸ್ಸಿನಲ್ಲಿ ಹೀಗೆ ಬರ್ತದೆ ಇಂಥದ್ದೇನಾದ್ರೂ ಉಂಟಾ?
4: ಅಂದ್ರೆ ಫಿಸಿಕಲ್ ಎಕ್ಸಸೈಸಸ್ ಏನ್ ಹೇಳ್ತೇವೆ ನಾವು, ಅವೆಲ್ಲ ಅತಿ ಮಾಡಿದ್ರೆ ಇಲ್ಲ ಮಾಡದೇ ಇದ್ದಲ್ಲಿ ಇಂಥದೆಲ್ಲ ಆಗುವ ಸೆಡೆಂಟರಿ ಲೈಫ್ ಸ್ಟೈಲ್, ಒಂದೊಮ್ಮೆ ತಿನ್ನುವಂಥದ್ದು ತಿಂದು ಅಲ್ಲೇ ಮಲಗುವಂಥದ್ದು, ಇಂಥವರಲ್ಲಿ ಇಂಥದೆಲ್ಲ ಕಂಡು ಬರುವ ಸಾಧ್ಯತೆ ಇದೆ. ಮತ್ತೆ ಇದು ಲೈಫ್ ಸ್ಟೈಲ್ ಮಾಡಿಫೈ ಮಾಡಿದ್ರೆ ಕರೆಕ್ಟ್ ಆಗುವಂಥದ್ದು ಡಿಸೀಸ್. ಮತ್ತೆ ಇದರಲ್ಲಿ ವಯೋಮಿತಿ ಏನೂ ಇಲ್ಲ, ಸ್ವಲ್ಪ ಗರ್ಭಿಣಿಯರಲ್ಲಿ ಸಹ ಇಂಥದ್ದು ಕಂಡು ಬರುವ ಸಾಧ್ಯತೆ ಇದೆ. ಗರ್ಭಿಣಿಯರಲ್ಲಿ ಸರ್ವೆ ಸಾಮಾನ್ಯವಾಗಿ ಮೋಷನ್ ಸ್ವಲ್ಪ ಹಾರ್ಡ್ ಹೋಗ್ತದೆ, ಒಂದ ಗರ್ಭಿಣಿ ಫಿಸಿಯಾಲಜಿ ಹಾಗೆ ಇರ್ತದೆ, ಇಲ್ಲ ಅವರಿಗೆ ಕೊಟ್ಟಿರುವಂತದ್ದು ರಕ್ತ ಜಾಸ್ತಿ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು ಕಬ್ಬಿಣದ ಅಂಶದ ಮಾತ್ರೆಗಳಿಂದ ಸಹ ಹಾಗೆ ಆಗುವ ಸಾಧ್ಯತೆ ಇರ್ತದೆ.
3: ಈಗ ಬೇರೆ ಯಾವುದಾದ್ರೂ ಕಾಯಿಲೆ ಇದ್ರೆ ಆ ಕಾಯಿಲೆಯಿಂದ ಇದು ಬರುವಂತಹ ಚಾನ್ಸಸ್ಗಳು ಉಂಟಾ?
4: ಅತಿಸಾರ ಇಲ್ಲ ಮಲಬದ್ಧತೆ ಅವು ಕಾಯಿಲೆ ಅಂತ ಹೇಳಲಿಕ್ಕೆ ಆಗಲ್ಲ, ಅವು ಲಕ್ಷಣವು ಪ್ಲಸ್ ಇದಕ್ಕೆ ಫಿಶರಿಗೆ ಒಂದು ಕಾರಣ ಸಮೇತ.
3: ಔಷಧಗಳಿಂದ ಈ ತರ ಆಗುವಂತದ್ದುಂಟಾ?
4: ಔಷಧ ನಾವು ಸರ್ವೆ ಸಾಮಾನ್ಯ ಓಪಿಡಿಗಳಲ್ಲಿ ಬಂದ ಪೇಷಂಟ್ಸ್ ಅವ್ರು ಮಾತಾಡುವಂತದ್ದೆಲ್ಲ ಕೇಳುವಾಗ, ಒಂದ ಆಂಟಿ ಡಿಪ್ರೆಸೆಂಟ್ ಅಂದ್ರೆ ನಿದ್ರೆ ಬರದೇ ಇದ್ದಾಗ ಮಾತ್ರೆ ತಗೊಳ್ಳುವವರಲ್ಲಿ ಇಂಥದ್ದು ಜಾಸ್ತಿ ಕಂಡು ಬಂದಿವೆ. ಅದರ ಜೊತೆ ಯಾರು ಕ್ಯಾಲ್ಸಿಯಂ ಮಾತ್ರೆ ಅವರಿಗೆ ಮಲಬದ್ಧತೆ ಕಂಡು ಬರ್ತದೆ. ಮತ್ತೆ ಇಂಥದ್ದೆಲ್ಲ ಸಾಮಾನ್ಯವಾಗಿ ಚಿರ ಆಗುವಂಥದ್ದು ಎಲ್ಲ ಕಂಡು ಬಂದಿದೆ. ರಕ್ತ ಜಾಸ್ತಿ ಆಗ್ಲಿಕ್ಕೆ, ಹಿಮೋಗ್ಲೋಬಿನ್ ಜಾಸ್ತಿ ಆಗ್ಲಿಕ್ಕೆ, ಕಬ್ಬಿಣದ ಅಂಶ ಇರುವ ಮಾತ್ರೆಗಳಿಂದ ಸಹ ಕೆಲವರಿಗೆ ಮೋಷ

0: ಹಾರ್ಡ್ ಆಗಿ ಅವರಿಗೆ ಅಲ್ಲಿ ರಕ್ತ ಬರುವಂತದ್ದು ಸಾಧ್ಯತೆ ಇರ್ತದೆ.
1: ಈಗ ಇದು ಒಂದು ಮೊದಲಿಗೆ ಕಾಣಿಸಿಕೊಂಡಾಗ ಪೇಷಂಟ್ ಏನ್ ಮಾಡಬೇಕು?
0: ಮೊದಲಿಗೆ ಕಾಣಿಸಿಕೊಂಡಾಗ ಅವರಿಗೆ ಈಗ ಡಾಕ್ಟರ್ ಹತ್ರ ಬರ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿಕ್ಕೆ ಇರ್ಬೋದು. ಮನೆಯಲ್ಲಿ ಇಮಿಡಿಯೇಟ್ ಆಗಿ ಒಂಚೂರು ನೋವು ಕಮ್ಮಿ ಮಾಡ್ಲಿಕ್ಕೆ, ನಿವಾರಣೆ ಮಾಡ್ಕೊಳ್ಳಿಕ್ಕೆ ಒಂದು ಹದ ಬಿಸಿ ಇರುವಂತದ್ ನೀರಿದು ಒಂದು ಟಬ್ ಸ್ವಲ್ಪ ಉಪ್ಪು ಹಾಕಿ ಅದರೊಳಗೆ ಕುಳಿತುಕೊಂಡು ಆವಾಗ ಅವರಿಗೆ ಅಲ್ಲಿ ರಿಲ್ಯಾಕ್ಸ್ ಸ್ಪಿಂಕ್ಟರ್ ಅಂತ ಹೇಳ್ತೇವೆ ನಾವು, ಇಂಟರ್ನಲ್ ಸ್ಪಿಂಕ್ಟರ್ಸ್, ಅವು ಮಾಂಸ ಪೇಶಿಗಳು ಅವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತವೆ, ನೋವು ಸ್ವಲ್ಪ ಮಟ್ಟಿಗೆ ಇಮಿಡಿಯೇಟ್ ಆಗಿ ಕಮ್ಮಿ ಆಗ್ತದೆ. ಅವರಿಗೆ ಸ್ವಲ್ಪ ಟೈಮ್ ಸಿಗ್ತದೆ ಡಾಕ್ಟರ್ ಹತ್ರ ಬರ್ಲಿಕ್ಕೆ, ಇಲ್ಲ ಆ ಜಾಗಕ್ಕೆ ಸ್ವಲ್ಪ ಎಣ್ಣೆ ದಂಶ ಮುಟ್ಟಿಸಿಕೊಳ್ಬಹುದು.
1: ಈ ತರ ರಕ್ತ ಹೋದಾಗ ಪೇಷಂಟ್ಗಳು ಬರುವುದಿಲ್ಲ, ನಾಳೆ ಇದು ಸರಿ ಆಗ್ತದೆ, ನಾಳೆದು ಸರಿ ಆಗ್ತದೆ ಅಂತ ಸುಮಾರು ಹೀಗೆ ಸ್ವಲ್ಪ ಸಮಯ ಆದ್ರೆ ಇದು ಮುಂದೆ ಏನಾದ್ರೂ ಬೇರೆ ಟರ್ನ್ ಆಗುವಂತಹ ಚಾನ್ಸ್, ಬೇರೆ ಏನಾದ್ರೂ ಆಗುವಂತಹ ಒಂದು ಅವಕಾಶ ಉಂಟಾ?
0: ಕರೆಕ್ಟ್ ಫಿಷರಿನೇನೋ ಹೌದಾ ಅಲ್ವಾ ಅಂತ ಒಂದು ಸಲ ಬಂದು ಡಾಕ್ಟರಿಗೆ ತೋರಿಸಿ ಅದು ಅವ್ರು ಪರೀಕ್ಷಿಸಿ ಕರೆಕ್ಟ್ ಡಯಾಗ್ನೋಸಿಸ್ ಆಗದೆ ಅವರೇ ಕನ್ಕ್ಲೂಡ್ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ನಾವು ಮಾಹಿತಿ ಹಂಚ್ತಾ ಇದ್ದೇವೆ, ಆದ್ರೂ ಈ ಮಾಹಿತಿ ಪ್ರಕಾರ ಹಾಗೆ ಇತ್ತು ಹೀಗಿತ್ತು ಅಂತ ಅವರು ಭಾವಿಸ್ಕೊಳ್ಲಿಕ್ಕಿಲ್ಲ, ಅವ್ರು ಬರ್ಲೇಬೇಕಾಗ್ತದೆ. ಇನ್ ಕೇಸ್ ಅವ್ರು ಬರದೆ ಜಾಸ್ತಿ ದಿನ ತಳ್ಳಿದ್ರೆ ಒಂದ ಅವರಿಗೆ ಆ ಜಾಗದಲ್ಲಿ ಕುರ ಬರುವಂತದ್ದು, ಇಲ್ಲ ಆ ಜಾಗದಲ್ಲಿ ಅವರಿಗೊಂದು ಚರ್ಮದ ಅಂಕುರ ದೊಡ್ಡದಾಗಿ ಬೆಳೆಯುವಂತದ್ದು, ಅದು ಆಪರೇಷನ್ ಮಾಡದೆ ಸರ್ಜರಿ ಮಾಡದೆ ಅದು ಆ ಜಾಗದಿಂದ ಹೋಗುದಿಲ್ಲ. ಮತ್ತೆ ಅವರಿಗೆ ಆ ಜಾಗದಲ್ಲೇ ಪುನಃ ಈಗ ಅದು ಒಂದು ಸಲ ಅವರಿಗೆ ಉತ್ಪತ್ತಿ ಆದ್ರೆ ಅದು 21 ದಿನ ಹಾಗೆ ಇರಬಹುದು. ಮೆಡಿಸಿನ್ ಇಂದ ಸಹ ಮೆಡಿಸಿನ್ ಇಲ್ಲದೆ ತನ್ನಷ್ಟಕ್ಕೆ ಗಾಯ ಎಂಚಿರ ಆಗಿದೆ, ಅದು 21 ದಿನದಲ್ಲಿ ಗುಣ ಆಗ್ತದೆ. ಇನ್ ಕೇಸ್ ಅವ್ರ ಮುಂದಕ್ಕೆ ಸಹ ಮಸಾಲೆ ಪದಾರ್ಥ ಕರ್ದ ವಸ್ತು ಅದೆಲ್ಲ ಜಾಸ್ತಿ ತಿಂದ್ರೆ ಮೋಷನ್ ಹಾರ್ಡ್ ಹೋಗಿ ಪುನಃ ಅವರಿಗೆ ಇಂಥದ್ದು ಆಗುವ ಸಾಧ್ಯತೆ ಇದೆ.
1: ಈಗ ಒಂದ್ಸಲ ಇದು ಆದ ಮೇಲೆ ನಿಮ್ಮಲ್ಲಿಗೆ ಬಂದ್ರೆ ಇದಕ್ಕೆ ಚಿಕಿತ್ಸೆ ಯಾವ ತರ?
0: ಇದರಲ್ಲಿ ಚಿಕಿತ್ಸೆ ಕೊಡುವಾಗ ಎರಡು ವಿಧದ್ದು ಫಿಷರಿನೇನೋ ಇವೆ. ಒಂದು ಅಕ್ಯೂಟ್ ಅಂತ ಹೇಳ್ತೇವೆ, ಸದ್ಯ ಇತ್ತೀಚೆಗೆ ಆಗಿದ್ದು ಒಂದು ವಾರದೊಳಗೆ ಆಗಿ ಒಂದು ಪೇಷಂಟ್ ನಮ್ಮ ಹತ್ರ ಬಂದ್ರೆ ಅದನ್ನ ನಾವು ಡಯಾಗ್ನೋಸ್ ಮಾಡುವಾಗ ಅಕ್ಯೂಟ್ ಫಿಷರ್ ಅಂತ ಹೇಳ್ತೇವೆ. ಕ್ರಾನಿಕ್ ಫಿಷರ್ ಅಂತ ಇನ್ನೊಂದು ವಿಂಗಡಣೆ ಇದೆ. ಕ್ರಾನಿಕ್ ಫಿಷರ್ ಅಂದ್ರೆ ದೀರ್ಘಕಾಲದಿಂದ ಅವರಿಗೆ ಆಗ್ತಾ ಇದೆ, ಅದು ಆಗಿ ಸ್ವಲ್ಪ ದಿನ ಆರಾಮಿದ್ದು ಪುನಃ ಅವರಿಗೆ ಪುನಃ ಫಿಷರಿನೇನೋ ಆಗುವವರಿಗೆ ಕ್ರಾನಿಕ್ ಫಿಷರಿನೇನೋ ಅಂತ ಹೇಳ್ತೇವೆ. ಈಗ ಅಕ್ಯೂಟ್ ಅವರಿಗೆ ನಾವು ಇಮಿಡಿಯೇಟ್ ಆಗಿ ಮೆಡಿಸಿನ್ಸ್ ಕೊಡುವಂತದ್ದು, ಓರಲ್ ಮೆಡಿಕೇಶನ್ ಅಂತ ಹೇಳ್ತೇವೆ, ಮೆಡಿಸಿನ್ ಕೊಡುವಂತದ್ದು. ಅಪ್ಲಿಕೇಶನ್ ಅಂದ್ರೆ ಆ ಜಾಗಕ್ಕೆ ಏನಾದ್ರೂ ಹಚ್ಚಿಕೊಳ್ಳಿಕ್ಕೆ ಕೊಡುವಂತದ್ದು, ಇಲ್ಲ ಕುತ್ಕೊಳ್ಳಿಕ್ಕೆ ನಮ್ಮದು ಮೆಡಿಕೇಟೆಡ್ ಕಷಾಯ ಔಷಧೀಯ ಕಷಾಯ ಕೊಡುವಂತದ್ದು ಅವು ಮಾಡ್ತೇವೆ. ಕ್ರಾನಿಕ್ ಫಿಷರಿಗಾಗುವಾಗ ಸರ್ವೇ ಸಾಮಾನ್ಯ ಅವರಿಗೆ ಒಂದು ಚರ್ಮ ಅಂಕುರ ಬೆಳೆದಿರ್ತದೆ, ಆ ಬೆಳೆದಿರೋ ಚರ್ಮ ಅಂಕುರ ತೆಗಿಬೇಕಾದ್ರೆ ಸರ್ಜರಿ ಬೇಕೇ ಬೇಕಾಗ್ತದೆ. ಏನು ಹಚ್ಕೊಂಡ್ರು ಏನು ಹೊಟ್ಟೆಗೆ ಮದ್ದು ತಗೊಂಡ್ರು ಆ ಅಂಕುರ ಹೋಗುದಿಲ್ಲ. ನೋವೇನಾದ್ರೂ ಇದ್ರೆ ಮೋಷನ್ ಏನಾದ್ರೂ ಮಲಬದ್ಧತೆ ಏನಾದ್ರೂ ಇದ್ರೆ ಅವೆಲ್ಲ ಕ್ಲಿಯರ್ ಆಗ್ತದೆ. ನಾವು ಕ್ರಾನಿಕ್ ಫಿಷರಿನ ಏನೋಗೆ ಮೆಡಿಸಿನ್ ಕೊಡ್ತೇವೆ ಪ್ಲಸ್ ಸರ್ಜರಿ ಸಹ ಮಾಡಿಸ್ತೇವೆ.
1: ಈ ಆಯುರ್ವೇದದಲ್ಲಿ ಕೂಡ ಸರ್ಜರಿ ಅನ್ನುವಂಥದ್ದು ಉಂಟಾ ಅನ್ನುವಂಥದ್ದು? ಸಾಮಾನ್ಯವಾಗಿ ಆಯುರ್ವೇದ ಅಂದ್ರೆ ಔಷಧ ಕೊಟ್ಟು ಗುಣ ಮಾಡ್ತಾರೆ ಅಂತ ಇರ್ತದೆ.
0: ಆಯುರ್ವೇದದಲ್ಲಿ ಶಲ್ಯತಂತ್ರ ವಿಭಾಗ ಅಂತ, ಜನರಲ್ ಸರ್ಜರಿ ವಿಭಾಗ ಅಂತಾನೆ ಇದೆ. ನಾನು SDM ಆಯುರ್ವೇದ ಹಾಸ್ಪಿಟಲ್ ಅಂಡ್ ಕಾಲೇಜ್ ಇದು ಅಸಿಸ್ಟೆಂಟ್ ಪ್ರೊಫೆಸರ್. ಇಲ್ಲಿ ನಮ್ಗೆ ಶಲ್ಯತಂತ್ರ ವಿಭಾಗ ಅಂತ ಹೇಳುವಂತದ್ದು ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಂತಾನೆ ಇದೆ. ಇಲ್ಲಿ ನಾವು ಇಂಥದ್ದು ಕೇಸಸ್ ಗಳಿಗೆ ಬೇಸ್ಡ್ ಆನ್ ಇದು ಅಕ್ಯೂಟಾ ಕ್ರಾನಿಕಾ ಅಂತ ನೋಡಿ ಅದಕ್ಕೆ ಸೂಕ್ತ ಪರೀಕ್ಷೆ ನಡೆಸಿ ಅದಕ್ಕೆ ಸೂಕ್ತವಾದದ್ದು ಚಿಕಿತ್ಸೆ ಸಹ ಕೊಡ್ತೇವೆ. ಇಲ್ಲಿ
1: ಈಗ ಒಂದ್ಸಲ ನೀವು ಶಸ್ತ್ರಚಿಕಿತ್ಸೆ ಮಾಡಿ ಅದರ ನಂತರ ಅವರಿಗೆ ಪೇಷಂಟ್ ಮನೆಗೆ ಹೋಗುವಾಗ ನೀವು ಏನು ಅಡ್ವೈಸ್ ಕೊಡ್ತೀರಿ?
0: ಆವಾಗ ಅವರಿಗೆ ಪಥ್ಯ ಅಪಥ್ಯ ಅಂತ ಹೇಳುವಂತದ್ದು ತುಂಬಾ ಅನುಕೂಲಕರ ಆಗ್ತದೆ. ಅಪಥ್ಯ ಫಸ್ಟ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಅವರು ಆದಷ್ಟು ಮಸಾಲೆ ಪದಾರ್ಥ ಕರಿದ ಪದಾರ್ಥ ಆಹಾರದಲ್ಲೆಲ್ಲ ಆದಷ್ಟು ಕಮ್ಮಿ ಮಾಡಬೇಕು. ನಾವು ಏನ್ ರೆಡ್ ಮೀಟ್ ಅಂತ ಹೇಳ್ತೇವೆ, ಇಲ್ಲ ಚಿಕನ್, ಕೆಲವರಿಗೆ ಚಿಕನ್ ಇದ್ದು ದಿನ ತಿನ್ಬೇಕಂತ ಅವರಿಗೊಂದು ಮನಸ್ಸಲ್ಲಿ ಇರ್ತದೆ, ಅಂಥದ್ದೆಲ್ಲ ಮಾಡಿಕೂಡ್ದು. ಯಾಕಂದ್ರೆ ಇಂಥದೆಲ್ಲ ವಸ್ತುಗಳಿಂದ ಪ್ರೋಟೀನ್ ರಿಲೀಸ್ ಆಗ್ತದೆ, ಪ್ಲಸ್ ಅವರಿಗೆ ಮೋಷನ್ ಸಹ ಹಾರ್ಡ್ ಆಗ್ತಾ ಹೋಗ್ತದೆ, ಮಲಬದ್ಧತೆ ಕಾನ್ಸ್ಟಿಪೇಷನ್ ಇಲ್ಲ ಅಂಥದ್ದೇನಾದ್ರೂ ಆದ್ರೆ ಇದು ಪುನಃ ಉತ್ಪತ್ತಿ ಆಗುವ ಸಾಧ್ಯತೆ ಇರ್ತದೆ. ಒಂದು ಇನ್ನೊಂದು ಆದಷ್ಟು ಅವರು ನೀರನ್ನ ಕುಡಿಬೇಕಾಗ್ತದೆ. ನೀರಿನ ಅಂಶ ಇರುವಂತದ್ದು ದಿನ ಒಂದು ಲೋಟ ತಕ್ರ ಅಂದ್ರೆ ಮಜ್ಜಿಗೆ ಕುಡಿಲೇಬೇಕು. ಮತ್ತೆ ಹಾಲು ಹಾಗೂ ಅದರ ಉತ್ಪನ್ನಗಳು, ತುಪ್ಪ ಇರ್ಬೋದು, ಹಾಲು ಇರ್ಬೋದು, ಇಲ್ಲ ಸ್ವಲ್ಪ ಬೆಣ್ಣೆ ಇರ್ಬೋದು, ಸ್ವಲ್ಪ ಪ್ರಮಾಣದಲ್ಲಿ ದಿನ ಊಟದಲ್ಲಿ ಇಲ್ಲ ಆಹಾರದಲ್ಲಿ ಸೇವಿಸಬೇಕು. ಮತ್ತೆ ವಿಹಾರ ಅಂತ ಹೇಳುವಾಗ ಆಕ್ಟಿವಿಟೀಸ್, ನಮ್ಮ ಆಕ್ಟಿವಿಟೀಸ್ ಹೇಗಿರಬೇಕು, ಲಘು ಎಕ್ಸಸೈಸ್, ಲಘು ವ್ಯಾಯಾಮ ಮಾಡಬೇಕು ಅವರು. ನಿದ್ರೆ ಒಳ್ಳೇದಾಗಿರ್ಬೇಕು ಅವ್ರದ್ದು, ನಿದ್ರೆ ಸರ್ವೇ ಸಾಮಾನ್ಯ 5 ಗಂಟೆಯಿಂದ 6 ಗಂಟೆ ಮಾಡಲೇಬೇಕು ಅವರು. ಮಸಾಲ ಕರಿದ ಪದಾರ್ಥ ಅವರು ತಿನ್ನಲೇಬಾರದು, ಯಾಕಂದ್ರೆ ಅದರಿಂದ ಮೋಷನ್ ಅಂದ್ರೆ ಮಲ ಸ್ವಲ್ಪ ಕಠಿಣ ಆಗಿ ಗಾಢ

0: ವಾಗಿ ಅವರಿಗೆ ಮಲ ಹೊರಗೆ ಹಾಕುವಾಗ ಚರ್ಮ ಹರಿದು ರಕ್ತಸ್ರಾವ ಆಗ್ತದೆ. ಇನ್ನೊಂದು, ಅವರು ಮೋಷನ್ ಬಂದ ಕೂಡಲೇ, ಅದು ಏನು ಅರ್ಜಿ ಅಂತ ಹೇಳ್ತೇವೆ, ಡೆಫಿಕೇಶನ್ ಅರ್ಜಿ, ಬಂದ ಕೂಡಲೇ ಮೋಷನ್ ಮಾಡಬೇಕು, ಅವರು ತಡ್ಕೊಳ್ಳಿಕ್ಕಿಲ್ಲ. ಮತ್ತೆ ಮೋಷನ್ ಬರದೇ ಹೋಗಿ ಟ್ರೈ ಮಾಡುವಂಥದ್ದು, ಜಾಸ್ತಿ ಬಿಕ್ಕುವಂಥದ್ದು ಅದು ಮಾಡಲಿಕ್ಕಿಲ್ಲ. ನಿದ್ರೆ ಕಮ್ಮಿ ಮಾಡುವಂಥದ್ದು, ಈಗ ನೈಟ್ ಡ್ಯೂಟಿ ಇರ್ತದೆ, ಆದ್ರೂ ಡೇ ಟೈಮಲ್ಲಿ ನಿದ್ರೆ ಮಾಡಿ ಸ್ವಲ್ಪ ಕಾಂಪನ್ಸೇಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಇಲ್ಲದಿದ್ದರೆ ಮೋಷನ್ ಹಾರ್ಡ್ ಆಗ್ತದೆ, ಇಲ್ಲ ಮಲ ಏನಿದೆ ಅದು ತುಂಬ ಗಟ್ಟಿಯಾಗಿ ಹೊರಗೆ ಬರ್ತದೆ. ಏನಕ್ಕೋ ಒಂದು ಕಾರಣಗಳಿಂದ ನೀರು ಕುಡಿಯದೇ ಇರುವುದು, ಹಾಗೆಲ್ಲ ಮಾಡಕೂಡದು.
1: ಈಗ ಒಟ್ಟಾರೆಯಾಗಿ ಹೇಳುವುದಿದ್ರೆ, ಸಾಮಾನ್ಯವಾಗಿ ಕಾಯಿಲೆ ಬಾರದ ಹಾಗೆ ಜನರು ಹೇಗೆ ಇದರ ಬಗ್ಗೆ ಒಂದು ಗಮನ ಹರಿಸಬೇಕು?
0: ಇದಕ್ಕೆ ಅವರು ಪಥ್ಯ ಪಾಲನೆ ಮಾಡಬೇಕಾಗ್ತದೆ. ಪಥ್ಯಗಳಲ್ಲಿ ಆಹಾರ ಪಥ್ಯ ಇದೆ, ವಿಹಾರಜ ಪಥ್ಯ ಇದೆ. ಆಹಾರಜ ಪಥ್ಯಗಳಲ್ಲಿ ಅವರು ಸಾಕಷ್ಟು ನೀರು ಕುಡಿಯುವಂಥದ್ದು, ಮಿನಿಮಮ್ ಒಂದು 2 liters ಆದರೂ ನೀರು ಕುಡಿಲೇಬೇಕಾಗ್ತದೆ. ಹಾಲು ಹಾಗೂ ಅದರ ಉತ್ಪನ್ನಗಳು, ದಿನ 1 glass ಮಜ್ಜಿಗೆಯನ್ನು ಕುಡಿಬೇಕು, ಹಾಲು ಕುಡಿಬೇಕು, ಸ್ವಲ್ಪ ಬೆಣ್ಣೆ ಹಾಗೂ ಸ್ವಲ್ಪ ತುಪ್ಪ ಆಹಾರದಲ್ಲಿ ಸೇವಿಸಬೇಕು. ದಿನನಿತ್ಯ ನಮ್ಮ ಆಕ್ಟಿವಿಟೀಸ್ ಹೇಗಿರ್ಬೇಕಂದ್ರೆ, ದಿನ ಲಘು ವ್ಯಾಯಾಮ ಮಾಡಬೇಕಾಗ್ತದೆ, ವಾಕಿಂಗ್ ಇರ್ಬೋದು ಇಲ್ಲ ಲಘು ವ್ಯಾಯಾಮ, ನಿಮಗೆ ಎಷ್ಟು ಆಗ್ತದೆ ಅಷ್ಟು, ನಿಮ್ಮ ತಾಕತ್ ಎಷ್ಟಿದೆ ಅಷ್ಟು. ಮತ್ತೆ ನಿದ್ರೆ ಸಾಧಾರಣವು 5 ಗಂಟೆಯಿಂದ 6 ಗಂಟೆ ನಿದ್ರೆ ರಾತ್ರಿ ಕಂಪಲ್ಸರಿ ಆಗಲೇಬೇಕು. ಇನ್ ಕೇಸ್ ನೈಟ್ ಡ್ಯೂಟಿ ಶಿಫ್ಟ್ ಇಂದಾಗಿ ಮಾಡ್ಲಿಕ್ಕೆ ಆಗದಿದ್ರೆ ಡೇ ಟೈಮ್ ನೆಕ್ಸ್ಟ್ ಡೇ ಸ್ವಲ್ಪ ಅದರದ್ದು ಅರ್ಧ ಮಿತಿಯಾದರೂ ಆಗಬೇಕಾಗ್ತದೆ. ಈಗ ನಾವು ಹೇಗೆ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಅದು ಸಹ ಇದಕ್ಕೆ ಕೌಂಟ್ ಆಗುವಂಥದ್ದು ವಿಷಯಗಳು. ಶಾಂತ ಚಿತ್ತದಲ್ಲಿ ಸ್ವಲ್ಪ ಸ್ವಲ್ಪನೇ ಒಳ್ಳೆ ಜಗಿದು ಊಟ ಮಾಡಬೇಕಾಗ್ತದೆ. ಘನ ಆಹಾರ ಹೊಟ್ಟೆಯ 1/2 ಭಾಗದಷ್ಟು, ದ್ರವ ಆಹಾರ 1/2 ಭಾಗದಷ್ಟು, ಇನ್ನು 1/2 ಭಾಗ ಗಾಳಿಗೆ ಆಡಲು ಬಿಡಬೇಕಾಗ್ತದೆ. ಮತ್ತೆ ಹಸಿವಾದಾಗ ಮಾತ್ರ, ಗಂಟೆ ಆಯಿತು ನಾನು ಊಟ ಮಾಡ್ತೇನೆ ಆಹಾರ ಮಾಡ್ತೇನೆ ಹಾಗೆ ಯಾವತ್ತೂ ಸೇರಬಾರ್ದು, ಅದು ಅಜೀರ್ಣಕ್ಕೆ ಪರಿಣಾಮಗೊಳ್ತದೆ.
1: ಒಳ್ಳೆಯದು ಸಾನಾ ಕಾಮತ್ ಅವರೇ, ಮುಖ್ಯವಾಗಿ ಫಿಶರ್ ಅನ್ನುವಂತಹ ಕಾಯಿಲೆ ಮತ್ತೆ ಅದಕ್ಕೆ ಯಾವ ರೀತಿಯಲ್ಲೆಲ್ಲ ಚಿಕಿತ್ಸೆಯನ್ನು ಕೊಡ್ತಾರೆ ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ಫಿಶರ್ಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ PS ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಪತ್ರಕರ್ತೆ ಚಂದನಾ ಎಲ್.
5: ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಬಗ್ಗೆ. ಭಾರತ ಸರ್ಕಾರ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನ ತಂದಿದ್ದಾರೆ. ಅದರಲ್ಲಿ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ನಾವು ಹೊಸ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಿಲ್ನ ಪೂರ್ತಿ ಹೆಸರು ನೀವು ಕೇಳೋದಾದ್ರೆ, ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಬಿಲ್ 2025. ಹಾಗೆ ನಾವು ಈ ಹೊಸ ಬಿಲ್ಲಿನ ಮುಖ್ಯ ಉದ್ದೇಶದ ಬಗ್ಗೆ ತಿಳ್ಕೊಳ್ಬಹುದು. ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗುವ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಮತ್ತೆ ಅದನ್ನ ತಡೆಗಟ್ಟೋದಕ್ಕೇನೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲೇ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ, ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಿತ್ತು. ಆದ್ರೆ ಇದೀಗ ಹೊಸ ಬದಲಾವಣೆಯಿಂದ 125 ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸದ ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ 125 ದಿನಗಳ ಕಾಲ ಕೆಲಸದ ಖಚಿತತೆಯನ್ನ ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗತ್ತೆ ಅಂತ ನೀವು ಕೇಳುವುದಾದ್ರೆ, ಕೆರೆ ಹಳ್ಳ ಕಾಲುವೆ ನಿರ್ಮಾಣಗಳಲ್ಲಿ, ಮಳೆ ನೀರು ಸಂರಕ್ಷಣೆ ಆಗಿರ್ಬೋದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು, ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ

0: ಆರೋಗ್ಯ ಕೇಂದ್ರಗಳ ಕಟ್ಟಡಗಳನ್ನ ಕಟ್ಟೋದ್ರಿಂದ ಆಗಿರ್ಬೋದು, ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ ಸಂಬಂಧಿಸಿದಂತೆ ಒಂದಷ್ಟು ಕೆಲಸ ಕಾರ್ಯಗಳಾಗಿರ್ಬೋದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡೋರಿಗೆ ಹೊಸ ಅವಕಾಶ ಮತ್ತು ತರಬೇತಿಗಳನ್ನ ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ 50%ಕ್ಕಿಂತ ಹೆಚ್ಚು ಮಹಿಳೆಯರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಖಾತ್ರಿ, ನಿರುದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನು ಗಳಿಸಿಕೊಳ್ಬಹುದು, ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ, ಬಡತನ ನಿರ್ವಹಣೆ ಆಗತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನೂ ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಇದೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕೂಲಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳುವುದಾದ್ರೆ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳ್ದಂಗೆ, ಕೆರೆ ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ರಸ್ತೆ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡಗಳ ಸುಧಾರಣೆ, ಇದೆಲ್ಲವೂ ಕೇವಲ ಕೂಲಿ ಕೆಲಸ ಅಲ್ಲ, ಇದು ಭವಿಷ್ಯದಲ್ಲಿ ಗ್ರಾಮಕ್ಕೆ ಲಾಭ ನೀಡೋ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗನ ಹೇಗ್ ಪಡ್ಕೊಳ್ಳೋದು ಅಂತ ಕೇಳುವುದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನೇರ ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇರೋದಿಲ್ಲ, ಹಾಗೆ ಪಾರದರ್ಶಕತೆಯನ್ನ ಕೂಡ ಕಾಪಾಡಬಹುದು. ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ ಬೇಕಾಗಿರೋ ದಾಖಲೆಗಳು ಏನು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ. ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಬಹುದು. ಈ ಯೋಜನೆಯ ಗ್ರಾಮಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆ ಅಂತಾನೆ ಹೇಳ್ಬಹುದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳ್ಬಹುದು, ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಪಾಯ, ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಆಧಾರವಾಗಿದೆ ಅಂತ ಹೇಳ್ಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ವೇತನ ತ್ವರಿತ ಪಾವತಿ, ಜಿಯೋ ಟ್ಯಾಗಿಂಗ್, ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂತ ಅಂದ್ರೆ, ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮ ಸಭೆಯಲ್ಲಿ ನಿರ್ಧರಿಸಬಹುದು. ಇಲ್ಲಿ ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನ ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ, ರೈತರಿಗೆ ಇದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತರಿಗೆ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ ಯೋಜನೆ ಬಗ್ಗೆ ತಿಳ್ಕೊಂಡ್ವಿ. ಗ್ರಾಮ ಬಲವಾದರೆ ಭಾರತ ಬಲ. ಧನ್ಯವಾದ.
1: ಇದುವರೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡಿದ್ದವರು ಹಿರಿಯ ಪತ್ರಕರ್ತೆ ಚಂದನ ಎಲ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ತಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳಿಗೆ.

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ದೊಡ್ಡವರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ.
4: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗೆ ಸಾರ್ವಜನಿಕರ ಬೆಂಬಲ, ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ, ಭಾರತೀಯ ಮಹಿಳಾ ರಿಕರ್ವ್ ತಂಡದ ಐತಿಹಾಸಿಕ ಸಾಧನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ: ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ತಮ್ಮ ಸರ್ಕಾರ ಜಾರಿಗೆ ತಂದ ರಾಷ್ಟೀಯ ನೀತಿಗೆ ಸಾರ್ವಜನಿಕ ಬೆಂಬಲಕ್ಕೆ ಸಾಕ್ಷಿಯಾಗಿದೆ ಎಂದರು. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಬೆಂಬಲಿಸುವ ಸಾರ್ವಜನಿಕ ಸಂದೇಶಗಳನ್ನು ಸೂಚಿಸುವ ರಾಷ್ಟದ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷವು ಕೇವಲ 3 ಸ್ಥಾನಗಳೊಂದಿಗೆ ಪ್ರಾರಂಭವಾಯಿತು ಮತ್ತು 10 ವರ್ಷಗಳಲ್ಲಿ ಬೃಹತ್ ಜನಾದೇಶದೊಂದಿಗೆ ಸರ್ಕಾರವನ್ನು ರಚಿಸಿದೆ ಎಂದರು. ಅಸ್ಸಾಂನಲ್ಲಿ ಜನತೆ ಪಕ್ಷಕ್ಕೆ 3ನೇ ಅವಧಿಗೆ ಅಧಿಕಾರ ನೀಡಿದ್ದಾರೆ ಮತ್ತು ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಪಕ್ಷವು ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇರಳದಲ್ಲಿ ಈ ಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಪಡೆದಿರುವುದು ಮುಂದಿನ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸುವಲ್ಲಿ ಮಾರ್ಗಸೂಚಿಯಾಗಲಿದೆ ಎಂದು ಅವರು ಹೇಳಿದರು. ಬಿಜೆಪಿ ಮತ್ತು ಎನ್ಡಿಎ 21 ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿವೆ, ಲೋಕ ಕಲ್ಯಾಣ ಮತ್ತು ದೇಶದ ಸಮೃದ್ಧಿಗಾಗಿ ಕೆಲಸ ಮಾಡುತ್ತಿವೆ ಎಂದರು. ಈ ವೇಳೆ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಿದ ಪ್ರಧಾನಿ, ಚುನಾವಣಾ ವೈಫಲ್ಯಗಳಿಗೆ ಎಲ್ಲವನ್ನೂ ದೂಷಿಸುವುದು ಅವರ ನಾಯಕರಲ್ಲಿ ಅಭ್ಯಾಸವಾಗಿದೆ ಎಂದು ಹೇಳಿದರು. ಸಂಸತ್ತಿನಲ್ಲಿ ಮಹಿಳೆಯರು

0: ಶೇಕಡಾ 33%ರಷ್ಟು ಮೀಸಲಾತಿಯನ್ನು ಖಾತ್ರಿಪಡಿಸಿದ ನಾರಿಶಕ್ತಿ ವಂದನ್ ಅಧಿನಿಯಮ ವಿರುದ್ದ ಮತ ಚಲಾಯಿಸುವ ಮೂಲಕ ಕಾಂಗ್ರೆಸ್ ಮಹಿಳೆಯರಿಗೆ ದ್ರೋಹವೆಸಗಿದೆ ಎಂದು ಆರೋಪಿಸಿದರು. ರಾಷ್ಟೀಯ ಅಭಿವೃದ್ದಿಗಾಗಿ ಕೆಲಸ ಮಾಡಲು ಮತ್ತು ಅಮೆರಿಕ ಇರಾನ್ ಯುದ್ದದಂತಹ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಿಂದ ಉಂಟಾಗುವ ಸವಾಲುಗಳನ್ನು ನಿವಾರಿಸಲು ಒಗ್ಗಟ್ಟನಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಯಲ್ಲಿ ಮನವಿ ಮಾಡಿದರು. ನಂತರ ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಅವರು ಉದ್ಘಾಟಿಸಿದರು. ಇಂದು ಮಧ್ಯಾಹ್ನ ಪ್ರಧಾನಿ ಹೈದರಾಬಾದ್ನಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ಬಹು ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟೀಯ ಹೆದ್ದಾರಿ 167ರ ಚತುಷ್ಪಥಕ್ಕೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿಯಾಗಿದೆ. ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಅನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಇದನ್ನು ಕಾಕತೀಯ ಮೆಗಾ ಜವಳಿ ಪಾರ್ಕ್ ಎಂದು ಕರೆಯುತ್ತಾರೆ. ಇದನ್ನು ಪಿಎಂ ಮಿತ್ರ ಯೋಜನೆಯಡಿ ಅಭಿವೃದ್ದಿಪಡಿಸಲಾಗಿದೆ. ನಂತರ ಭಾರತದ ಆರೋಗ್ಯ ಮೂಲಸೌಕರ್ಯಕ್ಕೆ ಪ್ರಮುಖ ಮೈಲಿಗಲ್ಲಾಗಿ ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ಕೇಂದ್ರಿತ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಕ್ವಾಟರ್ನರಿ ಕೇರ್ ಲಾಭರಹಿತ ಸಂಸ್ಥೆಯಾದ ದೇಶದ ಸಿಂಧು ಆಸ್ಪತ್ರೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರು ಇಂದು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಬೆಳಿಗ್ಗೆ ಚೆನ್ನೈನ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಆರ್ಲೇಕರ್ ಅವರು ವಿಜಯ್ ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಅವರೊಂದಿಗೆ 9 ಸಚಿವರು ಸಹ ಪ್ರಮಾಣವಚನ ಸ್ವೀಕರಿಸಿದರು. ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದವರಲ್ಲಿ ಕೆಜಿ ಅರುಣ್ ರಾಜ್, ಆಧವ್ ಅರ್ಜುನ, ಎನ್ ಆನಂದ, ಸೆಲ್ವಿ ಎಸ್ ಕೀರ್ತನ ಮತ್ತು ಡಾ ಟಿಕೆ ಪ್ರಭು ಸೇರಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ತಮಿಳು ಚಲನಚಿತ್ರೋದ್ಯಮದ ಹಲವರು ಉಪಸ್ಥಿತರಿದ್ದರು. ವಿಜಯ್ ಕಾಂಗ್ರೆಸ್, ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಬೆಂಬಲದೊಂದಿಗೆ 234 ಸದಸ್ಯರ ವಿಧಾನಸಭೆಯಲ್ಲಿ 120 ಚುನಾಯಿತ ಶಾಸಕರ ಬೆಂಬಲವನ್ನು ಪಡೆದರು. 1967ರಿಂದ ಡಿಎಂಕೆ ಅಥವಾ ಎಐಡಿಎಂಕೆ ಇದರಿಂದ ಬಂದವರಲ್ಲದ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅವರು ಇತಿಹಾಸ ನಿರ್ಮಿಸಿದರು. ಲೋಕಭವನದ ಪ್ರಕಟಣೆಯ ಪ್ರಕಾರ ರಾಜ್ಯಪಾಲರು ವಿಜಯ್ ಅವರಿಗೆ ಇದೇ 13 ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ನಿರ್ದೇಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಿದ ಸಿ ಜೋಸೆಫ್ ವಿಜಯ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ವಿಜಯ್ ಅವರ ಮುಂದಿನ ಅಧಿಕಾರಾವಧಿಗೆ ಶುಭಾಶಯ ತಿಳಿಸಿದ್ದು, ಜನರ ಜೀವನವನ್ನು ಸುಧಾರಿಸಲು ಕೇಂದ್ರ ಸರ್ಕಾರ ತಮಿಳುನಾಡು ಸರ್ಕಾರದೊಂದಿಗೆ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸಾನಾಯಕೆ ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಶ್ರೀಲಂಕಾ ಮತ್ತು ತಮಿಳುನಾಡು ಇತಿಹಾಸ, ಸಂಸ್ಕೃತಿ, ಉದ್ಯಮಶೀಲತೆ ಮತ್ತು ತಲೆಮಾರುಗಳಾದ್ಯಂತ ಶಾಶ್ವತವಾದ ಜನ ಸಂಬಂಧಗಳ ಮೂಲಕ ಸಂಪರ್ಕ ಹೊಂದಿವೆ ಎಂದು ಹೇಳಿದ್ದಾರೆ. ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮನಾಥ ಅಮೃತ ಪರ್ವವನ್ನು ಆಚರಿಸಲು ಸಜ್ಜಾಗಿರುವುದರಿಂದ ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸುವರ್ಣಯುಗವನ್ನು

0: ಆಚರಿಸುತ್ತಿದೆ. ಅದರ ಧಾರ್ಮಿಕ ಮಹತ್ವವನ್ನು ಮೀರಿ ಸೋಮನಾಥ ಪರಿಸರ ಸಂರಕ್ಷಣೆಯಲ್ಲಿ ಪ್ರವರ್ತಕನಾಗಿ ಹೊರಹೊಮ್ಮುತ್ತಿದೆ. ಭಾರತದ ಮೊದಲ ನಿವ್ವಳ ಶೂನ್ಯ ದೇವಾಲಯವಾಗುವ ಗುರಿಯನ್ನು ಹೊಂದಿದೆ. ಮಿಷನ್ ಲೈಫ್ ಉಪಕ್ರಮದಡಿಯಲ್ಲಿ ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪೇವರ್ ಬ್ಲಾಕ್ಗಳಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಇದಲ್ಲದೆ ಸುಧಾರಿತ ಒಳಚರಂಡಿ ಸಂಸ್ಕರಣಾ ಘಟಕಗಳು, ಮಳೆ ನೀರು ಕೊಯ್ಲು ವ್ಯವಸ್ಥೆ ಮತ್ತು ಮಿಯಾವಾಕಿ ಕಾಡುಗಳೊಂದಿಗೆ ಟ್ರಸ್ಟ್ ನೆಟ್ ಜೀರೋ ಇಂಗಾಲದ ಹೆಜ್ಜೆ ಗುರುತನ್ನು ವೇಗವಾಗಿ ಸಾಧಿಸುತ್ತಿದೆ. ಶಾಂಘೈನಲ್ಲಿ ನಡೆಯುತ್ತಿರುವ ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿಯಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡವು ಐತಿಹಾಸಿಕ ಸಾಧನೆ ಮಾಡಿದೆ. ದೀಪಿಕಾ ಕುಮಾರಿ, ಅಂಕಿತಾ ಭಕತ್ ಮತ್ತು ಕುಂಕುಮ್ ಮೋಹನ್ ಅವರನ್ನು ಒಳಗೊಂಡ ಭಾರತೀಯ ತಂಡವು ಆತಿಥೇಯ ಚೀನಾವನ್ನು ರೋಚಕ ಶೂಟ್ ಆಫ್ನಲ್ಲಿ ಮಣಿಸಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿದೆ. ಇದಕ್ಕೂ ಮುನ್ನ ನಡೆದ ಸೆಮಿಫೈನಲ್ನಲ್ಲಿ ಭಾರತವು 10 ಬಾರಿ ಒಲಿಂಪಿಕ್ ಚಾಂಪಿಯನ್ ಆಗಿರುವ ದಕ್ಷಿಣ ಕೊರಿಯಾವನ್ನು ಅಚ್ಚರಿಯ ರೀತಿಯಲ್ಲಿ ಸೋಲಿಸಿತು. ಈ ಟೂರ್ನಿಯಲ್ಲಿ ಭಾರತಕ್ಕೆ ಇದು ಎರಡನೇ ಪದಕವಾಗಿದೆ. ನಿನ್ನೆ ಕಾಂಪೌಂಡ್ ವಿಭಾಗದಲ್ಲಿ ಪ್ರವೀಣ್ ಜಾಧವ್ ವೈಯಕ್ತಿಕ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದು ಭಾರತದ ಪದಕ ಖಾತೆ ತೆರೆದಿದ್ದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು ಎರಡು ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಕ್ನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ರಾತ್ರಿ 7:30ಕ್ಕೆ ಪ್ರಾರಂಭವಾಗಲಿರುವ ದಿನದ ಎರಡನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗೆ ಸಾರ್ವಜನಿಕರ ಬೆಂಬಲ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ ಭಾರತೀಯ ಮಹಿಳಾ ರಿಕರ್ವ್ ತಂಡದ ಐತಿಹಾಸಿಕ ಸಾಧನೆ ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೌ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 1:20 ಸೆಕೆಂಡುಗಳು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಇನ್ನು ಕೇಳಿ ಅಮರ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ.
2: ಆಕಾಶವಾಣಿ ಮಡಿಕೇರಿ. ನಮಸ್ಕಾರ, ಭಾರತೀ ಸುತ ಸರಣಿ ಕಾರ್ಯಕ್ರಮ. ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಮಡಿಕೇರಿ ಆಕಾಶವಾಣಿಯ ನಮನ. ಕೇಳಿ ನಮಸ್ಕಾರ ಭಾರತೀ ಸುತ.
3: ಆತ್ಮೀಯ ಶ್ರೋತೃಗಳೇ, ನಮಸ್ಕಾರ ಭಾರತೀ ಸುತ ಮಾಲಿಕೆಯ ಈ ಕಾರ್ಯಕ್ರಮದಲ್ಲಿ ನಾಡಿನ ಹಿರಿಯ ಸಾಹಿತಿ, ಚಿಂತಕ, ಬರಹಗಾರ, ಅಂಕಣಕಾರ, ಭಾಷಣಕಾರರಾಗಿ ಪರಿಚಿತರಾಗಿರುವ ಪ್ರೊಫೆಸರ್ ಆರ್ ಆರ್ ಮಿತ್ರಾ ಅವರು ಮಡಿಕೇರಿಯಲ್ಲಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಒಡನಾಡಿಯಾಗಿದ್ದ ಭಾರತೀ ಸುತರನ್ನ ಕುರಿತಾಗಿ ತಮ್ಮ ನೆನಪು ಭಾವನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಆರ್ ಆರ್ ಮಿತ್ರಾ ಅವರೇ, ನಮಸ್ಕಾರ. ಮಡಿಕೇರಿ ಆಕಾಶವಾಣಿ ಕೊಡಗಿನ ಸುಪುತ್ರ ಭಾರತೀ ಸುತರ ನೆನಪಿನಲ್ಲಿ ಅವರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ನಮಸ್ಕಾರ ಭಾರತೀ ಸುತ ಅಂತ

0: ಒಂದು ಸರಣಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದೆ.
1: ಹಾಂ,
0: ಈ ಸಂಬಂಧ ತಾವು ಸಹ ಕೊಡಗಿನಲ್ಲಿ ಭಾರತೀಯ ಸುತರ ಒಡನಾಡಿಯಾಗಿದ್ದವರು, 5 ವರ್ಷಗಳ ಕಾಲ ನೀವು ಕೊಡಗಿನಲ್ಲಿ ನಿಮ್ಮ ಸೇವಾ ವೃತ್ತಿಯನ್ನು ಕೈಗೊಂಡಿದ್ದೀರಿ.
1: ಹೌದು.
0: ಈ ಸಂದರ್ಭದಲ್ಲಿ ಭಾರತೀಯ ಸುತ ಅಂತಿದ್ದ ಹಾಗೆ ಏನೆಲ್ಲ ನೆನಪಾಗುತ್ತೆ, ಅವರೊಂದಿಗೆ ನೀವು ಕಳೆದಂತಹ ಕೆಲವು ಕ್ಷಣಗಳು?
1: ನಾನು ಸೇಂಟ್ ಜೋಸೆಫ್ ಕಾಲೇಜ್ ಬೆಂಗಳೂರು ಅಲ್ಲಿದ್ದೆ. ಅಲ್ಲಿಂದ ನನಗೆ ಸರ್ಕಾರಿ ಕೆಲಸ ಸಿಕ್ತು. ರೀಡರ್ ಆಗಿ ಮಡಿಕೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಅಪಾಯಿಂಟ್ಮೆಂಟ್ ಸಿಕ್ತು. ಅಲ್ಲಿಗೆ ಅಲ್ಲಿಗೆ ಹೋದೆ ನಾನು. ನಾನು ಮಡಿಕೇರಿ ಅಂತ ಅಂದ್ಕೂಡ್ಲೆ ನಂಗೆ ನೆನಪಿದ್ದಿದ್ದು ಅಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿದ್ದ ನನ್ನ ಒಬ್ಬ ಗೆಳೆಯ. ಎರಡನೇದು, ನನಗೆ ಮಡಿಕೇರಿ ಚರಿತ್ರೆ ತುಂಬಾ ಓದಿದ್ದೆ ನಾನು. ಇನ್ನೊಂದು ಭಾರತಿ ಸುತ ಅವರದ್ದು, ಅವ್ರನ್ನ ಎಂದಿಗೂ ನಾನು ಮರೆಯಲಾರೆ. ಮುಂಚೆನೂ ಓದಿದ್ದೆ, ಅವ್ರ ಬಗ್ಗೆ ತುಂಬಾ ಕೇಳಿದ್ದೆ. ನನಗೆ ಅದಲ್ಲದೆ ಸ್ನೇಹಿತ ಒಬ್ಬ ಕರುಣಾಕರ ಅಂತ ಇದ್ದ, ಕಶಂ ಕರುಣಾಕರ ಅಂತ. ಅವನು ಮಾತೃಭಾಷೆ ಮಲಯಾಳಿ, ಆದರೆ ಅವರು ಇದ್ದದ್ದು ವಿರಾಜಪೇಟೆಯಲ್ಲಿ. ಅಲ್ಲಿ ಒಂದು ಬಿಸ್ಕತ್ ಫ್ಯಾಕ್ಟ್ರಿ ಇಟ್ಕೊಂಡಿದ್ರು, ಅವ್ರ ತಂದೆ ತಮ್ಮ ಎಲ್ಲ ಇದ್ರು ಅಲ್ಲಿ. ಅವನಿಗೆ ಹೈಸ್ಕೂಲಿಗೆ ಇವ್ರನ್ನ ಓದಬೇಕು, ಇವ್ರ ಕೈಲಿ ಓದಬೇಕು ಅಂತ ತುಂಬ ಆಸೆ ಅಂತೆ. ಭಾರತಿ ಸುತ್ರ ಹತ್ರ ಹೈಸ್ಕೂಲಲ್ಲಿ ಪೂರ್ತ 3 ವರ್ಷ ನಮಗೆ ಅವರ ಅಧ್ಯಾಪಕರಾಗಿದ್ದರು. ಅವ್ರ ಬಗ್ಗೆ ಏನು ಹೇಳಬೇಕು ಅಂತ ಹೇಳಿ ಅವನು ನನಗೆ ಹೇಳಿ, ಮಡಿಕೇರಿಯಿಂದ ನಾನು ಅವನು ಬಿಟ್ಟಾಗ್ಲೇ ಭಾಳ ವರ್ಷ ಆಗಿತ್ತು. ನಾನು ಕೋಲಾರದಲ್ಲಿ ಓದ್ತಾ ಇದ್ದಿದ್ದು, ಅಲ್ಲಿದ್ದ ಇದಕ್ಕೆ ಮೈಸೂರಿಗೆ ಬಂದೆ. ನನಗೆ ಈ ಕರುಣಾಕರ ಸ್ನೇಹಿತನಾದ. ಆಮೇಲೆ ಅವನು ತಿಪಟೂರು ಕಾಲೇಜ್ನಲ್ಲಿ ಕನ್ನಡ ಅಧ್ಯಾಪಕನಾಗಿ ಇದ್ದ. ಮಲಯಾಳಂ ಕಥೆಗಳನ್ನ ತುಂಬಾ ಸೊಗಸಾಗಿ ಕನ್ನಡಕ್ಕೆ ಅನುವಾದ ಮಾಡಿರೋ ಕೀರ್ತಿ ಅವನಿಗೆ ಸಲ್ಲತ್ತೆ. ಹಾಗೆ ಮಲಯಾಳಕ್ಕೂ ಮಾಡಿದ್ದಾನೆ. ಹೀಗೆ ಎರಡು ಭಾಷೆಗಳ ನಡುವೆ ಕೊಂಡಿಯಾಗಿದ್ದ ಆ ಹುಡುಗ ನನಗೆ ಭಾರತೀಯ ಸುತರ ಬಗ್ಗೆ ಕಣ್ಣಲ್ಲಿ ನೀರು ಬಂದ್ಬಿಡೋದು ಅವನಿಗೆ. ಅಷ್ಟೊಂದು ನಮಗೆ ಹೇಳಿದ್ರು. ಆ ಹಳೆಗನ್ನಡವನ್ನು ಅವ್ರು ಕಲಿಸ್ತಾ ಇದ್ದಿದ್ದ ರೀತಿ, ಅವ್ರು ಮಾತಾಡ್ತಾ ಇದ್ದಿದ್ದು ಎಲ್ಲ ನನ್ನ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳಿದ ಹಾಗೆ ಇದ್ದ ಅವನು. ಅಂಥವ್ರನ್ನ ನೋಡಬಹುದಲ್ಲ ಅಂತ ನನಗಿಲ್ಲ ಅನ್ನಿಸ್ತು ಮಡಿಕೇರಿಗೆ ಬಂದಾಗ. ಅದು ಮಳೆ ದೇಶ ಅಂತ ಕೇಳಿದ್ವಿ, ನಮಗೆಲ್ಲ ಆ ಕಡೆ ಇದ್ದು ಅಷ್ಟು ಅಭ್ಯಾಸ ಇಲ್ಲ. ಆದ್ರೆ ನನಗೆ ನಿಜವಾಗ್ಲೂ 5 ವರ್ಷ ಹೇಗೆ ಕಳೀತು ಅಂತ ಗೊತ್ತಾಗೋದಿಲ್ಲ. ಅಷ್ಟು ಸೊಗಸಾಗಿತ್ತು ನನ್ನ ಅನುಭವ ಅಲ್ಲಿ. ನಮ್ಮ ಮನೆ ಮನೆ ಮಾಡಿದ್ದೆ ಅಲ್ಲಿ. ನಮ್ಮ ಭಾರತೀಯ ಸುತರು ನಮ್ಮ ಮನೆಗೂ ಬರ್ತಾ ಇದ್ರು. ಹಾಗೆ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ. ಅವ್ರ ಮನೆಯಲ್ಲಿ ಅವ್ರ ಹೆಂಡತಿ ಮಕ್ಕಳು ಮೊದಲುಕೊಂಡು ಎಲ್ಲರೂ ನಂಗೆ ತುಂಬಾ ಪರಿಚಯವೂ ಆತ್ಮೀಯರೂ ಆಗ್ಬಿಟ್ಟಿದ್ರು. ಅದರಿಂದ ನಾನು ಅವ್ರ ಮನೆಯವನೇ ಆಗೋಗ್ಬಿಟ್ಟಿದ್ದೆ. ಅವ್ರು ತೀರ್ಕೊಂಡ ದಿವಸ ಕೂಡ ನಾನು ಅಲ್ಲೇ ಇದ್ದೆ. ಅವ್ರ ಆರೋಗ್ಯ ಕೆಡ್ತಾ ಇದ್ದಾಗ ನಾನು ಹೋಗಿ ನೋಡ್ತಾ ಇದ್ದೆ. ಅದರಿಂದ ಭಾರತೀ ಸುತ ಅನ್ನೋರು ನನ್ನ ದೃಷ್ಟಿಯಲ್ಲಿ ಹಳೆಗನ್ನಡದ ಬಗ್ಗೆ ಬಹಳ ಒಳ್ಳೆಯ ಕೃಷಿಯನ್ನ ಮಾಡಿದವರು. ಹೊಸಗನ್ನಡದಲ್ಲಿ ಅವರು ಕಥೆಗಳನ್ನ ಎಷ್ಟೊಂದು ಬರೆದ್ರು ಅಂತಂದ್ರೆ ನಮಗೆ ಅದ್ರ ಬಗ್ಗೆ ಒಂದು ಮಾತು ಹೇಳ್ಬೇಕಾಗುತ್ತೆ. ಕೃಷಿಕರು ಅಂತ ಒಂದು ಶಬ್ದ ಬಳಸ್ತೀವಿ ನಾವು.
0: ಹೌದು,
1: ಕೃಷಿಕ ಅಂದ್ರೆ ಮಣ್ಣಿನ ಜೊತೆಲಿ ವಾಸ ಮಾಡೋಣ.
0: ಹೌದು,
1: ಆ ಮಣ್ಣಿನ ವಾಸನೆ, ಆ ಮಳೆ ಒಣಗಿದ್ದು ಎಲ್ಲಾದ್ರು ತಿಳ್ಕೊಂಡು ಅವನು ಕೃಷಿಯನ್ನು ಮಾಡ್ತಾ ಇದ್ದ, ಆಹಾರ ಬೆಳೀತಾ ಇದ್ದ. ನಮ್ಮ ಭಾರತೀಯ ಸುತರು ಕಥೆಗೆ ಬೇರೆ ಕಡೆ ಹುಡುಕಲೇ ಇಲ್ಲ. ನಾವೆಲ್ಲ ವಿದ್ವಾಂಸರು ಅವರು ಇವರು ಅಂದ್ಕೊಳ್ತೀವಲ್ಲ, ನಾವೆಲ್ಲ ಮತ್ತೆ ಪಂಪ ರನ್ನ ಇವರುಗಳಿಗೆ ಹೋಗ್ತೇವೆ. ಆದರೆ ಅವರು ಜೀವನವನ್ನೇ ದೊಡ್ಡ ಅನುಭವ ಕ್ಷೇತ್ರವಾಗಿ ಮಾಡಿಕೊಂಡ್ರು. ಆತ್ಮ ಕೃಷಿಕರು ಆದರು, ನಿಜವಾದ ಕೃಷಿಕರು ಆದರು, ಸಾಹಿತ್ಯ ಕೃಷಿಕರು ಆದರು ಅಂತ ನಂಗೆ ಅನ್ಸುತ್ತೆ. ಕೃಷಿ ಅನ್ನೋದು ನಿಜವಾಗಿ ರೈತರ ಬಗ್ಗೆ ಬಳಸುವಂಥ ಒಂದು ಶಬ್ದ. ಆದರೆ ಭಾರತಿ ಸುತರು ನಿಜವಾಗಿ ಸಾಂಸ್ಕೃತಿಕ ಕೃಷಿಕಾರರು ಅಂತ ಹೇಳಬೇಕಾಗುತ್ತೆ. ಹೃದಯ ಬಾಂಧವ್ಯಗಳನ್ನು ಅರ್ಥ ಮಾಡಿಕೊಂಡು ಬದುಕಿನ ಮಣ್ಣಿನೊಂದಿಗೆ ಆಟವಾಡಿದವರು ಅವರು. ಅದರಿಂದ ನಾನು ಭಾರತೀಯ ಸುತರ ಕೃತಿಗಳನ್ನು ಕುರಿತು ಹೇಳುವಾಗ, ಬರೆಯುವಾಗ, ಮತ್ತು ಯಾರಿಗಾದ್ರೂ ಮಾತಾಡುವಾಗ ನನಗನ್ಸೋದು ಏನಂದರೆ, ಅವ್ರದ್ದು ನೆಲದ ಸಂಪರ್ಕವನ್ನು ಪೂರ್ಣವಾಗಿ ಉಳ್ಳಂತಹ ಸಾಹಿತ್ಯ ಅಂತ. ತಮಗೆ ಇದು ಸಿಕ್ಕಲಿ, ಪ್ರಚಾರ ಸಿಕ್ಕಲಿ ಅಂತೇಳಿ ಅವರು ಬೇರೆ ಬೇರೆ ಗ್ರಂಥಗಳನ್ನು ಓದಿ ಅದರಿಂದ ಪ್ರಭಾವಿತರಾಗಲಿಲ್ಲ. ಅವರು ಅವರು ಬದುಕಿನಲ್ಲಿ ಏನೇನಾಗ್ಬೋದು ಎಲ್ಲ ಆಗಿದ್ದಾರೆ ರೀ. ಕೂಲಿಕಾರರಾಗಿದ್ದರು, ದುಡಿತಾ ಇದ್ರು, ಮತ್ತೆ ದೊಡ್ಡ ಸಂಸಾರವನ್ನು ಸಾಕಿದ್ರು. ಮತ್ತೆ ಮಕ್ಕಳಿಗಂತೂ ಅವರು ಎಷ್ಟು ಪ್ರೀತಿಯಿಂದ ಪಾಠ ಹೇಳ್ತಾ ಇದ್ರು ಅಂದ್ರೆ, ನನಗೆ ಅಲ್ಲಿ ಹೋದ್ಮೇಲೆ ಎಲ್ಲ ಮಕ್ಕಳು ಕೂಡ ಅವ್ರನ್ನ ಜ್ಞಾಪಿಸ್ಕೊಳ್ತಾ ಇದ್ರು. ಇದಕ್ಕೆ ಕಾರಣ ಅವರ ಬದುಕು ಹಳೆಗನ್ನಡ ಅಥವಾ ಇಂಗ್ಲಿಷ್ ಅಥವಾ ಸಾಹಿತ್ಯದ ಪ್ರಭಾವದಿಂದ ಆಗಿದ್ದಲ್ಲ, ಮಣ್ಣಿನೊಂದಿಗೆ ನೇರ ಸಂಪರ್ಕವನ್ನು ಪಡೆದಂತಹ ವ್ಯಕ್ತಿ ಆದ್ದರಿಂದ. ಅಲ್ಲೇ ಮಡಿಕೇರಿ ಇರೋದು ಒಂದು ರೀತಿ ಬಹುಭಾಷಾ ಪ್ರದೇಶದಲ್ಲಿ, ಅಲ್ಲಿ ಕೊಡಗು ಮಾತಾಡ್ತಾರೆ, ಅದನ್ನು ಸೊಗಸಾಗಿ ಮಾತಾಡ್ತಾ ಇದ್ರು ಅವರು. ಮತ್ತೆ ಅವ್ರ ಮನೆ ಮಾತು ಕನ್ನಡ, ಹವ್ಯಕರ ಒಂದು ಕನ್ನಡ ಮಾತಾಡ್ತಾ ಇದ್ರು. ಮತ್ತೆ ಮಲಯಾಳಂ ಭಾಷೆ ಅವ್ರಿಗೆ ಕರಗತವಾಗಿತ್ತು. ಬರೀ ಭಾಷೆ ಒಂದೇ ಅಲ್ಲ, ಅಲ್ಲಿ ಜನರ ಜೀವನ ನಡೆನುಡಿ ಮತ್ತು ವಿಲಾಸಗಳನ್ನು ಕೂಡ ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ರು. ಅದರಿಂದ ಬಹುಶಃ ಕನ್ನಡದಲ್ಲಿ ಯಾರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ನನಗೆ ಮಂಗಳೂರು ಮಡಿಕೇರಿ ಕಡೆ ಜ್ಞಾಪಕ ಬಂದಾಗ ದೊಡ್ಡ ದೊಡ್ಡ ವಿದ್ವಾಂಸನ ಜ್ಞಾಪಕ ಬರ್ತಾರೆ. ಚೆಡಿಯಪ್ಪ ಕೃಷ್ಣ ಭಟ್ ಅವರಾಗ್ಲಿ, ಮಂಜೇಶ್ವರ ಗೋವಿಂದ ಪೈ ಅವರಾಗ್ಲಿ, ಅಥವಾ ಬಹಳ ಜನ ಜ್ಞಾಪಕ ಬರ್ತಾರೆ. ಆದ್ರೆ

0: ಭಾರತೀಯ ಸುತರು ಕನ್ನಡದೊಂದಿಗೆ, ಕೊಡಗು ಭಾಷೆಯೊಂದಿಗೆ ಮತ್ತು ಮಲಯಾಳಿ ಭಾಷೆಯೊಂದಿಗೆ ಸಂಸ್ಕೃತ ಎಲ್ಲ ಬರ್ತಾ ಇತ್ತು ಅವ್ರಿಗೆ. ಅಂತ ಸಂಪರ್ಕವನ್ನ ಉಳ್ಳಂತಹ ಒಬ್ಬ ಹೃದಯವಂತ ಅಂತ ನನಗನ್ಸುತ್ತೆ.
1: ಆರಾಮಿತ್ರ ಅವರೇ, ನಿಮ್ಮ ಒಂದು ಮಾತಿನಲ್ಲಿ ಆ ಒಂದು ಹಾಸ್ಯದ ಮನುಚು ಇದ್ದೇ ಇರುತ್ತೆ. ನಾವು ಕಂಡ ಹಾಗೆ ಅಥವಾ ನಾವು ಕೇಳಿದ ಹಾಗೆ ಭಾರತೀಯ ಸುತ ಅವ್ರದ್ದು ಬಹಳ ಗಂಭೀರ ಪ್ರವೃತ್ತಿ, ಯಾವಾಗಲೂ ಮಾತು ಕಡಿಮೆ ಅಂತ. ನೀವು ಹೇಗೆ ಅವ್ರನ್ನ ಮಾತಾಡಿಸ್ತಾ ಇದ್ರಿ ಅಂತ ನಮಗೆ ಕುತೂಹಲ.
0: ಅಲ್ಲಲ್ಲ, ನಾನು ನೀವು ತಿಳ್ಕೊಂಡಿದ್ದೀರಿ ಅಂತ ಅಷ್ಟೇನೆ. ಅವರು ನಾನು ನಿಜವಾಗಿ ಮಾತಾಡಿಸ್ತಾ ಇದ್ದಾಗ ಎಷ್ಟು ವಿನೋದವಾಗಿರ್ತಾ ಇದ್ರು ಗೊತ್ತಾ? ಅವ್ರದ್ದು ಹೊರಕ್ಕೆ ತೋರಿಸುವಂತ ಒಂದು ಮುಖ ಇದೆ, ಅದು ತುಂಬಾ ಗಂಭೀರವಾದದ್ದು ಮತ್ತು ಜವಾಬ್ದಾರಿಯನ್ನು ಹೊತ್ಕೊಂಡು

0: ಮನುಷ್ಯನಾಗಿ ಒಳ್ಳೆಯ ಸಂದೇಶವನ್ನ ಸಮಾಜಕ್ಕೆ ಕೊಡಬೇಕು ಅಂತ ಅನ್ನೋ ದೃಷ್ಟಿ ಅದು. ಅದರಿಂದ ಅವರು ಹಾಸ್ಯಕ್ಕೆ ಅಷ್ಟಾಗಿ ತೆರ್ಕೊಳ್ಳಿಲ್ಲ ಅಂತ ನಿಮ್ಗೆ ಅನಿಸ್ಬಹುದು. ಆದ್ರೆ ನಾನು ಅವ್ರ ಜೊತೆ ಮಾತಾಡ್ತಿದ್ದಾಗ ನಿಜವಾಗಿ ಬಹಳ ಒಳ್ಳೊಳ್ಳೆಯ ಹಾಸ್ಯ ಪ್ರಸಂಗಗಳನ್ನು ಹೇಳ್ತಾ ಇದ್ರು ಅವರು. ಮಲಯಾಳ ಪ್ರದೇಶದಲ್ಲಿ ಅವರು ಓಡಾಡಿದಾಗ ಅಲ್ಲಿಯ ಜನಗಳು ಸಾಧಾರಣ ಜನರ ಬದುಕಿನಲ್ಲಿ ಎಂತಹ ಒಂದು ಹಾಸ್ಯ ಪ್ರಜ್ಞೆ ಇದೆ ಅನ್ನೋದನ್ನ ನನಗೆ ಹೇಳ್ತಾ ಇದ್ರು ಅವರು. ಅವ್ರು ಹೇಳುವ ರೀತಿ ಗಂಭೀರವಾಗಿದ್ರು ಕೂಡ ಅವರು ಶುದ್ಧ ಹಾಸ್ಯಗಾರರು. ನಮಗೆ ಏನನ್ಸುತ್ತೆ ಅಂದ್ರೆ ಈ ತಮಾಷೆ ಮಾಡೋರು, ಜೋಕ್ ಹೇಳೋರು ಇವರೇ ಹಾಸ್ಯಗಾರರು ಅಂತ ಅನಿಸ್ಬಿಡುತ್ತೆ. ಆದ್ರೆ ಅದು ಮಾಡ್ದಲ್ಲೂ ಅವ್ರ ಕೃತಿಗಳಲ್ಲಿ ವಿಕಾಸ್ ಕಡೆ ಈ ಪ್ರಸಂಗಗಳು ಬಂದಿವೆ. ಅದರಿಂದ ಅವರನ್ನ ಒಬ್ಬ ಒಳಮುಖಿಯಾದ ಹಾಸ್ಯಗಾರ ಅಂತ ಕರಿಬಹುದು. ಆದರೆ ಬರವಣಿಗೆಯಲ್ಲಿ ಅವರು ಬದುಕಿನ ಅನೇಕ ಮಜಲುಗಳನ್ನ ಚಿತ್ರಿಸುವ ಒಂದು ಸಂಕಲ್ಪವನ್ನು ತೊಟ್ಟದ್ದರಿಂದ ಅದಕ್ಕೆ ಅಷ್ಟೊಂದು ಹಾಸ್ಯಕ್ಕೆ ಅಷ್ಟೊಂದು ಸ್ಥಾನ ಕೊಡಲಿಲ್ಲ ಅಂತ ನಿಮ್ಗೆ ಅನಿಸ್ಬೋದು. ನಾನು ತಿಳಿದ ಮಟ್ಟಿಗೆ ಆತ ಬಹಳ ವಿನೋದವಾಗಿ ನಮ್ಮ ಹತ್ರ ಎಲ್ಲ ಮಾತಾಡ್ತಾ ಇದ್ದಾರೆ.
1: ಯಾವ್ದಾದ್ರು ಒಂದೆರಡು ಪ್ರಸಂಗನ ಜ್ಞಾಪಿಸ್ಕೊಳ್ಬಹುದಾ ಮಿತ್ರ ಅವರೇ?
0: ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾ ಆಯ್ತಲ್ಲ, ಆ ಸಂದರ್ಭದ ವರ್ಣನೆ ಅವ್ರು ಮಾಡ್ತಾ ಅಲ್ಲಿಯ ಸ್ನೇಹಿತರುಗಳು ಇಲ್ಲಿಗೆ ಬರ್ತಾ ಇದ್ದಿದ್ದು, ಮುಚ್ಕೊಳ್ತಾ ಇದ್ದಿದ್ದು, ಅವ್ರಿಗೆ ಬಂದು ಕೀರ್ತಿ ಪ್ರತಿಷ್ಠೆ ಎಲ್ಲ ಹೇಳಿ, ಅದರಿಂದ ನಂಗೇನ್ ಕಾಸೇನ್ ಬರಲಿಲ್ಲ ಜಾಸ್ತಿ ಇದ್ದು ತಮಾಷೆ ಮಾಡ್ತಾ ಇದ್ರು. ಅಂದ್ರೆ ನಮ್ಮ ಕನ್ನಡ ಜನ ಎಲ್ಲ ಪರಮುಖದ ಹೊಗಳಿಕೆಯಲ್ಲಿ ಕಲೆಗಳಲ್ಲಿ ಬಿಡ್ತಾರೆ. ಈ ದರ್ಶಕರು ಇವರೆಲ್ಲ ಇರ್ತಾರಲ್ಲ, ದಿಗ್ದರ್ಶಕರು ಅಂತ ಕರಿತೀವಲ್ಲ ಅವ್ರನ್ನ, ಅವರೆಲ್ಲ ನಿಜವಾಗ್ಲೂ ಹೇಗೆ ಹಾಸ್ಯ ಮಾಡ್ಲಿಕ್ಕೆ ಬರೆದ್ರು ಅವರು. ನನಗೆ ಬೇಕಾದೆಲ್ಲ ಕೊಟ್ರು ನಿಜ, ಆದ್ರೆ ಅವ್ರು ಯಾರು ಕಾಸು ಬಿಚ್ಚೋ ಸ್ವಭಾವದವರಲ್ಲ. ನಿಜವಾಗಿ ಬದುಕಿನಲ್ಲಿ ತಿಳ್ಕೊಳ್ಬೇಕಾದ್ದು ಏನಿದೆಯೋ ಅದು ಚಿತ್ರದಿಂದ ಸಿಗೋದಿಲ್ಲ ನಿಮ್ಗೆ, ನಕ್ಕೊಡ್ಬೇಕಷ್ಟೇ ನೋಡ್ಬಿಟ್ಟು. ಬಹಳ ದೊಡ್ಡ ಪ್ರಪಂಚ ಅಂತ ಹೇಳಿ ಅವರು ಒಂದು ಉದಾಹರಣೆ ಕೊಡ್ತಾ ಇದ್ರು. ಆರ್ ಕೆ ನಾರಾಯಣ್ ಇದ್ರಲ್ಲ, ಅವರು ನಿಜವಾಗಿ ಗೈಡ್ ಅಂತ ಒಂದು ಸಿನಿಮಾಕ್ಕೆ ದೇವಾನಂದ್ ಅವ್ರನ್ನ ಕರ್ಕೊಂಡು ಹೋದ, ಮುಂಬೈ ಎಲ್ಲ ತಿರುಗಿಸ್ತಾ, ಪ್ರಪಂಚ ಎಲ್ಲ ಸುತ್ತಾ, ಒಳ್ಳೆ ಹೋಟೆಲ್ ಇಡ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ. ಆದ್ರೆ ಅವ್ರು ಇವ್ರು ಹೇಳ್ತಾ ಇದ್ರಂತೆ, ಆದ್ರೆ ನನಗೆ ಹಣಕಾಸಿನ ದೃಷ್ಟಿಯಿಂದ ಆದ್ರಿಂದ ಏನು ಪ್ರಯೋಜನ ಆಗ್ಲಿಲ್ಲ, ಕೊನೆ ಕೈ ಕೊಟ್ಬಿಟ್ಟ ಅಂತ ಹೇಳ್ತಾ ಇದ್ರು. ಅದೇ ನಿಜ ಸುಳ್ಳು ನಂಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದು ಅಂದ್ರೆ ನನ್ನ ಅರ್ಥ ಏನಂದ್ರೆ, ಬದುಕು ಅನ್ನೋದು ನಮಗೆ ತುಂಬಾ ಪ್ರಿಯವಾದದ್ದು, ಹಣ ಬರ್ತದೆ ಹೋಗ್ತದೆ ಅದಷ್ಟು ಗಮನಿಸ್ಲೇ ಇಲ್ಲ ಅವರು. ನಿಜವಾಗ್ಲು ನೋಡಿ ಬಹಳ ದೊಡ್ಡ ಸಂಸಾರ ಸಾಕ್ತಾ ಇದ್ರು ಅವರು. ಎಷ್ಟೋ ಸಲ ಉದ್ಯೋಗ ಹುಡುಕೊಂಡು ಹೋಗ್ಬೇಕಾಗಿತ್ತು, ಮತ್ತೆ ಕೂಲಿ ಕೆಲಸ ಮಾಡ್ತಾ ಇದ್ರು ಅವರು ತೋಟಗಳಲ್ಲಿ ಕೂಲಿ. ಅದೇ ಹೇಳ್ಕೊಂಡು ನಂಗೆ ಹೇಳಿದ್ರು ಅದನ್ನ ಮಾಡ್ತಾ ಇದ್ರು. ಆದ್ರೆ ಅವರ ಅಂತರಂಗದ ನಿಷ್ಠೆ ಮಾತ್ರ ಎಂದಿಗೂ ಕರಗಲಿಲ್ಲ. ಬಡತನ ಸಿರಿತನ ಕಡತನ ಕುಳಿದಾವೇನ ಅಂತ ಹೇಳಿದೆ ನಾ ಒಂದು ಬೇಂದ್ರೆಯವರ ಪದ್ಯನ, ಅವ್ರಿಗೆ ಗೊತ್ತಿತ್ತು ಚೆನ್ನಾಗಿ. ಮುಂದಿನ ಸಾಲನ್ನು ತುಂಬಿದ್ರು ಅವರು, ಎದೆ ಹಿಗ್ಗು ಕಡೆ ಮುಟ್ಟ ಅಂತ ಅವ್ರು ಹೇಳಿದ್ರು. ಅಂದ್ರೆ ಅವ್ರಿಗೆ ಸಾಹಿತ್ಯ ಜ್ಞಾನ ಇತ್ತು, ಹಾಸ್ಯ ಜ್ಞಾನ ಇತ್ತು, ಮತ್ತೆ ಸ್ವಲ್ಪ ಸುತ್ತಮುತ್ತ ಇರತಕ್ಕಂತಹ ಈ ದೊಡ್ಡ ದೊಡ್ಡ ಧಣಿಗಳಿದಾರಲ್ಲ, ಸಿನಿಮಾ ತೆಗಿತೀವಿ ಅದ್ ಮಾಡ್ತೀವಿ ಕಾದಂಬರಿ ಅಂತ ಹೇಳ್ತಾ ಇದ್ರಲ್ಲ, ಅವರೆಲ್ಲ ಎಷ್ಟು ಟೊಳ್ಳು ಅಂತ ಅವ್ರಿಗೆ ಹೊರಗಡೆಯಿಂದಲೇ ಗೊತ್ತಾಗಿತ್ತು. ಅದ್ರ ಬಗ್ಗೆ ಮಾತಾಡಲಿಲ್ಲ ಅಷ್ಟೇ, ಅವರು ನಕ್ಕು ಸುಮ್ಮನಾಗ್ತಾ ಇದ್ರು.
1: ಬಹಳ ಸಂಕೋಚದ ಸ್ವಭಾವದ ವ್ಯಕ್ತಿ ಅಂತ ಈಗಾಗಲೇ ನಾವು ಒಂದು 10 ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಿದೀವಿ ಅವರನ್ನ ಕುರಿತಾಗಿ. ಮಿತ್ರ ಅವರು ಸಹ 5 ವರ್ಷದಲ್ಲಿ ಮಡಿಕೇರಿಯಲ್ಲಿ ಇದ್ದಂತಹ ದಿನಗಳಲ್ಲಿ ಅವರ ಒಡನಾಡಿಗಳಾಗಿದ್ರು ಅನ್ನೋ ವಿಚಾರದಿಂದ ನಮಗೂ ಒಂಥರ ಖುಷಿ ಆಯ್ತು.
0: ಹಾಗಾಗಿ ಆದ್ರೆ ಅದೇ ಅದೇ ಹೇಳಬೇಕು ಅಂತಿದ್ದೆ, ಏನಂದ್ರೆ ಸಮಾಜದಲ್ಲಿ ನಮ್ಮಂಥವ್ರು ತುಂಬಾ ಮಾತಾಡ್ಬಿಡ್ತೀವಿ ಹೊರಗಡೆ, ಎಲ್ಲರೂ ಪರಿಚಯ ಮಾಡ್ಕೊಳ್ತೇವೆ, ಪ್ರಪಂಚವನ್ನೇ ತಬ್ಬಿಕೊಳ್ಳುವಂತಹ ಒಂದು ಉತ್ಸಾಹವನ್ನು ತೋರಿಸ್ಬಿಡ್ತೇವೆ. ಅದು ನಿಜವಾಗಿ ನಮಗೆ ಅಂತರಂಗದಲ್ಲಿ ಆ ಭಾವನೆ ಇರೋದಿಲ್ಲ. ಆದ್ರೆ ಭಾರತೀಯ ಸೂತ್ರ ಹಾಗಲ್ಲ, ಹೆಂಡತಿ ಮಗು ಕುಸುಮಾಶ ಅನುಭವ ಅಂತೇಳಿ ಬಹಳ ಒಳ್ಳೆ ಬರಹಗಾರತೆ ಆಕೆ ಕೂಡ. ಆಕೆ ನಮ್ಮನೆ ತುಂಬಾ ಬರ್ತಾ ಇಲ್ಲ ಹುಡುಗಿ, ಅವಳು ಹೇಳೋಳು ಅಪ್ಪನ ಸ್ವಭಾವನೆಲ್ಲ ಕುರಿತೆಲ್ಲ ಹೇಳೋಳು. ಆದ್ರೆ ಈ ಭಾರತೀಯ ಸೂತ್ರರು ಏನು ಅಂತಂದ್ರೆ, ಉಳಿದವರಂತೆ ಕೇವಲ ಚರ್ಚೆಗಳಿಗೆ ಮಾತ್ರ ತಮ್ಮ ತತ್ವವನ್ನು ಮೀಸಲಾಗಿಡ್ತಾ ಇರ್ಲಿಲ್ಲ ಅವರು. ನಾವೀಗ ಎಷ್ಟೇ ಮಾತಾಡ್ಲಿ, ಗೋಷ್ಠಿಗೆ ಹೋದ್ರೆ ತುಂಬಾ ಮಾತಾಡ್ತೀವಿ, ಏನ್ ಪ್ರಪಂಚದ ಎಲ್ಲಾ ತತ್ವಗಳನ್ನ ಎದುರಿಗೆ ತಂದ್ಬಿಡ್ತೇವೆ. ಆದ್ರೆ ನುಡಿಯಲು ಒಂದಿದೆ ದಾರಿ, ನಡೆಯಲು ಒಂದಿದೆ ದಾರಿ, ದಾರಿ ಎರಡರ ನಡುವೆ ದಟ್ಟ ಮಂಜು ಅಂತ ನರಸಿಂಹಸ್ವಾಮಿ ಕಡೆ ಹೇಳ್ತಾರೆ. ಇವ್ರಿಗೆ ಹಾಗಲ್ವೇ ಅಲ್ಲ, ನುಡಿಯೋದು ಅದೇನೆ ನಡೆಯೋದು ಅದೇನೆ, ಎರಡು ಮಂಜು ಇರ್ಲೇ ಇರಲಿಲ್ಲ ಅವ್ರ ಬದುಕಿನಲ್ಲಿ. ಅದರಿಂದ ಅವ್ರು ತುಂಬಾ ಸಂಕೋಚ. ಯಾಕೆ ಅಂತಂದ್ರೆ ನಮಗಿಂತ ತಿಳಿದವರು ಇದ್ದಾರೆ ಅಂತ ಅವ್ರು ಆಗಾಗ ಹೇಳೋರು, ಮತ್ತೆ ನಮಗಿನ ದೊಡ್ಡ ಬದುಕನ್ನು ಬದುಕೋರು ಇದ್ದಾರೆ ಅಂತ ಹೇಳೋರು. ನಮ್ಮ ಮಿತಿಗೆ ನಾವು ಎಷ್ಟು ಮಾಡ್ಬೇಕೋ ಅದ್ರ ಪರಾಕಾಷ್ಠೆಯನ್ನು ತಲುಪಿದ್ರೆ ಅದು ಸಾಕು ಅವ್ರ ಅಭಿಪ್ರಾಯ. ನಮ್ಮಂಗೆ ತುಂಬಾ ಉದಾತ್ತವಾದ ಆಸೆಗಳನ್ನ ಇಟ್ಕೊಂಡವರಲ್ಲ, ನಾವೆಲ್ಲ ಭಾರಿ ಆಶಯಗಳನ್ನ ಇಟ್ಕೊಂಡು ಮುಗ್ಗರಿಸಿದ್ವಿ, ಎಡವಿದ್ವಿ, ಬಿದ್ವಿ, ಬೆಟ್ಟ ಮಾಡ್ಕೊಂಡ್ವಿ. ಆದ್ರೆ ಅವರು ಇವಾಗಿ ಬದುಕನ್ನ ಬದುಕ್ತಾ ಇದ್ರು. ಮಣ್ಣಿನ ಹುಳ ಅಂತ ಅವ್ನು ಕರೀತಾ ತಮಾಷೆ ಮಾಡ್ತಾ ಇದ್ದ. ಮಣ್ಣಿನ ಹುಳ ಅಂದ್ರೆ ಅದಲ್ಲೇ ಎರೆಹುಳ, ಎರೆಹುಳ ನೋಡಿ ಮತ್ತಲ್ಲೇ ಇರುತ್ತೆ, ಅಲ್ಲೇ ಬೆಳೆಯುತ್ತೆ, ಒಳಗಡೆ ಇನ್ನು ಒಳಗ್ ನುಗ್ಗುತ್ತೆ ಹೊರತು ಅದು ಹೊರಗೆ ಬರೋದಿಲ್ಲ. ಕೃಷಿಕರಾದವರಿಗೆ ಎರೆಹುಳ ಯಾಕೆ ಮೇಲ್ ಬರಲ್ಲ ಅನ್ನೋದು ಗೊತ್ತು, ಯಾಕೆಂದ್ರೆ ಕೆಳಗಡೆಯಲ್ಲಿ ಬೇಕಾದಷ್ಟು ರಸವತ್ತಾದ ಅಂಶಗಳಿವೆ ಅಂತ ಅವ್ರಿಗೆ ಗೊತ್ತಿತ್ತು. ಅದನ್ನ ನಾನು ಅವ್ರನ್ನ ಆತರ ಸಂಕೋಚ ಯಾರು ಮಾತಾಡ್ತಿರ್ಲಿಲ್ಲ ಅಂತ ಹೇಳಿದ್ರೆ ನಾನು ಒಪ್ಪೋದಿಲ್ಲ. ಒಳ್ಳೆ ಅಧ್ಯಾಪಕರಾಗಿದ್ರು, ತುಂಬಾ ಮೈ ಬಿಚ್ಚಿ ಮಾತಾಡ್ತಾ ಇದ್ರು. ಆದ್ರೆ ಆ ಮಾತಿನಲ್ಲಿ ಯಾವ್ದ ಕೃತಕತೆ ಇದ್ರೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ. ಗಾಂಭೀರ್ಯ ಅನ್ನೋದನ್ನ ಒಣ ಗಾಂಭೀರ್ಯ ಇದ್ರೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ.

0: ಇಲ್ಲ ನನಗೆ ನರಸಿಂಹಸ್ವಾಮಿ ನೆನಪು ಬರುತ್ತೆ. ಏನ್ ಹೇಳ್ತಾರೆ ಅಂತಂದ್ರೆ, ಬದುಕು ಮುಗಿಯದ ಅರಮನೆ ಈ ಸಂಸಾರ. ಅರಮನೆ ಅಂದ್ರೆ ಅರ್ಧ ಕಟ್ಟಿದ ಮನೆ ಅಂತ ಅರ್ಥ. ಸದಾ ರಿಪೇರಿಗೆ ತಕ್ಕ ವಿಚಾರ. ಆ ದಿಕ್ಕಿನಲ್ಲಿ ಇವರು ಗಮನ, ರಿಪೇರಿ ಮಾಡೋ ಕಡೆ ಗಮನ ಕೊಟ್ರು. ಮನೆಯನ್ನ ಹೇಗೆ ನಂದನವನ ಮಾಡ್ಬೇಕು, ಹುಡುಗರನ್ನ ಹೇಗೆ ಸಂತೋಷವಾಗಿಡ್ಬೇಕು, ಮತ್ತೆ ನನ್ನನ್ನ ಮೆರೆಸದೆ ಅದು ಇರುಳ ದೀವಿಗೆ ಅಂತೆ ಕೂತಿ ನರಸಿಂಹಾಚಾರ್ಯರು. ದೀಪ ಏನ್ ಮಾಡುತ್ತೆ, ತನ್ನ ಅಂತರಂಗದಲ್ಲೇ ಕತ್ಲೆ ಇಟ್ಕೊಂಡು ಮೇಲ್ಗಡೆಗೆ ಮಾತ್ರ ಬೆಳಕನ್ ಕೊಡುತ್ತೆ. ಹಾಗೆ ನನ್ನದು ದೀಪದ ಕೆಲಸ, ಬೆಳಕನ್ ಕೊಡೋದಷ್ಟೇ ನನ್ನ ಕೆಲಸ. ನನ್ನ ಅಂತರಂಗ ಹೇಗಾರು ಇರಲಿ ಅನ್ನೋದು ಪುತಿನ ಅವ್ರ ದೃಷ್ಟಿ. ಇವರದ್ದು ಅದೇನೆ, ಸಮಾಜದಲ್ಲಿ ಹೊರಮುಖಿಗಳು ಹೇಗಿರ್ತಾರೋ ಒಳಮುಖಿಗಳು ಹಾಗೆ ಇರ್ತಾರೆ. ಅವ್ರಿಗೆ ಬಹಳ ಸಂತೃಪ್ತ, ನಾನು ನೋಡಿದೆ ಅವ್ರ ಬದುಕನ್ನ, ತುಂಬಾ ಸಂತೃಪ್ತವಾದ ಜೀವನ ಅವ್ರದ್ದು. ಹೆಂಡತಿ ಮಕ್ಕಳು ಅಂತಂದ್ರೆ ಎಲ್ಲಿಲ್ಲದ ಅಕ್ಕರೆ ಅವರಿಗೆ. ಒಂದು ಮಗು ಹುಷಾರಿಲ್ಲ ಅಂದ್ರೆ ಅವರು ಮನಸ್ಸಿಗೆ ಚಡ್ಪಡಿಸ್ತಾ ಇದ್ರು. ಸ್ನೇಹಿತರ ಬಗ್ಗೆನೂ ಹಾಗೇನೆ, ಸಮಾಜದ ಬಗ್ಗೆನೂ ಹಾಗೇನೆ. ಅದರಿಂದ ನಾನು ಒಬ್ಬ ವ್ಯಕ್ತಿಯನ್ನ ಗಟ್ಟಿ ಕಾಳಾಗಿರ್ಬೇಕು ಅಂತ ಅವ್ರ ಅಭಿಪ್ರಾಯ. ಮಾತಾಡಿದ್ರೆ ಅವರು ಅರ್ಥಪೂರ್ಣವಾಗಿ ಮಾತಾಡ್ತಾ ಇದ್ರು, ಅದ್ರ ಹಾಳು ಹರಟೆಯಲ್ಲಿ ಭಾಗವಹಿಸ್ತಾ ಇರಲಿಲ್ಲ. ಇಂತ ಇದ್ರು ಎಂಜಾಯ್ ಮಾಡ್ತಾ ಇದ್ರು ಅಷ್ಟೇನೆ, ತಾವು ಅದಕ್ಕೆ ಹೋಗ್ತಾ ಇರಲಿಲ್ಲ. ಅದರಿಂದ ವ್ಯಕ್ತಿಗಳನ್ನ ಅಳಿಯುವಾಗ ನಾವು ಇದು ಗಟ್ಟಿ ನಾಣ್ಯವೆ, ಬರೀ ಚಲಾವಣೆಗೆ ಅಂತ ಮುದ್ರಿಸಿದಂತಹ ನಾಣ್ಯನೇ ಅಂತ ತಿಳ್ಕೋಬೇಕಾಗಿತ್ತು. ನಾನು ಭಾರತೀಯ ಸೂತ್ರಕ್ಕೆ ಅರ್ಥ ಮಾಡ್ಕೊಂಡ ರೀತಿಯಲ್ಲಿ ಎಷ್ಟು ದೂರ ಬೇಕಾದ್ರೂ ನಡ್ಕೊಂಡೇ ಬರ್ತಾ ಇದ್ರು ಅವರು. ಮತ್ತೆ ಮಾತಾಡುವಾಗ್ಲೂ ಅಷ್ಟೇನೆ, ತುಂಬಾ ಸಂಕೋಚದಿಂದ ತೂಕವಾಗಿ ಎಷ್ಟು ಬೇಕೋ ಅಷ್ಟು ಹೇಳೋದು. ನನಗೆ ತೆಲುಗು ಕವಿ ಒಬ್ಬ ಜ್ಞಾಪಕ ಬರುತ್ತೆ, ಎಪ್ಪಟಿಕಿ ಎಯ್ಯದಿ ಪ್ರಸ್ತುತಂ ಅಪ್ಪಟಿಕಿ ಆ ಮಾತಲಾಡಿ ಅಂತಾನವನು. ಅಂದ್ರೆ ಯಾವ ಕಾಲಕ್ಕೆ ಯಾವ್ದು ಸರಿಯೋ ಆ ಮಾತನ್ನ ಆಡ್ಬೇಕೋ, ಬದುಕನ್ನ ತುಂಬಿಕೊಳ್ಬೇಕೋ, ಇಂಥವರೇ ಧನ್ಯರು. ಇವಾಗಲೂ ಭಾರತೀಯ ಸೂತ್ರ ನಾನು ತುಂಬಾ ಅಂತರಂಗದಲ್ಲಿ ಶೋಧನೆ ಮಾಡಿಬಿಟ್ಟಿದ್ದೇನೆ, ತುಂಬಾ ಮಾತಾಡಿದ್ದೀನಿ ಅವ್ರ ಹತ್ರ. ಆದ್ರೆ ನಿಜವಾಗ್ಲೂ ಅವರು ಮಾತಿಗೆ ತೆರೆದುಕೊಳ್ಳುವ ಜೀವ ಅಲ್ಲ. ಸಂಚಾರ ಇದೆ ಅವರಲ್ಲಿ, ಅದ್ರ ವಿಷಯ ತೆಗಿರಿ, ವಿಷಯ ತೆಗೆದ ಅದ್ರ ಬಗ್ಗೆ ಸಂಚಾರ ತುಂಬಾ ಇದೆ. ಅದ್ ಸುಮ್ಮನೆ ಹರಟೆ ಪೊಳ್ಳು ಹರಟೆಗಳಲ್ಲಿ ತೊಡಗುವಾಗ ಅವ್ರಿಗೆ ಸುಳ್ಳು ಹೇಳೋದ್ರಲ್ಲಾಗ್ಲಿ, ಅಥವಾ ಲಂಬಿಸಿ ಹೇಳೋದ್ರಲ್ಲಾಗ್ಲಿ, ಅಥವಾ ಉಜ್ವಲಿಸಿ ಹೇಳೋದ್ರಲ್ಲಾಗ್ಲಿ ನಂಬಿಕೆ ಇರಲಿಲ್ಲ. ಅದರಿಂದ ಉಳಿದವರ ಮಟ್ಟಕ್ಕೆ ಭಾರತೀಯ ಸೂತ್ರರು ಸಾರ್ವಜನಿಕವಾಗಿ ಪ್ರದರ್ಶನ ಕೊಡಲಿಲ್ಲ ಅನ್ನೋದು ಬಿಟ್ರೆ, ಅಂತರಂಗದಲ್ಲಿ ಚಿರಂತನ ಅಂತ ಒಬ್ರು ಸ್ನೇಹಿತರು, ಎಷ್ಟು ಜನ ಸ್ನೇಹಿತರು ಗೊತ್ತಾ ಮಡಿಕೇರಿಯಲ್ಲಿ ಅವ್ರಿಗೆ, ಅವರೆಲ್ಲ ಭಾರತೀಯ ಪ್ರಿಯರು, ಭಾರತೀಯ ಸೂತ್ರರು ಅಂತಂದ್ರೆ ನಿಜವಾಗ್ಲೂ ತುಂಬಾ ಸಂತೋಷ ಪಡ್ತಾರೆ, ಅವರ ಅಂತರಂಗ ತುಂಬಿಕೊಳ್ಳುತ್ತೆ ಅಂತ ವ್ಯಕ್ತಿ.
1: ನಿಮ್ಮ ಒಡನಾಟದಲ್ಲಿ ಅವರ ಸಾಹಿತ್ಯ ಕೃತಿಗಳ ಬಗ್ಗೆ ಏನಾದರೂ ಒಂದು ಚರ್ಚೆಗಳು, ನಿಮ್ಮ ಒಂದು ವಿಮರ್ಶೆ ಅಭಿಪ್ರಾಯ
0: ಕೇಳಿದೆ, ಕೆಲವು ಕಾದಂಬರಿಗಳನ್ನು ಬರೆಯೋದಕ್ಕೆ ಪ್ರೇರಣೆ ಅಂತ. ಅದಕ್ಕೆ ಅವರು ಚೆನ್ನಾಗಿ ಹೇಳೋರು, ಅವ್ರ ಕೃತಿಗಳೆಲ್ಲ ಓದಿದ್ದೀನಿ, ಅವರೇ ಪುಸ್ತಕನು ಕೊಟ್ಟಿದ್ರು, ನಾನು ತೆಗೆದು ಓದಿದ್ದೀನಿ, ಅದ್ರ ಬಗ್ಗೆ ಬರೆದು ಬರೆದಿದ್ದೀನಿ, ಅದಷ್ಟು ನನಗೆ ಮುಖ್ಯ ಅಲ್ಲ ಇವಾಗ. ಆದ್ರೆ ಅವ್ರದ್ದು ಏನಾಗಿದೆ ಅಂದ್ರೆ, ನಾನು ಯಾವ ಕೃತಿಯನ್ನು ಕೂಡ ಕೆಲವರು ಅನುವಾದ ಮಾಡಿದ್ದಾರೆ ಅದಿಲ್ಲ ಅನ್ನೋದಿಲ್ಲ. ಅದ್ ಬಿಟ್ರೆ ಬದುಕಿನಿಂದ ನೇರವಾಗಿ ಬದುಕಿನ ಶಾಲೆಯಿಂದಲೇ ಕಲ್ತುಕೊಂಡಿದ್ದೆ ಹೊರತು ನಾನು ಯಾರವಲು ಪಡೆದದ್ದಲ್ಲ. ಮುಖ್ಯವಾಗಿ ಈ ಮಲಯಾಳಂ ದೇಶದಲ್ಲಿ ಅವರು ಕೂಲಿ ಕೆಲಸ ಮಾಡ್ತಾ ಇದ್ರಂತೆ, ಎಸ್ಟೇಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಮಡಿಕೇರಿಗೆ ಬಂದ ಮೇಲೆ ಮಡಿಕೇರಿಯಲ್ಲಿ ಅವರು ಸ್ವಲ್ಪ ದೊಡ್ಡವರೊಂದಿಗೆ, ವಿದ್ಯಾರ್ಥಿಗಳೊಂದಿಗೆ, ನಮ್ಮ ಸಹಪಾಠಿಗಳೊಂದಿಗೆ ತುಂಬಾ ತೆರೆದ ಮನಸ್ಸಿನಿಂದ ಮಾತಾಡ್ತಾ ಇದ್ರು. ಅದರಿಂದ ಅವರ ಬದುಕಿನಲ್ಲಿ ಬಹಳ ಮುಖ್ಯವಾದದ್ದು ಅಂತಂದ್ರೆ ಪ್ರೇರಣೆ, ಸಾರ್ವಜನಿಕರೇ ಪ್ರೇರಣೆ, ಜನನೇ ಪ್ರೇರಣೆ, ಕೂಲಿಯವರೇ ಪ್ರೇರಣೆ, ಕೆಲಸ ಮಾಡ್ತಾ ಇದ್ದವರು. ಮಳೆ ಬಿಸಿಲು ಗಾಳಿ ಅಂದ್ರೆ ಎಷ್ಟು ಪ್ರೀತಿ ಇತ್ತು ಗೊತ್ತಾ ಅವ್ರಿಗೆ. ತಮಾಷೆ ಮಾಡೋರು, ನೀವೆಲ್ಲ ಬಯಲಸೀಮೆಯಿಂದ ಬಂದ ಜನ, ನಿಮಗೆ ಮಳೆ ಅಂದ್ರೆ ಏನು ಅಂತ ಗೊತ್ತೇ ಆಗೋದಿಲ್ಲ ನಿಮಗೆ. ನೀವಿಲ್ಲಿ ಬರೋ ಹೊತ್ತಿಗೆ ನೋಡ್ತಾ ಇದ್ದೀರಿ, ನೋಡಿ ಮಳೆ ಅಂದ್ರೆ ಇದು. ಇನ್ನೂ ಭಾರಿ ಮಳೆಗಳನ್ನು ನೋಡಿದ್ದೇನೆ ನಾನು. ಒಂದು ವಾರದವರೆಗೆ ಏಕಪ್ರಕಾರವಾಗಿ ಸಾಗಿದ್ರು ಕೂಡ ನಮಗ ನೋಡಿ ಸಂತೋಷ ಆಗ್ತಾ ಇತ್ತು, ಮೋಡಗಳನ್ನು ನೋಡಿ ಸಂತೋಷ ಆಗ್ತಾ ಇತ್ತು ಅಂತ ಹೇಳಿ. ಅಂದ್ರೆ ಪುಸ್ತಕಗಳ ಜ್ಞಾನಕ್ಕಿಂತ ಹೆಚ್ಚಾಗಿ ಸಮಾಜದ ಅಧ್ಯಯನ ಮಾಡೋದ್ರ ಮೂಲಕ, ಅದರಲ್ಲೂ ಬಡಬಗ್ಗರ ಅಧ್ಯಯನ ಮಾಡೋದ್ರ ಮೂಲಕ, ಅದರಲ್ಲೂ ಕೂಡ ತುಂಬಾ ಹಳೇ ಕಾಲದ ಜನ ಅಂತ ಕರೆಯಬಹುದಾದಂತಹ ಒಂದು ಬಡವರ್ಗ ಇದೆಯಲ್ಲ, ಆ ಬಡವರ್ಗದಿಂದ ಅವರು ಪಡೆದ ಪ್ರೇರಣೆ ಅವರ ಸಾಹಿತ್ಯಕ್ಕೆ ಮೂಲಭೂತವಾದಂತಹ ಒಂದು ವಸ್ತು. ತನಕ
1: ಅವರ ಒಂದು ಕೃತಿಗಳಲ್ಲಿ ನಿಮಗೆ ಬಹಳ ಗಮನ ಸೆಳೆದಿರುವಂತದ್ದು ಅಥವಾ ನೀವು ಇಷ್ಟಪಟ್ಟಿರುವಂತದ್ದು?
0: ನನಗೆ ಬಹಳ ಗಮನ ಸೆಳೆಯೋದು ಅಂತಂದ್ರೆ, ನಾನು ಹೇಳೋದು ಅವರು ಒಂದು ಕಥೆ ಮುಖ್ಯವಾಗಿ ನನಗೆ ಜ್ಞಾಪಕ ಬರೋದೇನೆಂದ್ರೆ, ಆ ತಾಯಿಗೆ ಮಗುವನ್ನು ಪಡೆಯಬೇಕು ಅಂತ ಆಸೆ ಒಬ್ಬಳಿಗೆ, ಆದ್ರೆ ತನ್ನ ಗಂಡನಿಂದ ಅದನ್ನು ಪಡೆಯಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೆ ಅವಳು ಇನ್ನೊಬ್ಬನನ್ನ ಆಶ್ರಯಿಸ್ತಾಳೆ. ಈ ನಿಯೋಗ ಪದ್ಧತಿ ಅಂತ ಕೇಳಿದೀವಲ್ಲ, ಅವಳು ತಾನೇ ಅದನ್ನ ಆರಿಸ್ಕೊಳ್ತಾಳೆ, ಅವನಿಂದ ಗರ್ಭವನ್ನ ಪಡಿತಾಳೆ. ಇದೆಲ್ಲ ನನ್ಗೆ ಮುಖ್ಯ, ಅದು ಕೂಡ ಇರಲಿ, ಅವ್ರು ಹೇಳಿರೋ ರೀತಿ ತುಂಬಾ ಅದ್ಭುತವಾಗಿದೆ. ಆದ್ರೆ ಮಗು ಪಡೆದ ಮೇಲೆ ಅವಳಿಗೆ ಗರ್ಭದಾನ ಮಾಡಿದವನು, ಗರ್ಭಧಾನಕ್ಕೆ ಸಹಾಯನಾದವನು ಮತ್ತೆ ಚೇಷ್ಟೆ ಶುರು ಮಾಡ್ತಾನೆ ಬಂದು. ಆದ್ರೆ ಅವಳು ಅವನ ಹತ್ರ ಸೇರಿಸೋದಿಲ್ಲ. ಅಂದ್ರೆ ನಾನು ಕೇವಲ ಸಂತಾನೋತ್ಪತ್ತಿಯ ಕಾರಣದಿಂದ ನಿನ್ನನ್ನು ನಾನು ಆಶ್ರಯಿಸಿದ್ದೇನೆ ಹೊರತು ನಿಜವಾಗಿ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅನ್ನೋದು. ಇದು ಬಹುಶಃ ಕನ್ನಡದಲ್ಲಿ ಹೊಸ ರೀತಿಯ ಕಥೆ ಅಂತ ಅನ್ಸುತ್ತೆ ನನಗೆ. ಒಬ್ಬಳು ತಾಯಿ ಮಗುವನ್ನ ಪಡೆಯೋದು ಸಹಜವಾಗಿ ಕಾಣುತ್ತೆ. ಹೇಗೆ

0: ಬೇಕು ಅನ್ನೋದು ಅವಳಿಗೆ ಸಂಬಂಧಪಟ್ಟಿದ್ದದು. ಆದ್ರೆ ಆ ನಂತರ ಅವಳ ಬದುಕನ್ನ ಮತ್ತೆ ಹಳೆಯ ದಿಕ್ಕಿಗೆ ಸಾಗಿಸಿರ್ಲು ಅಂತಂದ್ರೆ ಇವನು ಯಾವ ರೀತಿ ನೋಡ್ತಾಳೆ, ಕೇವಲ ವ್ಯವಹಾರದ ಪ್ರೇಮನೇ ಹೊರತು ನಮ್ದು ನಿಜವಾದ ಪ್ರೇಮ ಅಲ್ಲ ಅಂತ ಹೇಳಿ ಸ್ಪೇಷ್ಟ ಬಾಯಿಗೆ ಹೇಳ್ಬಿಡ್ತಾಳು. ಇದು ನನಗೆ ಆ ಕಾಲಕ್ಕೆ ನಾನು ಹೇಳ್ತಾರೆ, ಅದು ಬರೀ ಬರೀ ಎಷ್ಟು 60 ವರ್ಷದ ಮೇಲೆ ಆಯ್ತು ಅವ್ರು ಬರೋದನ್ನ.
1: ಹೌದು,
0: ಆ ಕಾಲಕ್ಕೆ ಬಹಳ ಕ್ರಾಂತಿಕಾರಕವಾದ ವಿಚಾರ ಆಗಿತ್ತು, ಅಂಥದನ್ನೇ ಬರೆಯೋದ್ರಲ್ಲಿ ಆಸಕ್ತಿ ಇತ್ತು ನನಗೆ.
1: ಇನ್ನು ಅವರ ಓದು ಯಾವ ತರ ಇರ್ತಾ ಇತ್ತು?
0: ಅವರು ಸ್ವಲ್ಪ ಕಮ್ಯುನಿಸ್ಟ್ ಸಾಹಿತ್ಯದ ಕಡೆ ಅವ್ರ ಗಮನ ಜಾಸ್ತಿ, ಎಲ್ಲ ಇಟ್ಕೊಂಡಿದ್ರು ಅವರು, ಮ್ಯಾಕ್ಸಿಮ್ ಗಾರ್ಕಿಯಿಂದ ಹಿಡಿದು ಎಲ್ಲರವರೆಗೆ ಅವರು ತುಂಬಾ ಒಳ್ಳೆ. ಕಾರಣ ಅದಕ್ಕೆ ಅವ್ರು ಇದ್ದದ್ದು ಹಳ್ಳಿಗಾಡ ಆದ್ದರಿಂದ ಮತ್ತು ಮಲಯಾಳಂ ಭಾಷೆಯ ಸಂಪರ್ಕ ಇದ್ದರಿಂದ ಮಲಯಾಳದಲ್ಲಂದ್ರೂ ತುಂಬಾ ಜನ ಸ್ವಲ್ಪ ಕಮ್ಯುನಿಸ್ಟ್ ಭಾವನೆಗಳನ್ನು ಹೊಂದಿದವರೇ ಆಗಿದ್ರು. ಈಗ ಸಮಾಜವಾದಿ ಅಂತ ಹೇಳ್ತೀವಿ ನಾವು, ಸಮಾಜವಾದಿ ಚಿಂತನೆಗಳು ನಿಮ್ಮನ್ನು ಏನ್ ಮಾಡ್ತವೆ ಅಂತಂದ್ರೆ, ದೇವರಿಗಿಂತ ಹೆಚ್ಚಾಗಿ ಅಧಿಕಾರಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರ ಕಡೆಗೆ ನಿಮ್ಮನ್ನು ಎಳ್ಕೊಂಡು ಹೋಗುತ್ತವೆ. ಅವ್ರು ಓದ್ತಾ ಇದ್ದ ಪುಸ್ತಕಗಳು ಅದೇ ಸ್ವಲ್ಪ ಕಮ್ಯುನಿಸ್ಟ್ ಲಿಟ್ರೇಚರ್ ಈ ಕರಿ ಓದ್ಬೇಕಾದ್ರೆ, ಆದ್ರೆ ಆ ಕಾಲಕ್ಕೆ ಅದು ಆಗ್ತಿರ್ಲಿಲ್ಲ. ಅದು ನಿಜವಾಗ್ಲೂ ಅವರು ಓದ್ತಾ ಇದ್ದಿದ್ದು ಈ ಸಾಮಾನ್ಯ ಜನರ ಜೀವನವನ್ನ ಯಾರೋ ಒಂದು ಕ್ರಾಸ್ ಅಂತ ಒಂದು ಕಾದಂಬರಿ ನನಗೆ ಕೊಟ್ಟರು ಓದ್ಲಿಕ್ಕೆ. ಅವರು ನಾನು ಓದೇ ಇರ್ಲಿಲ್ಲ ಅಲ್ಲಿ ತನಕ ಅದನ್ನ, ಸುಮಾರು 600 ಪುಟದ್ದು ಅದು. ಅಂದ್ರೆ ಅವರು ನಿಜವಾಗಿ ವೆಸ್ಟರ್ನ್ ಲಿಟ್ರೇಚರ್ ನಲ್ಲಿ ಪಶ್ಚಿಮಾತ್ಯ ಸಾಹಿತ್ಯದಲ್ಲಿ ರಷ್ಯನ್ ಸಾಹಿತ್ಯವನ್ನ ಟಾಲ್ಸ್ಟಾಯ್ ತುಂಬಾ ಓದ್ಕೊಂಡಿದ್ರು ಅವರು. ಆದ್ರೆ ಅವರು ಸಮಾಜಕ್ಕೆ ಎರವಾಗುವಂತಹ ಯಾವ ಕೆಲಸವನ್ನು ಮಾಡಬಾರ್ದು ಅಂತ ಅವ್ರ ದೃಷ್ಟಿ. ಸಾಮ್ರಾಜ್ಯ ಸಾಹಿತ್ಯ ಅನ್ನೋದು ಯುರೋಪಿಯನ್ ಕಲ್ಚರ್ ಅಂತ ಅವ್ರ ಮನಸ್ಸಲ್ಲಿ ಇದೆ. ಆದ್ರೆ ಈ ರಷ್ಯಾ ಪೋಲೆಂಡ್ ಮುಖ್ಯವಾಗಿ ಇವೆಲ್ಲ ಯಾವ ರೀತಿಯಲ್ಲಿ ಸಾಮಾನ್ಯ ಜನರಿಗೋಸ್ಕರ ಅವು ತಮ್ಮ ಚಿಂತನೆಗಳನ್ನ ಅವರು ನುಗ್ಗಿಸಿದ್ರು ಅನ್ನೋದನ್ನ ಹೇಳ್ತಾರೆ. ಮಡಿಕೇರಿಗೆ ನಾನು ಬಂದಾಗ ಅಲ್ಲಿ ರೇಡಿಯೋ ಇರಲಿಲ್ಲ, ಇದ್ದಿದ್ರೆ ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ. ನನ್ಗೆ ಅದು ಬಹಳ ಅದು ರಾಜಾ ಸೀಟ್ ಬಳಿಲೇ ಇದ್ದೀರಿ ನೀವು ಅಂತ ಗೊತ್ತಾಯ್ತು ನನಗೆ. ನನಗೆ ಅತ್ಯಂತ ಪ್ರಿಯವಾದ ಜಾಗಗಳಿಲ್ಲ ಅದೊಂದು. ಅಲ್ಲಿಯ ಒಂದು ಪ್ರತಿನಿಧಿಯಾಗಿ ನೀವು ಕನ್ನಡ ಭಾಷೆಯ ಬೆಳವಣಿಗೆ ಬಗ್ಗೆ ಗಮನಿಸಿದ ಒಬ್ಬ ವ್ಯಕ್ತಿ, ಅದು ಕೊಡಗಿನ ವ್ಯಕ್ತಿ, ಬರೀ ಕೊಡಗಿನ ವ್ಯಕ್ತಿ ಅಲ್ಲ ಅವರು, ಇಡೀ ಕರ್ನಾಟಕದ ವ್ಯಕ್ತಿ, ಕರ್ನಾಟಕದಲ್ಲಿ ಸಾಮಾನ್ಯ ವ್ಯಕ್ತಿಯಂತೆ ತಮ್ಮನ್ನು ಗುರುತಿಸಿಕೊಂಡವರು. ನಂಗೆ ಅದು ಬಹಳ ಇಷ್ಟ ಆಗೋದು ಯಾವಾಗ ಆ ಮಾತು, ತೀರಾ ಸಾಮಾನ್ಯನಂತೆ ನನ್ನ ಗುರುತಿಸ್ಕೊಳ್ತೀನಿ ನಾನು, ಬಹಳ ದೊಡ್ಡ ವ್ಯಕ್ತಿ ಅಂತ ಹೇಳಿ. ಈಗ ನನಗೇನೆ ಎಷ್ಟೋ ಅಹಂಕಾರಕ್ಕೆ ಪಡಕ್ ಕಾರಣ ಇವೆ, ಬಹಳ ಪ್ರಸಿದ್ಧಿ ಬಂದ್ಬಿಟ್ಟಿದೆ, ಅಮೆರಿಕಾ ಇಂಗ್ಲೆಂಡ್ ಎಲ್ಲ ಹೆಸರು ತಗೊಂಡಿದ್ದೀನಿ ಅಂತೆಲ್ಲ ಅನ್ಸುತ್ತಲ್ಲ. ಆ ಥರದ ಯಾವ ಭಾವನೆನೂ ಅವ್ರಿಗೆ, ಅವರ ಪ್ರತಿಷ್ಠೆಗೆ ಕಾರಣವಾದದ್ದು ಈ ಹೊರಗಿನ ಅಂಶಗಳು ಯಾವುದೂ ಅಲ್ಲ. ಅಂತಸ್ತತ್ವ ಅಂತಸಾರಂ ಘನ ತೊಲಯಿತು ನಾನಿಲ್ಲ ಶಕ್ಷತಿತ್ವ ಮೇಘದುದ್ದಲು ಮತ್ತೆ ಬರುತ್ತೆ, ನೀರು ತುಂಬಿಕೊಂಡಿದ್ರೆ ನಿನ್ನನ್ನು ಯಾರು ಗಲಾಟೆ ಮಾಡೋಕ್ಕಾಗಲ್ಲ ನಿನ್ನ ಹತ್ರ, ಹಾಗೇನು ಅಂತರಂಗದಲ್ಲಿ ತುಂಬಿಕೊ ಅಂತ ಇದ್ರು. ಅವರು ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಮುಖ್ಯವಾಗಿ ಕಮ್ಯುನಿಸ್ಟ್ ಸಾಹಿತ್ಯವನ್ನು ಜಾಸ್ತಿ ಓದ್ತಾ ಇದ್ರು. ನನಗೂ 10-6 ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಅವರು. ಆದ್ರೆ ಅವರು ಒಲವಿರೋದು ಯಾವ ಕಡೆ ಅಂತಂದ್ರೆ ಎಡ ಅಂತ ಹೇಳ್ಬಹುದಂತ ಒಂದು ಜನವರ್ಗದ ಕಡೆ. ಎಲ್ಲ ತುಂಬಾ ಪ್ರಸಿದ್ಧರಾದವ್ರ ಬಗ್ಗೆ, ಹೆಚ್ಚು ಪ್ರಚಾರ ಸಿಗೋರ ಬಗ್ಗೆ, ಹೆಚ್ಚು ವಿಷಯ ಗೊತ್ತಿರೋರ ಬಗ್ಗೆನೆ ಮಾತಾಡಬಾರದು ನಾವು. ಈ ಸಣ್ಣ ಪುಟ್ಟವರು ಇದಾರಲ್ಲ, ನಮಗೂ ನಾವು ಬದುಕುವ ರೀತಿ ನಮ್ಮದೇ ಆಗಿತ್ತು, ಸ್ವತಂತ್ರವಾಗಿತ್ತು, ಇನ್ನೊಬ್ಬರಿಗೆ ಬೆಳಕನ್ನು ಕೊಡುವಂತದಾಗಿತ್ತು, ನಾವು ಯಾರಿಂದಲೂ ಏನನ್ನು ಅನುಸರಿಸಕ್ ಹೋಗ್ಲಿಲ್ಲ ಅಂತ ಹೇಳ್ತಾರಲ್ಲ, ಅಂತ ವ್ಯಕ್ತಿಗಳ ಪೈಕಿ ಇವರೊಬ್ರು. ಆದ್ರೆ ಅದ್ರ ಕನ್ನಡ ಜನ ಗುರುತಿಸ್ಲಿಲ್ಲ ಅವ್ರನ್ನ, ಬಹಳ ತಗ್ತಾ ಇದ್ರು. ಈಗ ನೀವು ಗುರುತಿಸಿದಿರಲ್ಲ ಶತಮಾನೋತ್ಸವ ಸಂದರ್ಭಕ್ಕಾದ್ರೂ ಇಂಥ ವ್ಯಕ್ತಿ ಕನ್ನಡ ನಾಡಿನಲ್ಲಿ ಬದುಕಿದ್ರು, ಬೆಳೆದ್ರು, ಸಾಮಾನ್ಯನಾಗಿ ಬದುಕಿದ್ರು. ಶ್ರೀ ಸಾಮಾನ್ಯನೇ ಭಗವನ್ ಮಾನ್ಯಂ ಅಂತ ಕುವೆಂಪು ಹೇಳ್ತಾರೆ. ಕನ್ನಡದ ಸಾಹಿತ್ಯದ ರಂಗದಲ್ಲಿ ಶ್ರೀ ಸಾಮಾನ್ಯ ಎಂದು ತಮ್ಮನ್ನು ಗುರುತಿಸಿಕೊಂಡಂತಹ ಭಾರತೀಯ ಸುತ್ತರು ಕನ್ನಡ ಜಗತ್ತಿನ ಮಾನ್ಯರು ಅಂತ ಸ್ಪಷ್ಟವಾಗಿ ಹೇಳ್ತೇನೆ.
1: ಆಕಾಶವಾಣಿ ಜೊತೆಗೆ ಇಷ್ಟೊತ್ತು ನೀವು ನಮ್ಮ ಒಡನಾಡಿಯಾಗಿದ್ದ ಭಾರತೀಯ ಸುತ್ತರ ಬಗ್ಗೆ ಮಾತಾಡಿದ್ದೀರಿ, ಧನ್ಯವಾದಗಳು ಮಿತ್ರ ಅವರೇ.
0: ನಮಸ್ಕಾರ.
2: ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಶ್ರೀ ಆ ರಾ ಮಿತ್ರ, ನಿರ್ಮಾಣ ಸಹಾಯ ಉಮೇಶ್ ಡಿಎಂ, ಪರಿಕಲ್ಪನೆ ಮತ್ತು ನಿರ್ಮಾಣ ಎಸ್ ಸುಬ್ರಹ್ಮಣ್ಯ,
3: ಇದುವರೆಗೆ ಅಮರ ಧ್ವನಿ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಕೇಳಿದಿರಿ. ಗಮನಿಸಿ, ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು.
2: ದಕ್ಷಿಣ ಕಾಶ್ಮೀರ ನಮ್ಮ ಕೊಡಗು, ಸೇನಾನಿಗಳ ನಾಡು ಹೆಮ್ಮೆಯ ಕೊಡಗು, ಕಾವೇರಿ ಮಾತೆಯ ಜನ್ಮಸ್ಥಳ.
4: ಮಡಿಕೇರಿ ಆಕಾಶವಾಣಿ, ಹೌದು.

0: ಮೊಬೈಲ್ ಅಲ್ಲಿ ಆಕಾಶವಾಣಿ ಕೇಳ್ಬೋದ?
1: ಹೌದು.
2: ಮುಂಜಾನೆ
3: ಗೂಗಲ್ನಲ್ಲೂ ಕೂಡ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳನ್ನ ಟ್ಯೂನ್ ಮಾಡಿ ಆಲಿಸಬಹುದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನ.

0: ಶ್ರೋತೃಗಳ ಸಹೃದಯತೆ, ಭಾವದೊಳಗಿನ ತನ್ಮಯತೆ. ಕೇಳಿ ನಿತ್ಯ ಮಡಿಕೇರಿ ಆಕಾಶವಾಣಿ. ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
1: ಅಯ್ಯೋ ದೇವರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
0: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು. ಅವುಗಳನ್ನ ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ.
2: ಅನ್ನವನ್ನ ಗೌರವಿಸೋಣ, ಪೂಜಿಸೋಣ.
3: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು, ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:47:05. ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೋತೃಗಳೇ. ಇಂದು ವಿಶ್ವ ಲೂಪಸ್ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶ ಲೂಪಸ್ ರೋಗದ ಬಗ್ಗೆ ಜಾಗೃತಿ ಹಾಗೂ ರೋಗಿಗಳ ಜೀವನದ ಗುಣಮಟ್ಟವನ್ನು ಸುಧಾರಿಸುವುದಾಗಿದೆ. ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಿಗೆ ಕಾಡುವ ಹಲವಾರು ಆರೋಗ್ಯ ಸಮಸ್ಯೆಗಳಲ್ಲಿ ಲೂಪಸ್ ಕಾಯಿಲೆ ಕೂಡ ಒಂದು. ಲೂಪಸ್ ಕಾಯಿಲೆ ಎಂದರೆ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನೇ ಹದಗೆಡಿಸುವ ದೀರ್ಘಕಾಲೀನ ಕಾಯಿಲೆಯಾಗಿದೆ. ಅಂದರೆ ಇಡೀ ದೇಹವನ್ನು ಕಾಪಾಡುವ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸುವಂತಹ ಕಾಯಿಲೆ ಎನ್ನಬಹುದು. ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹಾನಿಕಾರಕ ವೈರಸ್ ಹಾಗೂ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಿ ಆರೋಗ್ಯಕ್ಕೆ ಸಮಸ್ಯೆ ಬರ

ಇಲ್ಲದೇ ಇರುವ ಹಾಗೆ ನೋಡಿಕೊಳ್ಳುತ್ತದೆ. ಆದರೆ ಲೂಪಸ್ ಕಾಯಿಲೆ ಒಮ್ಮೆ ಆವರಿಸಿಕೊಂಡರೆ ಕ್ರಮೇಣವಾಗಿ ರೋಗನಿರೋಧಕ ಶಕ್ತಿ ಕೂಡ ದುರ್ಬಲವಾಗುತ್ತಾ ಹೋಗುತ್ತದೆ. ಈ ಕಾಯಿಲೆಯು ತನ್ನದೇ ಆದ ರೋಗ ಲಕ್ಷಣವನ್ನು ಹೊಂದಿದೆ. ಇದರ ಪ್ರಭಾವಕ್ಕೆ ಪದೇ ಪದೇ ಜ್ವರ ಕಾಣಿಸಿಕೊಳ್ಳುವುದು, ಕೀಲು ನೋವು, ಕೂದಲು ದುರುವುದು, ಚರ್ಮದ ಮೇಲೆ ಕೀವು ಕಟ್ಟಿ ರಕ್ತ ಸೋರುವಂತೆ ಮಾಡುವುದು ಈ ರೋಗದ ಲಕ್ಷಣಗಳಾಗಿವೆ. ನಮಗೆ ಗೊತ್ತಿಲ್ಲದೆ ನಮ್ಮ ದೇಹದಲ್ಲಿ ಉಪಯೋಗವಾಗುವಂತಹ ಹಲವಾರು ಸೂಕ್ಷ್ಮಾಣು ಕಣಗಳು ವಾಸಿಸುತ್ತವೆ. ಇವುಗಳು ನಮ್ಮ ದೇಹದ ಕಾರ್ಯಚಟುವಟಿಕೆಯನ್ನು ಸಮತೋಲನ ಮಾಡಲು ನೆರವಿಗೆ ಬರುತ್ತದೆ. ದೇಹದ ರೋಗ ನಿರೋಧಕ ಶಕ್ತಿಯಿಂದ ಇವುಗಳಲ್ಲಿ ಬದಲಾವಣೆ ಯಾವಾಗ ಬೇಕಾದರೂ ಉಂಟಾಗಬಹುದು. ಕೆಲವು ಬಾರಿ ಸಾಮಾನ್ಯ ಮಹಿಳೆಯರಿಗೆ ಉಂಟಾಗುತ್ತದೆ, ಇನ್ನು ಕೆಲವು ಬಾರಿ ಗರ್ಭಿಣಿ ಮಹಿಳೆಯರಲ್ಲಿ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಚರ್ಮದ ಮೇಲೆ ಅಲ್ಸರ್ ತರಹ ಕಂಡುಬರುವ ರೋಗ ಲಕ್ಷಣದಿಂದ ಲೂಪಸ್ ಸಮಸ್ಯೆ ಶುರುವಾಗುತ್ತದೆ. ಇದೇ ರೀತಿ ಲೂಪಸ್ ಸಮಸ್ಯೆ ಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಅನುವಂಶೀಯವಾಗಿ ಅಥವಾ ಕೆಲವೊಂದು ಅನಾರೋಗ್ಯಕಾರಿ ಆಹಾರ ಪದಾರ್ಥಗಳ ಸೇವನೆಯಿಂದ ಕೂಡ ಮನುಷ್ಯರಲ್ಲಿ ಕಂಡುಬರುವ ಸಾಧ್ಯತೆ ಇದೆ. ಹಂಸಲೇಖ ಅವರು ಸಾಹಿತ್ಯ ಬರೆದು ಸಂಗೀತ ಸಂಯೋಜಿಸಿರುವ ಹಾಲುಂಡತವರು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

ಇಂದು ತಾಯಂದಿರ ದಿನ. ಈ ಜಗತ್ತಿನಲ್ಲಿ ತಾಯಿಯ ಪ್ರೀತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಯಾವುದೇ ಷರತ್ತು, ನಿರೀಕ್ಷೆ, ಅಪೇಕ್ಷೆಗಳಿಲ್ಲದ ಪ್ರೀತಿಯೆಂದರೆ ಅದು ತಾಯಿ ಪ್ರೀತಿ. ಅದರಲ್ಲೂ ಆಕೆಯ ತ್ಯಾಗ ಮತ್ತು ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಅದಕ್ಕಾಗಿಯೇ ತಾಯಂದಿರ ಗೌರವಾರ್ಥವಾಗಿ ವಿಶ್ವದಾದ್ಯಂತ ಮೇ ತಿಂಗಳ 2ನೇ ಭಾನುವಾರದಂದು ತಾಯಂದಿರ ದಿನವನ್ನು ಆಚರಿಸಲಾಗುತ್ತದೆ. ದೇವರು ಎಲ್ಲೆಡೆ ವಾಸಿಸಲು ಸಾಧ್ಯವಿಲ್ಲ, ಆದ್ದರಿಂದ ಅವನು ತಾಯಿಯನ್ನು ಸೃಷ್ಟಿಸಿದನು ಎಂದು ಹೇಳಲಾಗುತ್ತದೆ. ಈ ಮಾತು ಅಕ್ಷರಶಃ ನಿಜ. ತನ್ನ ಕುಟುಂಬ, ಮುಖ್ಯವಾಗಿ ತನ್ನ ಮಕ್ಕಳ ಒಳಿತಿಗಾಗಿ ಎಂತಹ ತ್ಯಾಗಕ್ಕೂ ಹಾಗೂ ಯಾವುದೇ ಸವಾಲನ್ನು ಎದುರಿಸಲು ಸಿದ್ಧಳಿರುವ ಅಮ್ಮ ನಿಜಕ್ಕೂ ದೇವರ ಪ್ರತಿರೂಪವೇ ಸರಿ. ಪ್ರತಿ ವರ್ಷ ವಿಶ್ವ ತಾಯಂದಿರ ದಿನವನ್ನು ಮೇ ತಿಂಗಳ 2ನೇ ಭಾನುವಾರದಂದು ಆಚರಿಸಲಾಗುತ್ತದೆ. ಈ ಬಾರಿ ಮೇ 10ರಂದು ವಿಶ್ವ ತಾಯಂದಿರ ದಿನವನ್ನು ಆಚರಿಸಲಾಗುತ್ತಿದೆ. ತಾಯಂದಿರ ದಿನವನ್ನು ಪ್ರಾರಂಭಿಸಿದ ಕೀರ್ತಿ ಅನ್ನಾ ಜಾರ್ವಿಸ್ ಅವರಿಗೆ ಸಲ್ಲುತ್ತದೆ. ಅವರ ತಾಯಿಯ ಮರಣದ ನಂತರ ಅವರ ಗೌರವಾರ್ಥವಾಗಿ ವಿಶೇಷ ದಿನವನ್ನು ಆಚರಿಸುವ ಆಲೋಚನೆಯನ್ನು ಅನ್ನಾ ಪ್ರಾರಂಭಿಸಿದರು. ಪ್ರತಿಯೊಬ್ಬರೂ ತಮ್ಮ ತಾಯಂದಿರ ಪ್ರೀತಿ ಮತ್ತು ತ್ಯಾಗವನ್ನು ಗೌರವಿಸಬೇಕೆಂದು ಅನ್ನಾ ಬಯಸಿದ್ದರು. ತಾಯಂದಿರ ದಿನವು ನಮ್ಮ ತಾಯಂದಿರ ಪ್ರೀತಿ ಮತ್ತು ತ್ಯಾಗವನ್ನು ಶ್ಲಾಘಿಸಲು, ಈ ದಿನವು ಸಂಬಂಧಗಳನ್ನು ಬಲಪಡಿಸಲು ಮತ್ತು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಒಂದು ಅದ್ಭುತ ಅವಕಾಶವಾಗಿದೆ. ಇನ್ನು ಕೇಳಿ ಹಂಸಲೇಖ ಅವರು ಸಾಹಿತ್ಯ ಬರೆದು ಸಂಗೀತ ಸಂಯೋಜಿಸಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಕಲಿಯುಗ ಭೀಮಾ ಚಿತ್ರದ ಗೀತೆಯನ್ನು.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2 ಗಂಟೆ ಆಗಲಿದೆ. ಇನ್ನು ಕ್ರಮವಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

0: चार पांच दिन तक रात में गर्मी बनी रह सकती है। अगले 7 दिन में उत्तर पश्चिम भारत में अधिकतम तापमान में 3 से 5 डिग्री सेल्सियस की वृद्धि की आशंका है। मौसम विभाग ने अगले 2 दिनों में केरलम, माहे, तमिलनाडु, पुदुचेरी और कारेक्काल में मूसलाधार वर्षा का अनुमान व्यक्त किया है। अगले 2-3 दिन उत्तर पूर्वी भारत, अंडमान और निकोबार द्वीप समूह, आंध्र प्रदेश, बिहार, झारखंड, लक्षद्वीप, ओडिशा, पश्चिम बंगाल तथा सिक्किम के हिमालय से सटे इलाकों में गरज चमक का देशा है। अंत में मुख्य समाचार एक बार फिर। प्रधानमंत्री नरेंद्र मोदी ने पर्यावरण के प्रति उत्तरदायित्व, युवा सशक्तिकरण और आंतरिक शुचिता की भावना के साथ विकसित भारत के निर्माण के लिए एकजुट होने का आह्वान किया। सी जोसेफ विजय तमिलनाडु के मुख्यमंत्री बने। 9 मंत्रियों ने भी शपथ ली।
1: मुख्यांशगळु राष्ट्रीय गुरिगळ साधनेगे धार्मिक केंद्रगळ बेंबल अगत्य प्रधानि नरेंद्र मोदी। ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು ರಾಷ್ಟ್ರೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ ಪ್ರಧಾನಿ ಅಭಿಮತ। ಸಚಿವ ಡಿ ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ। ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ। 9 ರಾಷ್ಟ್ರೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಪ್ರಧಾನಿ ನರೇಂದ್ರ ಮೋದಿ ಬಯಸಿದ್ದಾರೆ। ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದರು। ನಂತರ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂತಹ ಕೇಂದ್ರಗಳು ಸಾವಯವ ಕೃಷಿಗೆ ಉತ್ತೇಜನ ನೀಡಿ ಭೂಮಿ ನಾಶಕ್ಕೆ ಕಾರಣವಾಗುವ ರಾಸಾಯನಿಕ ಗೊಬ್ಬರಗಳ ಬಳಕೆಯ ಅನಾನುಕೂಲತೆಯನ್ನು ತಿಳಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸುತ್ತಿದೆ ಎಂದರು। ನೀರಿನ ಸಂರಕ್ಷಣೆ, ಇಂಧನ ಉಳಿತಾಯ, ಪ್ಲಾಸ್ಟಿಕ್ ಬಳಕೆ ದುಷ್ಪರಿಣಾಮ ಕುರಿತು ಜನರಲ್ಲಿ ಅರಿವು ಮೂಡಿಸುವಲ್ಲಿ ಈ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸಿವೆ ಎಂದು ಅವರು ಇದೇ ವೇಳೆ ತಿಳಿಸಿದರು। ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕ ಭಾಗವಾಗಿದ್ದು ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ ಎಂದು ಹೇಳಿದ್ದಾರೆ। ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ। ಡಿಜಿಟಲ್ ಪಾವತಿಯಲ್ಲಿ ಭಾರತ ಪ್ರಸ್ತುತ ಜಾಗತಿಕ ನಾಯಕನಾಗಿದ್ದು ನವೋದ್ಯಮದಲ್ಲಿ 3ನೇ ಅತಿದೊಡ್ಡ ರಾಷ್ಟವಾಗಿದೆ ಎಂದು ತಿಳಿಸಿದರು। ರಾಷ್ಟೀಯ ಗುರಿಗಳು ಮತ್ತು ಜವಾಬ್ದಾರಿಗಳನ್ನು ಸಮಾಜ ಅರಿತಾಗ ವಿಕಸಿತ ಭಾರತ ಸಂಕಲ್ಪ ಸಾಕಾರಗೊಳ್ಳುವಲ್ಲಿ ಸಾಧ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ। ಇತ್ತೀಚೆಗೆ ನಡೆದ 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣೆ ಫಲಿತಾಂಶ ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ। ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿಂದು ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಕೇಂದ್ರ ಸರ್ಕಾರದಿಂದ ಅನುಷ್ಠಾನಗೊಂಡಿರುವ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತಿಬಿಂಬವಾಗಿದೆ ಎಂದರು। ಚುನಾವಣಾ ಫಲಿತಾಂಶ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ನೀತಿಗಳಿಗೆ ಜನರು ನೀಡಿರುವ ಸಂದೇಶವಾಗಿದೆ। ಉತ್ತಮ ಆಡಳಿತ, ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ಸ್ಪಂದಿಸುವ ಮೂಲಕ ದೇಶವನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು। ಪಶ್ಚಿಮ ಬಂಗಾಳದಲ್ಲಿ ಕೇವಲ 3 ಸ್ಥಾನಗಳೊಂದಿಗೆ ಅಸ್ತಿತ್ವ ಆರಂಭಿಸಿದ ಬಿಜೆಪಿ 10 ವರ್ಷಗಳ ನಂತರ ಬೃಹತ್ ಜನಾದೇಶ ಪಡೆದಿದೆ। ಅಸ್ಸಾಂನಲ್ಲಿ 3ನೇ ಬಾರಿಗೆ ಜನರು ಪಕ್ಷಕ್ಕೆ ಅಧಿಕಾರ ನೀಡಿದ್ದಾರೆ। ಗುಜರಾತ್ ನಗರ ಪಾಲಿಕೆ ಚುನಾವಣೆಯಲ್ಲಿ ಪಕ್ಷ ಎಲ್ಲ ದಾಖಲೆಗಳನ್ನು ಮುರಿದಿದೆ। ಕೇರಳದಲ್ಲಿ 3 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ। ಮುಂದಿನ ದಿನಗಳಲ್ಲಿ ಪಕ್ಷ ಮತ್ತಷ್ಟು ಬಲವರ್ಧನೆಯಾಗಲಿದೆ ಎಂದರು। ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33%ರಷ್ಟು ಮೀಸಲಾತಿ ಒದಗಿಸುವ ನಾರಿವಂದನ್ ಅಧಿನಿಯಮ ಮಸೂದೆಗೆ ಕಾಂಗ್ರೆಸ್ ವಿರೋಧಿಸುವ ಮೂಲಕ ಮಹಿಳೆಯರಿಗೆ ದ್ರೋಹ ಬಗೆದಿದೆ ಎಂದು ಆರೋಪಿಸಿದರು। ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ। ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು, ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ। ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ। ಸದಾಶಿವನಗರದಲ್ಲಿರುವ ನಿವಾಸದಲ್ಲಿ ಸಚಿವ ಸುಧಾಕರ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸುಧಾಕರ್ ಅವರ ಅಗಲಿಕೆಯಿಂದ ರಾಜಕೀಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಉಂಟಾಗಿದೆ ಎಂದರು। ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ದಿನಗಳ ಕಾಲ

0: ಶೋಕಾಚರಣೆ ಮಾಡುತ್ತಿದ್ದು, ಸೋಮವಾರ ರಜೆ ಘೋಷಣೆ ಮಾಡಲಾಗಿದೆ. ನಾಳೆ ಚಳ್ಳಕೆರೆಯಲ್ಲಿ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು.
1: ಬಹಳ ಜನಪ್ರಿಯವಾಗಿದ್ದಂಥ ವ್ಯಕ್ತಿ, ಜೊತೆಗೆ ಅವರು ಶಾಸಕರಾಗಿ ಮಂತ್ರಿಯಾಗಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಬಹಳಷ್ಟು ರೈತರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನು ಅಗಲಿದ್ದಾರೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನಾಳೆ ಕ್ರಿಮೇಷನ್ ನಡೀತದೆ, ನಾನು ಕೂಡ ಹೋಗ್ತಾ ಇದ್ದೇನೆ.
0: ಡಿ ಸುಧಾಕರ್ ಅವರು ನಾಲ್ಕು ಬಾರಿ ವಿಧಾನಸಭಾ ಸದಸ್ಯರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ ಹಾಗೂ ವಿವಿಧ ಪ್ರಮುಖ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದ, ಸರಳ ವ್ಯಕ್ತಿತ್ವ ಮತ್ತು ಜನಪರ ಕಾರ್ಯಗಳಿಂದ ಅವರು ಜನಮನದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದರು. ಅವರ ಅಗಲಿಕೆ ರಾಜ್ಯಕ್ಕೆ ಮತ್ತು ಹಿರಿಯೂರು ಕ್ಷೇತ್ರದ ಜನತೆಗೆ ತುಂಬಲಾರದ ನಷ್ಟವಾಗಿದೆ ಎಂದು ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಗಳಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರರಾವ್ ಅವರು ಇಂದು ಬೆಂಗಳೂರು ಉತ್ತರ ನಗರಪಾಲಿಕೆ ಆಯುಕ್ತರಾದ ಪೊಮ್ಮಲ ಸುನೀಲ್ ಕುಮಾರ್ ಅವರೊಂದಿಗೆ ಪಾಲಿಕೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಪರಿಶೀಲನೆ ನಡೆಸಿದರು. ಜಕ್ಕೂರು ರೈಲ್ವೆ ಸಮಾನಾಂತರ ರಸ್ತೆಯ ಬದಿಯಲ್ಲಿ ಅನಧಿಕೃತವಾಗಿ ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡುತ್ತಿರುವವರ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ಅನಧಿಕೃತವಾಗಿ ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಹಾಗೂ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡುವಂತೆ ಸ್ಥಳದಲ್ಲಿದ್ದ ಅಭಿಯಂತರರಿಗೆ ನಿರ್ದೇಶನ ನೀಡಿದರು. ಬೇಸಿಗೆಯಲ್ಲಿ ನೀರಿನ ಮಿತಬಳಕೆ ಬಹಳ ಮುಖ್ಯವಾದದ್ದು ಎಂದು ಕೋಲಾರ ಜಿಲ್ಲೆಯ ನರಸಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮುನಿರಾಜು ತಿಳಿಸಿದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ಸಾರ್ವಜನಿಕರ ಸಮ್ಮುಖ ನಡೆದ ಕುಡಿಯುವ ನೀರಿನ ಅದಾಲತ್ನಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 12 ಕೊಳವೆ ಬಾವಿಗಳಿದ್ದು ಶುದ್ದ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಜನರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ನೀರನ್ನು ಕುಡಿಯುವುದಕ್ಕೆ ಬಿಟ್ಟು ಇತರೆ ಗೃಹ ಬಳಕೆಯ ಅಗತ್ಯಗಳಿಗೆ ಮಿತವಾಗಿ ಬಳಸಬೇಕೆಂದು ತಿಳಿಸಿದರು. ಮುಂಗಾರು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿಯವರು ಪೊಲೀಸ್ ಇಲಾಖೆ ಅಧಿಕಾರಿಗಳು, ವಿಪತ್ತು ನಿಯಂತ್ರಣ ಕೇಂದ್ರದ ಸಿಬ್ಬಂದಿಗಳು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿದರು. ವಿಕೋಪ ಸಂಭವಿಸಿದ ಸಂದರ್ಭ ಜನರ ಸಮಸ್ಯೆಗಳಿಗೆ ತುರ್ತು ಸ್ಪಂದಿಸಬೇಕು, ಇಲಾಖೆಗಳು ಪರಸ್ಪರ ಸಮನ್ವಯ ಸಾಧಿಸಬೇಕು, ಜೀವರಕ್ಷಕ ಸಾಮಗ್ರಿಗಳು ಸಿದ್ದವಾಗಿರಬೇಕೆಂದು ಸೂಚಿಸಿದರು. ಮಳೆಗಾಲದಲ್ಲಿ ಅನೇಕ ಕಡೆಗಳಲ್ಲಿ ಮರಗಳು ರಸ್ತೆಗಡ್ಡವಾಗಿ ಬೀಳುವ ಸಂದರ್ಭ ಬದಲಿ ರಸ್ತೆ ಮಾರ್ಗಗಳನ್ನು ಗುರುತಿಸುವಂತೆಯೂ ಪೊಲೀಸ್ ವರಿಷ್ಠಾಧಿಕಾರಿ ಸೂಚಿಸಿದರು. ಮೇ ಹಾಗೂ ಜೂನ್ ಮಾಹೆಯಲ್ಲಿ ವಿತರಿಸಬೇಕಾದ ಪಡಿತರ ಅಕ್ಕಿಯನ್ನು ಮೇ ತಿಂಗಳಲ್ಲಿ ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಪಡಿತರ ಚೀಟಿದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ ಎರಡು ಬಾರಿ ಪ್ರತ್ಯೇಕವಾಗಿ

0: ಬಯೋಮೆಟ್ರಿಕ್ ನೀಡುವುದು ಕಡ್ಡಾಯವಾಗಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ ಡಿ ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ.

0: ಬಾಳ ಬೆಳಕು.
1: ಇವತ್ತಿನ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಿರಿಯರಾದ ಡಾಕ್ಟರ್ ಶ್ರೀಪಾದ್ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ತಮ್ಮದು ಇವಾಗ ನಿವೃತ್ತಿ ಜೀವನ.
2: ಹೌದು.
1: ನಿವೃತ್ತಿ ಅಂತಂದಾಗ ನಾವು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ವಿ, ಹೇಗಿತ್ತು ಆ ಜೀವನ, ಮತ್ತು ಎಷ್ಟೋ ಕಡೆ ಓಡಾಡಬೇಕಾಯಿತು, ಅಲ್ಲೆಲ್ಲ ಅನೇಕ ಅನುಭವಗಳು ಎಲ್ಲ ಆಗ್ತಿರ್ತವೆ. ಈ ಅನುಭವಗಳ ಕುರಿತಾಗಿ ಮಾತಾಡುವಂತಹ ಕಾರ್ಯಕ್ರಮ ಇವತ್ತು ಸರ್. ಎಲ್ಲಿ ಸರ್ ತಾವು?
2: ನಾನು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಪ್ರೊಫೆಸರ್ ಮತ್ತೆ ಹೆಡ್. ಈಗ 2024 ನಿವೃತ್ತಿ ಹೊಂದಿದ್ದೀನಿ. ನಾನು ಬ್ಯಾಚುಲರ್ಸ್ ಡಿಗ್ರಿ ಇನ್ ವೆಟನರಿ ಸೈನ್ಸ್ ಅನ್ನು 78-83 78-83 ಆಗ ಮಾಡಿ 83-85 ಸ್ನಾತಕೋತ್ತರ ಪದವಿ ಮಾಡಿ ಆಮೇಲೆ 86 ನನ್ನ ವೃತ್ತಿ ಜೀವನ ಪ್ರಾರಂಭ ಮಾಡಿದೆ. ಇದೇ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಏನಿದೆ ಅದು ಒಂದು ಆಕ್ಚುಲಿ ಒಂದು ಮೇರ್ ಇದರಲ್ಲಿ ಇರೋ ಪರ್ವತದ ಹೇಗಿದೆಯಾ ಅದೇ ತರ ಉತ್ತುಂಗದಲ್ಲಿರುವಂತ ಸಂಸ್ಥೆ. ಅದನ್ನ ನಮ್ಮ ಮೈಸೂರು ರಾಜರು ಯಾರಿದ್ದಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವರು 1926 ಪ್ರಾರಂಭ ಮಾಡಿದಂತ ಸಂಸ್ಥೆ ಅದು. ಸೊ ಅಂತ ಒಂದು ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿ ನೇಮಕಗೊಂಡು ನನ್ನ ವೃತ್ತಿ ಜೀವನ 1986 ಪ್ರಾರಂಭ ಮಾಡಿದೆ. 86-93 ಅಲ್ಲಿ ಹೆಬ್ಬಾಳದಲ್ಲಿ ಇದೆ ಈ ಸಂಸ್ಥೆ, ಆ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಿದ್ದೆ. 99 ನನಗೆ ಬೆಳಗಾವಿನಲ್ಲಿ ಒಂದು ಪ್ರಾದೇಶಿಕ ಸಂಶೋಧನಾಲಯ ಅಂತ ಇದೆ, ಇದೇ ಸಂಸ್ಥೆ ಕೆಳಗಡೆ, ಸೊ ಅಲ್ಲಿಗೆ ವರ್ಗಾವಣೆ ಆಯಿತು. 99-2010 ನಾನು ಬೆಳಗಾವಿಯಲ್ಲಿ ಪ್ರಾದೇಶಿಕ ಸಂಶೋಧನಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಅದರಲ್ಲಿ ಇಲ್ಲಿ ಇದ್ದಿದ್ದು ಏನು ಎಕ್ಸ್ಪೋಜರ್ ಅಂತ ಹೇಳಬೇಕು, 86-99 ನಾನು ಹೊಸದಾಗಿ ನೇಮಕಗೊಂಡಿದ್ದರಿಂದ ನಾನು ಬೇರೆ ಕೈ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೆ. ಆದರೆ 99 ಅಲ್ಲಿ ಏನಿಗೆ ವರ್ಗಾವಣೆ ಆಯಿತು, ಅಲ್ಲಿ ನಾನೇ ಅಲ್ಲಿ ಹೆಡ್ ಇಡೀ ಡಿವಿಷನ್ಗೆ, ಬೆಳಗಾವಿ ಡಿವಿಷನ್ಗೆ ನಾನೇ ಹೆಡ್. ಸೊ ನನ್ನ ಕೈ ಕೆಳಗೆ ಆ ಜೂರಿಸ್ಡಿಕ್ಷನ್ನಲ್ಲಿ 7 ಜಿಲ್ಲೆಗಳು ಬರ್ತಾ ಇತ್ತು. ಸೊ ಆ 7 ಜಿಲ್ಲೆಗಳಲ್ಲಿ ಏನೇ ಕಾಯಿಲೆ ಆಗಲಿ, ಈಗ ಅಲ್ಲಿ ಲೋಕಲ್ಲಿ ಯಾರು ವೆಟನರಿ ಆಫೀಸರ್ ಇರ್ತಾರೆ, ಅಲ್ಲಿ ಅಂದರೆ ವೆಟನರಿ ಡಿಸ್ಪೆನ್ಸರಿಗಳಿರುತ್ತೆ, ಆಸ್ಪತ್ರೆಗಳಿರುತ್ತೆ, ಅವ್ರಿಗೆ ಕೆಲವು ಸಲ ಅವ್ರಿಗೆ ರೋಗ ನಿರ್ಧಾರಣೆ ಮಾಡ್ಲಿಕ್ಕೆ ಆಗಲ್ಲ, ಅಂದರೆ ಏನು ಡಯಾಗ್ನೋಸಿಸ್ ಮಾಡೋಕ್ಕಾಗದೆ ಇರುವಂಥ ತೊಂದರೆಗಳಾದಾಗ ಅದು ಹಸುಗಳಲ್ಲಾಗ್ಬೋದು, ಕುರಿಗಳಲ್ಲಾಗ್ಬೋದು, ಯಾವುದೇ ಪ್ರಾಣಿಗಳಲ್ಲಾಗ್ಬೋದು. ಸೊ ಅದರಲ್ಲಿ ಆ ಥರ ಪ್ರಾಬ್ಲಮ್ ಆದಾಗ ನಾನು ಸಂಶೋಧನಾಧಿಕಾರಿಯಾಗಿ ರೀಜನಲ್ ಇದ್ದಿದ್ದರಿಂದ ನನಗೆ ಹೇಳಿ ಕಳಿಸ್ತಾರೆ. ಸೊ ಆವಾಗ ನಾನು ಎಲ್ಲ ಕಡೆಗೂ ಎಲ್ಲೇ ಇರಲಿ ಪ್ರಾಬ್ಲಮ್, 7 ಜಿಲ್ಲೆನಲ್ಲಿ, ಸೊ 7 ಜಿಲ್ಲೆನಲ್ಲಿ ಏನೇ ತೊಂದರೆ ಆದರೂ ನನಗೆ ಹೋಗ್ತಾ ಇದ್ದೆ. ನಾನು ಅಲ್ಲಿಗೆ ಹೋಗಿ ಆದಷ್ಟೂ ಸ್ಪಾಟಲ್ಲಿ ಡಯಾಗ್ನೋಸಿಸ್ ಮಾಡೋಕ್ಕಾದರೆ ಅದನ್ನಂದರೆ ರೋಗ ಲಕ್ಷಣಗಳನ್ನ ನೋಡಿ ಅಧ್ಯಯನ ಮಾಡಿ ಅದೇನು ಕಾಯಿಲೆ ಇರ್ಬೋದು ಅಂತ ಹೇಳಿಬಿಟ್ಟು ಅಲ್ಲೇ ನಿರ್ಧಾರಣೆ ಮಾಡೋಕ್ಕಾಗತ್ತೆ ಅಂದರೆ ಅಲ್ಲೇ ಹೇಳ್ಬಿಟ್ಟು ಮುಂಜಾಗ್ರತೆಯಾಗಿ ಇನ್ನೇನು ಮಾಡಬೇಕು ಮತ್ತೆ ಇಟ್ರಿ ಔಷಧೋಪಚಾರಗಳು ಏನು ತಗೋಬೇಕು ಅದನ್ನೆಲ್ಲ ಹೇಳಿ ಬರ್ತಾ ಇದ್ವಿ. ಜೊತೆಗೆ ಮಾದರಿಗಳನ್ನು ಕೂಡ ಅಂದರೆ ಸ್ಯಾಂಪಲ್ಸ್ ಏನಿದೆ ಕ್ಲಿನಿಕಲ್ ಸ್ಯಾಂಪಲ್ಸ್ ತಗೊಂಡು ಅದನ್ನು ಲ್ಯಾಬೊರೇಟ್ರಿಗೆ ತಗೊಂಡು ಬಂದು ಅದರ ವಿಶ್ಲೇಷಣೆ ಮಾಡಿ ಅಂದರೆ ಲ್ಯಾಬೊರೇಟ್ರಿ ಅನಾಲಿಸಿಸ್ ಅದನ್ನು ಮಾಡಿ ಅದರ ಡಯಾಗ್ನೋಸಿಸ್ ಕನ್ಫರ್ಮ್ ಮಾಡ್ತಾ ಇದ್ವಿ. ಕನ್ಫರ್ಮ್ ಮಾಡಿ ಆ ಕಾಯಿಲೆ ಯಾವುದು ಮತ್ತೆ ಅದಕ್ಕೆ ಏನು ಟ್ರೀಟ್ಮೆಂಟ್ ತಗೋಬೇಕು ಅಥವಾ ಔಷಧೋಪಚಾರಗಳು ಏನು ಕೊಡಬೇಕು ಮತ್ತೆ ಅದಕ್ಕೆ ಬೇರೆ ಸುತ್ತಮುತ್ತಲು ಅನ್ನು, ಯಾಕೆ ಕಾಯಿಲೆ ಬಂದಿರುವಂತ ಪ್ರಾಣಿ ಒಂದು ಭಾಗ ಆದ್ರೆ ಇನ್ನು ಕಾಯಿಲೆ ಬರದೇ ಇರುವಂತದ್ದು ಹೆಚ್ಚಿನ ಅಂಶದಲ್ಲಿ ಇರುತ್ತೆ, ಇಡೀ ಪಾಪ್ಯುಲೇಷನ್ ಇರುತ್ತೆ. ಸೊ ಅದಕ್ಕೆ ಬರದೇ ಇರೋದಕ್ಕೆ ಏನು ಮುಂಜಾಗ್ರತೆಯಾಗಿ ಲಸಿಕೆ ತಗೋಬೇಕು ಅಂತ ಹೇಳ್ಬಿಟ್ಟು, ಯಾವ ಲಸಿಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೂಡ ನಾನು ಅಡ್ವೈಸ್ ಮಾಡ್ತಾ
1: ಇದ್ದೆ.
2: ಸೊ
1: ಅದು ಒಂಥರ ವಿಶೇಷ, ಆ ಭಾಗದಲ್ಲಿ ಎಲ್ಲ ಕಡೆ ಕೆಲಸ ಮಾಡಿ ಬಂದವರಿಗೆ ಇನ್ನೂ ಜಾಸ್ತಿ ಅನುಭವ ಆಗಿರ್ತದೆ ಪ್ರಾದೇಶಿಕವಾಗಿ.

0: ಜನರ ಜನಜೀವನನು ವಿಭಿನ್ನವಾಗಿರುತ್ತೆ. ಅಲ್ಲಿ ಬದುಕು ನಡೆಸೋದು ಅಂತಂದ್ರೆ ನಮ್ಮ ಕೆಲಸದ ಜೊತೆ ಜೊತೆಗೆ ಜನರ ಜೊತೆಗೆ ಬೆರೆಯೋದೇ ಒಂದು ವಿಶೇಷವಾದಂತಹ ಅನುಭವ.
1: ಖಂಡಿತ ಖಂಡಿತ.
0: ಈಗ ನೀವು ಬೆಳಗಾಂದಲ್ಲಿ ಇದ್ದಾಗಲಿ ಮತ್ತೆ ಈಗ ಬೆಂಗಳೂರು ಇಲ್ಲಿಂದ ಅಲ್ಲಿ ಏನು ವ್ಯತ್ಯಾಸ ಅನಿಸ್ತಿತ್ತು, ಜನರ ಜೊತೆಗಿನ ಒಂದು ಒಡನಾಟ ಹೇಗಿರ್ತಿತ್ತು?
1: ನಿಜ ಹೇಳ್ಬೇಕು ಅಂತಂದ್ರೆ ಬೆಂಗಳೂರು, ನಾನು ಆಕ್ಚುಲಿ ಬೆಂಗಳೂರಿನವನು, ಬೆಂಗಳೂರು ಡಿಸ್ಟ್ರಿಕ್ಟ್ ಅಲ್ಲಿ ಚಿಕ್ಕ ಹೆಜ್ಜಾಜಿ ಅಂತ ದೊಡ್ಡಬಳ್ಳಾಪುರ ತಾಲೂಕಿನಿಂದ ನಾನು ಹುಟ್ಟಿ ಬೆಳೆದಿರೋದು. ಆದ್ರೂ ಕೂಡ ನಗರದಲ್ಲೇನೆ ನಂದು ಬೆಳವಣಿಗೆ ಎಲ್ಲ, ನನ್ನ ಚೈಲ್ಡ್ಹುಡ್ ಆಗ್ಲಿ ಕಾಲೇಜ್ ಡೇಸ್ ಅಲ್ಲಿ ಎಲ್ಲಾನು ಇಲ್ಲೇ ಕಳೆದಿರೋದು. ಆದ್ರೂ ಕೂಡ ಅಲ್ಲಿ ಬೆಳಗಾವ್ ಅಂತ ನಗರದಲ್ಲಿ ಅಲ್ಲಿ ಕುರಿಗಾರರು ಎಸ್ಪೆಷಲಿ ಕುರುಬ್ರು ಅಂತ ಅಥವಾ ಕುರಿಗಾರರು ಅಂತ ಏನಂತೀರಿ, ಅವ್ರ ಜೊತೆ ಒಡನಾಟ ತುಂಬಾ ಚೆನ್ನಾಗಿತ್ತು. ಅವರು ಹೇಗೆ ಅಂತಂದ್ರೆ ಪ್ರೀತಿ ತೋರಿಸಿದ್ರೆ ನಿಮ್ಗೆ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರ್ತಾರೆ, ಎರಡೂ ತರಾನು ಇರುತ್ತೆ. ಆದ್ರೆ ನನಗೆ ಅವರ ಒಡನಾಟದಲ್ಲಿ ಪ್ರೀತಿ ತುಂಬಾ ಗಳಿಸಿದೀನಿ ನಾನು. ಅಂದ್ರೆ ನಾವು ಅವ್ರಿಗೆ ಏನು ಅದೇ ತರಾನೇ ಸೇವೆನು ಕೊಡ್ತಾ ಇದ್ವಿ. ಅವ್ರಿಗೇನಾದ್ರು ತೊಂದರೆ ಆಯ್ತು ಅಂತಂದ್ರೆ ಟೈಮ್ ನೋಡ್ತಿರ್ಲಿಲ್ಲ, ಯಾವುದೇ ಟೈಮಲ್ಲಿ ಆಗ್ಲಿ ಅವ್ರು ಫೋನ್ ಮಾಡಿದ್ರೆ ಈ ತರ ಬಾ ತೊಂದರೆ ಇದೆ ಸರ್ ಅಂದ್ರೆ ಪಾಪ ಅವ್ರ ಕುರಿಗಳು ಎಲ್ಲೋ ಬಿಟ್ಟಿರ್ತಾರೆ. ಈಗ ನಮಗೆ ಹೇಗೆ ಮನೆಗಳಿದೆ ಆತರ ಕುರಿಗಳಿಗೆ ಮನೆ ಇರಲ್ಲ, ನಿಮ್ಗೆ ಗೊತ್ತಿದೆ ಅಲ್ವಾ? ಯಾರಪ್ಪ ಅಂತ ಹೇಳ್ಬಿಟ್ಟು ಕಟ್ತಾರೆ ಅಥವಾ ಕೊಟ್ಟಿಗೆ ತರಾನೇ ಹಟ್ಟಿ ಹಾಕೋದು ಅಂತಾರ, ಬಲೆ ಹಾಕ್ಬಿಟ್ಟು ಅಲ್ಲಿ ಕುರಿಗಳನ್ನ ಬಿಟ್ಟಿರ್ತಾರೆ. ಸೊ ಅದು ಎಲ್ಲೋ ಇರುತ್ತೆ, ಊರಾಚೆ ಇರುತ್ತೆ. ಸೊ ಅಂತ ಕಡೆಗೆಲ್ಲ ಹೋಗಿದ್ದೀನಿ ನಾನು, ಅಂತ ಕಡೆಗೆ ಹೋಗಿ ಅವ್ರದ್ದೇನು ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಅದಕ್ಕೆ ಸೂಟಬಲ್ ಆಗಿ ಇಂಜೆಕ್ಷನ್ ಆಗಲಿ ಟ್ರೀಟ್ಮೆಂಟ್ ಏನು ಕೊಡಬೇಕು ಅಂತೆಲ್ಲ ಅಡ್ವೈಸ್ ಮಾಡಿಬಿಟ್ಟು ಬರ್ತಾ ಇದ್ವಿ. ಸೊ ಇನ್ ದಿ ಪ್ರೋಸೆಸ್ ಅಲ್ಲಿ ಅವ್ರ ಜೊತೆಗೆ ಒಂದು ಒಬ್ಬನಾಗಿ ಬೆಳೆದಿದ್ದೀನಿ ಅಂತ ಹೇಳ್ಬೋದು. 11 ವರ್ಷ ನಾನು ಎಷ್ಟೋ ಸಲ ನೀವು ನಮ್ದೇ ಇರ್ಬೋದು, ಕುರಿಗಳ ಹಾಲಿಂದ ಮಾಡಿರೋ ಟೀ ಕುಡ್ದಿದ್ದೀನಿ. ಯಾಕೆ ಜನಕ್ಕೆ ಸಾಧಾರಣವಾಗಿ ಎಲ್ಲ
0: ಸಿಗೋದೇ ಇಲ್ಲ ಅನ್ಕೊಳ್ಳಿ, ಸಿಗಬೇಕಂತಂದ್ರೆ ಬೆಲೆ ಕೊಡ್ಬೇಕು.
1: ಕುರಿ ಹಾಲು ಸ್ವಲ್ಪ ವಾಸನೆ ಇರುತ್ತೆ, ಆದ್ರೆ ಮೇಕೆ ಹಾಲು ನಿಮ್ಗೆ ಗೊತ್ತೇ ಆಗೋದಿಲ್ಲ, ಈ ಹಾಲಿದ್ದಂಗೆ ಇರುತ್ತೆ, ಅದೇ ತರನೇ ಕಾಫಿ ಇರುತ್ತೆ, ಟೀ ಮಾಡ್ತಾರಲ್ಲ.
0: ಸರ್, ಈಗ ಈ ಒಂದು ಇಲಾಖೆನಲ್ಲಿ ತಾವು ಒಬ್ಬ ಮುಖ್ಯಸ್ಥರಾಗಿ ಕೂಡ ಕೆಲಸ ನಿರ್ವಹಿಸ್ತಾ ಕಾಲ ಕಳೀತಾ ಹೋದ್ರಿ, ಇಂಥದ್ದೊಂದು ಕೋರ್ಸ್ ಇದು ನನಗೆ ಇಷ್ಟ ಅನುಭವ ಕೊಟ್ಟಿದೆಯಲ್ಲ, ಇಂಥ ಒಂದು ವಿಶೇಷ ಡಿಪಾರ್ಟ್ಮೆಂಟು ಬಹಳ ಒಂದು ಒಳ್ಳೆಯ ಡಿಪಾರ್ಟ್ಮೆಂಟ್ ಇದು ಅಂತಂತ ಹೇಳಿ ನಿಮ್ಗೆ ಅನಿಸ್ತು. ಇಂಥದ್ದು ಪಶು ವೈದ್ಯಕೀಯ ಈ ಒಂದು ಕೋರ್ಸ್ ಅನ್ನ ಮಾಡಬೇಕು, ವೆಟರ್ನಿಟಿ ಓದಬೇಕು ಅಂತಂತೇಳಿ ನಿಮ್ಗೆ ಮೊದಲೇ ಅನಿಸುತ್ತಾ? ನಿಮ್ಮ ಓದಿನ ದಿನಗಳಲ್ಲಿ ಏನೇನು ಚಟುವಟಿಕೆಗಳು ಇದ್ವು, ಮತ್ತೆ ನಾನು ಈ ಮರ್ತುಬಿಟ್ಟು ಈ ಡಿಪಾರ್ಟ್ಮೆಂಟ್ಗೆ ಬಂದೆ ಅಂತಾನು ಕೆಲಸ ಅಂತಿರ್ತಾರೆ ಕೆಲವರು.
1: ಅಲ್ಲ, ನೀವು ಹೇಳಿದ ನಿಜಾನೇ, ನಾನು ತಪ್ಪಿ ಬಂದವನೇನೆ ಈ ಡಿಪಾರ್ಟ್ಮೆಂಟ್ಗೆ. ಆಕ್ಚುಲಿ ನಿಜ ಹೇಳಬೇಕು ಅಂದ್ರೆ ನನಗೂ ಆಕ್ಚುಲ್ ಆಗಿ ಜನರಲ್ ಟೆಂಡೆನ್ಸಿ ಹೇಗಿರುತ್ತೆ ಅದೇ ತರ ನನಗೂ ಇಂಜಿನಿಯರಿಂಗ್ ಓದ್ಬೇಕು ಅಂತ ತುಂಬಾ ಇಷ್ಟ ಇತ್ತು. ಅದು ಸೀಟು ಸಿಕ್ಕಿತ್ತು, ಆದ್ರೆ ಮನೆ ವಾತಾವರಣ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸುಲಭವಾಗಿ ಇಲ್ಲದೆ ಇದ್ದಿದ್ರಿಂದ ನನಗೆ ಮೆರಿಟ್ ಮೇಲೆ ಇಲ್ಲಿ ಎರಡು ಕಡೆನೂ ಮೆರಿಟ್ ಮೇಲೆ ಸಿಕ್ಕಿತ್ತು. ಸೊ ಹಂಗಾಗಿ ಇಲ್ಲಿ ಮೆರಿಟ್ ಮೇಲೆ ಸಿಕ್ಕಾಗ ನಮ್ಮ ತಂದೆ ಇಲ್ಲ ಇಲ್ಲ ಇದ್ರಲ್ಲಿ ಹೋಗು, ಇದ್ರಲ್ಲಿ ಜಾಸ್ತಿ ಖರ್ಚಿಲ್ಲ ಅಂತ ಹೇಳ್ಬಿಟ್ಟು ನಿಜ ಹೇಳ್ಬೇಕು ಅಂದ್ರೆ ಅದು. ಆದ್ರೆ ನಾನು ಯಾವತ್ತೂ ಅದಕ್ಕೆ ಏನು ರಿಗ್ರೆಷನ್ ಅಂತ ರಿಗ್ರೆಟ್ ಅಂತೂ ಇಲ್ಲ, ನೋ ರಿಗ್ರೆಟ್, ಪಶ್ಚಾತ್ತಾಪ ಇಲ್ಲ.
0: ನೀವು ತುಂಬಾ ಸುದೈವಿಗಳು ಇಂತಹ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದೀರಿ ನೀವು ಅಂತ ಹೇಳಿ ಬೇರೆಯವರು ನೋಡೋರು ಹೇಳ್ತಾರೆ.
1: ಖಂಡಿತ.
0: ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಅವಕಾಶಗಳು ಇದ್ದು ಅವಾಗ, ಮತ್ತೆ ಈ ತರ ವೆಟರ್ನರಿ ಓದ್ದವರಿಗೆ ಅವಕಾಶಗಳು ಆಗ್ಲೂ ಈಗಲೂ ಹಾಗೆ ಇದೆ, ತುಂಬಾ ಡಿಮಾಂಡ್ ಅಂತ ಹೇಳಿ ಈಗಲೂ ಹೇಳ್ತಾರೆ. MBBS ಸೀಟ್ ಸಿಕ್ಕೋದಕ್ಕಿಂತ ವೆಟರ್ನರಿ ಸಿಕ್ಕರೆ ಬೇಕಾದ್ರೆ ವೆಟರ್ನರಿ ಹೋಗೋಪ್ಪ ಅಂತ ಹೇಳೋರು.
1: ಹೌದು ಹೌದು, MBBS ಸೀಟ್ ಸಿಕ್ತಿತ್ತು, ವೆಟರ್ನರಿ ಸೀಟ್ ಸಿಕ್ತಿರ್ಲಿಲ್ಲ ಅವಾಗ, ಆತರ ಡಿಮ್ಯಾಂಡ್ ಇತ್ತು. ನಾನು ಅದೇ ಹೇಳದ್ನಲ್ಲ, ಅದು ತಪ್ಪಿ ಹೋದ್ರು ಕೂಡ ನನ್ಗೇನು ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್.
0: ಒಳ್ಳೇದಾಗಿ. ಈಗ ಇಡಿಯಾಗಿ ಸಂಸಾರ ಸಮೇತ ಒಂದೊಂದು ಊರಿಗೆ ಹೋಗ್ಬೇಕು, ಆವಾಗ ಇಲ್ಲಿ ನಮ್ದು ಮೂಲ ಊರು ಬಿಟ್ಟು ಹೋಗಿರ್ಬೇಕಾಗತ್ತೆ. ಸುಮಾರು ವರ್ಷ ಕಾಲ ಇಲ್ಲಿ ಇದ್ದಾಗ ಇಲ್ಲಿ ಮನೆ ಕಟ್ಕೊಂಡು ಅಕಸ್ಮಾತ್ ಇದ್ಬಿಟ್ರೆ ಮನೆನೇ ಬಿಟ್ಟು ಹೋಗ್ಬೇಕು, ಮನೆ ಇನ್ನೊಬ್ರಿಗೆ ಬಾಡಿಗೆ ಕೊಡ್ಬೇಕು, ಇತ್ಯಾದಿ ಎಲ್ಲ ಇರ್ತವೆ. ಹೇಗ ಅನಿಸ್ತಿತ್ತು ಬೆಂಗಳೂರಿಂದ ಬೆಳಗಾವಿ ಆ ಕಡೆ ಎಲ್ಲ ಓಡಾಡುವ?
1: ಅಲ್ಲ, ಆದ್ರೆ ಸರ್ಕಾರಿ ಸೇವೆ ಅಂತ ಇದ್ದಾಗ ನಾವು ಇದನ್ನೆಲ್ಲ ನೋಡಬಾರ್ದು ಅಲ್ವಾ, ಅದು ನಿಮ್ಗೂ ಗೊತ್ತಿರುತ್ತೆ. ಏ, ಬೆಂಗಳೂರಿನವನೇ ಇರ್ಬೋದು ನಾನು, ಆದ್ರೂ ಕೂಡ ಸರ್ಕಾರಿ ಸೇವೆಯಲ್ಲಿ ಇದ್ದಾಗ ವರ್ಗಾವಣೆ ಅನ್ನೋದು ಸಾಧಾರಣ ಸಂಸಾರ ಸಮಯ ಅದಲ್ಲ. ಅಫ್ಕೋರ್ಸ್, ನಾನು ಈ ಸಂಸ್ಥೆಯಲ್ಲಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಇದ್ದಿದ್ರಿಂದ ಅಲ್ಲಿ ಪ್ರಾದೇಶಿಕ ಸಂಶೋಧನಾ ಕೇಂದ್ರಗಳು ಏನಿತ್ತು ಅದು ಬರೀ 4, ಒಂದೊಂದು ಡಿವಿಷನ್ಗೆ ಒಂದೊಂದಿತ್ತು, ಅದರಿಂದ ಇಡೀ ರಾಜ್ಯದಲ್ಲಿ 4 ಇದ್ದಿದ್ದು, ಬೆಂಗಳೂರು ಬಿಟ್ಟರೆ ಇನ್ 4 ಕಡೆಗಿತ್ತು. ಸೊ ಹಂಗಾಗಿ ಅದರಲ್ಲಿ ಒಂದು ಬೆಳಗಾವಿ. ಸೊ ಬೆಳಗಾವಿಗೆ ಹೋದಾಗ ಇನ್ಫ್ಯಾಕ್ಟ್ ನನಗೂ ಆಕ್ಚುಲ್ ಆಗಿ ಟ್ರಾನ್ಸ್ಫರ್ ಆದಾಗ ಬೇಜಾರಾಗಿತ್ತು, ಯಾಕಂದ್ರೆ ನನ್ನ ಮಕ್ಕಳು ಚಿಕ್ಕವರಿದ್ರು. ಹಾ, ನನ್ನ ಮಗು ದೊಡ್ಡವನು 2ನೇ ಕ್ಲಾಸು, 2ನೇ ಮಗು ನನ್ನ ಮಗಳು, ಅವಳು UKGಯಲ್ಲಿ ಇದ್ಲು. ಸೊ ಹಂಗಾಗಿ ಅವಾಗ ಅದನ್ನ ಶಿಫ್ಟ್ ಮಾಡ್ಕೊಂಡು ಫ್ಯಾಮಿಲಿ ಶಿಫ್ಟ್ ಮಾಡಬೇಕು ಅಂದ್ರೆ ತೊಂದರೆ ಇರೋ ಅಂತದೆ, ಬಟ್ ಆದ್ರೂ ನಾವು ಒಟ್ಟಿಗೆ ಇರಬೇಕು ಅನ್ನೋದೊಂದು ಮನಸ್ಸಲ್ಲಿತ್ತು, ಮತ್ತು ಸೇವೆ ಮಾಡಬೇಕು ಅನ್ನೋದೊಂದು ಇದ್ದಿದ್ದರಿಂದ ಸೊ ಫ್ಯಾಮಿಲಿ ಕರ್ಕೊಂಡೇನೆ ಹೋದೆ. ಬಟ್

0: ಒಂದೇ ಹೇಳ್ಬೇಕು, ನಿಮ್ಗೆ ನಿಜ ಹೇಳ್ಬೇಕು ಅಂತಂದ್ರೆ ಬಹಳ ಖುಷಿ ಪಟ್ಟಿದೀವಿ
1: ಅಲ್ವಾ.
0: ನನ್ನ ಮಕ್ಕಳದ ಆಲ್ಮೋಸ್ಟ್ ಎಜುಕೇಷನ್ ಎಲ್ಲ ಮಗಳದ ಅಪ್ ಟು ಎಸ್ ಟೆಂತ್ ಸ್ಟ್ಯಾಂಡರ್ಡ್ ವರ್ಗೂ, ಮಗ ಪಿ ಯು ಸಿ ಮುಗಿಸೋವರೆಗೂ ಅಲ್ಲೇ ಇದ್ವಿ. ಮತ್ತೆ ಬೆಳಗಾವಿ ತುಂಬಾ ಇಷ್ಟ ಪಡುವಂತ ಜಾಗ ನಿಮ್ಗೆ ಅಂದ್ರೆ ಎಜುಕೇಷನ್ ವಿಷಯದಲ್ಲೂ ಇಟ್ಸ್ ಎಜುಕೇಷನ್ ಹಬ್ ನಾರ್ತ್ ಕರ್ನಾಟಕಗೆ, ಅದು ಒಂದು. ಎರಡನೇದು ನಿಮ್ಗೆ ಏನು ಪರ್ಫಾರ್ಮಿಂಗ್ ಆರ್ಟ್ಸ್ ಇದೆ, ಕಲೆ ಪ್ರದರ್ಶನ ಕಲೆಗಳಿದೆ, ಅದರಲ್ಲಿ ಕೂಡ ಸಾಕಷ್ಟು ಅವಕಾಶ ಇದೆ ನಿಮ್ಗೆ. ಇನ್ಫ್ಯಾಕ್ಟ್ ಅಲ್ಲಿ ಇದ್ದಿದ್ರಿಂದ ನನ್ನ ಮಗಳು, ನಾವು 5 ವರ್ಷಕ್ಕೇನೆ ನನ್ನ ಮಗಳನ್ನ ಭರತನಾಟ್ಯಕ್ಕೆ ಹಾಕಿದೆ. ಹಾ, ಅವಳು ಇನ್ಫ್ಯಾಕ್ಟ್ ಅವಳು 5ನೇ ಕ್ಲಾಸಿಗೆ ಬಂದಾಗ ಅವಳು ಸ್ಟೇಟ್ಗೆ ಬಾಲಪ್ರತಿಭೆ ಅಂತ ಹೇಳ್ಬಿಟ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಕಾಂಪಿಟೇಷನ್ಗಳು ನಡೆಸ್ತಾರೆ, ಸ್ಪರ್ಧೆ ನಡೆಸ್ತಾರೆ
1: ಪ್ರತಿಭಾ ಕಾರಂಜಿಗಳಲ್ಲಿ ಕೂಡ.
0: ಆ ಪ್ರತಿಭಾ ಕಾರಂಜಿ ತರನೇ ಇದು ಕಲಾ ಪ್ರತಿಭೋತ್ಸವ ಅಂತ ನಡೆಸ್ತಾರೆ. ಅವಾಗ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ವಿಭಾಗ ಮಟ್ಟದಲ್ಲಿ ಅದೆರಡು ಕಡೆನೂ ನನ್ನ ಮಗಳು ಫಸ್ಟ್ ಬಂದು, ಆಮೇಲೆ ರಾಜ್ಯ ಮಟ್ಟದಲ್ಲೂ ಕೂಡ ಬಾಲ ಪ್ರತಿಭೆಯಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ.
1: ವೆರಿ ಗುಡ್, ವೆರಿ ಗುಡ್, ಭಾರಿ ಸಂತೋಷ.
0: ಸೋ ಅದು ಒಂದು. ಮತ್ತೆ ಜೊತೆಗೆ ನನ್ನ ಮಗ ಆಕ್ಚುಲ್ ಆಗಿ ಅಲ್ಲಿದ್ದಾಗ ಅವನು ತಬಲಾ ಕಲಿತಾ ಇದ್ದ, ಅಲ್ಲಿ ತಬಲಾ ಕಲಿತಿದ್ದ, ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ತಬಲಾ
1: ಇರ್ತದೆ,
0: ತಬಲಾ ಜಾಸ್ತಿ
1: ಮೃದಂಗ ಇರುತ್ತೆ,
0: ಇಲ್ಲಿ ಮೃದಂಗ ಇದ್ದಂಗೆ. ಬಟ್ ಮೃದಂಗದ ಕಡೆ ಒಲವು ನಮಗ್ ಜಾಸ್ತಿ ಇತ್ತು ಜೊತೆ, ಯಾಕಂದ್ರೆ ನನ್ನ ಹೆಂಡತಿ ಕೂಡ ಹಾಡುಗಾರಿಕೆಯಲ್ಲಿ ಇರ್ತಾಳೆ, ಕರ್ನಾಟಕ ಮ್ಯೂಸಿಕ್ ಅಲ್ಲಿ ಇರ್ತಾಳೆ. ಸೊ ಆದ್ರಿಂದ ಅವಳಿಗೆ ಮೃದಂಗ ಕಲಿಸ್ಬೇಕು ಅಂತ ನಮ್ಮಿಬ್ರಿಗೂ ತುಂಬಾ ಇಷ್ಟ ಆಯ್ತು.
1: ಅಂದ್ರೆ ಒಬ್ರು ಹಾಡಿದಾಗ ಒಬ್ರು ಮೃದಂಗ
0: ಆಗತ್ತೆ ಅಂತ ಹೇಳಿ. ಸೊ ಅದಕ್ಕೆ ಏನ್ ಮಾಡ್ತಾ ಇದ್ವಿ, ಅವನ ಅಲ್ಲಿ ತಬಲಾ ಕಲಿತಿದ್ದ, ಬಟ್ ಇಲ್ಲಿಗೆ ಬಂದು ಮೃದಂಗ ಕಲಿತಾ ಇದ್ದ.
1: ಈಗಾಯ್ತು, ಇವರೆಲ್ಲ ತಬಲಾ ಮೃದಂಗ ಹಾಡುಗಾರರು ಎಲ್ಲರೂ ಸಿಕ್ರು. ನಿಮ್ಗೆ?
0: ನಾನು ಆಕ್ಚುಲ್ ಆಗಿ ನಾನು ಆಕ್ಚುಲಿ ಹಾಡುಗಾರನೇ. ನಾನು ಕರ್ನಾಟಕ ಮ್ಯೂಸಿಕ್ ಅಲ್ಲಿ ಜೂನಿಯರ್ ಗ್ರೇಡ್ ಪರೀಕ್ಷೆ ಪಾಸ್ ಮಾಡಿದ್ದೀನಿ. ಜೊತೆಗೆ ಜೊತೆಲಿ ಹಾಡು ಕೂಡ ಹಾಡ್ತೀನಿ ಕೆಲವು ಕಡೆ ಎಲ್ಲಾರ, ಅದು ಒಂದು. ಮತ್ತೆ ಇನ್ನೊಂದು, ನಾನು ವಯಲಿನ್ ಕಲ್ತಿದ್ದೀನಿ. ವಯಲಿನ್ ವಯಲಿನ್ ಈಗ್ಲೂ ಕಲಿತಾ ಇದ್ದೀನಿ. ರಿಟೈರ್ಮೆಂಟ್ ಸರ್ವಿಸ್ ಅಲ್ಲಿ ಇರೋ ತನಕ ಒಂದಾಗತ್ತಲ್ಲ, ಅವಾಗ ಸರ್ವಿಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಪರ್ಸನಲ್ ಲೈಫ್ ಇದನ್ನೆಲ್ಲ ಹಾಬೀಸ್ ಕಂಟಿನ್ಯೂ ಮಾಡಕ್ ನಮ್ಗೆ ಅವಕಾಶ ಕಡಿಮೆ ಇರುತ್ತೆ.
1: ಮತ್ತೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ ಇನ್ನೂ ಆಗಲ್ಲ,
0: ಆಗಲ್ಲ
1: 24 ತಾಸು ನಾವು.
0: ಯಾಕಂದ್ರೆ ನಾನು ರಿಟೈರ್ಮೆಂಟ್ ಒಂದು ಫ್ಯೂ ಇಯರ್ಸ್ ಮುಂಚೆಯಿಂದ ನಾನು ಹೇಳಿದೆ ನಿಮ್ಗೆ, ಸದರ್ನ್ ರೀಜನಲ್ ಡಿಸೀಸ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಅಂತ ದಕ್ಷಿಣ ಪ್ರಾಂತೀಯ ರೋಗ ನಿರ್ಧರಣಾ ಕೇಂದ್ರದ ಮುಖ್ಯಸ್ಥ ಆಗಿದ್ದೆ ನಾನು. ಅದರಲ್ಲಿ ಸದರ್ನ್ ಸ್ಟೇಟ್ಸ್, ಹಾ, ಕರ್ನಾಟಕ, ತಮಿಳ್ನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ಪಾಂಡಿಚೇರಿ, ಇದಿಷ್ಟಕ್ಕೆ. ಹೌದು, ಸದರ್ನ್ ಇಂಡಿಯಾಗೆ, ಸದರ್ನ್ ಇಂಡಿಯಾಗೆ ದಿಸ್ ವಾಸ್ ಎ ರೆಫರಲ್ ಲ್ಯಾಬೊರೇಟರಿ
1: ಅಲ್ವಾ. ಇದು ಒಂಥರ ಬಹಳ ವಿಶೇಷವಾದಂತಹ ಡಿಪಾರ್ಟ್ಮೆಂಟ್. ಈಗ ದೊಡ್ಡ ದೊಡ್ಡ ಕೆಲವು ರೋಗಗಳನ್ನ ಒಂದೊಂದು ಪರೀಕ್ಷೆಗಳನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ, ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗುತ್ತೆ.
0: ಹೌದು,
1: ಆ ರೀತಿ ನಿಮ್ಮ ಒಂದು ಕೆಲಸದ ಅವಧಿನಲ್ಲಿ ಇಂಥದ್ದು ಒಂದು ಸವಾಲಿನ ಕೆಲಸ ನಾನು ಮಾಡಬೇಕಾಯ್ತು, ಬಹಳ ಜವಾಬ್ದಾರಿ ಇತ್ತು ಅಂತ ಹೇಳಿ ಇಂಥದ್ದು ಏನಾದ್ರು ಇದೆಯಾ ಸರ್?
0: ಖಂಡಿತ. ಹಕ್ಕಿ ಜ್ವರದ ಔಟ್ಬ್ರೇಕ್ಗಳಾದಾಗ, ರೋಗೋದ್ರೇಕ್ಗಳಾಗತ್ತಲ್ಲ, ಅವಾಗಂತೂ ನಮ್ಮ ಜವಾಬ್ದಾರಿ ಹೇಳಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಕೇರಳದಲ್ಲಿ ಒಂದ್ಸಲ ಜ್ಞಾಪಕ ಇದೆ ಚೆನ್ನಾಗಿ, ಕೇರಳದಲ್ಲಿ ಬಾತುಕೋಳಿಗಳಲ್ಲಿ ಹಕ್ಕಿ ಜ್ವರ ಬಂದ್ಬಿಟ್ಟಿತ್ತು. ಅವಾಗ ಕೋಳಿಗಳಲ್ಲಿ ಬರೋದು ಸಾಧಾರಣ ಆಗಿತ್ತು, ಅಷ್ಟೊತ್ತಿಗೆ ಹೊಸದಾಗಿದ್ರು ಕೂಡ ಸಾಧಾರಣ ಆಗಿತ್ತು. ಅಲ್ಲಿ ಕೇರಳದಲ್ಲಿ ಬಾತುಕೋಳಿಗಳ ಸಂಖ್ಯೆ ಜಾಸ್ತಿ, ನಿಮ್ಗೆ ಗೊತ್ತಿರ್ಬೋದು. ಸೊ ಅಲ್ಲಿ ಡಕ್ಸ್ ಅಲ್ಲಿ ಹಕ್ಕಿ ಜ್ವರ ಬಂದ್ಬಿಟ್ಟಿತ್ತು. ನಾವು ಅವಾಗ ಸಾಧಾರಣ ಅಂದ್ರೆ ಸೈಂಟಿಸ್ಟ್ ಆಗಿದ್ರು ಕೂಡ ಅಪ್ ಟು ಚೀಫ್ ಮಿನಿಸ್ಟರ್ ತನಕ ಡಿಸ್ಕಷನ್ ಹೋಗ್ತಾ ಇದ್ವಿ, ಈವನ್ ಡೆಲ್ಲಿಯಿಂದ ಬರೋರು. ಇದು ಆಕ್ಚುಲಿ ಎಸ್ ಆರ್ ಡಿ ಡಿ ಎಲ್ ಅನ್ನೋದು ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಪ್ರಾಜೆಕ್ಟ್ ಅದು. ಸೊ ಅಲ್ಲಿಂದ ನಾನು ಅದೇ ಹೇಳಿದ್ನಲ್ಲ, ನಾನು ಇದರಲ್ಲಿ 7 ರಾಜ್ಯಗಳು ಬರ್ತಾ ಇತ್ತು ಅಂತ. ಸೊ ಅವಾಗ ಅಪ್ ಟು ಚೀಫ್ ಮಿನಿಸ್ಟರ್ ತನಕ ಹೋಗಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಏನ್ ಮಾಡ್ಬೇಕು ಮುಂದೆ. ಮತ್ತೇನು ಅಂದ್ರೆ ಅದು ಬರೀ ಅಷ್ಟಕ್ಕೆ ಅಲ್ಲ, ಕೋಳಿ ಸಾಯ್ತು ಅದು ಏನ್ ಡಯಾಗ್ನೋಸಿಸ್ ಅಲ್ಲಿಗೆ ನಿಲ್ತಿರ್ಲಿಲ್ಲ. ಪ್ರಿವೆನ್ಷನ್ ಏನ್ ತಗೋಬೇಕು, ಮತ್ತೆ ಅದರ ಡಿಸ್ಪೋಸಲ್ ಹೇಗೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಇರ್ತಿತ್ತು. ಸೊ ಅದೆಲ್ಲ ಇಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್ ಬೈ ಇಟ್ ಸೆಲ್ಫ್. ತುಂಬಾ ಅಂದ್ರೆ ನಾನಂತೂ ಜವಾಬ್ದಾರಿ ಇರ್ತಿತ್ತು, ಅಷ್ಟೇ ಕಷ್ಟ ಪಟ್ಟಿದ್ದೀನಿ, ಆದ್ರೂ ಖುಷಿ ಪಟ್ಟಿದ್ದೀನಿ.
1: ಈಗ ಜೊತೆ ಜೊತೆಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಇಂತಹ ಅಧಿಕಾರಿಗಳನ್ನ ಆದರೂ ನಾವು ಸ್ಮರಿಸ್ತೀವಿ, ಸ್ನೇಹಿತರು ಅಂದ್ರೆ ಸ್ನೇಹಿತರಾಗಿರ್ತೀವಿ, ಬಟ್ ಜೊತೆ ಜೊತೆಗೆ ಕೊಲೀಗ್ ಆಗಿರ್ತೀವಿ. ಅಲ್ಲಿ ಏನೋ ಒಂದು ಆ ಒಂದು ಸ್ನೇಹದ ಅದ್ರ ದೃಷ್ಟಿಯಿಂದ ನಮ್ಗೆ ಒಂಥರ ಬಹಳ ಚೆನ್ನಾಗಿತ್ತು ಅಂತ ಹೇಳಿ ನೆನಪಿಸೋದಾದ್ರೆ,
0: ಅದೇ ನನ್ನ ಕೊಲೀಗ್ಸ್ ಕೊಲೀಗ್ ಕ್ಲಾಸ್ಮೇಟ್. ನಾನು 78 ಇಂದ ನಾನು ಕ್ಲಾಸ್ಮೇಟ್ ಆಗಿದ್ದೆ. 78-83 ಡಿಗ್ರಿನಲ್ಲಿ ಕ್ಲಾಸ್ಮೇಟ್, ಆಮೇಲೆ ಮಾಸ್ಟರ್ ಡಿಗ್ರಿಲಿ ಕ್ಲಾಸ್ಮೇಟ್, ಆಮೇಲೆ ಒಂದೇ ಕಡೆ ಕೆಲಸಕ್ಕೆ ಸೇರಿದ್ವಿ, ಡಾಕ್ಟರ್ ವೆಂಕಟೇಶ್ ಅಂತ ಹೇಳ್ಬಿಟ್ಟು. ಸೊ ನಾವಿಬ್ರು ಅದೇ ಸಂಸ್ಥೆಗೆ ಸೇರಿದ್ವಿ, ರಿಟೈರ್ ಆಗೋ ತನಕ ಅಲ್ಲೇ ಇದ್ವಿ. ಅವನು 1 ವರ್ಷ ಮುಂಚೆ ರಿಟೈರ್ ಆದ,
1: ಅಷ್ಟೇ.
0: 2023 ಅವನು ರಿಟೈರ್ ಆದ, ನಾ 24 ಅಲ್ಲಿ ರಿಟೈರ್ ಆದೆ. ವಿ ಹ್ಯಾಡ್ ವೆರಿ ಗುಡ್ ಟೈಮ್. ಮತ್ತೆ ನನ್ನ ಸಬಾರ್ಡಿನೇಟ್ ಸ್ಟಾಫ್ ಅಂದ್ರೆ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂತ ಅಧಿಕಾರಿಗಳು,

0: ಶಿವರಾಜ್ ಅಂತ ಹೇಳಿ ಅವ್ರು ಇವಾಗ ಎಸ್ ಆರ್ ಡಿ ಡಿ ಎಲ್ ಹೆಡ್ ಆಗಿದ್ದಾರೆ, ಮತ್ತೆ ಶಿವಶಂಕರ್ ಅಂತ ಹೇಳ್ಬಿಟ್ಟು ಅವ್ರು ಇನ್ನೊಂದು ಡಿಪಾರ್ಟ್ಮೆಂಟ್ ಹೆಡ್
1: ಆಗಿದ್ದಾರೆ. ಡಿಪಾರ್ಟ್ಮೆಂಟ್ ಇಂದ ನಾವು ಹೊರಗಡೆ ಬಂದು ನಿವೃತ್ತಿ ಜೀವನ ನಡೆಸ್ತಾ ಇರ್ತೀವಿ, ಮತ್ತೆ ಬೇರೆ ಬೇರೆ ಕಾರಣದಿಂದ ಅಲ್ಲಿ ನಾವು ಹೋಗೋದಿರುತ್ತೆ, ಅಥವಾ ಯಾವುದೋ ಒಂದು ಮಾಹಿತಿ ಕೊಡೋದಿರ್ತದೆ, ಉಪನ್ಯಾಸ ಕೊಡೋದಿರ್ತದೆ, ಒಂದು ಏನೋ ಸಮಾರಂಭ ಇರ್ತದೆ. ಹಾಗೆ ಹೇಗೆ ನೀವು ಕನೆಕ್ಟ್ ಆಗಿದ್ದೀರಿ ಮತ್ತೆ?
0: ಅದೇ ಒಂದು ವೃತ್ತಿ ಜೀವನದ್ದು ಒಂದು ಹೋಗ್ತಿರ್ತೀವಿ ಬರ್ತಿರ್ತೀವಿ ಅದರದ್ದೆಲ್ಲ ನಡೀತಿರುತ್ತೆ. ಮತ್ತೆ ಇನ್ನೊಂದು ನನಗೆ ಎಕ್ಸ್ಪರ್ಟೀಸ್ ಏನು ಅಂತಂದ್ರೆ ಈ ಎನ್ಎಬಿಎಲ್ ಅಂತ ಒಂದು ಅಕ್ರೆಡಿಟೇಷನ್ ಇದೆ, ಹಾಸ್ಪಿಟಲ್ಗಳಿಗೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು, ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿಗಳಿಗೆ ಅವರದೇ ಆದಂತ ಒಂದು ಸ್ಟ್ಯಾಂಡರ್ಡ್ ಇದೆ ಅಂತ ಹೇಳ್ಬಿಟ್ಟು ಎನ್ಎಬಿಎಲ್ ಅಂತ ಒಂದಿದೆ, ನ್ಯಾಷನಲ್ ಅಕ್ರೆಡಿಟೇಷನ್ ಬ್ಯೂರೋ ಅಂತ ಹೇಳ್ಬಿಟ್ಟು. ನಾನಿದ್ದಾಗ ಆಕ್ಚುಲ್ ಆಗಿ ನನ್ನ 6 ಲ್ಯಾಬೊರೇಟರಿಗಳಿಗೆ, ನನ್ನ ಕೈ ಕೆಳಗಡೆ 7 ಲ್ಯಾಬೊರೇಟರಿ ಇತ್ತು, 6 ಲ್ಯಾಬೊರೇಟರಿಗಳಿಗೆ 23 ಟೆಸ್ಟ್ಗಳಿಗೆ ನಾನು ಎನ್ಎಬಿಎಲ್ ಅಕ್ರೆಡಿಟೇಷನ್ ಮಾಡಿಸಿದ್ದೆ. ಸೊ ಅದು ಇಂಡಿಯಾದಲ್ಲೇನೆ ಫಾರ್ ದ ಫಸ್ಟ್ ಟೈಮ್.
1: ವೆರಿ ಗುಡ್.
0: ಇನ್ಫ್ಯಾಕ್ಟ್ ಅನಿಮಲ್ ಹಸ್ಬೆಂಡ್ರಿ ಕಮಿಷನರ್ ನಮ್ಮ ರಿವ್ಯೂ ಎಲ್ಲ ತಗೊಳ್ತಾ ಇದ್ರಲ್ಲ, ಅವಾಗ ತುಂಬಾ ಅಪ್ರಿಶಿಯೇಟ್ ಮಾಡ್ಬಿಟ್ಟು ಹೇಳಿದ್ರು ಎಸ್ ಆರ್ ಡಿ ಡಿ ಎಲ್ ಹೆಡ್ ಡಾಕ್ಟರ್ ಶ್ರೀಪಾದ್ ಅವರು ಇವರು ಇವಾಗ ಎನ್ಎಬಿಎಲ್ ಅಕ್ರೆಡಿಟೇಷನ್ ಮಾಡಿದ್ದಾರೆ, ಸೊ ಇದನ್ನ ಮಾದರಿಯಾಗಿ ತಗೊಂಡು ರೋಲ್ ಮಾಡಲ್ ತರ ತಗೊಂಡು ಬೇರೆ ಎಲ್ಲ ಇಲ್ಲಿ ಸದರನ್ ರೀಜನ್ ಅಲ್ಲಿ ಹೇಗೆ ಎಸ್ ಆರ್ ಡಿ ಡಿ ಎಲ್ ಇದೆ ಅದೇ ತರ ಇಂಡಿಯಾದಲ್ಲಿ 6 ಇದೆ. ಸೊ ಬೇರೆ ಎಲ್ಲಾರ್ಗು ಹೇಳೋರು ಅವ್ರದ್ದು ರೋಲ್ ಮಾಡಲ್ ತರ ತಗೊಂಡು ನೀವು ಬೇರೆ ಎಲ್ಲರೂ ಅಕ್ರೆಡಿಟೇಷನ್ ಮಾಡಿಸಿ ಅಂತ ಹೇಳ್ಬಿಟ್ಟು. ಈಗ ನೆಕ್ಸ್ಟ್ ಅದೇ ಹೇಳಿದ್ನಲ್ಲ ಡಾಕ್ಟರ್ ಶಿವರಾಜ್ ಅಂತ, ಅವರು ಕಂಟಿನ್ಯೂ ಮಾಡ್ತಿದ್ದಾರೆ ಲೆಗೆಸಿ. ಅವರು ಇವಾಗ ನೆಕ್ಸ್ಟ್ ರಿನ್ಯೂಯಲ್ ಆಯ್ತು, ಎನ್ಎಬಿಎಲ್ 2030 ತನಕ ರಿನ್ಯೂಯಲ್ ಆಗಿದೆ. ಇಟ್ಸ್ ಗೋಯಿಂಗ್ ಆನ್ ವೆರಿ ವೆಲ್.
1: ಇದೆ ನಮ್ಗೆ ಯಾಕಂದ್ರೆ ಜನಸಾಮಾನ್ಯರು ಹೊರಗಡೆ ಕಲಾವಿದರಿಗೆ ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಂಗೆ ಸರ್ವಿಸ್ಲಿ ಇದ್ದವ್ರಿಗೆ ಯಾವುದೇ ರೀತಿಯಾದಂತ ಪುರಸ್ಕಾರಗಳು ಪ್ರಶಸ್ತಿಗಳು ಘೋಷಣೆ ಆಗಲ್ಲ. ನಮ್ದು ಏನಂದ್ರೆ ಮಾಡಿದ ಕೆಲಸ ಅಲ್ಲಿ ಸಾಧನೆ ಹೇಗಿತ್ತು ಅದನ್ನೇ ನಾವು ನೋಡ್ತಾ ಇರ್ತೀವಿ, ಅದರ ನೆನಪಲ್ಲಿ ಇರ್ತೀವಿ. ಅಂದ್ರೆ ಒಂದು ಇಂಥ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದು ನಮ್ದು ಒಂದು ಒಳ್ಳೆ ಲಕ್ ಅಂತಂತೂ ಹೇಳ್ತೀವಿ. ಅಂದ್ರೆ ಆ ರೀತಿಯಲ್ಲಿ ಕೆಲಸ ಮಾಡಿರ್ತೀವಿ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ ಹಂಗಾಗಿರ್ತದೆ.
0: ನಾನು ರಿಸರ್ಚ್ ಸೈಡ್ ಇದ್ದಿದ್ರಿಂದ ನನ್ನ ಆರ್ಟಿಕಲ್ಗಳಿಗೆ ಪ್ರಶಸ್ತಿಗಳು ಬಂದಿದೆ. ನಮ್ಮ ವರ್ಕ್ ನ ಗುರುತಿಸಿ ರೆಕಗ್ನಿಷನ್ ಮಾಡಿ ನಮ್ಗೆಲ್ಲ ಪ್ರಶಸ್ತಿಗಳು ಬಂದಿದೆ.
1: ಒಟ್ಟಿನಲ್ಲಿ
0: ನನ್ನ PhD ವರ್ಕ್ಗೆ ಪೇಟೆಂಟ್ ಕೂಡ ಹೋಗಿತ್ತು, ಪೇಟೆನ್ಸಿ ಅಂತೀವಲ್ಲ ಪೇಟೆಂಟ್ ಹೋಗಿತ್ತು,
1: PhD ಕೂಡ ಮಾಡಿದ್ವಿ.
0: ಇನ್ನೊಂದೇನಂತಂದ್ರೆ ನನ್ನ ಸೇವೆಯನ್ನು ಗುರುತಿಸಿ ಕರ್ನಾಟಕ ವೆಟನರಿ ಅಸೋಸಿಯೇಷನ್ ಏನಿದೆ ಅವರು ನನಗೆ ನಕುಲ ಅವಾರ್ಡ್ ಅಂತ ಹೇಳ್ಬಿಟ್ಟು, ನಕುಲ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ಬೆಸ್ಟ್ ವೆಟರ್ನೇರಿಯನ್ ಫಾರ್ ದಿ ಇಯರ್ ಅಂತ ಹೇಳ್ಬಿಟ್ಟು ನಕುಲ ಅವಾರ್ಡ್ ಕೊಟ್ಟಿದ್ದಾರೆ. ಈ ತರ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ.
1: ಬಹಳ ಸಂತೋಷ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡ್ತಾ, ಒಂದು ವಿಶೇಷವಾದಂತ ಅನುಭವ.
0: ಜೊತೆಗೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ನಾನು ಪ್ರೊಫೆಷನ್ ವೆಟನರಿ, ಅದರದೇ ದಟ್ ಆಕ್ಚುಲಿ ವೇದಗಣಿತನ ಟೀಚ್ ಮಾಡ್ತೀನಿ. ವೇದಗಣಿತ ಕಳೆದ 25 ವರ್ಷದಿಂದ, ವೇದಿಕ್ ಮ್ಯಾಥಮೆಟಿಕ್ಸ್ ಈ ಕಳೆದ 25 ವರ್ಷದಿಂದ ಅಫ್ಕೋರ್ಸ್ ನಾನು ಕಲಿತು ಆಮೇಲೆ ಮಕ್ಕಳಿಗೂ ಟೀಚ್ ಮಾಡಿ ಕಳೆದ 25 ವರ್ಷದಿಂದ ಇವತ್ತಿನವರೆಗೂ ಮಾಡ್ತಾ
1: ಇದ್ದೀನಿ. ನಿಮ್ಗೆ ಬಿಡುವೆ ಇಲ್ಲ ಹಂಗಾರೆ?
0: ಮತ್ತೆ
1: ಸಂಗೀತ ಇದೆ, ವೇದಿಕ್ ಮ್ಯಾಥಮೆಟಿಕ್ಸ್ ಮಾಡ್ತೀರಿ,
0: ಮಕ್ಕಳ
1: ಸಮಯ ಬಿದ್ರೆ ಉಪನ್ಯಾಸಕ್ಕೆ ಅಲ್ಲಿ ಅಲ್ಲಿ ಸೂಚನೆ ಕೊಡಕ್
0: ಹೋಗ್ತೀನಿ. ಎಲ್ಲ ಸ್ಕೂಲ್ಗಳಿಗೂ ಹೋಗಿ ವೇದಗಣಿತ ಪ್ರಚಾರ ಸಿಕ್ಕಂಗಾಗತ್ತೆ, ನಮಗೂ ಒಂದು ಮಕ್ಕಳ ಜೊತೆಗೆ ಒಡನಾಟ ಸಿಕ್ಕತ್ತಲ್ಲ, ಆ ಖುಷಿ ಏನು ಇರುತ್ತೆ ಅಂತ ಹೇಳಿ ಹೋಗ್ತಿರ್ತೀನಿ.
1: ನಿವೃತ್ತ ಜೀವನ ಸಂತೃಪ್ತ ಜೀವನ
0: ಖಂಡಿತ
1: ನಡೀತಾ ಇದೆ. ಈ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದೀವಿ ಸರ್, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದು ಇಂದಿನ ಬಾಳ ಬೆಳಕು ಕಾರ್ಯಕ್ರಮ ಮೂಡಿಬಂದಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 3:09. ಈಗ ಕಥ ಶ್ರೀಮದ್ ರಾಮಾಯಣದ ಭಾಗ, ಪಾದುಕ ಪಟ್ಟಾಭಿಷೇಕ ಮತ್ತು ಶೂರ್ಪನಕ ಮಾನಭಂಗ. ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು.

ರಘುರಾಮಚಂದ್ರನ ದಿವ್ಯ ಪಾದುಕೆಗಳನ್ನು ಮಸ್ತಕದಲ್ಲಿ ಹೊತ್ತು ಬಂದಂತಹ ಭರತ ಪಾದುಕೆಗೆ ಪಟ್ಟಾಭಿಷೇಕ ಮಾಡಿದ. ಪ್ರತಿಜ್ಞಾವಾಕ್ಯದಂತೆ ನಂದಿಗ್ರಾಮದಲ್ಲಿ ವಲ್ಕಲವನ್ನುಟ್ಟು ಜಟಾಧಾರಿಯಾಗಿ ಕಂದ ಮೂಲಂಗಳನ್ನು ಭಕ್ಷಿಸುತ್ತ ಸದಾ ಕಾರಣ ಮಧ್ಯಾಹ್ನದ ರತನಾಗಿ ಎಲ್ಲ ಪ್ರಜೆಗಳಿಗೆ ತಾನು ರಾಜ ಮಾಡಬೇಕಾದಂತಹ ಎಲ್ಲ ಸೇವೆಗಳನ್ನು ಮಾಡ್ತಾ ಇದು ರಾಮಸೇವೆ ಎಂಬುದಾಗಿ ತಿಳಿದುಕೊಂಡು ಮಹಾನ್ ಕರ್ಮಠ ಯೋಗಿಯಂತೆ ಇದ್ದ. ಸಂಸಾರಿಗಳು ಭರತನಂತಿರಬೇಕು, ಭರತೋ ಭಕ್ತಿ ಭರಿತ ಅಂದಿದ್ದ. ಭಕ್ತಿ ಅಂದ್ರೇನು? ನಮ್ಮ ಪಾಲನ ಎಲ್ಲ ಕರ್ತವ್ಯಗಳನ್ನು ಮಾಡಿ ಭಗವಂತನ ಸೇವೆ ಇದು ಅಂತ ತಿಳ್ಕೊಂಡು ನಿಷ್ಕಾಮವಾಗಿ ಅವನಿಗೆ ಸಮರ್ಪಣೆ ಮಾಡತಕ್ಕಂಥ. ಭರತ ಹೇಗೆ ರಾಮನನ್ನು ಪ್ರತೀಕ್ಷೆ ಮಾಡಿಕೊಂಡಿರ್ತಾನೋ ಸಂಸಾರ ಜೀವನದಲ್ಲಿ ನಾವೆಲ್ಲ ಯಜಮಾನರು, ಇದಕ್ಕೆ ದೇವರೇ ಯಜಮಾನ. ಪರಮಾತ್ಮನೇ ಸ್ವಾಮಿ ಎಂಬುದಾಗಿ ಸದಾಕಾಲ ಅವನ ಚರಣದಲ್ಲಿ ನಿಷ್ಠೆ ಇಟ್ಟು ನಿಷ್ಕಾಮವಾದ ಭಾವದಿಂದ ಸದಾ ಸತ್ಕರ್ಮಗಳನ್ನು ಮಾಡ್ತಾ ಭಗವಂತನನ್ನು ಪ್ರತೀಕ್ಷೆ ಮಾಡ್ತಾ ಇರಬೇಕು. ಬದುಕಲಿಕ್ಕಾಗಿ ಮಾತ್ರ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಿಕೊಂಡು ಭರತ ಇದ್ದಾನೆ. ಅದೊಬ್ಬ ಯೋಗಿಯ ಜೀವನ, ಭಕ್ತಿ ಯೋಗಿಯ ಜೀವನ. ಜೀವನದಲ್ಲಿ ಆ ಬದುಕಲಿಕ್ಕಾಗಿ ಮಾತ್ರ ತಿನ್ನಬೇಕು, ಅದೇ ಮನುಷ್ಯನ ಜೀವನದ ಉದ್ದೇಶ. ಬಹಳಷ್ಟು ಜನ ಅದನ್ನು ಮರೆತು ತಿನ್ನಲಿಕ್ಕಾಗಿಯೇ ಬದುಕಿದ್ದೇವೆ ಅಂತ ತಿಳ್ಕೊಂಡು ಆಯುಷ್ಯವನ್ನು ವ್ಯರ್ಥ ಮಾಡ್ತಾ ಇದ್ದ. ಮಹಾಭಕ್ತಿ ಯೋಗಿಯಾಗಿರತಕ್ಕಂತಹ ಭರತ ರಾಮನನ್ನು ಪ್ರತೀಕ್ಷೆ ಮಾಡ್ತಾ ಇರುವಂತೆ ನಮ್ಮ ಈ ಜೀವನದಲ್ಲಿ ಭಗವಂತನನ್ನು ಪ್ರತೀಕ್ಷೆ ಮಾಡ್ತಾ ಭರತನಂತೆ ಮಹಾನ್ ಕರ್ಮಯೋಗಿಗಳಾಗಿರ್ಬೇಕಂತೆ. ನಿಷ್ಠೆಯಿಂದ ಭರತ ತನ್ನ ಕೃತಿಯಲ್ಲಿ ಮಗ್ನನಾದ ಭಗವಂತನ ಸೇವೆ. ಇತ್ತ ಶ್ರೀರಾಮಚಂದ್ರ, ಇನ್ನು ಬಹಳ ಕಾಲ ನಾನು ಈ ಚಿತ್ರಕೂಟದಲ್ಲೇ ಇದ್ರೆ ಅಯೋಧ್ಯೆ ಪರಿವಾರವೆಲ್ಲ ಬಂದು ನನ್ನನ್ನು ನೋಡಿ ಹೋಗಿದ್ದ. ಆಗಾಗ ಇಲ್ಲಿಗೆ ಆಗಮಿಸಿ ನಮ್ಮ ತಾಪಸೀ ಜೀವನಕ್ಕೆ ಆತಂಕ ಒಡ್ಡೀತು ಅಂತಕ್ಕಂಥ ನಿರ್ಣಯವನ್ನು ಮಾಡಿ

ಚಿಕ್ಕಮ್ಮ ಹೇಳಿದಂತೆ ದಂಡಕಾರಣ್ಯವನ್ನು ನಾವೀಗ ಪ್ರವೇಶ ಮಾಡಬೇಕು. ದಂಡಕಾರಣ್ಯ ಅಂದಾಕ್ಷಣ ಹೆದರಬೇಕಾದ್ದಿಲ್ಲ. ಶ್ರೀರಾಮಚಂದ್ರ ಹೇಳ್ತಾನೆ, ಸೀತೆ ಇದು ನಮ್ಮ ಪೂರ್ವಜರ ಸ್ಥಳ. ಇಕ್ಷ್ವಾಕು ಮಹಾರಾಜನ ಮಗನಾಗಿರತಕ್ಕಂಥ ದಂಡಕನು ಇಲ್ಲಿ ರಾಜಧಾನಿ ಮಾಡಬೇಕು ಅಂತ ಸಿದ್ಧತೆ ಮಾಡಿದಾಗ ವಸಿಷ್ಠರ ಆಜ್ಞೆಯನ್ನು ಉಲ್ಲಂಘಿಸಿದ ಕಾರಣ ಅವರು ನಿನ್ನ ನೀ ಕಟ್ಟಿದ ರಾಜ್ಯ ಅರಣ್ಯವಾಗಲೆಂಬುದಾಗಿ ಶಪಿಸಿದ ಕಾರಣದಿಂದಾಗಿ, ಬ್ರಹ್ಮಶಾಪದಿಂದಾಗಿ ಈ ದಂಡಕರ ರಾಜಧಾನಿ ಅರಣ್ಯವಾಗಿದೆ. ಹೇಗೆ ಪೂರ್ವಜರ ಸಿಂಹಾಸನಕ್ಕೆ ಅಧಿಕಾರಿಯಾಗಿ ಭರತ ಇರಬೇಕು ಅಂತ ಕೈಕಿ ಅಪೇಕ್ಷೆ ಮಾಡಿದ್ದಾಳೆ, ನನ್ನನ್ನು ಕಾಡಿ ಕಳಿಸಿದ್ದಾಳೆ. ಕಾಡು ಅಂದ್ರು ನಾಡು ಅಂದ್ರೂ ಎರಡೂ ರಾಜರಿಗೆ ಸೇರಿರತಕ್ಕಂಥ. ಆದ್ರಿಂದ ದಂಡಕ ನಮ್ಮ ಕುಲದ ಹಿರಿಯವನಾದ್ರಿಂದ ಅವನ ಚಿಂತನೆ ಮಾಟ, ನಾವು ಅರಣ್ಯ ಪ್ರವೇಶ ಮಾಡೋಣ ಅಂತ ಹೀಗಂದು ಹಗಲುಗತ್ತಲಿನ ಭೀಕರವಾದಂತಹ ಗುಂಡಾರನ್ನೇ ಪ್ರವೇಶ ಮಾಡುತ್ತಾರೆ.

ಅನೇಕ ಅನೇಕ ವನಗಳನ್ನು ದಾಟಿ ದಂಡಕಾರಣ್ಯಕ್ಕೆ ಬರತಕ್ಕಂತಹ ಮಾರ್ಗದಲ್ಲಿ ಅತ್ರಿ ಮಹರ್ಷಿಗಳ ವನವನ್ನು ಪ್ರವೇಶ ಮಾಡುತ್ತಾರೆ. ಆಶ್ರಮ ಅಲ್ಲಿ ತಾನೇ ಅತ್ರಿ ಅನಸೂಯರಿಗೆ ಪರಮಾತ್ಮ ದತ್ತನಾಗಿ ಅವತಾರ ಮಾಡಿದ್ದಾನೆ. ಕೃತಯುಗದಲ್ಲಿ

ಅಂತಹ ಅವಧೂತ ಅವತಾರ ಮಾಡಿದ್ದಾನೆ ಪರಮಾತ್ಮ. ದೇವರು ರಾಮಕೃಷ್ಣಾದಿ ಮತ್ಸ್ಯಕೂರ್ಮಾದ ಅವತಾರ ಮಾತ್ರ ಮಾಡಿದ್ದು ಅಂತ ಹೀಗಲ್ಲ. ಗೋಪಾಲದಾಸರು ಹೇಳ್ತಾರೆ, ಜಗತ್ತಿಗೆ ಜ್ಞಾನ ಕೊಡೋಸ್ಕರವಾಗಿ ಹೇ ಸರ್ವಜ್ಞಮೂರ್ತೇ ಪರಮಾತ್ಮನ ಅವತಾರ ಮಾಡಿದ್ದೀಯಲ್ಲ.

ತನ್ನ ಇಚ್ಛೆಯಂತೆ ಭಕ್ತರಿಗೆ ಒದಗಿ ರಕ್ಷಣೆ ಮಾಡತಕ್ಕಂಥ ಅನೇಕಾನೇಕ ಅವತಾರಗಳು ಮಾಡಿದ್ದಾರೆ. ಅದರಲ್ಲಿ ದತ್ತಾವತಾರ ಒಂದು, ಜ್ಞಾನ ಕೊಡಲೋಸ್ಕರವಾಗಿ ಅಂತಹ ದತ್ತನಿಗೆ ತಂದೆ ತಾಯಿಗಳು ಅತ್ರಿ ಅನಸೂಯರು. ಇಲ್ಲಿ ತಾತ್ವಿಕವಾಗಿ ಅನುಸಂಧಾನ ಮಾಡಿದ್ದಾರೆ. ಅತ್ರಿ ಅಂದ್ರೆ ಮೂರು ಅಲ್ಲದ್ದು ತ್ರಿಗುಣಾತೀತ ಸ್ಥಿತಿ. ಅನಸೂಯ ಅಂದ್ರೆ ಅಸೂಯಾರಹಿತವಾದ ಭಗವತ್ ಪ್ರೇಮ. ಆ ಸಜ್ಜನ ಸಂಘದಿಂದ ಉಂಟಾಗುವ ಭಗವತ್ ಪ್ರೇಮ ಯಾರು ಉಂಟೋ, ಯಾರಲ್ಲುಂಟೋ, ಯಾವಾತನು ಈ ತ್ರಿಗುಣಗಳಿಂದ ಬಂಧಿತನಾಗಿದ್ದವ ಶುದ್ಧ ಸತ್ವಕ್ಕಾಗಿ ಪರಮಾತ್ಮನು ಪ್ರಾರ್ಥನೆ ಮಾಡ್ತಾನೋ ಅಂಥವನಿಗೆ ದೇವರು ತನ್ನನ್ನು ಕೊಟ್ಟುಕೊಳ್ತಾನೆ. ಅದೇ ದತ್ತಾವತಾರದ ರಹಸ್ಯ. ಅಲ್ಲಿಗೆ ಬರುವಾಗ ಪರಮಾತ್ಮನ ದೂರದಿಂದ ನೋಡ್ತಾ ಇದ್ದಾನೆ ಪತ್ರಿ ಮಹಾಮನು. ಧನ್ಯನಾದ ನಾನು, ಇನ್ನೊಮ್ಮೆ ನನ್ನೊಳಗೆ ಆಗಮಿಸ್ತಾನೆ ಭಗವಂತನೆಂಬುದಾಗಿ ಸ್ವಾಗತಿಸುತ್ತಾರೆ. ಅದರಲ್ಲಿಯೂ ಅನಸೂಯಾದೇವಿ ಸೀತಾದೇವಿನ ಕೈ ಹಿಡಿದು ಕರತಂದಳು. ಎಂಥ ದಿವ್ಯ ಸಂಗಮ ಇದು. ವಾಲ್ಮೀಕಿ ವರ್ಣನೆ ಮಾಡ್ತಾರೆ. ಜರಾ ಪಾಂಡುರ ಮೂರ್ಧ ಆಕೆಯ ಕೂದಲೆಲ್ಲ ಹಣ್ಣಾಗಿದೆ, ಜರ್ಜರಿತ ಕಾಯಳಾಗಿದ್ದಾಳೆ,

ಬಿರುಗಾಳಿ ಬಂದಾಗ ಬಾಳೆ ಗಿಡ ಹೇಗೆ ನಡುಕ್ತದೋ ಹಾಗೆ ನಡುಕ್ತದಂತೆ ಕಾರ್ಯ. ಅಷ್ಟು ವಯಸ್ಸಾಗಿದೆ. ಆ ಮಾಂಗಲ್ಯವತಿ ಅನಸೂಯಾದೇವಿ ಪ್ರಪಂಚದ ಮಹಾನ್ ಪತಿವೃತಿಯರಿಗೆಲ್ಲ ಆದರ್ಶಳಾಗಿರತಕ್ಕಂಥವು. ತನ್ನ ಪಾತಿವೃತ್ಯದ ಶಕ್ತಿಯಿಂದ ಸೂರ್ಯನ ಗತಿಯನ್ನೇ ನಿಲ್ಲಿಸಿರತಕ್ಕಂಥವಳು, ತ್ರಿಮೂರ್ತಿಗಳನ್ನು ತೊಟ್ಟಿಲ್ಲಿಟ್ಟು ತೂಗಿರತಕ್ಕಂಥವಳು ಅಂತ ಅನಸೂಯಾದೇವಿ ಸೀತೆಯನ್ನು ಕರೆದೊಯ್ದು, ಮಗಳೇ ಶ್ರೀರಾಮನ ಹಿಂದೆ ಹೋಗ್ಲಿಕ್ಕೆ ಬಂದಿದ್ದಿ ನೀನು, ಯಾವುದೇ ಕಾರಣದಿಂದ ಕಾಡಿನಲ್ಲಿ ರಾಮನಲ್ಲಿ ಯಾವ ಅಪೇಕ್ಷೆಯೂ ಮಾಡಬೇಡ ಎಂಬುದಾಗಿ ತನ್ನ ಅನೇಕಾನೇಕ ಆಭರಣಗಳನ್ನ ಸೀತಾದೇವಿಗೆ ಹಾಕಿ ಆಕೆಯನ್ನು ಅಲಂಕಾರ ಮಾಡ್ತಾಳೆ. ಅರಮನೆಯಲ್ಲೆಲ್ಲ ಆಭರಣಗಳನ್ನ ಹಾಕೊಂಡಿರತಕ್ಕಂಥವಳು ನೀನು, ಇಲ್ಲೇನಿಲ್ಲ ಹೀಗನ್ನಬಾರದೆಂಬುದಾಗಿ ಎಲ್ಲ ಆಭರಣಗಳನ್ನ ಹಾಕಿ ಅಲಂಕಾರ ಮಾಡಿದ್ಲು. ಸೀತಾದೇವಿ ನಾಚುತ್ತಾಳೆ, ನಾವು ತಪಸ್ವಿಗಳಂತಿರಬೇಕಾದವರಲ್ವೇ, ಇದು ಯಾಕೆ? ಅನಸೂಯಾದೇವಿ ಎಂದ್ಲು, ಮಗಳೇ ಇದು ನಮ್ಮದೇನು, ಸೂರ್ಯಕುಲದ ಅರಸರೇ ನಮ್ಗೆ ಕೊಟ್ಟಿರತಕ್ಕಂಥ, ನಮಗೆ ಸಾಕಷ್ಟು ಕೊಟ್ಟಿದ್ದಾರೆ, ಈ ಜಡವಸ್ತು ಇಟ್ಟುಕೊಂಡು ಏನು ಮಾಡಲಿ, ಇದೋ ಈ ದಿವ್ಯವಾದಂತಹ ವಸ್ತುವನ್ನು ನಾನು ನಿನಗೇನು ಕೊಡ್ತೇನೆ, ನೀ ಪ್ರೀತಿಯನ್ನು ಸ್ವೀಕಾರ ಮಾಡಬೇಕೆಂಬುದಾಗಿ ಆಕೆಯನ್ನು ದಿವ್ಯಾಲಂಕಾರದಿಂದ ಸತ್ಕಾರಾದಿಗಳಿಂದ ಗೌರವಿಸಿದಾಗ ಸೀತಾದೇವಿ ನಕ್ಷತ್ರಗಳಿಂದ ಯುಕ್ತವಾದಂತಹ ಆ ರಾತ್ರಿಯಂತೆ ಕಾಣಿಸ್ತಿದ್ಲು ಎಂಬುದಾಗಿ ವಾಲ್ಮೀಕಿಯವರನ್ನು ಮಾಡುತ್ತಾರೆ. ಆತಿಥ್ಯವನ್ನಲ್ಲಿ ಸ್ವೀಕಾರ ಮಾಡಿ ನಾವು ಮುಂದೆ ಹೋಗಬೇಕಾಗಿರತಕ್ಕಂತಹ ದಂಡಕಾರಣದ ಕಡೆ ಲಕ್ಷ್ಯ ಬಿಟ್ಟು ಹೊರಟಿದ್ದಾರೆ.

ನವಿರೇಳುತ್ತದೆ ಭೀಕರವಾಗಿರತಕ್ಕಂಥ ಕರ್ಕಶ ಶಬ್ದಗಳು. ಧ್ವನಿ ಕರ್ಕಶದಿಂದ ಶಿಲೆಯನ್ನು ಕೊಯ್ಯುವಂತೆ ಉಂಟಾಗುವ ಗರ್ಗರ ಶಬ್ದಗಳು ಎಂತಹ ಧೈರ್ಯವಂತನ ಹೃದಯವನ್ನಾದರೂ ಕೂಡ ಭೇದಿಸುತ್ತಾರೆ. ಅಂತಹ ಭೀಕರ ದಂಡಕಾರದಿಂದ ಪ್ರವೇಶ ಮಾಡುತ್ತಾರೆ. ಅಲ್ಲಿ ರಾಮನ ಬರವನ್ನು ಕಾದಿದ್ದಂತಹ ಸಹಸ್ರಾರು ಋಷಿಮುನಿಗಳು, ಕೆಲವರು ಕೇವಲ ವಾಯುಭಕ್ಷಕರು, ಕೆಲವರು ಒಣಗಿದಂತಹ ಎಲೆಗಳನ್ನಷ್ಟೇ ತಿಂದು ಬದುಕತಕ್ಕಂಥವರು, ಕೆಲವರಂತೂ ತಲೆ ಕೆಳಗಾಗಿ ಕಾಲ ಮೇಲಕ್ಕೆತ್ತಿ ಯಾವುದೋ ಹಠಯೋಗದ ಸಾಧನೆ ತೊಡಗಿದ ತಪಸ್ಸು, ಒಂಟಿ ಕಾಲ ನಿಂತವರು ಕೆಲವರು, ಕೆಲವರು ಬಂಡೆಗೆ ಹೊರಗೆ ನಿಂತು ತಪಸ್ಸು ಮಾಡ್ತಾ ಇದ್ದಾರೆ, ಮೈ ಮೇಲೆಲ್ಲ ಇರುವೆಗಳು ಕಚ್ಚಿ ಹತ್ತಿಕೊಂಡಿವೆ, ಆ ಸ್ಥಾನಗಳ ಜೊತೆಗೆ ತಾವು ಸ್ಥಾನಗಳಂತೆ ದೇಹಭಾರ ಮಾಡುತ್ತಿದ್ದಾರೆ. ಸಂಸ್ಕೃತ ವ್ರತರು, ಕಠಿಣ ವ್ರತರು ಇವರನ್ನೆಲ್ಲ ನೋಡ್ತಾ ನೋಡ್ತಾ ಅಚ್ಚರಿ ಪಡ್ತಾ ಮುಂದಕ್ಕೆ ಬರ್ತಾರೆ. ಸೀತಾದೇವಿ, ಶ್ರೀರಾಮಚಂದ್ರ ಜಗತ್ತಿನ ತಂದೆ ತಾಯಿಗಳು, ರಾಕ್ಷಸರಿಂದ ತನ್ನ ಮಕ್ಕಳಂತಿರತಕ್ಕಂಥ ತನ್ನನ್ನು ಪ್ರೀತಿಸುವ ಋಷಿ ಮುನಿಗಳಿಗಾಗುವ ಅಡ್ಡಿ ಆತಂಕ ತೊಂದರೆಗಳನ್ನು ನೋಡ್ಲಿಕ್ಕಾಗಿ ಬಂದಿದ್ದಾರು ಎಂಬಂತೆ ನೋಡ್ತಾ ಮುಂದಕ್ಕೆ ಬರುವಾಗ ಇನ್ನೊಂದು ಋಷಿಗಳ ತಂಡ ಧಾವಿಸುತ್ತದೆ.

ಎಲ್ಲ ಋಷಿಗಳು ತಮಗುಂಟಾದ ಗಾಯ, ಒಬ್ಬನ ಕೈ ಕತ್ತರಿಸಲ್ಪಟ್ಟಿದೆ, ಒಬ್ಬನ ತಲೆ ಒಡೆಯಲ್ಪಟ್ಟಿದೆ, ಇನ್ನೊಬ್ಬನ ಮೂಗು ಕತ್ತರಿಸಲ್ಪಟ್ಟಿದೆ, ಒಬ್ಬನಿಗೆ ಮೈಯೆಲ್ಲಾ ಕಡಿದು ಕಡಿದು ಗಾಯ ಮಾಡಿ ಹಾಕಿದ್ದಾರೆ. ಅವರೆಲ್ಲ ಬಂದು ರಘುರಾಮಚಂದ್ರ ನಮ್ಮನ್ನು ನೀನು ರಕ್ಷಣೆ ಮಾಡಬೇಕು ಪ್ರಭು, ನಾವೇ ಶಾಪದಿಂದ ಸುಟ್ಟು ಹಾಕಿಬಿಟ್ಟೇವ ರಾಕ್ಷಸರನ್ನು. ಆದರೆ ನ್ಯಸ್ತದಂಡ, ನಾವು ತಪಸ್ವಿಗಳು, ನಾವು ಸಿಟ್ಟಿಗೆದ್ರೆ ನಮ್ಮ ತಪಸ್ಸಿನ ಪುಣ್ಯ ತಾನೇ ಕ್ಷೀಣವಾಗ್ತದೆ ಅಂತ ಸುಮ್ಮನಿದ್ದೆ. ರಾಮಚಂದ್ರ, ನಮ್ಮ ತಪಸ್ಸಿನ ಆರನೆಯ ಒಂದು ಭಾಗ ಪುಣ್ಯವನ್ನ ರಾಜರಾದ ನಿಮಗೆ ನಾವು ದಾನ ಮಾಡುತ್ತೇವೆ ನಿಮ್ಮ ಹಿತಕ್ಕ, ಆದ್ರೆ ನೀವು ನಮ್ಮನ್ನು ಕಾಪಾಡಬೇಡುವೆ. ನಮ್ಮ ಪುಣ್ಯ ಶಕ್ತಿಯನ್ನ ಅಯೋಧ್ಯೆಯ ಅರಸುತನಕ್ಕೆ ದಾರಿ ಎರೆದಿದ್ದೆ, ಆದ್ರಿಂದ ಇಲ್ಲಿ ಪರಮ ದುಷ್ಟನಾಗಿರತಕ್ಕಂಥ ವಾಲಿಯಲ್ಲಿ, ವಾನರಾಧಿಪನಾದ ವಾಲಿಯಲ್ಲಿ ಸಖತನವನ್ನು ಮಾಡಿ ದುರಾತ್ಮನಾದಂತಹ ಆ ದಶಕಂಠ ರಾವಣ ತನ್ನ ತಂಗಿಯನ್ನು ಇಲ್ಲಿಟ್ಟು ಈ ಜನಸ್ಥಾನದಲ್ಲಿ 14,000 ರಾಕ್ಷಸ ಸೈನ್ಯ ಇಟ್ಟಿದ್ದ. ನಿಮ್ಮ ಅಯೋಧ್ಯೆಗೆ ಸೇರಿದಂತಹ ಈ ಸ್ಥಳದಲ್ಲಿ ರಾಕ್ಷಸರ ಶತ್ರು ಸೇನೆ ಬಂದಿದ್ದು ನಿನ್ನ ಪ್ರಜೆಗಳಾದ ನಮ್ಮನ್ನು ಪೀಡಿಸ್ತಾ ಇದ್ದ. ಇದನ್ನು ನೋಡಿ ಸುಮ್ಮನಿರ್ತೀಯ ರಘುರಾಮಚಂದ್ರ ಗಂಭೀರನ. ಲಕ್ಷ್ಮಣನ ಮೋರೆಯನ್ನು ಕಂಡು ಆ ಋಷಿಗಳಿಗೆ ಭರವಸೆ ಕೊಡ್ತಾ ಇದ್ದಾನಂತೆ. ಧರ್ಮ ಧರ್ಮ ಅಂತ ಯಾರು ಹಣೆಯ ಮೇಲೆ ಬರೆದುಕೊಂಡು ತಿರುಗಾಡೋದಲ್ಲ, ಧರ್ಮ ರಕ್ಷಣೆ ಅಂದ್ರೆ ಯಾರು ಧರ್ಮದಂತೆ ನಡೆಯುತ್ತಾರೋ ಆ ವ್ಯಕ್ತಿಗಳ ರಕ್ಷಣೆಯೇ ಧರ್ಮ ರಕ್ಷಣೆ, ಹೊರತು ಒಂದಿಷ್ಟು ಧರ್ಮ ಗ್ರಂಥಗಳ ರಕ್ಷಣೆ ಅಲ್ಲ. ಆ ಪ್ರಕಾರ ನಡೆದಂತಹ ಮಹಾಪುರುಷರನ್ನು, ಯಾಕೆ ಆಚಾರ ಪ್ರಭೋ ಧರ್ಮ, ಯಾರು ಆಚಾರದಲ್ಲಿ ತರುತ್ತಾರೋ ಆಗ ಮಾತ್ರ ಧರ್ಮದ ಪ್ರಾಕಟ್ಯ ಉಂಟಾಗತಕ್ಕಂಥದ್ದು. ಆದ್ರಿಂದ ನಿಮ್ಮನ್ನು ಕಾಪಾಡಲೋಸ್ಕರವಾಗಿಯೇ ನನ್ನ ಅವತಾರವೆಂಬುದಾಗಿ ನಿಮ್ಮನ್ನೇ ಹಿಂಸೆಗೆ ಗುರಿಪಡಿಸತಕ್ಕಂತಹ ರಾಕ್ಷಸರ ಕುಲವನ್ನು ಸಂಹಾರ ಮಾಡುತ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾರೆ. ಆಗ ಸೀತಾದೇವಿ ಹೇಳ್ತಾಳೆ, ರಾಮಚಂದ್ರ ಇದು ನಮಗೆ ಅಪರಿಚಿತ ಸ್ಥಳ, ಯಾರೋ ಯಾರಿಗೋ ಜಗಳ ಇದ್ರೆ ನಾವದರಲ್ಲಿ ಮಧ್ಯಪ್ರವೇಶ ಮಾಡಿ ಪ್ರತಿಜ್ಞೆ ಮಾಡಿದರೆ ಶತ್ರುಗಳಿಂದ ನಮಗೆ ಆತಂಕ ಉಂಟಾದೀತಲ್ಲ. ರಘುರಾಮಚಂದ್ರ, ರಾಕ್ಷಸರಿಗೂ ಋಷಿಗಳಿಗೂ ಯುದ್ಧವಾಗಿದ್ರೆ ಅಥವಾ ಅವರಲ್ಲಿ ತಾನೇ ಜಗಳ ಇದ್ರೆ ನಾವ್ಯಾಕೆ ಮಧ್ಯಪ್ರವೇಶ ಮಾಡಿ ನೀ ಪ್ರತಿಜ್ಞೆ ಮಾಡಬೇಕು? ಒಂದು ವೇಳೆ ಅವರು ನಿನ್ನ ಪ್ರೀತಿಯ ಪತ್ನಿಯಾದ ಸೀತೆಯಾದ ನನ್ನ ಮೇಲೆ ಆಕ್ರಮಣ ಮಾಡಿದರೆ, ಲಕ್ಷ್ಮಣನ ಮೇಲೆ ಆಕ್ರಮಣ ಮಾಡಿದರೆ ಆಗ ನಾವು ಪ್ರತಿಭಟಿಸಬೇಕಾದ ಸರಿ. ಆದ್ರಿಂದ ಇಂತಹ ಪ್ರತಿಜ್ಞೆ ಮಾಡಿದರೆ ಅದನ್ನು ಪೂರ್ಣಗೊಳಿಸುವುದು ನಮಗೆ ಸಾಧ್ಯವಾದೀತೆ ಅಂತ ಶಂಕೆ. ಸಾಕ್ಷಾತ್ ಲಕ್ಷ್ಮಿ ಆಕೆ, ಸೀತಾದೇವಿಗೆ ಅಜ್ಞಾನ ಎಂಬುದಿಲ್ಲ, ರಾಮನ ಪರಾಕ್ರಮದಲ್ಲಿ ಅವಳಿಗೆ ಸಂಶಯ ಇಲ್ಲ. ಆದರೆ ಮನುಷ್ಯ ಮಾತ್ರರಿಗೆ ಲೋಕ ಸಂಗ್ರಹಕ್ಕಾಗಿ ಆದರ್ಶವನ್ನು ತೋರಲು ಅವತರಿಸಿದವರು ಇದನ್ನು ಮಾಡಿ ತೋರಿಸುತ್ತಾರೆ. ಶ್ರೀರಾಮಚಂದ್ರ ಹೇಳ್ತಾನೆ, ಸೀತೆ ನನ್ನ ಪರಮ ಮಿತ್ರಳು, ನನ್ನಿಂದ ಗೌರವಕ್ಕೆ ಪಾತ್ರ.

ವಾಗಿರತಕ್ಕಂತಹ ಋಷಿ ಮುನಿಗಳನ್ನು ಸಂರಕ್ಷಣೆ ಮಾಡಲು ನಾನು ಈ ಪ್ರತಿಜ್ಞೆ ಮಾಡಿದ್ದೆ. ಈ ಪ್ರತಿಜ್ಞೆಯಂತೆ ನಡೆಯಲಿಕ್ಕೆ ಯಾವ ತ್ಯಾಗಕ್ಕಾದರೂ ನಾನು ಸಿದ್ಧನಿದ್ದೇನೆ ಜಾನಕಿ. ಒಂದು ವೇಳೆ ಈ ಋಷಿಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಅಯೋಧ್ಯ, ಭರತ, ಲಕ್ಷ್ಮಣ, ನನ್ನ ಸರ್ವ ವಿಧವಾದಂತಹ ಅಧಿಕಾರ, ಹೆಚ್ಚಂದ್ರೆ ಹೆಚ್ಚಿನ ಪ್ರೀತಿಗೆ ಪಾತ್ರರಾದ ಸೀತೆ, ನಿನ್ನನ್ನಾದರೂ ಬಿಟ್ಟು ಬಿಟ್ಟು ಈ ಋಷಿಗಳನ್ನು ಕಾಪಾಡುತ್ತೇನೆ ಅಂತ ರಾಮ ಪ್ರತಿಜ್ಞೆ ಮಾಡುವಾಗ ಸೀತಾದೇವಿ ತಲೆ ತಗ್ಗಿಸಿ ಸುಮ್ಮನಾಗ್ತಾಳೆ. ರಘುರಾಮಚಂದ್ರಮನಲ್ಲಿ ಕ್ಷಮೆ ಕೇಳುತ್ತಾಳೆ. ಋಷಿಗಳಿಗೆ ಭರವಸೆಯನ್ನು ಕೊಟ್ಟು ಲಕ್ಷ್ಮಣ ದಾರಿ ಮಾಡ್ತಾ ಇದ್ದಾನೆ. ಆ ಹಳುಗಳನ್ನ ಗಿಡಗಳನ್ನ ಎಲ್ಲ ಕತ್ತರಿಸಿ ದಾರಿ ಮಾಡ್ತಾ ಇರುವಂತೆ ಶ್ರೀರಾಮಚಂದ್ರ ದೀರ್ಘ ಹೆಜ್ಜೆಯನ್ನಿಟ್ಟು ಒಳಕ್ಕೆ ನುಗ್ಗಿದ. ಮೊಗಲ ಸಾಧ್ಯವಾದಂತಹ ಕೊಂಡಾರಣ್ಯದಲ್ಲಿ ಆಗಲೇ ಕರ್ಕಶ ಕೂಗು

ಎಳಿದಿಯತ್ತುತ್ತಾನೆ ಸೀತೆಯನ್ನು. ಕಾನೂರಿ ಹಾಕಂಡ್ರೆ ಶಾಪಗ್ರಸ್ತವಾದಂತಹ ಆ ಚೇತನ ಜಗನ್ಮಾತೆಯಾದ ಸೀತೆಯ ಪಾದಕ್ಕರೆಗೆ ಅಮ್ಮ ನನ್ನನ್ನು ಮುಕ್ತಗೊಳಿಸುವುದು ಬೇಡುತ್ತದೋ ಎಂಬ ಹಾಗೆ ರಾಮನನ್ನು ಕಂಡು ವಿರಾದ ಹೇಳ್ತಾನೆ, ಏ ತಪಸ್ವಿ ನಾರೂಡೆಗೆ ನಾರಿ ಯಾಕೆ ಮಹಾವಿರಕ್ತನ ವೇಷ ಹಾಕೊಂಡು

ಎಂಟನೂರು ಬಾಣಗಳನ್ನು ಧರಿಸಿದ್ದಿ. ಯಾರೋ ವಂಚಕನೇನು? ಈಗಂದು ಆಕ್ರಮಣ ಮಾಡುತ್ತಿರುವಾಗ ಸೀತಾದೇವಿ ಒಬ್ಬಿಡ್ತಾ ಇದ್ದಾಳೆ. ನಾನು ಜವನ ಪುತ್ರ, ವಿರಾಧ ನಾನು ಎಂಬುದಾಗಿ ಸೀತೆಯನ್ನು ಎತ್ತಿಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡುವಾಗ ರಾಮ ನೋಡ್ತಾನೆ ಇದನ್ನು ಕ್ರುದ್ಧ.

ಕಟ್ಟಾ ತೋಳುಗಳೆರಡನ್ನು ಕತ್ತರಿಸಿ ಚೆಲ್ಲಿ ಬಿಟ್ಟ ತಕ್ಷಣದ. ಆಗಲೇ ಶಾಪಗ್ರಸ್ತನಾಗಿರತಕ್ಕಂಥ ವಿರಾಧ ಕರಜೋಡಿಸಿ, ಯವನಪುತ್ರನಾದಂಥ ನಾನು ಗಂಧರ್ವ ಶಾಪದಿಂದ ಬಿದ್ದಿದ್ದೇನು, ನಾನು ಉದ್ಧಾರ ಮಾಡಿದ್ದಿರೆಂಬುದಾಗಿ ಪಾದಕ್ಕರಗಿ ಅಲ್ಲಿಂದ ಅದೃಶ್ಯನಾಗಿ ಹೋಗ್ತಾನೆ. ಸೀತೆಗೆ ಆಶ್ಚರ್ಯ ಅನ್ನಿಸ್ತದೆ, ಶ್ರೀರಾಮ ವನಕ್ಕೆ ಬಂದುದು ಇಂಥವರನ್ನು ಉದ್ಧಾರ ಮಾಡಲಿಕ್ಕೆ ಹೊರತು ಸುಮ್ಮನೆ ಹೀಗೆ ವನ ವಿಹಾರಕ್ಕೆ ಬಂದವನಲ್ಲ ಅಂತ ಕರೆಯುತ್ತಾನೆ. ಲೋಕವು ಇದನ್ನು ತಿಳಿಯುತ್ತಾ ಇದೆ. ಆಗಲೇ ಮುಂದೆ ಒಂದು ಪವಿತ್ರವಾದ ಆಶ್ರಮ ಗೋಚರಿಸುತ್ತದೆ. ಗೂಳಿ ಒಂದು ಘುಟುರಿಕ್ಕುತ್ತಾ ಮುಂದಕ್ಕೆ ಬರುತ್ತದೆ. ಅಲ್ಲಿ ವೇದಾಭ್ಯಾಸಕ್ಕೆ ಬಂದ ವಟುಗಳ ಆ ವೇದ ಸ್ವರದ ಸುಂದರ ಪೆಂಪು ಕೇಳ್ತಾ ಇದೆ.

ಪ್ರಾಣಿಗಳು ತಮ್ಮ ವೈರ ಭಾವವನ್ನು ಮರೆತು ಎಲ್ಲಂದ್ರಲ್ಲಿ ಬಹಳ ಸಂತೋಷದಿಂದ ಸಂಚರಿಸುತ್ತಾ ಇದೆ. ಆಗ ಮಾತ್ರ ಮರಿ ಹಾಕಿದ ಹೆಣ್ಣು ಹುಲಿ ಬೆಳೆಯಲ್ಲೇ ಇದ್ದಂತಹ ಹಸುವನ್ನು ಕಣ್ಣೆತ್ತಿ ಕೂಡ ನೋಡದೆ ಸುಮ್ಮನಿದ್ರೆ ಆ ಹಸುವಿನ ಕರು ಹುಲಿಯ ಮೊಲೆ ಹಾಲು ಕುಡಿಯಲಿಕ್ಕೆ ಆ ಕಡೆಗೆ ಎಳೆಯಲ್ಪಡುತ್ತದೆ. ವೈರಭಾವ ಎಲ್ಲೆಲ್ಲೂ ಇಲ್ಲ. ವೃಕ್ಷಗಳು ಋತುಭೇದಗಳಿಲ್ಲದೆ ಫಲಭಾರಂಗಳಿಂದ ಆಗಂತುಕರನ್ನು ಆಮಂತ್ರಿಸುತ್ತಾ ನಿತ್ಯ. ಶ್ರೀರಾಮಚಂದ್ರ ನೋಡುತ್ತಾನೆ, ಸೀತೆ ಎಂಥ ದಿವ್ಯ ಆಶ್ರಮ ನೋಡಿದು ಎಂಬಾಗಲ್ಲಿ ದೇಹವೆಲ್ಲ ಜರ್ಜರಿತವಾಗಿ ಅಲ್ಲಿ ಇಲ್ಲಿ ಮಹಾಮಹಾ ವ್ರಣಗಳೇ ತಾನೇ ಕಾಣಿಸ್ತಾ ಇವೆ ದೇಹದಲ್ಲಿ. ಅವನೇ ಶರಭಂಗ. ಶ್ರೀರಾಮನನ್ನು ನೋಡುತ್ತಲೇ ಆ ಕಡೆಗೆ ಕೈಯೆತ್ತಿ ಯಾರಿಗೋ ಸಂಕೇತ ಸೂಚನೆ ಮಾಡ್ತಾ ಇದ್ರೆ ಹೋಗು ಹೋಗು ಹೋಗು ಹೋಗು. ಯಾಕೆಂದ್ರೆ ಶರಭಂಗರಿಗೆ ಆ ತಪಸ್ವಿಗಳಿಗೆ ಸತ್ಯಲೋಕಕ್ಕೆ ಕರೆದೊಯ್ಯಲು ಚತುರ್ಮುಖ ಬ್ರಹ್ಮದೇವರ ಕಡೆಯಿಂದ ಬಂದವರು ರಥ ಸಮೇತವಾಗಿ ನೀ ಬರಬೇಕು ಅಂತ ಈ ಪ್ರಕಾರ ಕರೀಲಿಕ್ಕೆ ಬಂದ್ರೆ ಸಾಕ್ಷಾತ್ ವೈಕುಂಠಪತಿ ಇಲ್ಲಿ ಬರ್ತಾ ಇದ್ದಾನೆ, ನಿನ್ನ ಸತ್ಯಲೋಕದನ್ನು ಯಾಕೆ ಬೇಕೆಂಬುದಾಗಿ ಆ ಕಡೆಗೆ ಲಕ್ಷ್ಯ ಕೊಡಲಿಲ್ಲ. ಶ್ರೀರಾಮಚಂದ್ರ ನೋಡ್ತಾ ಇದ್ದಾನೆ.

ಸತ್ಯಲೋಕಕ್ಕೆ ನನ್ನ ಕರೆ ಬಂದರೂ ಕೂಡ ವೈಕುಂಠಪತಿಯಾದ ನಿನ್ನಂತ ಪ್ರಿಯ ಅತಿಥಿ ಬಂದಾಗ ಯಾವ ಲೋಕಗಳು ಕಟ್ಟಿಕೊಂಡು ನಾನು ಏನ್ ಮಾಡಿ ಪ್ರಭು ಒಂದು ಕ್ಷಣಕಾಲ ನನ್ನ ಮುಂದೆ ನಿಲ್ಲು ಅಂತ ಸೀತಾರಾಮ ಲಕ್ಷ್ಮಣರನ್ನು ನಿಲ್ಲಿಸಿ ಕಾಲಿಗೆ ನೀರು ಹಾಕಿ ಸುಂದರ ಸುವಸ್ತುಗಳನ್ನು ಸಮರ್ಪಣೆ ಮಾಡಿ ಬಳಿಯಲ್ಲೇ ಅಗ್ನಿಯನ್ನು ಪ್ರಜ್ವಾಲಗೊಳಿಸಿ ಶ್ರೀರಾಮನ ಮಂಗಳ ಮೂರ್ತಿಯನ್ನು ಚಿಂತನೆ ಮಾಡುತ್ತಾನೆ. ಮೊದಲು ಪಾದ, ಆಮೇಲೆ ನಖ, ಆಮೇಲೆ ಅಂಗುಷ್ಠ,

ಅಲ್ಲಿಂದ ಹೊರಹೊಮ್ಮತಕ್ಕಂತ ನಗುವನ್ನು ಸೂಸುವ ತುಟಿ, ಆ ತುಟಿಗಳಲ್ಲಿ ಸೂಸುವ ನಗುವಿನ ಹಿಂದಿರತಕ್ಕಂತ ಪರಮಾನಂದ ಸ್ವರೂಪವಾದ ಆ ಶ್ರೀರಾಮನ ಆ ಶ್ರೀಹರಿಯ ರೂಪ, ಐಶ್ವರ್ಯ, ಜ್ಞಾನ, ಬಲ, ಸ್ಥೈರ್ಯ, ಧೈರ್ಯ, ಉದಾರ್ಯಾದಿ ಗುಣಗಳನ್ನು ಚಿಂತನೆ ಮಾಡ್ತಾ ಮಾಡ್ತಾ ಮಾಡ್ತಾ ಶರಭಂಗ ಮಹಾಮುನಿ ರಾಮ ತನಗೆ ಅನುಜ್ಞ ಕೊಡು, ಅಪ್ಪಣೆ ಕೊಡು ಹೀಗೆ ಹೇಳ್ತಾ ಹೇಳ್ತಾ ತಕ್ಷಣವೇ ದೇಹ ತ್ಯಾಗ ಮಾಡ್ತಾ ಜರ್ಜರಿತವಾದ ಕಾಯ ಸನಿಹದ ಬೆಂಕಿಯಲ್ಲಿ ಬಿದ್ದುಬಿಟ್ಟು

ಮಹಾಪುರುಷ ಇಲ್ಲಿಗೆ ಬಂದಿದ್ದಾನೆ, ಇಂತಹ ಪುಣ್ಯಜೀವಿಗಳನ್ನು ಉದ್ಧಾರ ಮಾಡಲಿಕ್ಕೆ. ರಘುರಾಮಚಂದ್ರನು ವಿಧಿಪೂರ್ವಕವಾಗಿ ಯೋಗಿಗಳಿಗೆ ಒಪ್ಪುವ ಕ್ರಮದಲ್ಲಿ ದೇಹತ್ಯಾಗ ಮಾಡಿದವನ್ನು ನೋಡ್ತಾ ನೋಡ್ತಾ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅನೇಕಾನೇಕ ಋಷಿ ಮುನಿಗಳು ಪ್ರೇಮದಿಂದ ಸ್ವಾಗತಿಸ್ತಾ ಇದ್ದಾರೆ. ಅವರೆಲ್ಲರ ಸ್ವಾಗತವನ್ನು ಕೈಗೊಂಡು ಮುಂದಕ್ಕೆ ಅಗಸ್ತ್ಯಾಶ್ರಮಕ್ಕೆ ಬರ್ತಾ ಇದ್ದಾರೆ. ಆ ದಿವ್ಯವಾದಂತಹ ಅಗಸ್ತ್ಯಾಶ್ರಮವನ್ನು ಕಂಡ ಕ್ಷಣ ದಕ್ಷಿಣದಲ್ಲೆಲ್ಲ ವೇದವಿದ್ಯೆಯನ್ನು ಪ್ರಚುರ ಮಾಡಿ ಆ ದಸ್ಯುಗಳನ್ನು ಕೂಡ ಮಹಾಮಹಾಭಕ್ತರನ್ನಾಗಿ ಮಾಡಿದ ಅಗಸ್ತ್ಯರು ರಾಮನನ್ನು ಸ್ವಾಗತಿಸ್ತಾ ಇದ್ದಾರೆ. ಪೂರ್ವದಲ್ಲಿ ತಾನು ನಾರಾಯಣನಿಂದಲೇ ಪಡೆದಿರತಕ್ಕಂಥ ದಿವ್ಯ ಧನುಸ್ಸನ್ನ ಬಾಣಗಳನ್ನ ರಾಮನಿಗೆ ಅರ್ಪಿಸುತ್ತಾರೆ. ರಘುರಾಮಚಂದ್ರ, ಇದು ನಿನಗೋಸ್ಕರವಾಗಿ ಕಾದಿರಿಸಿದ್ದೆ. ವಾತಾಪಿ ಇಲ್ವಲಾದ ರಾಕ್ಷಸರ ಕಥೆಗಳನ್ನು ವರ್ಣಿಸಿ

ಸಿ ಅಗಸ್ತ್ಯರು ರಘುರಾಮಚಂದ್ರನಿಗೆ ಮುಂದೆ ದುಷ್ಟ ಶಕ್ತಿಯನ್ನು ದಮನ ಮಾಡುವಾಗ ನಿನಗಿದು ಸಹಾಯಕ್ಕಾಗುತ್ತದೆ ರಕುವಂತದನ್ನು ಕೊಡ್ತಾರೆ. ಸುತೀಕ್ಷ್ಣಾದಿಗಳು ಅಗಸ್ತ್ಯಾದಿಗಳು ಶ್ರೀರಾಮನನ್ನು ಬೀಳ್ಕೊಂಡ ಬಳಿಕ ರಘುರಾಮಚಂದ್ರ ಸೀತೆಯನ್ನು ನಡುಗೋಡಿ ಒಳಗೆ ಪ್ರವೇಶ ಮಾಡುವಾಗಲೇ ಒಂದು ಮರದ ಮೇಲೆ ಕುಳಿತಂತಹ

ಕಳಿಸಿ ಅಗಸ್ತ್ಯರು ರಘುರಾಮಚಂದ್ರನಿಗೆ ಮುಂದೆ ದುಷ್ಟ ಶಕ್ತಿಯನ್ನು ದಮನ ಮಾಡುವಾಗ ನಿನಗಿದು ಸಹಾಯಕ್ಕಾಗುತ್ತದೆ, ರಕುವಂತದನ್ನು ಕೊಡ್ತಾರೆ. ಸುತೀಕ್ಷ್ಣಾದಿಗಳು ಅಗಸ್ತ್ಯಾದಿಗಳು ಶ್ರೀರಾಮನನ್ನು ಬೀಳ್ಕೊಂಡ ಬಳಿಕ ರಘುರಾಮಚಂದ್ರ ಸೀತೆಯನ್ನು ನಡುಗೋಡಿ ಒಳಗೆ ಪ್ರವೇಶ ಮಾಡುವಾಗಲೇ ಒಂದು ಮರದ ಮೇಲೆ ಕುಳಿತಂತಹ ಮಹಾನ್ ಭೀಕರವಾದ ಪಕ್ಷಿಯನ್ನು ನೋಡುತ್ತಾರೆ. ಆ ತಾಮ್ರತುಂಡ ಯಾರು ನೀನು ಅಂತ ಕೇಳಿದರೆ, ನೀನಿದಾರೈ ಪಕ್ಷಿ ವೇಷದ ದಾನವನೋ ಮಾನವನೋ ವಿನತಾಸೂನುವೋ, ಯಾರು ನೀನು ಸುರನೋ ಭುಜಂಗಮನೋ. ಆಗ ನನ್ನ ಹತ್ರ ಬಂದು ನನ್ನನ್ನು ಯಾರು ಅಂತ ಕೇಳ್ತೀಯ, ನೀನ್ಯಾರು ಅಂತ ಕೇಳೋಣ. ನಾನು ದಶರಥ ಪುತ್ರ ಅಂದಾಕ್ಷಣ ಪಕ್ಷಿ ಕೆಳಕ್ಕಿಳಿದು ಶ್ರೀರಾಮನಿಗೆ ಪ್ರದಕ್ಷಿಣೆ ಬಂದು ವಂದಿಸಿ, ಅಯ್ಯ ಜಟಾಯು ಅಂತ ನನಗೆ ಹೆಸರು.

ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವೃತಃ. ರಾಮನಿಗೆ ಕೆಲವು ಬಿರುದುಗಳುಂಟು. ಅವ ಕೃತಜ್ಞ. ಆ ಭಗವಂತನು ಮಾನವರಲ್ಲಿ ಇರಬೇಕಾ ದೊಡ್ಡ ಗುಣವನ್ನು ಇಲ್ಲಿ ವ್ಯಕ್ತಗೊಳಿಸುತ್ತಾರೆ. ಮನುಷ್ಯ ಎಂಥ ತಪ್ಪು ಮಾಡಿದರೂ ಪ್ರಾಯಶ್ಚಿತ್ತ ಹೇಳಿದೆ ಶಾಸ್ತ್ರದಲ್ಲಿ. ಬ್ರಹ್ಮಹತ್ಯಾದಿಗಳಿಗೂ ಪ್ರಾಯಶ್ಚಿತ್ತ ಉಂಟು. ಪ್ರಾಯಶ್ಚಿತ್ತ ಇಲ್ಲದೇ ಇರತಕ್ಕಂಥ ಒಂದೇ ಒಂದು ಪಾಪ ಅಂದರೆ ಕೃತಜ್ಞತೆ. ಮಾಡಿದ ಉಪಕಾರವನ್ನು ಮರೆಯತಕ್ಕಂಥ ಕೃತಜ್ಞನಿಗೆ ಮಾತ್ರ ಪ್ರಾಯಶ್ಚಿತ್ತ ಇದೆ. ಅದಕ್ಕಾಗಿ ಶ್ರೀರಾಮಚಂದ್ರ ತನ್ನ ಕುರಿತು ಸಣ್ಣ ಸೇವೆ ಮಾಡಿದವರಿಗೆ ಕೃತಜ್ಞ. ಅಯ್ಯ ಜಠಾಯು, ನೀನು ನನ್ನ ತಂದೆಯ ಮಿತ್ರ, ವನವಾಸಿಯಾಗಿ ಬಂದಂತ ನನ್ನನ್ನು ಕಂಡು ಆಪತ್ ಕಾಲದ ಸಹಾಯ ಮಾಡ್ತೇನೆ ಅಂತ ಹೇಳಿದೆಯಲ್ಲ, ನೀನೇ ಆತ್ಮೀಯ. ಯಾಕೆ ಆಪತ್ತಲ್ಲಿ ಒದಗತಕ್ಕಂಥವರುಳ್ಳ ನೆಂಟರು, ನಿಂತಾನೇ ಈಗ ನನಗೆ ಆತ್ಮೀಯನಾದವ. ನಿನ್ನ ಸೇವೆಯನ್ನ ಮತ್ತೆ ಮತ್ತೆ ಸ್ಮರಿಸುವುದಕ್ಕಿಂತ ನಿನಗೆ ನಾನು ಉಪಕೃತನಿದ್ದೇನೆ, ಕೃತಜ್ಞನಿದ್ದೇನೆ. ಆಪತ್ ಕಾಲದಲ್ಲಿ ಬಂದು ಸಹಾಯ ಮಾಡ್ತೇನೆ ಅಂತ ಹೇಳಿದ್ದೆಯಲ್ಲ, ಈ ಮಾತಿನಿಂದ ನಾವು ಧನ್ಯರಾಗಿದ್ದೇವೆ ಅಂತಕ್ಕಂಥ ರಾಮನ ಮಾತನ್ನ ಆ ಪಕ್ಷಿ ಕೇಳಿ ಆ ಕಣ್ಣು ಮುಚ್ಚಿ ಧ್ಯಾನಸ್ಥವಾಗ್ತದೆ. ರಘುರಾಮಚಂದ್ರಮನನ್ನು ಪಡೆಯಲುಸ್ಕರವಾಗಿ ಪಕ್ಷಿ ಯೋನಿಯಲ್ಲಿ ವೃಕ್ಷ ಯೋನಿಯಲ್ಲಿ ನಾನಾ ಋಷಿ ಮುನಿಗಳಾಗಿ ನಾನಾ ರೀತಿಯಲ್ಲಿ ಪುಣ್ಯಚೇತನಗಳು ಆ ದಂಡಕಾರಣದಲ್ಲಿ ಕಾದಿವೆ. ಭಗವಂತರು ಅದಕ್ಕೋಸ್ಕರವಾಗಿ ಅರಣ್ಯವಾಸ ಸುಮ್ಮನೆ ಅಲ್ಲ, ಒಂದೃಷ್ಟಿಯಲ್ಲಿ ಕೈಕೇಯ ಮಂತ್ರಿಯರು ಲೋಕೋದ್ಧಾರಕಾರವಾದ ಪುಣ್ಯ ಕಾರ್ಯ ಮಾಡಿದರು. ಶ್ರೀರಾಮಚಂದ್ರನನ್ನು ಕಳುಹಿಕೊಟ್ಟು ಇಲ್ಲಿರುವ ಸಾಧಕರಿಗೆಲ್ಲ ಆ ಸಿದ್ಧಿ ದೊರಕುವಂತೆ ಮಾಡಿರತಕ್ಕಂತಹ ಪುಣ್ಯಾತ್ಮನನ್ನು ಬೇಕಂತೆ. ಜಠಾಯುವನ್ನು ಬೀಳ್ಕೊಂಡು ಅವಶ್ಯವಿದ್ದಾಗ ಕರೆಸುವನೆಂಬುದಾಗಿ ಒಳಕ್ಕೆ ನುಗ್ಗುತ್ತಾರೆ. ಆಗಲೇ ಚಳಿಗಾಲ ಪ್ರಾರಂಭವಾಗುತ್ತದೆ. ಏನ್ ರಕ್ಷಣೆ ಇದೆ ಕಾಡಿನಲ್ಲಿ? ತಪಸ್ವಿಗಳಂತಿರಬೇಕು. ಹೇಗಿದ್ದಾನೆ ಶ್ರೀರಾಮಚಂದ್ರ? ಗಡ್ಡ ಜಟೆಗಳು ಇಳಿಬಿದ್ದಿವೆ. ಆ ಶ್ಮಶ್ರು ಭೀಷಣ. ಕುಮಾರ ವಾಲ್ಮೀಕಿ ನರಹರಿ ಕವಿ ವರ್ಣಿಸ್ತಾರೆ, ಬಹಳ ಚಳಿ ಹೆಚ್ಚಂತೆ ಆ ವರುಷ ಕಾಡಿನಲ್ಲಿ. ಯಾರ್ಯಾರಿಗೆ ಚಳಿ ಆಯಿತು ಅನ್ನುವ ಕವಿ ಹೇಳ್ತಾನೆ, ಸಾಕ್ಷಾತ್ ರುದ್ರದೇವರಿಗೆ. ಹಿಮವತ್ ಪರ್ವತದಲ್ಲೇ ಇರತಕ್ಕಂಥ ಪಾರ್ವತಿಯನ್ನು ವಿವಾಹ ಮಾಡಿಕೊಂಡಂತಹ ಶಂಕರನಿಗೆ ಚಳಿ ಸಹಿಸಲಿಕ್ಕಾಗಲಿಲ್ಲವಂತೆ. ಆಗ ಅವನೇನ್ ಮಾಡಿದ,

0: ಗಂಗೆ ಇದ್ದಾಳಲ್ವೇ ಶಿವನಿಗೆ, ಅಯ್ಯೋ ನನಗೆ ತಂಪು ಹೆಚ್ಚಾಗಿದೆ ಮತ್ತೆ ತಲೆಯ ಮೇಲೆ ಕೂತಿದ್ಯಾ ಅಂತ ಗಂಗೆ ಅಂತ ತೆಗೆದು ಆಕಾಶಕ್ಕೆ ಎಸೆದು ಬಿಟ್ನಂತ.
1: ತುಹಿನಾಕರನ ಅಂಬರ ಕಿಟ್ಟು,
0: ಹಾಗೆಯೇ ಚಂದ್ರನನ್ನು ಕೂಡ ಹೋಗುವಂತ ಆಕಾಶಕ್ಕೆ ಎಸೆದ ಆ ಬಾಲಚಂದ್ರ. ಆ ಒಂದು ಕಡೆ ಚಂದ್ರನ ತಂಪು, ಇನ್ನೊಂದು ಕಡೆ ಗಂಗೆಯ ತಂಪು, ಇದೆರಡನ್ನೂ ಎತ್ತಿ ಬಿಸಾಡಿದ್ರು ಕೂಡ ಚಳಿ ಕಡಿಮೆ ಆಗಲಿಲ್ವಂತೆ ಶಿವನಿಗೆ. ಆಮೇಲೆ
1: ಹಣೆಗಣ್ಣುರಿಯ ನೆಬ್ಬಿಸಿ,
0: ಮೂರನೇ ಕಣ್ಣಿದ್ದ ನೋಡಿ ಇವನಿಗೆ, ಅಲ್ಲಿಂದ ಅಗ್ನಿಯನ್ನು ತಾನೇ ವ್ಯಾಜ್ವಲಮಾನವಾಗಿಸಿ ಅದ್ರ ಮುಂದೆ ಕೂತು ನಡುಗ್ತಾನಂತ. ಅಷ್ಟು ಚಳಿ ಬೆಂಕಿ ಮೇಲೆ ಕೂತು.

ನಾರಾಯಣನು ಲಕ್ಷ್ಮಿಯನ್ನೊಡಗೂಡಿದನಂತೆ. ಅಂಥ ಭೀಕರವಾದಂತಹ ಚಳಿಯಲ್ಲಿ ಕಮಲದ ಮೇಲಿದ್ದಂತಹ ಬ್ರಹ್ಮದೇವರು ಚಳಿ ಸಹಿಸಲಿಕ್ಕಾಗದೆ ಆ ಕಮಲವನ್ನು ಬಿಟ್ಟು ಗ್ರಹ ಸೇರಿದ್ರಂತೆ. ಇವರಿಗೆಲ್ಲ ಚಳಿಯಾಗಲಿ, ಸೂರ್ಯನಿಗೂ ಚಳಿಯಾಗಬೇಕೆ ಹೇಳ್ತಾರೆ. ಆ ಸೂರ್ಯನಿಗೆ ಚಳಿ ಸಹಿಸಲಿಕ್ಕಾಗದೆ ಕಾ

ಇನ್ನು ಸಾಮಾನ್ಯ ಜನರ ಸ್ಥಿತಿ ಏನು? ಸೂರ್ಯನಿಗೆ ಚಳಿ ಸಹಿಸಲಿಕ್ಕಾಗದೆ ಅವನು ಅಗ್ನಿದೇವರ ಹತ್ರ ಹೇಳಿದ್ದಂತೆ, ಹೇ ಅಗ್ನಿಯೇ, ನಾನು ಕೆಲವು ದಿವಸ ಬಂದು ನಿನ್ನ ಮನೆಯಲ್ಲಿ ಇರ್ತೇನಪ್ಪ, ನನಗೆ ಬಹಳ ಚಳಿ ಹೆಚ್ಚಾಗಿ. ಇಂತಹ ಮೈ ಕೊರೆಯುವ ಭೀಕರವಾದ ಹಿಮ ಚಳಿಯಲ್ಲೂ ಕೂಡ ಶ್ರೀರಾಮಚಂದ್ರ ಇಂದ್ರಿಯನಾಗಿ ತಪಸ್ವಿಗಳಂತೆ ಕೂತಿದ್ದಾನೆ. ಸುತ್ತ ಋಷಿಗಳು

ಪ್ರಪಂಚಕ್ಕೆ ಮಹದಾದರ್ಶವನ್ನು ಕಾಣಲು ಅವತರಿಸಿರತಕ್ಕಂತಹ ಸ್ವಾಮಿ. ಜಗತ್ತಿಗೆ ತಾನು ಒಡೆಯನಾದವ ಶ್ರೀಮನ್ನಾರಾಯಣ. ಆದರೆ ಈ ಮಹದಾದರ್ಶವನ್ನು ತೋರಿಸಲೋಸ್ಕರವಾಗಿ ಮಾನವ ಮಾತ್ರನು ಏನೇನು ಸಾಧಿಸಬಹುದು ಅನ್ನತಕ್ಕಂಥದ್ದನ್ನು ಕಾಣಿಸಿ ಗೊಂಡಾರಣ್ಯದಲ್ಲಿ ನಿರ್ಭೀತ ಅಷ್ಟೇ ನಿರ್ವೈರ, ಅಪಾರ ಸಾಮರ್ಥ್ಯವುಳ್ಳವ ಆದರೆ ಅಷ್ಟೇ ಕರುಣೆಯಿಂದ ಒಡಗೂಳಿರತಕ್ಕಂಥ

ಅದ್ಭುತ ವೀರ್ಯ ಸಂಪನ್ನ ಅಷ್ಟೇ ಕ್ಷಮಾ ಸಮುದ್ರ ಅಂಥ ರಘುರಾಮಚಂದ್ರ ದೇಹವನ್ನು ಕೃಶವಾಗಿಸಿಕೊಳ್ತಾ ಇದ್ದಾರೆ. ಸೀತಾದೇವಿ ಲಕ್ಷ್ಮಣರು ಎಡಬಿಡದೆ ಸೇವೆಗೆ ತಾನೇ ತೊಡಗಿದ್ದಾರೆ. ಯೋಗ್ಯವಾದ ಸ್ಥಳವನ್ನು ಹುಡುಕ್ತಾ

ಆಶ್ರಮವನ್ನು ರಚನೆ ಮಾಡುವ ನಮ್ಮ ವಾಸಸ್ಥಳಕ್ಕೆ. ಈ ಮಾತನ್ನು ಕೇಳಿ ಲಕ್ಷ್ಮಣನಿಗೆ ಒಳಗೊಳಗೆ ನೋವಾಯಿತು. ಶ್ರೀರಾಮಚಂದ್ರ, ಹೀಗೆ ನೀನು ಹೇಳಬಹುದೆ? ನಿನಗೆ ಹೇಗೆ ಕಾಣಿಸ್ತದೋ ಹಾಗೆ ಮಾಡುವಂತಿಯಲ್ಲ, ನನಗೆ ನನಗಂತ ಸ್ವಾತಂತ್ರ್ಯವೇ. ನಾನು ನಿನ್ನ ಆಳು, ಹೀಗೆ ಮಾಡುವಂತ ನೀನು ಆಜ್ಞೆ ಮಾಡಬೇಕೆ ಹೊರತು ನಿನ್ನ ಕಂಡ ಹಾಗೆ ಮಾಡುವಂತ ಹೀಗೆ ಹೇಳ್ತೀಯ ಸ್ವಾಮಿ? ಲಕ್ಷ್ಮಣನು ಹೋಗಿ ಆಶ್ರಮದ ರಚನೆ ಮಾಡ್ತಾ ಇದ್ದ. ಬೇಕಾದ ಸುವಸ್ತುಗಳನ್ನ ಕೂಡ ಹಾಕಿ ವಾಸ್ತುಶಿಲ್ಪಕ್ಕನುಗುಣವಾದ ಕ್ರಮದಲ್ಲಿ ದಿವ್ಯವಾಗಿರತಕ್ಕಂತಹ ಆಶ್ರಮವನ್ನು ರಚಿಸಿದ್ದಾನೆ. ಒಂದು ಕಡೆ ಅಧ್ಯಯನ ಕಕ್ಷ, ಇನ್ನೊಂದು ಕಡೆ ಆಯುಧಾದಿಗಳು ನೀಡಲಿಕ್ಕೆ ಬೇಕಾಗಿರತಕ್ಕಂತಹ ಕೋಣೆ, ಮತ್ತೊಂದು ಕಡೆ ಫಲಗಳ ಸಂಗ್ರಹ ಮಾಡಲಿಕ್ಕೆ, ಇನ್ನೊಂದೆಡೆ ಋಷಿ ಮುನಿಗಳು ಬಂದರೆ ಅವರ ವಸತಿಗೆ ಬೇಕಾದ ಅತಿಥಿಯ ಕೋಣೆ, ಇನ್ನೊಂದು ಕಡೆಗೆ ಯಜ್ಞಶಾಲೆ. ವೈವಿಧ್ಯಮಯವಾದ ಸುಂದರವಾದ ಶಿಲ್ಪಶಾಸ್ತ್ರಕ್ಕನುಗುಣವಾಗಿ ರಚಿಸಿದ ಪಾಕಶಾಲೆಯನ್ನಣಿಗೊಳಿಸಿ ಎಲ್ಲ ಸಿದ್ಧತೆಗೈದು ಶ್ರೀರಾಮಚಂದ್ರನೇ ಬಂದು ಹೇಳ್ತಾನೆ, ಇಂದು ರಾಕ್ಷೋಗ್ರಾದಿಗಳನ್ನು ನಡೆಸಿ ಆ ವಾಸ್ತು ಪುರುಷನ್ನು ಪೂಜಿಸಿ ನಾವು ಆಶ್ರಮ ಪ್ರವೇಶ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೂ ಮೊದಲು ಒಂದು ಸಲ ಬಂದೆಲ್ಲ ನಿರೀಕ್ಷಿಸಬೇಕು ಅಂತ ಹೇಳ್ತಾನೆ. ಶ್ರೀರಾಮಚಂದ್ರ ಬಂದು ನಿಯಮದಂತೆ ವಾಸ್ತು ಪುರುಷ ಪೂಜಾದಿಗಳು ಮುಗಿದು ಆಶ್ರಮ ಪ್ರವೇಶವಾಗ್ತದೆ. ಒಂದೊಂದನ್ನೇ ಗಂಭೀರವಾಗಿ ಶ್ರೀರಾಮ ಹೀಗೆ ನೋಡ್ತಾನೆ, ಮುಗುಳು ನದ್ತಾನೆ. ಲಕ್ಷ್ಮಣ, ಎಷ್ಟು ಸುಂದರವಾಗಿ ಮಾಡಿದ್ವಿ ಮಗು, ಇದು ಅಧ್ಯಯನ ಕಕ್ಷೆ ಅಲ್ವೇ, ಇದಲ್ವೇ ಫಲಮೂಲಕ ಸಂಗ್ರಹ. ಓಹೋ, ಅತಿಥಿಗಳ ಕೋಣೆ ಎಷ್ಟು ಸುಂದರ, ಅತ್ತಿಗೆಗಾಗಿ ಪಾಕಶಾಲೆ ಎಷ್ಟು ಸುಂದರವಾಗಿ ರಚನೆ ಮಾಡಿದ್ವಿ. ಲಕ್ಷ್ಮಣ, ನೀ ಮಾಡುವ ಎಲ್ಲ ಈ ಕಾರ್ಯದಲ್ಲಿ ಎಷ್ಟೊಂದು ಕೃತಜ್ಞತೆ, ಎಷ್ಟೊಂದು ವಿನಮ್ರತೆ. ನಾ ಮಾಡಿದೇ ಬಾಹಂತೆ ಕೂಡ ನಿನ್ನ ಬಳಿಗೆ ಸೋಕಿಲ್ಲ. ಓಹೋ, ಇದು ಯಜ್ಞಶಾಲೆಯೇ. ಒಂದೊಂದನ್ನೇ ನೋಡ್ತಾ ನೋಡ್ತಾ ಮುಂದಕ್ಕೆ ಬರ್ತಾ, ಅಲ್ಲಿ ಲಕ್ಷ್ಮಣರು ಇಂತಹ ಒಂದು ಸುಂದರವಾಗಿರತಕ್ಕಂತಹ ಕೋಣೆಯನ್ನು ಸಜ್ಜಾಗಿಸಿ ಸಿದ್ಧಗೊಳಿಸಿದ್ದ. ಮೆಲ್ಲ ಬಂದು ಶ್ರೀರಾಮಚಂದ್ರ ಬಾಗಲನ್ನು ಹೀಗೆ ತಳ್ಳುತ್ತಾನೆ. ಒಳಗೇನು ನೋಡಿ, ಹಂಸಪಕ್ಷಿಯ ತುಪ್ಪುಳುಗಳಿಂದ ಕೇಳಿದಂತಹ ಸುಂದರವಾದಂತಹ ಪಲ್ಲಂಗ ಪಲಗಳಿಗೆ ಮಂಚ, ಎಲ್ಲ ವಿಧವಾದಂತಹ ಸುವಸ್ತುಗಳು. ಅದು ಲಕ್ಷ್ಮಣನು ಶ್ರೀರಾಮ ಮತ್ತು ಸೀತೆಯರಿಗೆ ಒಂದು ಅಂತಃಪುರ ರಚನೆ ಮಾಡಿಕೊಟ್ಟಿದ್ದ. ಇದನ್ನು ಹಾಗೆ ನೋಡುವಾಗ ರಾಮನ ಕಣ್ಣು ಕಂಬನಿಗೂಡಿತಂತೆ. ಕಣ್ಣೀರು ತಂದುಕೊಂಡವನಾಗಿ, ಲಕ್ಷ್ಮಣ ತಮ್ಮ, ನೀನು ಇರುವುದರಿಂದ ನನಗೆ ನನ್ನ ತಂದೆ ತೀರಿಕೊಂಡ ಅಂತ ಕಾಣಿಸೋದಿಲ್ಲ.

ಸುಖವಾಗಿರಲಿ ಅಂತ ನಮಗೆ ಅಂತಃಪುರ ರಚನೆ ಮಾಡಿಕೊಟ್ಟಿದ್ಯಾ ವತ್ಸ, ನಿನ್ನ ಋಣವನ್ನು ಹೇಗೆ ನಾನು ತೀರಿಸಬಹುದು? ಈ ರೀತಿಯ ಸಿದ್ಧತೆಯನ್ನು ಮಗನಿಗೆ ಮಾಡಿಕೊಡುವುದು ಯಾರು? ತಂದೆ ಮಗನಿಗೆ ಮಾಡಿಕೊಡು. ದಶರಥ ಭೂಪಾಲನು ಮಗನಾದ ನನಗಿಂತ ಸಿದ್ಧತೆಯನ್ನು ಮಾಡಿಕೊಡ್ಲಿಕ್ಕಾಗಿ ಎಲ್ಲ ಸಿದ್ಧತೆ ಮಾಡಿದ್ದ. ಮಗ ಲಕ್ಷ್ಮಣ, ನೀನಿರುವುದರಿಂದ ನನಗೆ ನನ್ನ ತಂದೆ ತೀರಿಕೊಂಡ ಅಂತ ಕಾಣಿಸಲಿಲ್ಲ. ನೀನು ನನ್ನ ಪಿತೃವಿನ ಸ್ಥಾನದಲ್ಲಿದ್ದು ನನ್ನ ಪ್ರೀತಿಯ ಈ ಕೊಡುಗೆಯನ್ನು ಕೊಟ್ಟಿದ್ದಿ ಎಂಬ ರಾಮನ ಮಾತು ಎಷ್ಟು ದೊಡ್ಡ ಲಕ್ಷ್ಮಣನಿಗೆ ನಾಚಿಕೆ ಆಗ್ತದೆ. ಪ್ರಭೋ, ನಾನಲ್ಲ ನಿನ್ನಲ್ಲಿದ್ದು ಬೇಡಿದ್ದು, ಇದು ನನ್ನ ಅಪೇಕ್ಷೆ ಅಲ್ಲ, ನಾ ಮಾಡಿರತಕ್ಕಂಥ ನಿನ್ನ ಸೇವೆಯಲ್ವೇ ಸ್ವಾಮಿ ಇದು.

ನನ್ನ ಭಾವವನ್ನರಿತು ನನಗೆ ಬೇಕಾದ ಅನುಕೂಲ ತಿಳಿದು ರಚನೆ ಮಾಡಿದ್ದಿ, ಕೃತಜ್ಞತೆಯಿಂದ ಮಾಡಿದ್ದಿ. ಲಕ್ಷ್ಮಣ, ಸ್ವತಃ ನೀನು ಪತ್ನಿಯನ್ನು ತ್ಯಜಿಸಿ ಅಣ್ಣನಾದ ನನ್ನ ಸೇವೆಗಿಲ್ಲ ಆಗಮಿಸಿ ನನಗೋಸ್ಕರ ಎಲ್ಲ ತ್ಯಾಗ ಮಾಡಿದ್ದಲ್ಲದೆ ಅಣ್ಣ ಅತ್ತಿಗೆ

ಸ್ವಾಮಿ, ನನ್ನ ಸೇವೆಯನ್ನು ಸ್ವೀಕಾರ ಮಾಡಬೇಕು. ಇದಕ್ಕಾಗಿ ನನ್ನನ್ನು ಹೊಗಳಿ ಅಹಂಕಾರಾದಿಗಳನ್ನು ಪ್ರವೇಶವಾಗದಂತೆ ಕಾಪಾಡಬೇಕು. ಲಕ್ಷ್ಮಣನ ಒಪ್ಪಿಕೊಂಡು ಸೀತಾಸಮೇತನಾಗಿ ಅಂತಃಪುರವನ್ನು ಹೊಕ್ಕಿದ್ದಾನೆ ರಾಮಚಂದ್ರ. ಆ ಮಂಚ ನೋಡ್ತಾನೆಯೇ, ಹಂಸತೂಲಿಕಾ ತಲ್ಪ ಎಲ್ಲೆಲ್ಲೆಲ್ಲ ಸಂಗ್ರಹ ಮಾಡಿದ್ದಾನ ಕಾಡಿನಲ್ಲಿ, ಮಲಗಬೇಕು ಅಂತ ಹೋಗುವಾಗ ಹಿಂದಗದ. ನನಗಿದು ಯೋಗ್ಯವೇ ಭೋಗ? ತಪಸ್ವಿಯಲ್ವೇ ನಾನು? ರಾಮೋ ಭವತು ತಾಪಸ, ನೀ ತಪಸ್ವಿಗಳಂತಿರಬೇಕು ಅಂತ ನನ್ನ ಚಿಕ್ಕಮ್ಮ ಹೇಳಿದ್ದಾಳೆ. ಹೋಗಲಿ, ಅರಸೊತ್ತಿಗೆಯಲ್ಲಿ ಸಕಲ ಭೋಗದ ಮಧ್ಯದಲ್ಲಿದ್ದಂಥ

ಭರತನು ನನ್ನ ಸ್ಮರಣೆ ಮಾಡಿ ಕಲ್ಲು ಮುಳ್ಳಿಡಿದ ನೆಲದಲ್ಲಿ ಮಲಗುತ್ತಾರೆ ನಂದಿಗ್ರಾಮದಲ್ಲಿ. ಸುಪತ್ತಿಗೆಯ ಸಮಸ್ತ ಸುಖಭೋಗಗಳಿದ್ರೂ ಕೂಡ ನೆಲದ ಮೇಲೆ ಮಲಗತಕ್ಕಂತಹ ಮಹಾಯೋಗಿ ಭರತ, ನಾನು ಸರ್ವ ತ್ಯಾಗ ಮಾಡಿ ಬಂದ ತಾಪಸಿ, ಇದ್ರ ಮೇಲೆ ಮಲಗೋದು. ಭರತ ಆ ರಾಮನ ಕರುಣೆಯ ಕಡಲು ಬತ್ತುತ್ತದೇನು? ಅಚ್ಚರಿ ಎನಿಸಿತೆ ಎಲ್ಲರಿಗೂ.

ತಮ್ಮನಾದ ಭರತನನ್ನು ನೆನೆದು ಬಲಿಯ ನೆಲದ ಮೇಲೆ ಮಲಗಿದಂತೆ ಶ್ರೀರಾಮಚಂದ್ರ. ಎಂಥ ಭ್ರಾತೃಪ್ರೇಮ, ಎಂಥ ದಿವ್ಯಾದೃಶ್ಯಗಳು! ಭಗವಂತ ಇದನ್ನು ತೋರಿಸಲಿಕ್ಕಾಗಿ ಅವತಾರ ಮಾಡಿರತಕ್ಕಂಥ ಸ್ವಾಮಿ. ಸರಿ, ಕೆಲವು ಕಾಲ ಆನಂದದಿಂದ ನೆಮ್ಮದಿಯಿಂದ ಕಳೆದ್ರು. ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ರಾಮ ಯಾವಾಗ ಲೋಕಕಂಠಗಳ ನಾಶ ಮಾಡ್ತಿ? ನೀನು ಮನುಷ್ಯರಿಗೆ ಆದರ್ಶ ತೋರ್ಲಿಕ್ಕಾಗಿ ಮಾತ್ರ ಅವತಾರ ಮಾಡಿದ್ದೇನು, ನಮ್ಮಂತ ದೇವತೆಗಳ ಕಷ್ಟವನ್ನು ಯಾವಾಗ ದೂರ ಮಾಡ್ತಿ? ಪರಮಾತ್ಮ ಸಂಕಲ್ಪಿಸ್ಕೊಳ್ಳೋ ಅದೊಂದು ದಿನ

ವಿದ್ವಜ್ಜೂಹನಂತಕ್ಕಂತ ತನ್ನ ಪತಿಯನ್ನು ಕಳಕೊಂಡು ಬೇಕಾದ ಹಾಗೆ ವಿಹರಿಸಬೇಕೆಂಬುದಾಗಿ ಬಯಸಿ 14,000 ಸೈನ್ಯದೊಂದಿಗೆ ಖರದೂಷಣ ತ್ರಿಶಿರಗಳ ರಕ್ಷಣೆಯಲ್ಲಿ ಜನಸ್ಥಾನದಲ್ಲಿ ವಾಸ ಮಾಡತಕ್ಕಂಥವರು. ರಾವಣನ ತಂಗಿ

ಇವದೇವ ಸುಂದರನಾದಂಥ ರಾಮನನ್ನು ನೋಡುತ್ತಾಳೆ. ಕಾಮುಕಿ ರಾಮನನ್ನು ನೋಡುತ್ತಲೇ ಬಳಿಗೆ ಧಾವಿಸುತ್ತಾಳೆ. ಲಜ್ಜೆಗಟ್ಟೆ ವಿಕಾರಿ ಎಂದಳು, ಯಾರಿವ ಸುಂದರ, ಎಲ್ಲಿಂದ ಬಂದಿದ್ದಾನಿವ,

ಮಾತುಗಳನ್ನು ನಾಡಿ, ಇವಳು ಯಾರೊಬ್ಬ ಹೆಣ್ಣು ಮಗಳನ್ನ ಹತ್ತಿಟ್ಟುಕೊಂಡಿದ್ದಿ? ನಿನ್ನ ರೂಪಕ್ಕೆ ಇವಳು ಹೋಲ್ತಾಳೇನು? ಕುರೂಪಿಯಾದ ಇವಳು ಯಾಕೆ ನಿನಗೆ? ನನ್ನನ್ನು ನೋಡು, ಅವಳು ನಿಮ್ಮನೋದರಿ, ನಾನು ಲಂಬೋದರಿ ಇದ್ದೇನೆ. ಅವಳು ವಿಶಾಲಾಕ್ಷಿ, ನಾನು ವಿರೂಪಾಕ್ಷಿ ಇದ್ದೇನೆ. ಸ್ವಲ್ಪ ನನ್ನ ಕಡೆಗೆ ನೋಡು, ನಾನು ಅನುರೂಪಳಾಗಿರತಕ್ಕಂಥವಳು ನಿನಗೆ. ಶ್ರೀರಾಮಚಂದ್ರ ನಸುನಗುತ್ತಾ, ಓಹೋ, ಏನು ಮಾಡಲಿ, ನಿನ್ನನ್ನು ಸ್ವೀಕಾರ ಮಾಡಬಹುದಾಗಿತ್ತು.

ನನಗೊಂದು ಹಾಳ ದೆವ್ವ ಗರಬಡದಂತೆ ಬಡದಿದೆ. ಏಕಪತ್ನಿ ವ್ರತ, ಏಕಪತ್ನಿ ವ್ರತ ಅಂತ ಒಂದು ವ್ರತ ಇದೆ ನನಗೆ. ಆದ್ರಿಂದ ನೀನು ಎಷ್ಟೇ ಸುಂದರಿಯಾದರೂ ನಿನ್ನ ಸ್ವೀಕಾರ ಮಾಡುವ ಹಾಗಿಲ್ಲ ನಾನು.

ಎಲ್ಲದರಲ್ಲೂ ಕೂಡ ನಿನ್ನ ಮನಮತ ತಾಪವನ್ನು ತಗ್ಗಿಸುವುದರಲ್ಲಿ ಅವ ಸಮರ್ಥ ಎಂಬುದಾಗಿ ಲಕ್ಷ್ಮಣನ ಹತ್ರ ಕಳಿಸ್ತಾ ಇದ್ದ. ಅದು ಯಾವ ಗಳಿಗೆಯೋ ಲಕ್ಷ್ಮಣನು ತನ್ನ ಖಡಗವನ್ನ ಒಂದು ಕಲ್ಲಿಗೆ ತಿಕ್ಕಿ ಆ ಧಾರೆಯನ್ನು ಇನ್ನೂ ತೀಕ್ಷ್ಣಗೊಳಿಸ್ತಾ ಕೂತಿದ್ದ. ಕೈಯಲ್ಲಿ ಶಸ್ತ್ರವಿತ್ತು. ಬಳಿಗೆ ಬಂದು ಪ್ರೀತಿಯಿಂದ ಮಾತನಾಡಿಸ್ತಾಳೆ, ನಿನ್ನ ಕಳಿಸಿದ್ದಾನೆ. ನೋಡಿದ್ರೆ ಹೌದು, ಒಳ್ಳೆ ಕೆಂಪು ಕೆಂಪು ಇದ್ದಿ, ನೋಡ್ಲಿಕ್ಕೆ ಅವರಿಗಿಂತ ಸುಂದರ ನೀನು. ಶೂರ್ಪನಖ ಅಂತ ನನ್ನ ಜನ ಹೇಳ್ತಾರೆ. ಶೂರ್ಪ ಅಂದ್ರೆ ಮೊರದಂತಹ ಉಗುರುಳ್ಳವಳು ಅಂತಾರೆ. ಅದು ನಂಬಬೇಡ, ನಾನು ಚಂದ್ರನಖ, ನಿನ್ನನ್ನು ಮೆಚ್ಚಿ ಬಂದಿದ್ದೇನೆ. ನಿನ್ನ ಅಣ್ಣ ಹೇಳಿದ್ದಾನೆ, ನನ್ನೊಡಗೂಡೆನಾಗಿ ಈಗ ತಿರುಗಿ ನೋಡ್ತಾನೆ ಜಿತೇಂದ್ರಿಯನ ಆಗಿರತಕ್ಕಂತಹ ಲಕ್ಷ್ಮಣ ಶ್ರೀರಾಮಚಂದ್ರನ ಈ ದುರಂತ ಕಾಲದ ಆ ನವಿರಾದ ಹಾಸ್ಯವನ್ನ ಮನಸ್ಸಿಗೆ ತಂದುಕೊಂಡು ಮುಗುಳು ನಕ್ಕ ಹೇಳ್ತಾನೆ. ಆ ಮುಗುಳು ನಗು ತನ್ನನ್ನು ನೋಡಿ ಆತ ಮುಗುಳು ನಕ್ಕಾಂತೀಕೆ ತಿಳ್ಕೊಳ್ತಾನೆ. ಲಕ್ಷ್ಮಣನಂದ, ನೋಡು, ನಾನ ರಾಮನ ದಾಸ, ನೀ ನನ್ನನ್ನು ಮದುವೆ ಮಾಡಿಕೊಂಡ್ರೆ ನೀ ನನ್ನ ದಾಸಿ, ನಿನಗೆ ರಾಣಿ ಪದವಿ ದೊರಕುವುದಿಲ್ಲ, ಸುಖಭೋಗಗಳು ದೊರಕು. ಆದ್ರಿಂದ ಮತ್ತು ಪುನಃ ಹೋಗಿ ಅವನನ್ನೇ ನೀನು ಕೇಳಿಕೊಂಡ್ರೆ ನೀನು ರಾಣಿ ಆಗ್ತೀ. ಶೂರ್ಪನಖ ನಿಜ ಅಂತ ತಿಳ್ಕೊಂಡು ಹತ್ತಿರಕ್ಕೆ ಬಂದು, ರಾಮ ಅಲ್ಲಿ ಹೋಗುವಂತಾನೆ, ಲಕ್ಷ್ಮಣ ಇಲ್ಲಿ ಹೋಗುವಂತಾನೆ. ಆಗಲೇ ಕೋಪದಿಂದ, ಹೇ ರಾಮ, ದಶಗ್ರೀವನ ಭಗಿನಿಯಾದಂಥ ನನಗೆ ಅವಮಾನ ಮಾಡ್ತೀರಿ. ಇಲ್ಲ ಇಲ್ಲ, ನಾನು ಮದುವೆ ಮಾಡಿಕೊಂಡಾಯ್ತು, ಏಕಪತ್ನಿ ವ್ರತ ನನಗೆ ಭಾಗ. ಹಾಗಾದ್ರೆ ರಾಮ ನನಗೆ ಸಿಗಲಿಕ್ಕೆ ಈ ಸೀತೆ ತಾನೆ ಆತಂಕ ಉಂಟು ಮಾಡತಕ್ಕಂಥಳು, ಆ ಸೀತೆಯನ್ನೇ ಕೊಲ್ತೇನೆ ಅಂತ ಮುಂದೆ ಬರ್ತಾನೆ. ಅಲ್ಲಿ ತನಕ ಶಸ್ತ್ರ ಎತ್ತಿದವನಲ್ಲ ಲಕ್ಷ್ಮಣ. ಯಾವಾಗ ಸೀತಾದೇವಿಯನ್ನು ನುಂಗುತ್ತೇನೆ ಅಂತ ಬರ್ತಾಳೋ ಆಗ ತನ್ನ ಖಡ್ಗವನ್ನೆತ್ತಿ ಕೊಲ್ಲುವುದಕ್ಕಿಂತ ಇವಳಿಗೆ ಶಿಕ್ಷೆ ಕೊಡೋದು ಉತ್ತಮ, ಸ್ತ್ರೀ ವಧ ಮಾಡತಕ್ಕಂಥ ಬೇಡ ಎಂಬುದಾಗಿ ಅವಳ ಮೂಗನ್ನು ಕತ್ತರಿಸ್ತಾಳೆ. ಆ ಕಿವಿ ಮೂಗುಗಳ ಕೊಯ್ಯಲ್ಪಡ್ತಾಳೆ. ಕೆಟ್ಟ

ವನಸೂಕರನಂತೆ ಕಾಡು ಹಂದಿಯಂತೆ ಘರ್ಜಿಸ್ತಾ ಬೊಬ್ಬಿಟ್ಟು ಬರ್ತಾ ಇದ್ದಳು. ಏಕ ಪ್ರಕಾರ ಕರದೂಷಣು ಕೇಳಿದ್ರು, ತಂಗಿ ಇದೇ ನಿನ್ನ ಮೂಗು ಯಾರು ಕತ್ತರಿಸಿದ್ರು, ಇದೇಕೆ ಎದೆಯ ಮೇಲೆ ಗಾಯ? ಆಗ ಹೇಳ್ತಾಳಂತೆ, ಏನನ್ಲಿ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಇಂಥ ಒಂದು ಸುಂದರ ಹಾಸ್ಯ ಸನ್ನಿವೇಶ ರೂಪಿಸುತ್ತಾರೆ. ಆ ಮೂಗು ಕತ್ತರಿಸಲ್ಪಟ್ಟಿದೆ, ಬಂದು ಹೇಳ್ತಾಳಂತೆ, ತರುಣವು ರೂಪ ಸಂಪನ್ನವು, ಬಹಳ ಸುಂದರರಿದ್ದಾರೆ, ನೋಡ್ಲಿಕ್ಕೆ ಎಷ್ಟು ಆನಂದವಾಗ್ತದೆ ಅಂದ್ಲು. ಮೂಗು ಕೊಯ್ದಾಗಲೇ ಇಷ್ಟು ವರ್ಣನೆ ಮಾಡ್ತಾಳೆ, ಆದ್ರೆ ಮೂಗಿದ್ರೆ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಿದ್ರು. ಆ ರಾಮ ಅಂಥವ.

0: ಇದುವರೆಗೆ ಶ್ರೀಮದ್ ರಾಮಾಯಣದ ಭಾಗ ಪಾದುಕ ಪಟ್ಟಾಭಿಷೇಕ ಮತ್ತು ಶೂರ್ಪನಖ ಮಾನಭಂಗ ಕಥಾ ಕೇಳಿದರೆ ನಡೆಸಿಕೊಟ್ಟವರು ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನ ಏಳನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಆಕಾಶವಾಣಿಗೆ 90 ಸಂಭ್ರಮ. ಆಕಾಶವಾಣಿಗೆ 90 ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
5: ಆಕಾಶವಾಣಿಗೆ 90 ಸಂಭ್ರಮ.
4: ಆಕಾಶವಾಣಿಗೆ 90 ಸಂಭ್ರಮ.
6: ಆಕಾಶವಾಣಿಗೆ 90 ಸಂಭ್ರಮ.
4: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
6: ಆಕಾಶವಾಣಿಯ ಅಂತರಾಳ.
4: ಆಕಾಶಬುಟ್ಟಿ,
6: ಆಕಾಶಬುಟ್ಟಿ
4: ಆಲಿಸಿ. ಆಕಾಶಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ.
7: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ಆಕಾಶವಾಣಿಗೆ 90 ಸಂಭ್ರಮ.
5: ಆಕಾಶವಾಣಿಗೆ 90 ಸಂಭ್ರಮ.
4: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
5: ಆಕಾಶವಾಣಿಗೆ 90 ಸಂಭ್ರಮ.
4: ಆಕಾಶವಾಣಿಗೆ 90 ಸಂಭ್ರಮ. ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನೂ ತರಂಗಗಳ ಮುಖಾಂತರ ತಲುಪ

0: ಸಮರ್ಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶಬುಟ್ಟಿ
0: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30 ಕ್ಕೆ
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರಾಳ.

0: ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ಗಳು
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಗೆ 90ರ ಸಂಭ್ರಮ.
2: ಹೃದಯ ರಾಜ್ಯದಿ ನಿನಗೆ ಪಟ್ಟಾಭಿಷೇಕ.
0: ಆಕಾಶವಾಣಿ
1: ಆಕಾಶ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ರೀ ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ.
3: ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900091282
1: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ಆಕಾಶವಾಣಿ ಮಡಿಕೇರಿ, ಭಾವಯಾನ, ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಭಾವಯಾನ.

ನಮ್ಮ ಎಲ್ಲ ಶ್ರೋತೃಗಳಿಗೂ ಇಂದಿನ ಭಾವಯಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ರೇಡಿಯೋ ಗೆಳತಿ ಶ್ರುತಿ ಸಂಜೀವ್. ಕವಿತೆ ಅಥವಾ ಕಾವ್ಯ ಎನ್ನುವುದು ಮಾನವ ಮನಸ್ಸಿನ ಅದ್ಭುತ ಮತ್ತು ಅಮೂಲ್ಯ ಸೃಷ್ಟಿ. ಎಲ್ಲರೂ ಕವಿಗಳಲ್ಲ, ಬರೆದ ಪದ್ಯಗಳೆಲ್ಲ ಕವಿತೆಗಳೂ ಅಲ್ಲ. ಮನದ ಭಾವ ಬುದ್ಧಿ ಎರಕಗೊಂಡು ಬಾಳಿಗೆ ಬೆಳಕನೀಯುವ ಸಂದೇಶ ಸಮುಚಿತ ರೂಪದಲ್ಲಿ ಅಕ್ಷರ ರೂಪದಲ್ಲಿ ಹೊರಹೊಮ್ಮಿದಾಗಲೇ ಉತ್ತಮ ಕವಿತೆ ರೂಪ ತಳೆಯೋದು. ಬನ್ನಿ, ಇವತ್ತು ಕನ್ನಡದ ಕೆಲವು ಕವಿಗಳ ಶ್ರೇಷ್ಠ ಕವಿತೆಗಳು ಸಹೃದಯನ ಭಾವ ತಂತುಗಳನ್ನು ಮಿಡಿಯಬಹುದಾದ ರೀತಿ, ಅವು ಸಾರುವ ಕಾವ್ಯ ನೀತಿ, ಈ ಪರಿಧಿಯೊಳಗೆ ನಮ್ಮ ಯಾನವನ್ನು ಮುಂದುವರೆಸೋಣ. ಇವತ್ತಿನ ನಮ್ಮ ಮುಖ್ಯ ಲಕ್ಷ್ಯ ಅಮ್ಮ. ಅಮ್ಮನನ್ನು ಕವಿಗಳು ಕಂಡ ಬಗೆ ಹೇಗೆ, ಅಮ್ಮನ ಪ್ರೀತಿ ಕವಿ ಹೃದಯವನ್ನು ಆ ಪ್ರೀತಿ ಭಾವಸ್ಫುರಣೆಗೆ ಒಳಪಡಿಸಿ ಲೋಕಕ್ಕೆ ತೋರಿದ ನೀತಿ, ಇದು ನಮ್ಮ ಲಕ್ಷ್ಯ. ಮೊದಲಿಗೆ ಕನ್ನಡದ ಜನಪ್ರಿಯ ಕವಿ ಸುಬ್ರಾಯ ಚೊಕ್ಕಾಡಿ ಅವರು ಕವಿ ಮಾತ್ರವಲ್ಲದೆ ವಿಮರ್ಶಕರಾಗಿಯೂ ಕನ್ನಡ ನಾಡಿನಲ್ಲಿ ಪ್ರಸಿದ್ಧರಾಗಿದ್ದಾರೆ. ಇವರು ರಚಿಸಿರುವ ಹಲವಾರು ಕವಿತೆಗಳ ಪೈಕಿ ಅಮ್ಮ ನಿನ್ನ ಹೆಸರಿನಲ್ಲಿ ಎಂಥ ಸವಿಯು ಅಡಗಿದೆ ಎಂಬ ಗೀತೆಯೂ ಒಂದು. ಈ ಕವಿತೆಗಳಲ್ಲಿ ಮಕ್ಕಳಿಗೆ ತನ್ನ ತಾಯಿಯ ನೆನಪಾಗುವ ಆ ಸುಂದರ

ಕ್ಷಣಗಳನ್ನು ಕವಿ ಚಿತ್ರಿಸಿದ್ದಾರೆ. ಅಮ್ಮ ಎಂಬ ಪದದಲ್ಲೇ ಮಧುರವಾದ ಬಂಧವಿದೆ. ಅಮ್ಮ ಎಂಬ ಪದದಲ್ಲಿ ಆಕೆ ತೋರುವ ಪ್ರೀತಿ, ಮಮತೆ, ಕಾಳಜಿ ಎಲ್ಲವೂ ಅಡಗಿದೆ. ನಿನ್ನ ಕಂದಮ್ಮನನ್ನು ಬೆಳೆಸಲು ಅದೆಷ್ಟು ಕಷ್ಟಪಟ್ಟಿದ್ದೀಯಮ್ಮ. ಬಿಸಿಲು, ಮಳೆ, ಗಾಳಿ, ಚಳಿ ಏನೇ ಬಂದರೂ ನೀನು ಮಾತ್ರ ಕಷ್ಟ ಅನುಭವಿಸುತ್ತಾ ಕಂದಮ್ಮನನ್ನ ನಿನ್ನ ಮಡಿಲಲ್ಲಿ ರಕ್ಷಿಸಿಕೊಂಡೆ. ಅದೆಷ್ಟೇ ನೋವು ನಿನ್ನಲ್ಲಿದ್ದರೂ ಮುಖದ ತುಂಬ ಮಂದಹಾಸ ಬೀರುತ್ತಿದ್ದೆ. ಆ ಕಷ್ಟ ನೋವುಗಳನ್ನೆಲ್ಲ ಹೇಗೆ ಸಹಿಸಿಕೊಂಡೆ ಅಮ್ಮ? ನೀನು ಅಳುವನ್ನು ನುಂಗಿ ನಮಗೆ ಅಮೃತವನ್ನ ನೀಡಿದೆ. ನಿನ್ನ ಈ ಋಣವ ಹೇಗೆ ತೀರಿಸಲಿ ನಾನು? ನಿನ್ನ ಋಣವ ತೀರಿಸುವ ದಾರಿ ನನಗೆ ತಿಳಿಯದಾಗಿದೆ ಎಂದು ಮಕ್ಕಳು ತನ್ನ ತಾಯಿಯ ಬಳಿ ಕೇಳಿಕೊಳ್ಳುತ್ತಿರುವ ಚಿತ್ರಣ ಈ ಗೀತೆಯಲ್ಲಿದೆ. ಅಮ್ಮನ ಪ್ರೀತಿ, ಕಾಳಜಿ, ಮಮತೆ, ವಾತ್ಸಲ್ಯ ಇದಕ್ಕೆಲ್ಲ ಸಾಟಿ ಯಾವುದೂ ಇಲ್ಲ. ತಾಯಿಗೆ ತಾಯಿಯೇ ಸಾಟಿ ಎಂಬುದನ್ನು ಕವಿ ಈ ಕವಿತೆಯ ಮೂಲಕ ತಿಳಿಸುತ್ತಿದ್ದಾರೆ.

ಕವಯತ್ರಿ ಎಂಆರ್ ಕಮಲ ಅವರು ರಚಿಸಿರುವ ಅಮ್ಮನ ಕುರಿತಾದ ಗೀತೆ ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ. ಈ ಕವಿತೆ ಕೇಳಲು ಅದೆಷ್ಟು ಸುಮಧುರವಾಗಿದೆಯೋ ಅಷ್ಟೇ ಅರ್ಥಪೂರ್ಣವೂ ಆಗಿದೆ. ಒಂದು ಮಗು ಜನಿಸಿದಾಗದಿಂದಲೂ ಅದರ ಪ್ರತಿ ನಡೆಯಲ್ಲೂ ಜೊತೆಗಿದ್ದು ಪ್ರತಿಯೊಂದನ್ನೂ ಕಲಿಸಿ ತಿದ್ದಿ ತೀಡಿ ಆ ಮಗುವನ್ನ ಒಂದೊಳ್ಳೆ ಪ್ರಜೆಯಾಗಿಸುವಲ್ಲಿ ತಾಯಿಯ ಪಾತ್ರ ಅಪಾರವಾದುದು. ತಾಯಿ ನಮ್ಮ ಜೀವನದ ದಾರಿದೀಪವೇ ಸರಿ. ನಮ್ಮ ಬದುಕಿನಲ್ಲಿ ಅಮ್ಮ ನಮಗೆ ಕಲಿಸಿದ ಒಳ್ಳೆಯ ಗುಣಗಳನ್ನು ಕವಯತ್ರಿ ಈ ಕವಿತೆಯಲ್ಲಿ ಹಣತೆಗೆ ಹೋಲಿಸಿದ್ದಾರೆ. ಅದು ನಮ್ಮ ಮನಸ್ಸನ್ನ ಯಾವಾಗಲೂ ಸಂತೋಷದಿಂದಿರಿಸುತ್ತದೆ ಹಾಗೂ ಸಕ್ರಿಯವಾಗಿರಿಸುತ್ತದೆ. ಕಷ್ಟದ ದಿನಗಳಲ್ಲಿ ಮುಂದೇನು ಮಾಡಬೇಕೆಂದು ತಿಳಿಯದಿದ್ದಾಗ ನೀನು ನೀಡಿದ ಸನ್ಮಾರ್ಗವೇ ನನ್ನ ಮುಂದಿನ ಮಾರ್ಗವಾಗಿದೆ ಅಮ್ಮ. ಈ ಭೂಮಿಗೆ ಸೂರ್ಯ ಚಂದ್ರ ಶಾಶ್ವತವಾಗಿ ಬೆಳಕು ಮಾತ್ರವಲ್ಲದೆ ಶಕ್ತಿಯನ್ನು ನೀಡುತ್ತಾರೆ. ಹಾಗೆಯೇ ನಾವು ಕೃತಕ ದೀಪದಂತೆ ಆಗದೆ ಸೂರ್ಯ ಚಂದ್ರ ತಾರೆಯಾಗಿ ಪ್ರಜ್ವಲಿಸುತ್ತಾ ಬಾಳಬೇಕೆನ್ನುತ್ತಾಳೆ ಅಮ್ಮ. ಅಂತರಂಗದಲ್ಲಿ ಏನೇ ನೋವಿದ್ದರೂ ಅದೆಷ್ಟೇ ದುಃಖವಿದ್ದರೂ ಅದನ್ನ ಸರಿದೂಗಿಸಿಕೊಂಡು ಬದುಕಿನ ನಾದ ಮಿಡಿಯುವ ವೀಣೆಯಾಗಿಸಬೇಕೆಂದು ಆಕೆ ನಮ್ಮಲ್ಲಿ ಧೈರ್ಯವನ್ನು ತುಂಬಿಸಿದ್ದಾಳೆ. ನಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ಅಮ್ಮ ನಮ್ಮೊಂದಿಗೆ ಇದ್ದಾಳೆ, ಒಂದು ಶಕ್ತಿಯಾಗಿ ನಮ್ಮೊಳಗೇ ಇದ್ದಾಳೆ ಎಂಬುದನ್ನು ಕವಯತ್ರಿ ಎಂಆರ್ ಕಮಲ ಅವರು ಈ ಗೀತೆಯ

ಕವಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ರಚಿಸಿರುವ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಎಂಬ ಕವಿತೆಯು ಅಮ್ಮ ಎಂಬ ಪದದ ಪವಿತ್ರವಾದ ಮತ್ತು ಆಳವಾದ ಅರ್ಥವನ್ನು ಹಾಗೂ ಅದು ಉಂಟು ಮಾಡುವ ಪ್ರೀತಿ ಮತ್ತು ರಕ್ಷಣೆಯ ಭಾವನೆಯನ್ನು ವ್ಯಕ್ತಪಡಿಸುತ್ತದೆ. ಅಮ್ಮ ಎಂಬ ಮಾತಿನಲ್ಲಿ ಶಾಂತಿಯಿದೆ, ನೆಮ್ಮದಿಯಿದೆ, ಯಾವುದೇ ತಾರೆ ಸೂರ್ಯನಿಗಿಲ್ಲದ ಕಾಂತಿಯೂ ಇದೆ. ನಮಗೆ ಹೃದಯ ಬಡಿತವನ್ನು ನೀಡಿ ಜನ್ಮ ನೀಡಿದ ತಾಯಿ ಎದೆ ಹಾಲುಣಿಸಿ ಜೊತೆಗೆ ಪ್ರೀತಿಯ ಸವಿಯನ್ನೂ ಉಣಿಸಿದಳು. ತನ್ನ ಬಾಳನ್ನು ತೆಗೆದು ಮಕ್ಕಳಿಗಾಗಿ ಬದುಕನ್ನು ಮುಡಿಪಾಗಿಟ್ಟವಳು ಅಮ್ಮ. ಬೀಸುವ ಗಾಳಿಯಲ್ಲಿ, ಹರಿಯುವ ನೀರಿನಲ್ಲಿ, ನೆಲೆ ನೀಡಿದ ಮಣ್ಣಿನಲ್ಲಿ, ಈ ಸುಂದರವಾದ ಹಸಿರ ಪ್ರಕೃತಿಯಲ್ಲಿ ಅಷ್ಟೇ ಯಾಕೆ, ನಾವಾಡುವ ಉಸಿರಿನಲ್ಲೂ ಅಡಗಿದೆ ಆಕೆಯ ಬಿಂಬ. ಅಮ್ಮನ ಪ್ರೀತಿ ವಾತ್ಸಲ್ಯವನ್ನು ಹೇಗೆ ತಾನೇ ಮರೆಯಲು ಸಾಧ್ಯ? ಆಕೆಯ ಪ್ರೀತಿಯ ಎಲ್ಲೆಯನ್ನು ಅರಿಯಲು ಸಾಧ್ಯವೇ ಎಂದು ಕವಿ ಈ ಕವಿತೆಯ ಮೂಲಕ ಪ್ರಶ್ನಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಅಮ್ಮ ಎಂಬ ಪದವು ಯಾವುದೇ ಮಂತ್ರಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ಎಂಬುದನ್ನು ಸಾಹಿತ್ಯ ಒತ್ತಿ ಹೇಳುತ್ತದೆ. ಇದು ಮಗುವು ತನ್ನ ತಾಯಿಯ ಮೇಲೆ ಹೊಂದಿರುವ ಅನನ್ಯ ಪ್ರೀತಿ ಮತ್ತು ಭಕ್ತಿಯನ್ನು ಸೂಚಿಸುತ್ತದೆ.

ಭಾವಗೀತೆಗಳಲ್ಲಿ ಸಾಕಷ್ಟು ಗೀತೆಗಳು ಜನಪ್ರಿಯತೆಯನ್ನು ಪಡೆದಿದೆ. ಅಂಥವುಗಳಲ್ಲಿ ಒಂದು ಕವಿ ಬಿಆರ್ ಲಕ್ಷ್ಮಣರಾವ್ ಅವರ ರಚನೆಯ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಎಂಬ ಕವಿತೆ. ಈ ಗೀತೆ ಮೇಲ್ನೋಟಕ್ಕೆ ತಾಯಿ ಮಗುವಿನ ಸಂಬಂಧದ ಕುರಿತಾದ ಗೀತೆಯೆಂದೆನಿಸಿದರೂ ಇದರ ಒಳಾರ್ಥ ಬೇರೆಯೇ. ಈ ಕವಿತೆಯಲ್ಲಿ ಅಮ್ಮ ಎಂದರೆ ಭೂಮಿ. ಹೌದು, ಜೀವರಾಶಿಗಳನ್ನೆಲ್ಲ ತನ್ನೊಡಲಲ್ಲಿ ಸಾಕಿ ಸಲಹುತ್ತಿರುವ ಭೂಮಿ ತಾಯಿ, ನಿನ್ನಿಂದಲೇ ಸೃಷ್ಟಿಸಲ್ಪಟ್ಟ ನಾನು ನಿನ್ನ ಎದೆಯಾಳದಲ್ಲಿ ಸಿಲುಕಿರುವ ಮೀನಿನ ಹಾಗೆ ಬಳಲುತ್ತಿದ್ದೇನೆ ಎಂದಿದ್ದಾರೆ ಕವಿ. ಈ ಪ್ರಪಂಚದಲ್ಲಿ ನಡೆಯುತ್ತಿರುವ ಹಾಗೂ ಸಹಿಸಲಾರದ ಘಟನೆಗಳಿಂದ ನೊಂದ ಮನಸ್ಸುಗಳು ಅದೆಷ್ಟು. ಆದರೆ ಈ ಕರುಳ ಬಳ್ಳಿಯನ್ನು ಮುರಿಯದೆ

ಇಷ್ಟೊಂದು ಪ್ರೀತಿಯನ್ನು ತೋರಿಸುತ್ತಾ ಇರುವ ತಾಯಿ ಯಾಕೆ ನನ್ನನ್ನು ಈ ಮಾಯೆಯಿಂದ ಮುಕ್ತಗೊಳಿಸುತ್ತಿಲ್ಲ ಎಂದು ಪ್ರಶ್ನಿಸುತ್ತಿದ್ದಾರೆ. ಎಷ್ಟು ದಿನ ನಮ್ಮನ್ನು ಈ ರೀತಿ ರಕ್ಷಿಸುತ್ತೀಯ, ನನ್ನನ್ನು ಮುಕ್ತಗೊಳಿಸು, ಈ ಮಾಯೆಯಿಂದ ಹೊರಬಂದು ನಾನೇ ನೋಟ ಒಳನೋಟವನ್ನು ಕಲಿವೆ ಮತ್ತು ನನ್ನೊಳಗಿನ ದೈವಿಕತೆಗೆ ಗಮನ ಕೊಡಲು ಅನಂತತೆಯ ರಹಸ್ಯವನ್ನು ಕಲಿಯುವೆ. ನಿನ್ನ ಸೆಳೆತವನ್ನೂ ಮೀರಿ ಮೇಲೆ ಹಾರಲು ಯತ್ನಿಸುವೆ. ಈ ಭ್ರಮೆಯ ಪ್ರಪಂಚದಿಂದ ನನ್ನನ್ನು ಹಾರಲು ಬಿಡು. ಹಾರುತ್ತಾ ನಿರಾಕಾರ ಸ್ಥಿತಿ ತಲುಪಿ ಆ ಶಾಶ್ವತ ಆನಂದವನ್ನು ಕಾಣುವೆ. ಅಲ್ಲಿ ಇಡೀ ಭೂಮಂಡಲವನ್ನೇ ತಿಳಿಯುವೆ. ತಿಳಿದು ಮತ್ತೆ

ಕಲಿಯುವೆ, ನಿನ್ನ ಸೆಳೆತವನ್ನೂ ಮೀರಿ ಮೇಲೆ ಹಾರಲು ಯತ್ನಿಸುವೆ. ಈ ಭ್ರಮೆಯ ಪ್ರಪಂಚದಿಂದ ನನ್ನನ್ನು ಹಾರಲು ಬಿಡು. ಹಾರುತ್ತಾ ನಿರಾಕಾರ ಸ್ಥಿತಿ ತಲುಪಿ ಆ ಶಾಶ್ವತ ಆನಂದವನ್ನು ಕಾಣುವೆ. ಅಲ್ಲಿ ಇಡೀ ಭೂಮಂಡಲವನ್ನೇ ತಿಳಿಯುವೆ. ತಿಳಿದು ಮತ್ತೆ ಹಿಂದಿರುಗುವೆ ನಿನ್ನ ಒಡಲಿಗೆ, ಆ ಪ್ರೇಮದೆಡೆಗೆ, ಎನ್ನುತ್ತಾರೆ ಕವಿ.

0: ಶ್ರೋತೃಗಳೇ, ಕನ್ನಡದ ಕೆಲವು ಶ್ರೇಷ್ಠ ಕವಿಗಳು ವಿಹರಿಸಿದ ಭಾವಲೋಕದಲ್ಲಿ ಇದುವರೆಗೆ ನಾವು ಕೂಡ ಪುಟ್ಟ ಪಯಣವೊಂದನ್ನು ನಡೆಸಿದೆವು. ಈ ಯಾನ ಬಾಳಿಗೆ ಹೊಸ ಹುರುಪು, ಹೊಸ ಬೆಳಕು ಕಾಣಿಸಿದೆ ಅಂದುಕೊಳ್ತಾ ಮುಂದಿನ ಯಾನದ ಶುಭ ನಿರೀಕ್ಷೆಯಲ್ಲಿ ವಿರಮಿಸೋಣ. ನಮಸ್ಕಾರ. ಇದುವರೆಗೆ ಭಾವಯಾನ ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರುತಿ ಸಂಜೀವ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
1: ಅಯ್ಯೋ ದೇವ್ರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
0: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು, ಅವುಗಳನ್ನ ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ, ಅನ್ನವನ್ನ ಗೌರವಿಸೋಣ, ಪೂಜಿಸೋಣ. ಅನ್ನವೇ ದೇವರು.
2: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು, ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ಸಾಹಿತ್ಯ, ಪತ್ರಿಕೋದ್ಯಮ, ಸಾರ್ವಜನಿಕ ಸೇವೆ, ಈ ಮೂರು ಕ್ಷೇತ್ರಗಳಲ್ಲಿ 7 ದಶಕಗಳ ಕಾಲ ವಿಶಿಷ್ಟ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ ಡಿವಿ ಗುಂಡಪ್ಪನವರ ಹೆಸರು ಕರ್ನಾಟಕದಲ್ಲಿ ಮನೆ ಮಾತು. ಬದುಕಿನಲ್ಲಿ ಉಲ್ಲಾಸ ಹರಡುವುದು, ಕಷ್ಟಗಳಿಂದ ಆವೃತ್ತರಾದವರ ಎದೆಯಲ್ಲಿ ಧೈರ್ಯ ತುಂಬುವುದು, ಉನ್ನತ ಜೀವನಾದರ್ಶಗಳನ್ನ ಪ್ರತ್ಯಕ್ಷಗೊಳಿಸಿ ನಿಲ್ಲಿಸುವುದು ಇದೇ ಶ್ರೇಷ್ಠ ಸಾಹಿತ್ಯದ ಗುರಿ ಎಂದು ಪ್ರತಿಪಾದಿಸಿದವರು ಡಿವಿಜಿ. ಶ್ರೋತೃಗಳೇ, ಈ ಮಾಹಿತಿ ನಿಮಗಾಗಿ. ಪ್ರತಿದಿನ ಆಲಿಸಿ ಬೆಳಗ್ಗೆ 8:50 ಕ್ಕೆ ಕಗ್ಗದ ಸಿರಿ.

0: यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: आकाशवाणी ಮಡಿಕೇರಿ ಈಗ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು ಕಾರ್ಯಕ್ರಮದಲ್ಲಿ ಮೊದಲಿಗೆ ಸ್ವಯಂವರ ಚಿತ್ರಕ್ಕಿಂತ ಬಿಬಿ ಶ್ರೀನಿವಾಸ್ ಎಸ್ ಪಿ ಸುಶೀಲ ಹಾಡಿದ ಗೀತೆ ಗೀತ ರಚನೆ ಆರ್ ಎನ್ ಜಯಗೋಪಾಲ್ ಸಂಗೀತ ರಾಜನ್ ನಾಗೇಂದ್ರ

ಇನ್ನು ಮುಂದೆ ಕೇಳಿ ಎರಡು ಕನಸು ಚಿತ್ರಕ್ಕಿಂತ ಪಿ ಬಿ ಶ್ರೀನಿವಾಸ್ ಹಾಡಿದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಜೀವದೇ ಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಇನ್ನು ಶರಪಂಜರ ಚಿತ್ರಕ್ಕೆಂದು ಪಿ ಸುಶೀಲ ಹಾಡಿದ ಗೀತೆ, ಸಾಹಿತ್ಯ ವಿಜಯ ನರಸಿಂಹ, ಸಂಗೀತ ವಿಜಯ ಭಾಸ್ಕರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆ ಹಾಡಿದ್ದಾರೆ ಪಿ ವಿ ಶ್ರೀನಿವಾಸ್ ಹವ್ಯಾಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ಜಿ ಕೆ ವೆಂಕಟೇಶ್.

0: ಇದುವರೆಗೆ ನೆನಪು ನೀನಾದ ಕಾರ್ಯಕ್ರಮದಲ್ಲಿ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಿದ್ರಿ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
2: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈವ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
5: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
5: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
5: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
5: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
5: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80% ಸಾಲ ಸೌಲಭ್ಯ ಸಿಗುತ್ತೆ.
5: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
6: 9900901282
5: ಆರ್ 9606084066.
7: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
8: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.

0: ಯುವವಾಣಿಯ ಎಲ್ಲಾ ಸ್ನೇಹಿತರಿಗೆ ನಮಸ್ಕಾರ.
1: ಪ್ರಸಿದ್ಧ ಗಾಯಕನ ಸಂದರ್ಶನ ನಿಮಗಾಗಿ ಗಾನಲಹರಿಯಲ್ಲಿ.
0: ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ವಾಗತ. ಭಾಗವಹಿಸುತ್ತಿದ್ದಾರೆ ಕರ್ನಾಟಕದ ಖ್ಯಾತ ಹಿಂದೂಸ್ತಾನಿ ಹಾಗೂ ಸುಗಮ ಸಂಗೀತದ ಪ್ರತಿಭೆ ಗಾಯಕ ನಿತಿನ್ ರಾಜಾರಾಮ್ ಶಾಸ್ತ್ರಿ.

0: ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಗಾಯಕ ನಿತಿನ್ ರಾಜರಾಮ್ ಶಾಸ್ತ್ರಿಯವರೊಂದಿಗಿನ ಸಂದರ್ಶನ. ಹಿಂದಿಗೂ ಇಂದಿಗೂ ಬಹಳ ವ್ಯತ್ಯಾಸ ಇದೆ ಸಂಗೀತದ ಆಲಿಕೆ ಗ್ರಹಿಕೆಯಲ್ಲಿ. ಇಂತಹ ಸಂದರ್ಭದಲ್ಲಿ ಯುವ ಗಾಯಕನಾಗಿ ನಿಮ್ಮ ಮನಸ್ಸಿಗೆ ಬಂದಂಥದ್ದು ಯಾವುದು ಸಂಗತಿಗಳು?
1: ಸಂಗತಿಗಳು ಅಂತಂದ್ರೆ,
0: ಯಾಕೆ ಅಂದ್ರೆ ಮನುಷ್ಯನ ಮನಸ್ಥಿತಿಗಳು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಕೆಲವೊಂದು ದೀರ್ಘಕಾಲದ ಚಿಂತನೆಗಳಿರಬಹುದು, ಯೋಚನೆಗಳು, ಆಲೋಚನೆಗಳು ಎಲ್ಲವೂ ಕೂಡ ಇರುತ್ತೆ. ಪ್ರತಿ ಕ್ಷಣನೂ ನಾನು ಒಳ್ಳೆಯವನಾಗಬೇಕು, ಒಳ್ಳೆಯವಳಾಗಬೇಕು ಅಂತ ಯುವ ಸಮೂಹದಲ್ಲಿ ನಡೀತಾ ಇರುತ್ತೆ ಮನಸ್ಸಿನಲ್ಲಿ ವಾಗ್ಯುದ್ಧ ಅಲ್ವಾ? ಅದಕ್ಕೆ ಅವರು ಒಂದು ಅವಕಾಶವನ್ನ ಕಾಯ್ತಾ ಇರ್ತಾರೆ. ನಾನು ಹೇಗೆ ಮುಂದೆ ಸಾಗಬೇಕು, ಒಬ್ಬ ಸತ್ ಪ್ರಜೆಯಾಗಿ ನಾನು ಕಾಣಿಸ್ಕೋಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದಾಗ ಮನಸ್ಸು ಬಹಳ ಗೊಂದಲಕ್ಕೆ ಒಳಗಾಗುತ್ತೆ. ಆ ಗೊಂದಲ ನಿವಾರಣೆಯಲ್ಲೇ ಎಷ್ಟೋ ನಮ್ಮನ್ನ ಅಗಲುತ್ತಾರೆ ಅಲ್ವಾ? ಅದಕ್ಕೆ ಸರಿಯುತ್ತರವನ್ನ ಕೊಡೋದಿಕ್ಕೆ ಸಾಮರ್ಥ್ಯವಿಲ್ಲದೆ ವಿಫಲತೆಯನ್ನ ಕಾಣ್ತಾನೆ. ಇಂತಹ ಸಂದರ್ಭದಲ್ಲಿ ಒಬ್ಬ ಗಾಯಕನ ಜವಾಬ್ದಾರಿ ಏನು? ನೊಂದ ಮನಸ್ಸಿಗೆ ಸಾಂತ್ವನ ನೀಡುವಂತಹ ಗುಣವನ್ನ ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರಿ?
1: ಏನಿಲ್ಲ, ಪ್ರತಿಯೊಂದು ಜನರೇಷನ್
0: ಗಾಯಕ ಖುಷಿಯಾಗಿರ್ತಾನೆ.
1: ಏನಿಲ್ಲ, ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ ನೀವಂದಂಗೆ ಚೇಂಜ್ ಆಗ್ತಾನೆ ಇರುತ್ತೆ. ಬಿಕಾಸ್ ಇಂಗ್ಲಿಷ್ ಅಲ್ಲಿ ಒಂದು ಮಾತು ಹೇಳ್ತಾರೆ, ಒನ್ ಮ್ಯಾನ್ಸ್ ಫುಡ್ ಇಸ್ ಅನದರ್ ಮ್ಯಾನ್ಸ್ ಪಾಯ್ಸನ್ ಅಂತ. ಹಂಗಾಗಿ ಸಿ, ನಮ್ಮ ಜನರೇಷನ್ದೇ ನಾವೆಲ್ಲಾನು ಹಾಡಬೇಕು ಅಂತಾನೂ ಏನಿಲ್ಲ. ಹಾಗಂತ ನಮ್ಮ ನೆಕ್ಸ್ಟ್ ಜನರೇಷನ್ಸ್ನ ನಾವು ಸ್ಯಾಟಿಸ್ಫೈ ಮಾಡಲೇಬಾರ್ದು ಅನ್ನೋ ರಿಜಿಡಿಟಿಲೂ ನಾವು ಇರಬಾರ್ದು. ಅವ್ರಿಗೆ ಯಾವ್ದು ಬೇಕಾಗತ್ತೋ ಹೊಸದಾಗೆ, ಅಗೇನ್ ಇಲ್ಲಿ ನಾವೇನು ಹೊಸದಾಗೆ ಕಲಿತೀವಲ್ಲ ಗುರುಮುಖೇನ ಅಲ್ದೇರ, ಹೆಡ್ಫೋನ್ಸ್ ಹಾಕೊಂಡು ಇದೆಲ್ಲ ಮಾಡ್ಕೊಂಡು, ಯಾಕಂದ್ರೆ ಟೆಕ್ನಾಲಜಿ ಕೂಡ ಅಷ್ಟೇ ಅಡ್ವಾನ್ಸ್ ಆಗಿದೆ. ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಟ್ರೆಂಡ್ಸ್ಗಳು ಬದಲಿ ಆಗ್ತಿರ್ತವೆ. ಆ ಟ್ರೆಂಡಿಗೆ ತಕ್ಕನಂಗೆ ಗೋ ವಿತ್ ದ ಫ್ಲೋ ಅನ್ನೋ ಮನೋಭಾವನೆ ನಾವು ಸಾಕ್ತಿರ್ಬೇಕು. ಹಂಗೆ ನಾವು ಸಾಕ್ತಾ ಹೋಯ್ತು ಅಂತಂದ್ರೆ ನೊಂದ್ಕೊಳ್ಳೋ ಪರಿಸ್ಥಿತಿಗಳೇ ಬರಲ್ಲ.

0: ಈಗ ನಾವೆಷ್ಟೋ ಘಟನೆಗಳನ್ನು ಪತ್ರಿಕೆಗಳಲ್ಲಿ ಓದ್ತೀವಿ. ಒಬ್ಬನಿಗೆ ಶಸ್ತ್ರಚಿಕಿತ್ಸೆ ಆಗ್ತಾ ಇರುತ್ತೆ ಐ ಸಿ ಯುನಲ್ಲಿದ್ದಾಗ, ಅವನು ಆ ಒಂದು ಕ್ಷಣವನ್ನು ಗೆಲ್ಲೋದಕ್ಕೆ ಸಂಗೀತದ ಮೊರೆಯನ್ನು ಹೋಗ್ತಾನಂತೆ.
1: ಹೌದು,
0: ಒಂದು ಹಾಡನ್ನು ಹಾಕಿದಾಗ ಒಂದು ಅಳ್ತಾ ಇರ್ತಕ್ಕಂಥ ಮಗು ಅಳುವನ್ನು ನಿಲ್ಲಿಸಿ ನಗ್ತಾ ಇರಬಹುದು. ಆ ಒಬ್ಬ ರೋಗಿ ಆ ಶಸ್ತ್ರಚಿಕಿತ್ಸೆಯ ಸಮಯವನ್ನು ಮರೆತು ಸಂಗೀತವನ್ನು ಆಲಿಸುತ್ತಾ ಆಲಿಸುತ್ತಾ ಅವನು ಆ ಕ್ಷಣವನ್ನು ಗೆಲ್ತಾನೆ. ಉದಾಹರಣೆ ಅಷ್ಟೆ. ಈ ಉದಾಹರಣೆಯಲ್ಲಿ ಹೇಳೋದಾದರೆ ಗಾಯಕ ಅಥವಾ ಗಾಯಕಿ ಒಟ್ಟಾರೆ ಗಾಯನ ಅನ್ನೋದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ, ರಾಗಗಳ ಒಂದು ಸಹಕಾರವೂ ಕೂಡ ಇರುತ್ತಾ, ಗಾಯಕನ ಮನಸ್ಸು ಕೂಡ ಇರುತ್ತಾ, ಏನು ಅಲ್ಲಿ ಏನೋ ಒಂದು ಶಕ್ತಿ ಕೆಲಸವನ್ನು ಮಾಡುತ್ತೆ, ಯಶಸ್ಸನ್ನು ಕಾಣುತ್ತೆ.
1: ಹೌದು,
0: ಏನಿರಬಹುದು ಅದು?
1: ಏಕೆಂದರೆ ಡಿ ವಿ ಜಿ ಅವರು ಈ ಸಂದರ್ಭದಲ್ಲಿ ಒಂದು ಮಂಕುತಿಮ್ಮನ ಕಗ್ಗದ್ದು ನೆನಪಾಗತ್ತೆ ನನಗೆ. ಸ್ವರರಾಗ ಗೀತಿಗಳು, ನಾಟ್ಯಾಭಿನೀತಿಗಳು ಕರೆದೇಳಿಸುವವು ಮನಸ್ಸಿನಲ್ಲಿ ನಿದ್ರಿಸುವ ಪರಿಪರಿಯ ಭಾವಗಳ ಗೂಢಸ್ವಭಾವಗಳ ಪರಮೇಷ್ಠಿ ಟೀಕು ಕಲೆ ಮಂಕುತಿಮ್ಮ ಅಂತ ಹೇಳ್ತಾರೆ.
0: ಅದರ ವಿವರಣೆಯನ್ನು ಕೊಟ್ಬಿಡಿ.
1: ಯಾಕೆಂದರೆ ಸ್ವರ, ರಾಗ, ಒಂದಿಷ್ಟು ಗೀತೆಗಳು, ಮತ್ತೆ ನಾಟ್ಯಗಳು, ನೃತ್ಯಗಳು, ಮತ್ತೆ ಭಾವಾಭಿನಯ, ಇವೆಲ್ಲ

0: ಯಾವ ಒಂದು ರೋಲ್ನ ಪ್ಲೇ ಮಾಡುತ್ತೆ ಅಂತಂದರೆ, ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಸುಪ್ತವಾಗಿರ್ತಕ್ಕಂತಹ ಒಂದಿಷ್ಟು ಭಾವನೆಗಳನ್ನ ಎದ್ದೇಳಿಸ್ತವಂತೆ. ಆಮೇಲೆ ಅದರಲ್ಲೇನು ಇರುತ್ತೆ ಅಂತಂದರೆ ವಿಧ ವಿಧವಾದ ಭಾವನೆಗಳು ಮತ್ತೆ ಹುದುಗಿರುವಂತಹ ಒಂದಿಷ್ಟು ಸ್ವಭಾವಗಳು,
1: ಅಂತರಂಗದ ಭಾವನೆಗಳು.
0: ಅಂತರಂಗದ ಭಾವನೆಗಳು ಕರೆಕ್ಟ್ ಹೆಂಗೆ ಹೆಕ್ಕಿ ಈಚೆ ತೆಗೀತಾವೆ ಅಂತಂದರೆ ಸೃಷ್ಟಿಕರ್ತನಿಗೆ ಸವಾಲು ಹಾಕ್ತಾವಂತೆ. ಸೃಷ್ಟಿ ಮಾಡಿದವ್ ನೀನೇನಾ ನೋಡಪ್ಪ ಇಲ್ಲಿ ಅಂತ. ಇಲ್ಲ ಹಂಗೆ ಈ ಕಗ್ಗ ಹೇಳೋ ರೀತಿನಲ್ಲಿ ಒಟ್ಟಾರೆ ಕಲೆ ಬಗ್ಗೆ ಹೇಳೋದಾದ್ರೆ ಒಂದು ಧೀಶಕ್ತಿ ಅಡಗಿದೆ, ಸುಪ್ರೀಂ ಪವರ್. ಏಕೆಂದ್ರೆ ಸಂಗೀತ, ಸಾಹಿತ್ಯ, ನೃತ್ಯ ಒಟ್ಟಾರೆ ಕಲಾಕ್ಷೇತ್ರ ಹೇಳೋದಾದ್ರೆ ನನ್ನ ಪ್ರಕಾರ ಅದು ದೈವಿಕ.

0: ನೀವು ಅಂದಂಗೆ ಒಬ್ಬ ರೋಗಿಗಾಗಿರ್ಬೋದು ಅಥವಾ ಒಂದು ಮಗುವಿಗಾಗಿರ್ಬೋದು ಅಥವಾ ನೊಂದ ಮನಸ್ಸುಗಳಿಗೆ, ಏಕೆಂದರೆ ಪ್ರತಿಯೊಂದು ಆಸ್ಪತ್ರೆನಲ್ಲೂ ಈಗ ಮ್ಯೂಸಿಕ್ ಥೆರಪಿ ವಿಂಗ್ ಅಂತಾನೆ ಒಂದು ಇರೋದು, ಎಲ್ರಿಗೂ ಗೊತ್ತಿರುವಂಥ ಒಂದು ವಿಷಯ. ಅಲ್ಲಿ ಒಂದಿಷ್ಟು ನುರಿತ ಸಂಗೀತ ತಜ್ಞರು, ಒಂದಿಷ್ಟು ಮ್ಯೂಸಿಕಾಲಜಿಸ್ಟು, ಯಾವ್ಯಾವ ರಾಗ ಬೇಕು ರೋಗಕ್ಕೆ ಸಂಬಂಧಪಟ್ಟಿರೋದ್ರೆ, ಯಾವ ರಾಗ ಬೇಕು ನೊಂದ ಮನಸ್ಸಿಗೆ, ಯಾವ ರಾಗ ಬೇಕು,
1: ಒಂದು ಸಂಶೋಧನೆ,
0: ಒಂದು ಸಂಶೋಧನೆ ನಡೆಸ್ತಾ ಇರ್ತಾರ ಅವರು. ಆಮೇಲಿಂದ ಅಳೋ ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ ಒಂದು ಮಧ್ಯಮಾವತಿ ಒಂದು ರಾಗ ಇದೆ, ಅದನ್ನ ನಾವು ಕೇಳಿಸ್ತು ಅಥವಾ ಹಾಡ್ತು ಅಂತಂದ್ರೆ ಅಳೋ ಮಕ್ಕಳು ಒಂದಿಷ್ಟು ಕಾಲ ನಗುತ್ತಾ ಇರಬಹುದು ಅನ್ನೋದೊಂದು ಸಂಶೋಧನೆ ಬಂದಿದೆ. ಉದಾಹರಣೆಗೆ ಹೇಳಬೇಕಂತಂದ್ರೆ KS ನರಸಿಂಹಸ್ವಾಮಿಗಳ ಒಂದು ರಚನೆ, ಜನಪ್ರಿಯವಾದ ಒಂದು ರಚನೆ, ಅತ್ತಿ

0: ಮರ್ತು ಬಿಟ್ಟು ನಗ್ತಾ ಇರ್ತವೆ.
1: ಹ್ಮ್
0: ಅಲ್ಲಿ ಇನ್ನೊಂದು ಏನು ಬರುತ್ತೋ ಅಂತಂದರೆ
1: ಹ್ಮ್
0: ಲಿರಿಕಲ್ ಎಸ್ಥೆಟಿಕ್ಸ್,
1: ಹ್ಮ್
0: ಸಾಹಿತ್ಯದಲ್ಲಿ ಇರ್ತಕ್ಕಂತಹ ಒಂದು ಸೌಂದರ್ಯ
1: ಹ್ಮ್
0: ಆ್ಯಂಡ್ ಪ್ರೆಸೆಂಟಬಿಲಿಟಿ ಆಲ್ಸೋ.
1: ಸಾಹಿತ್ಯದ ಸೌಂದರ್ಯ ಅನ್ನುವಂತಹ ಒಂದು ಒಳ್ಳೆಯ ಶಬ್ದವನ್ನು ಹೇಳಿದ್ರಿ. ಈ ಸೌಂದರ್ಯ ಅನ್ನೋದು ಸಂಗೀತವನ್ನು ಹೇಗೆ ಆಸ್ವಾದಿಸಬಹುದು?
0: ಒಳ್ಳೆ ಪ್ರಶ್ನೆ ಕೇಳಿದ್ರಿ.
1: ಹ್ಮ್
0: ಸೌಂದರ್ಯ ಅನ್ನೋದು ಒಂದು ರಾಗದಲ್ಲಾಗಿರ್ಬೋದು,
1: ಹ್ಮ್
0: ಅದರ ಪ್ರೆಸೆಂಟಬಿಲಿಟಿ. ಏಕೆಂತಂದರೆ ನಮ್ಮ ಒಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ರಾಗ ರಸ ಮತ್ತು ರಾಗ ಸಮಯ ಅಂತ ಇರುತ್ತೆ.
1: ಹ್ಮ್
0: ರಾಗ ಸಮಯವನ್ನು ಕಲಿಕೆಯ ಟೈಮಲ್ಲೇ ನಿಷ್ಠೆಯಿಂದ ಹೇಳಿಸ್ಕೊಂಡು
1: ಹ್ಮ್
0: ಅಚ್ಚುಕಟ್ಟಾಗಿ ನಾವು ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ನಾವು ಪರ್ಫೆಕ್ಷನ್ ಗಳಿಸ್ಕೊಳ್ಳೋದ್ರಲ್ಲಿ ಇದೆಯಲ್ಲ,
1: ಹ್ಮ್
0: ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಕೇಳಿದ ಪ್ರಶ್ನೆ ಹೇಗೆ ನಾವು ಗ್ರಹಿಸ್ಕೋಬೋದು ಅಂತ,
1: ಹ್ಮ್
0: ಸೊ
1: ಹ್ಮ್
0: ಆ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ನಾವು ಕೆಲಸ ಮಾಡ್ಬೋದು.
1: ಹ್ಮ್ ಹ್ಮ್ ಹ್ಮ್ ಒಟ್ಟಾರೆ ಮನುಷ್ಯನ ಜೀವನವನ್ನು ಹಸನಗೊಳಿಸೋದಿಕ್ಕೆ ಅಂತ ದೇವರು ಕೊಟ್ಟಿರುವಂತಹ ವರಗಳಲ್ಲಿ ಒಂದು ಸಂಗೀತ ಅಂತ ಹೇಳಿದ್ರೆ ತಪ್ಪಾಗಲಾರದು
0: ಹೌದು
1: ಅಲ್ವಾ? ಸಂಗೀತದಿಂದ ಆರೋಗ್ಯ ಅಂತ.
0: ಹೌದು
1: ಹ್ಮ್
0: ಹೌದು
1: ಅಷ್ಟರ ಮಟ್ಟಿಗೆ ನಿಮ್ಮ ಮಾತುಗಳು ಮನಸ್ಸಿಗೆ ಒಂದು ಸುಖವನ್ನು ಸಂತೋಷವನ್ನು ಕೊಡ್ತಾ ಇದೆ ಅಂತ ಹೇಳಬಹುದು. ಸಂಗೀತದ ಬಗ್ಗೆ ನೀವು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಭಾವನೆಗಳನ್ನು ಕಂಡಾಗ ನಾನು ಕೂಡ ಹಾಡಬೇಕು, ನಾನು ಕೂಡ ಹಾಡಿ ಮನಸ್ಸನ್ನು ನೆಮ್ಮದಿಯಾಗಿ ಇಟ್ಕೊಳ್ಬೇಕು ಅನ್ನುವಂತಹ ಮಾರ್ಗದಲ್ಲಿ ನೀವು ಮಾತುಗಳನ್ನು ಆಡಿದ್ದೀರಿ. ಇನ್ನು ನಿತಿನ್ ಅವರೇ, ನಿಮ್ಮ ಮರೆಯಲಾರದ ಕ್ಷಣ ಯಾವುದು ನಿಮ್ಮ ಜೀವನದಲ್ಲಿ?
0: ಒಂದಿಷ್ಟಿವೆ.
1: ಹ್ಞೂ ತುಂಬ ಮರೆಯಲಾಗದ್ದು.
0: ವೀರಭದ್ರಯ್ಯ ಹಿರೇಮಠ್ ಸರ್
1: ಹ್ಞೂ
0: ಒಮ್ಮೆ ಮೈಸೂರಿನಲ್ಲಿ ಒಂದು ಕಚೇರಿ ಕೊಡ್ತಾರೆ, ನಾನು ತಾನ್ಪುರ ಸಾತ್ಗೆ ನಾನಲ್ಲಿದ್ದೆ. ಒಂದು ಹಂತದಲ್ಲಿ ಪ್ರಾರಂಭದಲ್ಲೇನೆ ಅವ್ರಿಗೆ ಒಂದಿಷ್ಟು ಧ್ವನಿ ಕೈ ಕೊಡ್ತು ಅವ್ರಿಗೆ. ಆ ಧ್ವನಿ ಕೈ ಕೊಟ್ಟಾಗೆ ಅವ್ರು ಕಂಗಾಲಾಗೋದ್ರು, ಯಾರು ಹಾಡ್ತಾರಪ್ಪ ಅಂತ. ಆ ಕ್ಷಣಕ್ಕೆ ಯಾರನ್ನ ಕಂಗಾಲಾಗೆ ಆಗ್ತಾರೆ ಸ್ವಲ್ಪ ಧ್ವನಿ ಕೈ ಕೊಟ್ಟಾಗ. ಆದರೆ ನನ್ನ ಮೇಲೆ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂತಂದರೆ ಮೈಕಲ್ಲೇನೆ ನಾನು ಹಾಡಲ್ಲ, ನನ್ನ ಶಿಷ್ಯ ನಿತಿನ್ ಹಾಡ್ತಾನೆ ಅಂತಂದ್ಬಿಟ್ರು. ನಾನು ಬರೀ ಸಾಥಿಗೆ ಅಂತ ನಾನು ಒಂದಿಷ್ಟು ಅವ್ರು ಹೇಳ್ಕೊಟ್ಟಿದ್ದು ಒಂದಿಷ್ಟು ಅವ್ರಿಗೆ ಸರ್ ಗಾಯನ ಸಾಥ್ ಕೊಡೋಷ್ಟು ನಾನು ಪ್ರಿಪೇರ್ ಆಗಿದ್ದನ್ನೇ ಬಿಟ್ಟರೆ ಇದ್ಗಿದಂಗೆ ಹೀಗೆ ಅಂದ್ಬಿಟ್ರಲ್ಲ ಏನಪ್ಪ ಹಾಡಲಿ ನಾನು ಅಂತ ನಾನು ದೇವ್ರ ಮೇಲೆ ಭಾರ ಹಾಕಿದೆ. ಆಮೇಲಿಂದು ದೇವ್ರಿಗೆ ಬಿಟ್ಬಿಟ್ಟು ಹಾಡ್ತಾ ಹೋದೆ. ಅವರ ಕಚೇರಿ ನನ್ನದಾಯ್ತು, ಅದ್ಭುತವಾಗಾಯ್ತು. ಇನ್ನೊಂದು ಅವಾಗ ನಿತ್ಯೋತ್ಸವ

0: ಒಂದು ಟೈಮಲ್ಲಿ ಒಂದು ಸಣ್ಣ ಒಂದು ಕಾರ್ಯಕ್ರಮವನ್ನು, ಹೊಸ ಪ್ರತಿಭೆಗಳನ್ನ ಪರಿಚಯಿಸುವುದರ ಸಲುವಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಫಸ್ಟ್ ಸೀಸನ್ ಮುಗಿದಾದ್ಮೇಲೆ ನಮ್ಮೆಲ್ಲರೂ ಕಾಮನ್ ಪಬ್ಲಿಕ್ಗೆ ನಿತ್ಯೋತ್ಸವದ ಎಲ್ಲ ಗಾಯಕರನ್ನ ಪರಿಚಯಿಸುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಎಂ ಎಸ್ ಎಲ್ ಕಡೆಯಿಂದ. ಸಿ ಎ ಶುತ್ ಸರ್ ಇದ್ರು, ರಾಜಮ್ಮ ಸ್ವಾಮಿ ಸರ್ ಇದ್ರು, ಶಿವಮೊಗ್ಗ ಸುಬ್ಬಣ್ಣ ಅವರಿದ್ರು, ಎಲ್ಲ ಸ್ಟಾಲ್ವರ್ಡ್ಸ್ ಎಲ್ಲ ಇದ್ರು. ನಾನು ಬೇಂದ್ರೆ ಅವರ ಬದುಕು ಮಾಯೆ ಮಾಟ ಅನ್ನೋದೊಂದು ಸಾಂಗ್ ಹಾಡಿದ್ದೆ. ಅದಕ್ಕಿಂತ ಮುಂಚೆ ರಿಹರ್ಸಲ್ ನಡೆದಿತ್ತು, ಎಲ್ಲ ಅವರವ್ರಗಳೇ ಸೆಲೆಕ್ಟ್ ಮಾಡಿದ್ದು.
1: ನೀವು ಹಾಡಿದೆ ಅನ್ನೋದಕ್ಕಿಂತ ಒಂದೆರಡೆರಡು ಸಾಲುಗಳನ್ನ ಹಾಡ್ತಾ ಇದ್ರೆ ಖುಷಿ ಅನ್ಸುತ್ತೆ.
0: ಈ ಒಂದು ಘಟನೆ ಹೇಳಿ ನಾನು ಆಮೇಲೆ ಹಾಡ್ತೇನೆ. ಸಿ ಅಶ್ವಥ್ ಸರ್ ಸ್ವಭಾವ ಕೆಲವೊಬ್ಬರು ಸಂಗೀತಗಾರರಿಗೆ ಯಾರು ಒಂದು 7 ಇಂಚು ಒಂದು ಸೆಕೆಂಡ್ ಕೂಡ ಏನಾದ್ರು ತಪ್ಪು ಹಾಡ್ತು ಅಂತಂದ್ರೆ ಅವ್ರ ಕೆಲಸ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ಎಷ್ಟೇ ಚೆನ್ನಾಗಿ ಹೇಳಿದ್ರು ಅವರಲ್ಲಿ, ಯಾಕಂದ್ರೆ ಅವರ ಅನುಭವ, ತಪ್ಪುಗಳು ಕಂಡು ಹಿಡಿದು ಬಿಡ್ತಾರೆ, ಅವ್ರಿಗೆ ಒಂಥರ ಸಹಿಸಕ್ಕೆ ಆಗ್ತಿರ್ಲಿಲ್ಲ. ಹಾಡ್ತಾ ಇದ್ದೆ ಒಂದು ಸ್ಟ್ಯಾಂಡ್,

0: ಇನ್ನೇನು ಪಲ್ಲವಿಗೆ ಬರಬೇಕೋ ಮೈಕ್ನ ರಭಸದಿಂದ ಎತ್ಕೊಂಡ್ಬಿಟ್ರು ಮೈಕ್ನ. ಏನಾಗತ್ತೋ ಏನೋ ಅಂತ ನನಗೆ ಮನಸ್ಸಿನಲ್ಲಿ ಒಂಥರ ಡವ ಡವ ಡವ ಡವ ಅಂದ್ರೆ ಶುರು
1: ಅಂದ್ರೆ
0: ಆಗೋಯ್ತು.
1: ಮೊದಲೇ ಅವರನ್ನ ಅರ್ಥ ಮಾಡ್ಕೊಂಡಿದ್ರಿ ನೀವು.
0: ಅಂದರೆ ಒಂಥರ ಅನ್ಪ್ರಿಡಿಕ್ಟಬಲ್ ಆಗಿ ಹಿಂಗೆ ರಭಸದಿಂದ ಮೈಕ್ ಎತ್ಕೊಂಬಂದಾಗೆ
1: ಅಂದ್ರೆ ಏನೋ ಇಲ್ಲಿ
0: ಅಂದರೆ
1: ತಪ್ಪು ನಡೆದಿದೆ ಅಂತ.
0: ಹಾಂ ನಾನೇನಪ್ಪ ತಪ್ಪು ಮಾಡಿದೆ ಅಂತ ನನಗೆ ಅವಾಗ ಅನಿಸಿತ್ತು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ತಾಳಲಯ ರಾಗಗಳು ಸಹಜ ಬರಲಿ ಮುಗಿಸಾದ್ಮೇಲೆ ನನ್ನ ಜೊತೆಗೆ ಹಾಡಕ್ಕೆ ಶುರು ಮಾಡಿದರು. ಬದುಕು ಮಾಯೆಯ ಮಾಟ ಮಾತು ನೊರೆ ತೆರೆಯಾಟ.

0: ಇಷ್ಟು ಹಾಡಿ
1: ಹ್ಞೂ
0: ನನಗೆ ಆವಾಗ ಕಣ್ಣಲ್ಲಿ ಆನಂದ ಬಾಷ್ಪ, ಒಂಥರ ದಟ್ ವಾಸ್ ಅನ್ ಓ ಮೈ ಗಾಡ್ ಫೀಲ್.
1: ಭಯ ಹುಟ್ಟಿಸಿ ಆ ಮೂಲಕ ನಿಮ್ಮ ಕಣ್ಣಲ್ಲಿ ಆನಂದ ಬಾಷ್ಪವನ್ನ,
0: ಅಂದ್ರೆ ಭಯ ಅನ್ನೋದಕ್ಕಿಂತ ಅದೊಂಥರ ಇಟ್ ವಾಸ್ ಅ ಕನ್ಫ್ಯೂಸ್ ಸ್ಟೇಟ್ ಆಫ್
1: ಅಲ್ಲ ಅವರು
0: ಮೈಂಡ್. ನನಗೆ
1: ಮೈಕ್ನ ಹಿಡ್ಕೊಂಡ ರೀತಿ ಕಂಡು ನೀವು ಎದೆ ಡವ ಡವ ಅಂತು ಅಂತ ಅಂದ್ರೆ,
0: ಅಂದ್ರೆ ಆ ಕ್ಷಣಕ್ಕೆ ಒಂಥರ ಜಲ್ ಅಂದ್ಬಿಡ್ತು ಎದೆ,
1: ನಾನೇನು ತಪ್ಪು ಮಾಡಿದ್ನಪ್ಪ ಅಂತ.
0: ಯಾಕೆಂತಂದ್ರೆ ಅವರ ಎಕ್ಸ್ಪೀರಿಯನ್ಸ್ಗಳನ್ನ ಒಂದಿಷ್ಟು ಸಂಗೀತಗಾರರು ಹೇಳ್ತಾ ಇರ್ತಾರೆ, ಬೇರೆಯವ್ರ ಹತ್ರನೂ ನಾನು ಕೇಳಿದ್ದೀನಿ, ಸ್ವತಃ ಸಿ ಎಸ್ ವತ್ಸರು ಅದನ್ನ ಶಿಬಿರಗಳಲ್ಲಿ ಅವಾಗ ಹೇಳಿದ್ರು. ಅದನ್ನ ಕೇಳಾದ್ಮೇಲೆ ಓ ಮೈ ಗಾಡ್, ನನಗೇನೋ ಕಾದಿದ್ಯಪ್ಪ ಅಂತ ಮನಸ್ಸಿನಲ್ಲಿ ಅನ್ಕೊಂಡೆ, ಅದರಲ್ಲಿ ಆಗಿದ್ದೆ ಬೇರೆ. ನಾವು ಗುರುಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದ.
2: ಹೌದು, ನಮ್ಮ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸಲು ಪದಗಳು ಮಾತ್ರವಲ್ಲ, ನಮ್ಮ ಸ್ವರದ ಮುಖಾಂತರವು ವ್ಯಕ್ತಪಡಿಸಬಹುದು ಅನ್ನುವುದನ್ನ ನಾವು ಈ ಸಂದರ್ಶನದಿಂದ ಕಲಿತುಕೊಳ್ಳಬಹುದು. ಸದೃಢರಾಗಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡಿದ್ದೇವೆ ಎನ್ನುವಾಗ, ನಮ್ಮ ಮನಸ್ಸು ಪರಿಶುದ್ಧವಾಗಿ ಇದೆ ಎನ್ನುವಾಗ, ನಾವು ಗಾಯನದ ಕಡೆ ಯಾಕೆ ಮನಸ್ಸನ್ನ ಕರೆದೊಯ್ಯಬಾರದು? ನೋವು ನಲಿವು ಎಲ್ಲವನ್ನ ಅನುಭವಿಸುವ ಮನಸ್ಸು ನಮ್ಮದು. ಅದನ್ನ ಸಾಹಿತಿಗಳು ತಮ್ಮ ಅನುಭವದಲ್ಲಿ ರಚಿಸಿರುವಂತಹ ಸಾಹಿತ್ಯವನ್ನ ಹಾಡುವಾಗ ನಮ್ಮ ಮನಸ್ಸು ಹಗುರವಾಗುತ್ತೆ, ನಮ್ಮೊಳಗಿನ ಗಾಯಕ ಅಥವಾ ಗಾಯಕಿ ಅಥವಾ ಗಾಯನ ಹೊರಬಂದು ನಾವೂ ಕೂಡ ಹಾಡಬಲ್ಲೆವೋ ಅನ್ನುವುದನ್ನು ತೋರಿಸಿಕೊಡಲು ಇಂತಹ ಕಾರ್ಯಕ್ರಮಗಳು ಸಹಕಾರವನ್ನು ಕೊಡುತ್ತವೆ ಅಂತ ಹೇಳ್ತಾ ಇವತ್ತಿನ ಗಾನಲಹರಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.

ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಯುವವಾಣಿ ವೇದಿಕೆ ಸದಾ ಸ್ವಾಗತವನ್ನು ಕೋರುತ್ತೆ. ನೀವು ಹಾಡಬಹುದು ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ತತ್ವಪದ, ಒಟ್ಟಾರೆ ನೀವು ಯಾವ ಹವ್ಯಾಸವನ್ನು ಹೊಂದಿದ್ದೀರಿ, ಅದರಲ್ಲಿ ನೀವು ಹೇಗೆ ಸಂತೋಷವನ್ನು ಕಂಡಿದ್ದೀರಿ, ನೀವು ನಡೆದು ಬಂದಂತಹ ಹಾದಿಯಲ್ಲಿ ಎದುರಿಸಿದಂತಹ ಸವಾಲುಗಳನ್ನು ಕೂಡ ನೀವು ನಮ್ಮ ಇತರ ಯುವ ಸ್ನೇಹಿತರ ಜೊತೆ ಹಂಚಿಕೊಳ್ಳಬಹುದು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾದಿನಗಳನ್ನು ಹೊರತುಪಡಿಸಿ ಕಾರ್ಯಕ್ರಮ ಮುಖ್ಯಸ್ಥರನ್ನ ನೀವು ಭೇಟಿ ಮಾಡಿ ನಿಮ್ಮ ಪ್ರತಿಭೆಯನ್ನ ಪ್ರಸ್ತುತಪಡಿಸಬಹುದು. ನಮ್ಮೆಲ್ಲ

0: ಮನ ಪ್ರೀತಿಯಿಂದ ಆಲಿಸಿದಂತಹ ನಮ್ಮ ಮಡಿಕೇರಿ ಆಕಾಶವಾಣಿಯ ಶ್ರೋತೃಗಳಿಗೆ ನಮಸ್ಕಾರ, ಶುಭ ಸಂಜೆ. ಯುವ ವಾಣಿ ಪ್ರಸಾರವಾಯಿತು.
1: ಗಾನಲಹರಿ, ಕರ್ನಾಟಕದ ಖ್ಯಾತ ಹಿಂದೂಸ್ತಾನಿ ಹಾಗೂ ಸುಗಮ ಸಂಗೀತದ ಪ್ರತಿಭೆ ಗಾಯಕ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯ.

0: ಹಲೋ ಹಲೋ,
1: ನಮಸ್ತೆ ಸರ್.
0: ನಮಸ್ತೆ. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ.
1: ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ, ಹೇಳಿ, ಯಾರು, ಎಲ್ಲಿಂದ?
1: ನಾನು ಪುಷ್ಪರಾಜ್ ಮಾತಾಡೋದು ಸರ್, ಕಗ್ಗೋಡ್ಲು ಹೂಕಾಡು ಪೈಸಾಗಿಂದ ಸರ್.
0: ಪುಷ್ಪರಾಜ?
1: ಹೌದು ಸರ್.
0: ಓಕೆ ಓಕೆ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್, ನೀವೆಲ್ಲ ಹೇಗಿದ್ದೀರಿ ಸರ್?
0: ನಾವೆಲ್ಲ ಚೆನ್ನಾಗಿದ್ದೀವಿ. ಈ ಹಿಂದಿನ ಕಾಲದಲ್ಲಿ ಸ್ವಲ್ಪ ಈಗ ಹೇಗೂ ಮಕ್ಕಳಿಗೆಲ್ಲ ಬೇಸಿಗೆ ರಜಾ ಇದೆ ಅಲ್ವಾ?
1: ಹೌದು ಸರ್.
0: ನೀವು ಏನು ವ್ಯತ್ಯಾಸ ಕಾಣ್ತೀರಿ ಹಿಂದಿನ ಕಾಲದಲ್ಲಿ ಇದ್ದಂಥ ಬೇಸಿಗೆ ರಜೆಯಲ್ಲಿಯೂ ಈಗಿನ ಬೇಸಿಗೆ ರಜೆಯಲ್ಲಿಯೂ?
1: ಹಿಂದಿನ ಕಾಲದಲ್ಲಿ ಅದೇ ಸರ್, ಮಕ್ಕಳು ಅಜ್ಜಿ ಮನೆಗೆ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇದ್ರು ಸರ್. ಈಗ ಮನೆಯಿಂದ ಹೊರಗಡೆ ಬರೋದು ಕಡಿಮೆ ಸರ್, ರೋಡ್ಗೆ ಬರೋದು ಕಡಿಮೆ ಸರ್. ಅಂದ್ರೆ ಮನೆ ಒಳಗೇನೆ ಇರ್ತಾರೆ ಸರ್.
0: ಇದು ದೈಹಿಕ ಆಕ್ಟಿವಿಟೀಸ್ ಇಲ್ಲ ಈಗ.
1: ಹೌದು ಸರ್.
0: ಓಡಿಯಾಡೋದು ಇಲ್ಲ ಈಗ ಮಕ್ಕಳು.
1: ಹೌದು ಸರ್.
0: ಅದೇ ಮತ್ತೆ ಇನ್ನೊಂದು, ನೀವು ಹೇಳಿದ್ರೆ ಅಜ್ಜಿ ಮನೆಗೆಲ್ಲ ಹೋಗ್ತಾ ಇದ್ರಿ ಅಂತ.
1: ಹೌದು ಸರ್.
0: ಈಗ ಅದು ಕೂಡ ಕಮ್ಮಿಯಾಗಿ ಹೋಗಿದೆ ಈಗ.
1: ಹೌದು ಸರ್.
0: ಈಗ ಅಜ್ಜಿ ಮನೆಗೆ ಹೋಗೋದು ಅಥವಾ ಬೇರೆಯ ನೆಂಟರಿಷ್ಟು ನಮ್ಮ ಮನೆಗೆ ಬರೋದು, ಆ ಅದೊಂದು ಪದ್ಧತಿಯೆಲ್ಲ ನಿಂತು ಹೋಗಿದೆ ಅನಿಸೋದಿಲ್ವಾ?
1: ಹೌದು ಸರ್.
0: ಯಾಕಾಗಿರ್ಬೋದು?
1: ಯಾಕಾಗಿ ಅಂದ್ರೆ ಅದೇ
0: ಒಂದು ಸಮಯ ಇಲ್ಲ,
1: ಸಮಯ ಇಲ್ಲ,
0: ಇನ್ನೊಂದು
1: ಮೊಬೈಲ್ ಅಂತ.
0: ಮೇನ್ ಅದೊಂದು ಬಂದ್ಮೇಲೆ
1: ಹೌದು ಸರ್,
0: ಯಾರಿಗೆ ಯಾರು ಬೇಡ ಅಂತ ಆಗಿದೆ ಅಲ್ಲ.
1: ಹೌದು ಸರ್.
0: ಯಾರು ಬೇಡ, ಮನೇಲಿರೋರು ಕೂಡ ಯಾರು ಬೇಡ.
1: ಹೌದು ಸರ್. ಈಗ ಮಕ್ಕಳು ಹೊರಗಡೆ ಬರೋದೇ ಕಡಿಮೆ ಸರ್.
0: ಅದೇ, ಹಾಗಾಗಿ ಮಕ್ಕಳಲ್ಲಿ ಈಗ ಒಂದು ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸಗಳು ಕಂಡು ಬರ್ತದೆ ಅಲ್ವಾ?
1: ಹೌದು ಸರ್. ಮತ್ತೆ ಈಗ ಬಿಸಿಲು ಜಾಸ್ತಿ ಇದೆ ಸರ್, ಹಾಗಾಗಿ ಹೊರಗಡೆ ಅಷ್ಟೇ ಕಳ್ಸೋದು ಇಲ್ಲ ಪೇರೆಂಟ್ಸ್. ಅದು ಒಂದು ಸಮಸ್ಯೆ ಸರ್. ಮುಂಚೆ ಇಷ್ಟು ಬಿಸಿಲು ಇತ್ತಿಲ್ಲ ಅಂತ ಕಾಣ್ತದೆ ಸರ್.
0: ಹಾ, ಮುಂಚೆ ಇಷ್ಟು ಬಿಸಿಲಿತ್ತು, ಬಿಸಿಲಲ್ಲಿ ಆಟ ಆಡ್ತಿದ್ರು, ಮಳೆಯಲ್ಲಿ ನೆನೀತಾ ಇದ್ರು, ಮಣ್ಣಲ್ಲಿ ಆಟ ಆಡ್ತಾ ಇದ್ರು, ಗದ್ದೆಯಲ್ಲಿ ಎದ್ದು ಬಿದ್ದು ಬರ್ತಾ ಇದ್ರು, ಹೊಳೆಯಲ್ಲಿ ಹೋಗಿ ಸಣ್ಣ ಸಣ್ಣ ಮೀನು ಹಿಡಿತಾ ಇದ್ರು, ಎಲ್ಲ ಮಾಡ್ತಾ ಇದ್ರು.
1: ಹೌದು ಸರ್.
0: ಆರೋಗ್ಯ ಹಾಗೆ ಇತ್ತು, ಚೆನ್ನಾಗೂ ಇತ್ತು ಹಾಗೆ.
1: ಹೌದು ಸರ್.
0: ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಮಕ್ಕಳು ಕೂಡ ಕಡಿಮೆ ಇರ್ತಾರೆ.
1: ಹೌದು ಸರ್.
0: ಬಿಸಿಲಿಗೆ ಹೋಗ್ಬಿಟ್ರೆ ಏನಾದ್ರು ಸಮಸ್ಯೆ ಆಗ್ತದೆ, ಮಳೆಯಲ್ಲಿ ನೆಂದು ಬಿಟ್ರೆ ಶೀತ ಆಗ್ಬಿಡ್ತು, ಹೀಗೆಲ್ಲ ಭಾವನೆಗಳಿರ್ತದೆ ಪೋಷಕರಲ್ಲಿ.
1: ಹೌದೌದು ಸರ್.
0: ಅವುಗಳು

0: ಕೂಡ ಕಾರಣ ಇರ್ಬೋದೇನೋ ಅಲ್ವಾ?
1: ಹೌದು ಸರ್.
0: ಓಕೆ, ನೀವು ಪುಷ್ಪರಾಜ್ ಕೊಡಗಿನವರಾಗಿರೋದ್ರಿಂದ ಒಂದು ಪ್ರಶ್ನೆ.
1: ಓಕೆ ಸರ್.
0: ಕೊಡಗಿನ ಅತ್ಯಂತ ಎತ್ತರವಾದ ಶಿಖರ ಯಾವುದು?
1: ತಡಿಯಂಡಮೋಳ ಅಲ್ಲ ಸರ್?
0: ತಡಿಯಂಡಮೋಳ್ ಬೆಟ್ಟ, ಸರಿಯಾದ ಉತ್ತರ. ಕೊಡಗಿನ ಅತ್ಯಂತ ಎತ್ತರವಾದ ಶಿಖರ ತಡಿಯಂಡಮೋಳ್ ಬೆಟ್ಟ. ಯಾವ ಗೀತೆ ಬೇಕು ನಿಮಗೆ?
1: ಸರ್ ಒಂದು ಮುತ್ತಿನ ಕಥೆ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ರತ್ನಮಾಲ ಪ್ರಕಾಶ್ ಅವರು ಆಡಿರುವ ಮಲ್ಲಿಗೆ ಹೂವಿನಂತೆ ಆಗಿದೆ ಸರ್.
0: ಹಾಡ್ತೀರಾ ನೀವು?
1: ಆಡ್ಲಿಕ್ಕೆ ಬರಲ್ಲ ಸರ್.
0: ಓಕೆ, ಹಾಡನ್ನ ಕೇಳಿ, ಈಗ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಸರ್.

0: ಹಲೋ,
1: ಹಲೋ, ನಮಸ್ತೆ.
0: ನಮಸ್ತೆ. ಹೇಳಿ, ಯಾರು?
1: ನಾನು ಸೀನಾ, ಪುತ್ತೂರಿಂದ.
0: ಸೀನಾ?
1: ಹೌದು,
0: ಏನು ಮಾಡ್ಕೊಂಡಿದ್ದೀವಿ ಸೀನಾ ಅವರು?
1: ನಾನು ಈಗ ಮನೆಯಲ್ಲೇ ಇರೋದು. ಮತ್ತೆ ಮಕ್ಕಳೆಲ್ಲ ಕೆಲಸ ಹೋಗ್ತಾ ಇದ್ದಾರೆ.
0: ಯಾವುದು?
1: ಮಕ್ಕಳೆಲ್ಲ ಕೆಲಸಕ್ಕೆ ಹೋಗ್ತಾರೆ.
0: ಹಾ, ಈಗ ನೀವು ವಿಶ್ರಾಂತ ಜೀವನ.
1: ಹೌದೌದು.
0: ಆಗಲಿ ಒಬ್ಬರಿಗೆ ಇದೇನು ಕೇಳಿದ್ದೆ, ಈಗ ಹಿಂದಿನ ಕಾಲದಲ್ಲಿ ಇದ್ದಂಥ ಬೇಸಿಗೆ ರಜೆಯಲ್ಲಿ ಮಕ್ಕಳ ವಿಷಯದಲ್ಲಿ, ಈಗಿನ ಕಾಲದ ಮಕ್ಕಳ ವಿಷಯದಲ್ಲಿ ಏನು ವ್ಯತ್ಯಾಸವನ್ನು ಗಮನಿಸ್ತೀರಿ ನೀವು?
1: ಈಗಿನ ಮಕ್ಕಳ ಇದರಲ್ಲಿ ಮೊಬೈಲ್ ಬಂದು ಸ್ವಲ್ಪ ಮಕ್ಕಳೆಲ್ಲ
0: ಹಾಂ
1: ಆಟ ಆಡೋದೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ.
0: ಹಾಂ
1: ಎಲ್ಲ ಮೊಬೈಲ್ ಆಟ ಆಡ್ತಾರೆ,
0: ಹ್ಞೂ
1: ಮತ್ತೆ ಕ್ರಿಕೆಟ್ ಎಲ್ಲ ಆಡ್ತಾರೆ.
0: ಹ್ಞೂ
1: ಇಲ್ಲ,
0: ಹ್ಞೂ
1: ಅದು ಒಳ್ಳೆ ವ್ಯಾಯಾಮ ಎಲ್ಲ ಆಗ್ತದೆ. ವಾಲಿಬಾಲ್ ಎಲ್ಲ ಆಡ್ತಾರೆ ಅಲ್ಲ,
0: ಈ ರಜದಲ್ಲಿ ನೆಂಟರ ಮನೆಗೆ ಹೋಗೋದು, ಆ ಅಭ್ಯಾಸಗಳೆಲ್ಲ
1: ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ.
0: ಕಡಿಮೆ ಆಗಿದ್ದಲ್ಲ, ಕಾಣದೇ ಇಲ್ವಾ ಅಂತ
1: ಹೌದೌದು
0: ಅಲ್ವಾ?
1: ಹೌದು.
0: ಈಗ ನಮ್ಮ ಮನೆಗೆ ಬರೋದು ಯಾರೋ ಬರ್ತಾರೆ ಇಲ್ಲೋ ಅದು ಬೇರೆ ವಿಚಾರ, ನಾವೇ ಹೋಗೋದಿಲ್ವಲ್ಲ.
1: ನಾವೇ ಹೋಗೋದಿಲ್ಲ, ಯಾಕಂದ್ರೆ ಇದೆ ಮೊಬೈಲ್ ಪ್ರಭಾವ.
0: ಅದೆಲ್ಲ ಮೊಬೈಲ್ ಪ್ರಭಾವ ಅಂತ ಹೇಳ್ತೀರಿ,
1: ಹೌದೌದೌದು.
0: ಅದೊಂದು ಇದು ಬಿಟ್ರೆ ಸಾಕು.
1: ಮತ್ತೆ ಅಲ್ಲಿ ಹೋದ್ರು ಟಿವಿ ನೋಡ್ಕೊಂಡು ನಾವು ಹೋದವ್ರಲ್ಲಿ ತಗೊಳ್ಳೋದಿಲ್ಲ. ಬಂದ್ರ ಹೇಗೆ ಇದ್ರ ಅಂತ ಕೇಳ್ತಾರೆ, ಮತ್ತೆ
0: ಅವರು ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ ಅಲ್ವಾ?
1: ಹೌದೌದು.
0: ಬನ್ನಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ, ಅವರು ಮೊಬೈಲ್ ಇಟ್ಕೊಂಡು ಕೂತ್ಕೊಬಿಡ್ತಾರೆ. ಮತ್ತು ನೀವು ಏನಕ್ಕೆ ಹೋದ್ರಿ, ಯಾಕಾಗಿ ಹೋದ್ರಿ, ಒಂದು ಕೇಳೋದಿಲ್ಲ. ನಿಮಗೂ ಯಾಕೆ ಹೋದೆ ಅಂತ ಅನಿಸ್ತದೆ?
1: ಕೇಳೋದಿಲ್ಲ,
0: ಹಾಂ
1: ಕಷ್ಟ ಸುಖ ಏನು ಕೇಳೋದಿಲ್ಲ,
0: ಹಾಂ
1: ಮತ್ತೆ ಇದು ಅವ್ರನ್ನೆಲ್ಲ ಕೇಳೋದಿಲ್ಲ.
0: ಹ್ಞೂ
1: ನೀವು ಹೇಗಿದ್ರಿ, ಮಕ್ಳು ಹೇಗಿದ್ದಾರೆ,
0: ಹ್ಞೂ
1: ಕೂತ್ಕೊಳ್ಳಿ, ಪಾಸ್ಕರ್ ತಿಂತಾರೆ, ಒಂದು ಕ್ಲಾಸ್ ಕಾಫಿ ಕೊಟ್ಟು ಮತ್ತೆ ಅವ್ರದ್ದು ಟಿವಿ ಮೊಬೈಲ್ ನೋಡ್ಕೊಂಡು ಕೂರ್ತಾರೆ.
0: ನೀವೂ ಟಿವಿ ಮೊಬೈಲ್ ನೋಡ್ಕೊಂಡು ಕೂರಲೇಬೇಕಾಗ, ಇಲ್ದಿರಿ ಎದ್ದು ನಡೀತಾ ಇರ್ಬೇಕು ಅಲ್ಲಿಂದ
1: ಹೌದು
0: ಅಲ್ವಾ?
1: ಹೌದೌದು.
0: ಹಾಗಾಗಿದೆ ಸ್ಥಿತಿ ಈಗ ಅಲ್ವಾ?
1: ಹೌದು, ವ್ಯಾಯಾಮ ಮಾಡ್ಬೇಕು. ಈಗ ಹುಟ್ಟಿದ ಮಕ್ಕಳಿಗೆ ಸಕ್ಕರೆ ಕಾಯಿಲೆ ಇದೆಲ್ಲ ಮರ್ತ ಉಂಟು. ಅದೆಲ್ಲ ಮಕ್ಕಳಿಗೆ
0: ಹ್ಞೂ
1: ಮಕ್ಕಳಿಗೆ ಮೊಬೈಲ್ ಏಳನೇ ಕ್ಲಾಸ್ ಅವರಿಗೆ ಮೊಬೈಲ್ ಕೊಡಬಾರ್ದು ಅಂತ ನಾನು ಹೇಳೋದು.
0: ಸರಿ, ಕೊಡಬಾರ್ದು ಅಂತ ನೀವೇನೇ ಮಾಡಿ, ಹೇಗೆ ತಡೆಯೋದು ಹೇಗೆ?
1: ತಡೆಯೋದೇನಾದ್ರೂ ಉಪಾಯ ಮಾಡಿ ಅವ್ರಿಗೆ ಆಟ ಆಗ್ಲಿಕ್ಕೆ ಏನಾದ್ರು ಅಲ್ಲದೆ
0: ಅಲ್ಲ, ಬೇರೆ ಏನಾದರೂ ಒಂದು ನೋಡಿ. ಈಗ ಒಂದು 18 ವರ್ಷದ ಆಗಿರೋ ಮಕ್ಕಳು ಬೈಕ್ ಓಡಿಸ್ಬಾರ್ದು ಅಂದರೆ ಅವ್ರನ್ನ ತಡಿಬೋದು, ಯಾಕಂದರೆ ರಸ್ತೆಗೆ ಹೋಗ್ಲಿಕ್ಕಿಲ್ಲ, ಬೈಕ್ ಕೊಡದಿದ್ರೆ ನಡೀತು, ರಸ್ತೆಗೆ ಹೋದರೆ ಪೊಲೀಸವರು ಇರ್ತಾರೆ. ಮನೆಯೊಳಗೆ ನೀವು ಮೊಬೈಲ್ ಉಪಯೋಗಿಸ್ಬೇಡ ಅಂತ ಹೇಳಿದ್ರೆ ಹೇಗೆ ಹೇಗೆ ತಡಿತೀರಿ?
1: ಅಂಗಳದಲ್ಲಿ ಸಣ್ಣ ಟ್ಯಾಂಕಿ ಮಾಡಿ, ಮಕ್ಕಳಿಗೆ ಅಪಾಯ ಬರದಂತ ಟ್ಯಾಂಕಿ ಮಾಡಿ,
0: ಹ್ಮ್
1: ಮೀನೆಲ್ಲ ಬಿಟ್ಟು,
0: ಹ್ಮ್
1: ಮತ್ತೆ ಸ್ವಲ್ಪ ಹಕ್ಕಿಗಳೆಲ್ಲ ಅಲ್ಲೆಲ್ಲ.
0: ಅಂದರೆ ಮೊಬೈಲ್ಗಿಂತ ಇನ್ನು ಒಳ್ಳೆಯ ಮನರಂಜನೆ ಇರೋದನ್ನ ಅವುಗಳಿಗೆ ಹೇಳಿಕೊಡಬೇಕು,
1: ಹೌದು
0: ತೋರಿಸಿಕೊಡ್ಬೇಕು.
1: ಹೌದು,
0: ಆ ರೀತಿ ಆದರೆ ಏನಾದ್ರು ಬದಲಾವಣೆ ಆಗ್ಬೋದೇನೋ ಅಲ್ವಾ?
1: ಹಾಗಾದ್ರೆ ಮತ್ತೆ ಮೊಬೈಲ್ ಕಡ್ಡಾಯ ಹೇಳ್ಬಿಟ್ರೆ ಮಕ್ಕಳಿಗೆ ಮತ್ತೆ
0: ಹಾಂ
1: ತೊಂದರೆ ಆಗಿ ನಾವು ನಂಬಬೇಕು.
0: ಹೌದು ಹೌದು ಹೌದು ಹೌದು, ಈಗಿನ ಭಾಳ ಭಾಳ ಕಷ್ಟ ಈಗ
1: ಹೌದೌದು
0: ಅಲ್ವಾ? ಓಕೆ, ಸೀನ್ ಅವ್ರಿಗೆ ಯಾವ ಗೀತೆ ಬೇಕು?
1: ನಂಗೆ ಬಂದಲ್ಲ ಈಗ 101 ನೆನಪು.
0: ಸರಿ ಸರಿ, ಈಗ ದಕ್ಷಿಣ ಗಂಗೆ ಅಂತ ಯಾವ ನದಿಯನ್ನು ಕರೀತಾರೆ?
1: ಯಾವ್ದು ಸರ್?
0: ದಕ್ಷಿಣದ ಗಂಗೆ ಅಂತ ಯಾವ ನದಿಯನ್ನು ಕರೀತಾರೆ?
1: ನೇತ್ರಾವತಿ ಇಲ್ಲ ಯಾವುದು ಗೊತ್ತಿಲ್ಲ ನನಗೆ.
0: ಗೊತ್ತಿಲ್ಲ,
1: ಇಲ್ಲ
0: ಅವಾಗ ಗೊತ್ತು ಮಾಡ್ಕೋಬೇಕಿತ್ತು. ಯಾವ ಗೀತೆ ಬೇಕು ಈಗ ನಿಮಗೆ?
1: ಬಂದವಿಂದ 101 ನೆನಪು.
0: ಓಕೆ, ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ. ಈಗ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದಗಳು, ನಮಸ್ತೆ.

0: ಹಲೋ
1: ಹಲೋ ಸರ್, ನಮಸ್ತೆ.
0: ನಮಸ್ತೆ, ಹೇಳಿ ಯಾರು?
1: ಮಂಗಳೂರಿಂದ ಇಸ್ಮಾಯಿಲ್ ಕಲ್ಲಾರಿ.
0: ಮಂಗಳೂರಿನಿಂದ ಯಾವ ಭಾಗದಲ್ಲಿ, ಮಂಗಳೂರಿನಲ್ಲಿ ಎಲ್ಲಿ, ಯಾವ ಕಡೆ
1: ಅದು
0: ಇದ್ದೀರಿ?
1: ಮೂಡುಬಿದಿರೆ ಪಕ್ಕ ಸರ್, ಮೂಡುಬಿದಿರೆ 8 ಕಿಲೋಮೀಟರ್. ನಮ್ಮದು ಗಡಿ ಏರಿಯಾ ಇದು. ಇಲ್ಲಿಂದ ಒಂದು 4 ಮನೆಗಳ ಆಚೆ ಇದು ಇರುವುದು, ಯಾವುದು, ಕಾರ್ಕಳ, ಮೂಡುಬಿದಿರೆ ತಾಲೂಕು.
0: ಈಗ ನೀವು ಯಾವ ಕಡೆ ಬರ್ತದೆ ಅಂತ ಹೇಳಿದ್ರಿ? ಮಂಗಳೂರಿಂದ, ಈಗ ಪುತ್ತೂರಿನಿಂದ ಮಂಗಳೂರಿಗೆ ಹೋಗುವಾಗ ದಾರಿಯಲ್ಲಿ
1: ಇದು ಬಿಸಿ ರೋಡಿಗೆ ಬಂದ್ರೆ ನಮ್ಮೂರಿಗೆ ಬರ್ತದೆ, ಮೂಡುಬಿದಿರೆಗೆ ಬಂದ್ರೆ ನಮ್ಮೂರಿಗೆ ಬರ್ತದೆ. ಬೆಳ್ತಂಗಡಿ ಉಜಿದ್ರಿಂದ.
0: ನಿಮ್ಮ ಊರಿನ ಹೆಸರೇನು ಹೇಳಿದ್ರೆ?
1: ಕಲ್ಲಾಡಿ ಸರ್.
0: ಕಲ್ಲಾಡಿ. ಎಷ್ಟು ದೊಡ್ಡ ದೊಡ್ಡ ಊರ? ಎಷ್ಟು ಎಷ್ಟು ಜನಸಂಖ್ಯೆ ಇದೆ?
1: ಅಲ್ಲಿ ಜನಸಂಖ್ಯೆ ಗೊತ್ತಿಲ್ಲ, ಹಳ್ಳಿ ಏರಿಯಾ ಸರ್. ಅದು ಮನೆಗಳುಂಟು. 5 ಸೆನ್ಸಿನವರು 10 ಸೆನ್ಸ್ ಮಾಡಿಕೊಂಡಿದ್ದಾರೆ, 10 ಸೆನ್ಸಿನವರು 20 ಸೆನ್ಸ್ ಮಾಡಿಕೊಂಡಿದ್ದಾರೆ.
0: ಅದು ಹೇಗೆ?
1: ಅದು ಅಂದ್ರೆ ಅವರೆಲ್ಲ ಎಂತದದು ನಮ್ಮ ಜಾಗ ಅಂತ ಹೇಳಿ ಗೆರೆ ಎಲೆ ಕೂತ್ಕೊಳ್ಳುದು, ಅದಕ್ಕೆ ಬೇರೆ ಆಗ್ತದೆ. ಈಗ ಇಲ್ಲ ಹಾಗೆ. ಈಗ ಪಂಚಾಯತಿ ಕೊಟ್ಟರೆ ಮಾತ್ರ 3 ಸೆನ್ಸ್, 2.5 ಸೆನ್ಸ್ ಎಲ್ಲ ಕೊಡ್ತಾರೆ ಅಷ್ಟೇ.
0: ಈಗ ಇಸ್ಮೇಲ್ ಅವರು ಆಗ್ಲೇ ಹೇಳಿದ್ದು, ಈಗಿನ ಕಾಲದ ಮಕ್ಕಳಲ್ಲಿ ನೀವು ಏನು ವ್ಯತ್ಯಾಸವನ್ನು ಗಮನಿಸ್ತೀರಿ?
1: ನಾವು ಮುಂಚಿನ ಹಾಗೆ ಅಲ್ಲ ಸರ್. ಈಗಿನ ಮಕ್ಕಳಾದ 8ನೇ ಕ್ಲಾಸಿನವರಾದ್ರೆ ಅವರಿಗೆ ಮನೆಯಲ್ಲಿ ಮೊಬೈಲ್ ಬೈಕ್ ಎಲ್ಲ ತೆಗೆದುಕೊಡದಿದ್ರೆ ಅವರು ಹಠ ಹಿಡಿದು ಊರು ಬಿಟ್ಟು ಮನೆ ಬಿಟ್ಟು ಬರ್ತಾರೆ ಸರ್. ಮನೆ ಬಿಟ್ಟು ಬರ್ತಾರೆ. ಇವಾಗಿನ ಮಕ್ಕಳನ್ನು ಸಾಕುವುದೇ ಕಷ್ಟ ಅಂತ ಆಗಿದೆ. ಒಂದು ಮಗು, ಅದಕ್ಕೆ ಅಣ್ಣ ತಮ್ಮಂದಿರ ಗುರುತೇ ಇಲ್ಲ, ಯಾರೇ ಅವರದ್ದು ಸಂಬಂಧಗಳ ಗುರುತೇ ಇಲ್ಲ. ಅವರ ಬೇಟೆ ಎಲ್ಲ ಮನೆ ಎಲ್ಲ ಅದು ಎಂತದ್ದು ಒಂದು ಮಗುವನ್ನು ಸಾಕಿಕೊಂಡು ಇವರು ಕೆಲಸಕ್ಕೆ ಹೋಗಿ ಬಂದು ಅವರೇ ಅಪ್ಪ ಅಮ್ಮ ಮಗು, ಅಜ್ಜ ಅಜ್ಜಿ ಗೊತ್ತಿಲ್ಲ, ಸಂಬಂಧಗಳು ಗೊತ್ತಿಲ್ಲ, ಅವರು ಯಾರು ಇವರು ಯಾರು ಅಂತ ಕೇಳ್ತಾರೆ. ಹಾಗೆ ಸರ್.
0: ಹಾಗೆ ತುಂಬಾ ಬಹಳ ವ್ಯತ್ಯಾಸವನ್ನು ಗಮನಿಸ್ಬೋದು ನಾವು, ಅಲ್ವಾ? ಹೀಗಾಗಿ ಅದು ಈ ಕಾಲ ಬದಲಾದ ಹಾಗೆ ನಾವು ಬದಲಾಗಬೇಕು ಅಂತ ಹೇಳುವ ಇದು ಹೀಗೆ.
1: ಹೌದು ಸರ್. ಈಗ ನೋಡಿ, ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಒಂದು ಹಾಡಿತ್ತು, ಚಂದ್ರ ಲೋಕದಲ್ಲಿ ಮನೆಯ ಕಟ್ಟುವರಂತೆ ಇರುವೊಬ್ಬ ಚಂದ್ರನನ್ನು ಅಂದಗೆಡಿಸುವರೆ ಅಂತ. ಈಗ ಅದು ನಮ್ಮ ಮಕ್ಕಳ ಕಾಲದಲ್ಲಿ ನಿಜ ಆಯ್ತು. ಹಾಗೆ ಇದು ಸ್ವಲ್ಪ ಟೈಮ್ ಹೋಗುವಾಗ ಎಲ್ಲ ಎಂತದ್ದು ಇದು ಯಂತ್ರ ಮಾಡುವಂತದ್ದು ಅದೇ ಇರ್ತದೆ ಅಲಿದು.
0: ಭಾವನೆಗಳೇ ಇರುವುದಿಲ್ಲ.
1: ಹೌದು ಸರ್,
0: ಅಲ್ವಾ?
1: ಹೌದು.
0: ಒಂದು ರೀತಿಯ ನೀವು ಹೇಳ್ದಾಗ ಯಂತ್ರಗಳ ತರ ಆಗ್ಬಿಡ್ತಾರ ಅಂತ.

0: ಹೌದು.
1: ಓಕೆ, ಇಸ್ಮೇಲ್ ಅವರೇ ಒಂದು ಪ್ರಶ್ನೆ ಕೇಳಿದ್ದಾಗಲೇ ಅವ್ರಿಗೆ ಅವ್ರು
0: ಅದು
1: ಹೇಳಿಲ್ಲ.
0: ಕಾವೇರಿ ನದಿಯ ಸರ್,
1: ಹಾಂ,
0: ಕನ್ನಡ ನಾಡಿನ ಜೀವನದಿ ಕಾವೇರಿಯ.
1: ಕಾವೇರಿ, ದಕ್ಷಿಣದ ಗಂಗೆ ಅಂತ ಕರೆಯಲ್ಪಡುವ ನದಿ ಕಾವೇರಿ. ಸರಿಯಾದ ಉತ್ತರ
0: ಹೌದು
1: ಅದು.
0: ಸರ್.
1: ಯಾವ ಗೀತೆ ಬೇಕು ಇಸ್ಮೇಲ್ ಅವರಿಗೆ?
0: ಅದು ಮೂರು ಜನ್ಮದ್ದು ಸರ್, ನಿನಗಾಗಿ ಹಾಡುತ್ತೀಗ ಅಂತ ಎಷ್ಟು ಜನ ಕೇಳಿದ್ವಿ.
1: ಅದು ತುಂಬ,
0: ಪ್ರಸಾರಗದ ಹಾಡು ನಾನು ಹುಡುಕಿ ಹುಡುಕಿ ಕೇಳುದು ಸರ್ ಅಷ್ಟೇ.
1: ಅದೇ ಅದೇ, ಮೂರು ಜನ್ಮ ತುಂಬ ಹಳೆಯ ಗೀತೆ ಅದು.
0: ಹೌದು ಸರ್, ಹಾಡು ಚೆನ್ನಾಗಿ ಉಂಟು ಅದು.
1: ಹಾಂ ಹಾಂ, ನಿಮಗೆ ಹಳೆಯ ಗೀತೆಗಳನ್ನು ನೆನಪಿಟ್ಕೊಂಡಿದ್ದೀರಿ.
0: ನನಗೆ ಎಲ್ಲ ಗೊತ್ತು ಸರ್, ನಾನು ರೇಡಿಯೋದಲ್ಲಿ ಉಂಟಲ್ವ ಒಂದು ಚಿತ್ರದ ನೀವು ಈಗ ಹಾಡು ಹೇಳಿದ್ರೆ,
1: ಹಾಂ
0: ನಾನು ಇದೇ ಗಾಯಕರ ಹೆಸರು ಹೇಳಿದ್ರೆ ನಾನು ಇದೇ ಹಾಡು ಬರ್ತದೆ ಅಂತ ಹೇಳ್ತೀನಿ, ಅದೇ ಬರ್ತದೆ.
1: ಹಾಂ ಹಾಂ ಹಾಂ ಹಾಂ ಹಾಂ ಹಾಗೆ
0: ಅದೆಲ್ಲ ಚೆನ್ನಾಗಿ ಗೊತ್ತು ಅಂತ ನನಗೆ ಸ್ವಲ್ಪ, ಅದೇ
1: ಹಳೆಯ
0: ನಾವೆಲ್ಲ
1: ಹಾಡುಗಳ ಬಗ್ಗೆ
0: ಮಾತಾಡಿಕೊಳ್ಳೋದಲ್ಲ.
1: ಅದೇ ಆಸಕ್ತಿ ನಿಮಗೆ ಇರೋದ್ರಿಂದ
0: ಹೌದು ಸರ್,
1: ಅವುಗಳೆಲ್ಲ.
0: ಕ್ರಿಕೆಟ್ ಬಗ್ಗೆ ಎಲ್ಲ ಇಲ್ಲ, ಸಿನಿಮಾದ ಬಗ್ಗೆ ಎಲ್ಲ
1: ಓಕೆ
0: ಕಲ್ತ್ಕೊಂಡಿದ್ದೀನಿ.
1: ಓಕೆ, ಈಗ ನಿಮ್ಮ ಮೆಚ್ಚಿನ ಗೀತೆ, ಮೂರು ಜನ್ಮ ಚಿತ್ರದ ಮೆಚ್ಚಿನ ಗೀತೆ ಕೇಳೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಆಯ್ತು
1: ನಮಸ್ಕಾರ.
0: ಸರ್, ನಿಮಗೂ ಧನ್ಯವಾದ.

ಆಕಾಶವಾಣಿ ಮಡಿಕೇರಿ ಕೇಳುಗರು, ಈಗ ನಿಲಯ ಪ್ರಸಾರ ಮಾಡಲಿರುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗ, ಬೇಸಿಗೆಯಲ್ಲಿ ರೇಷ್ಮೆ ಕೃಷಿ ಕುರಿತು ಎಂಎನ್ ಸಂಧ್ಯಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಿಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಜನಪದದಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ, ಪ್ರಸಾರ ಬೆಂಗಳೂರು ಕೇಂದ್ರದಿಂದ. 8:00 ಬೆಂಗಳೂರು ಕೇಂದ್ರದಿಂದ ಮಾನ್ಯ ಪ್ರಧಾನಮಂತ್ರಿಗಳು ಬೆಂಗಳೂರು ಭೇಟಿಯ ಸಂದರ್ಭದ ವಿಶೇಷ ಬಾನುಲಿ ವರದಿ ಬೆಂಗಳೂರು ಕೇಂದ್ರದಿಂದ. 10:00 ರವಿ ವಾಸರಿ, ಅಖಿಲ ಭಾರತೀಯ ಸಂಗೀತ ಸಭಾ, ವಿದ್ವಾನ್ ಶ್ರೀ ಡಿ ಶ್ರೀನಿವಾಸ್ ಅವರಿಂದ ವೀಣಾವಾದನ. ಇದು ಈ ಸಂಜೆಯ ಕಾರ್ಯಕ್ರಮಗಳು. ಇನ್ನು ನಾಳಿನ ಪ್ರಸಾರದಲ್ಲಿ

ಇನ್ನು ನಾಳೆ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:10 ಉದಯರಾಗ ಭಕ್ತಿ ಸಂಗೀತ ಕಾರ್ಯಕ್ರಮ, 6:30 ಚಿಂತನ, ಪ್ರಸ್ತುತಿ HM ಸುರೇಶ್, 6:35 ರೈತರಿಗೆ ಸಲಹೆ, 6:40 ಸ್ವರಮಾಧುರ್ಯ, 6:45 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 7:15 ವಾಣಿಜ್ಯ ಪ್ರಕಟಣೆಗಳು, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯಿ, 7:08:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿ ಅಂತರಾಳ, ಕೃತಿ ಮತ್ತು ಓದು ನೂತನ್ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, 8:35 ಆಕಾಶ ಬುಟ್ಟಿ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಆಕಾಶವಾಣಿ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಶೇಷ ಚೇತನ ಮಹಾಂತೇಶ ಕಿವಡ ಸಣ್ಣವರ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶೇಹಾಳ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:30 ಚಿತ್ರಚಿತಾರ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ.

ಕೇಳಿದ್ರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಶೋಕ್ ಕುಮಾರ್ ಬ್ಯಾನರ್ಜಿ ಅವರಿಂದ ಸಿತಾರ್ ವಾದನ, 10:30 ಗಾನಾ ಭಜನ, 11:10 ಗುಜರಾತ್ನ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣವಾದ 75 ವರ್ಷಗಳ ಆಚರಣೆ, ಸೋಮನಾಥ ಅಮೃತ ಪರ್ವದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಮಾಡುವ ಭಾಷಣದ ನೇರ ಪ್ರಸಾರ, 12:05 ವನಿತಾ ವಿಹಾರ, ವಿಶ್ವ ಮಾತೆಯರ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಅಮ್ಮನೆಂದರೆ. ಬರೆದು ಪ್ರಸ್ತುತಪಡಿಸಿದವರು ಉಷಾ ಕುಲಕರ್ಣಿ, ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್.

12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಥಲಸೇಮಿಯಾ ದಿನದ ಸಂದರ್ಭದಲ್ಲಿ ಥಲಸೇಮಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ಹೆಮಾಟೋ ಅನ್ಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಖಜಾಂಚಿಗಳು ಮತ್ತು ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಇವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ನಾಳೆ 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಪ್ರಗತಿ ಪಥ, ಪಿಎಂ ಜೀವನ್ ಜ್ಯೋತಿ ಭೀಮಾ ಯೋಜನೆ. 1:20 ದೇಶಭಕ್ತಿ ಗೀತೆಗಳು, 1:30 ಪ್ರಚಲಿತ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಹಿಂದಿ ಪಾಠ, 3 ಗಂಟೆಗೆ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ವಿವಿಧ ಭಾರತಿ, 4 ಗಂಟೆಗೆ ಕನ್ನಡ ಭಕ್ತಿಗೀತೆಗಳ ಕಾರ್ಯಕ್ರಮ, 4:30 ನೆನಪು ನಿಧಾಂತ ಹಳೆಯ ಕನ್ನಡ ಚಿತ್ರಗೀತೆಗಳು.

ಕೇಳುಗರೆ, ನಾಳೆ ಸಂಜೆ 5 ಗಂಟೆಗೆ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಮಡಿಕೇರಿ ಚೆಂಬುವಿನ ಸ್ಮಿತಾ ಅಮೃತರಾಜ್ ಅವರಿಂದ ಲಲಿತ ಪ್ರಬಂಧ ಎನ್ನ ಮೂಗನ ಮಾಡಯ್ಯ ತಂದೆ. ಬಳಿಕ ಮಡಿಕೇರಿ ದೇಚೂರಿನ ಶಿಲ್ಪಾ ಷಣ್ಮುಖ ಎಜೆ ಅವರಿಂದ ಸ್ವರಚಿತ ಕವನಗಳ ವಾಚನ. ನಿರ್ವಹಣೆ ಪಿಎಂ ಜಗದೀಶ್. 5 ಗಂಟೆ 30 ನಿಮಿಷಕ್ಕೆ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತ್ ಕಾವೇರಿ. 6 ಗಂಟೆ 30 ನಿಮಿಷಕ್ಕೆ ಜಿಲ್ಲಾ ವಾರ್ತಾಪತ್ರ. 6 ಗಂಟೆ 51 ನಿಮಿಷಕ್ಕೆ ಕೃಷಿರಂಗ. ತೆಂಗಿನ ಬೆಳೆಯ ಕೀಟಪೀಡೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಬಿ ಎಸ್ ರಾಜೇಂದ್ರ ಪ್ರಸಾದ್ ಅವರೊಂದಿಗೆ ಸಂದರ್ಶನ. 7 ಗಂಟೆ 20 ನಿಮಿಷಕ್ಕೆ ಸುದ್ದಿ ಜಂಪೆ. ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐಎನ್ಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. 7 ಗಂಟೆ 29 ನಿಮಿಷಕ್ಕೆ ಸುದ್ದಿ ಜಂಪೆ. ಸುದ್ದಿ ಸಮಾಚಾರದಲ್ಲಿ ಪ್ರಾಯೋಜಕರು ಸನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ನಾಳೆ ರಾತ್ರಿ 8 ಗಂಟೆಗೆ ಸಿರಿಗಂಧ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 9 ಗಂಟೆ 30 ನಿಮಿಷಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಮನೋಹರ್ ಪಟ್ವರ್ಧನ್ ಅವರ ಹಾಡುಗಾರಿಕೆ. 10 ಗಂಟೆಗೆ ಗೀತ ಚಂದ್ರಿಕೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇದು ನಿಲಯ ಪ್ರಸಾರ ಮಾಡಲಿರುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರ.

ಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲು ಐಡೆಂಟಿಫೈ ಮಾಡಕ್ಕಾಗತ್ತಾ?
2: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯ್ತು, ಕಾಣ್ಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕದ್ದು ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಲ್ಲ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರಲ್ಲಿ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಸ್ಪೀಚ್, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: कड़ी में बड्डी ಎಲ್ಲಿ ಲೋನ್ ಬೇಕಾ
2: ಅದು ಕೂಡ ಆಪ್ ನಿಂದ ವಾಹ್ ಸಿಕ್ ಬಿದ್ರು
3: ಅಪರಿಚಿತ ಆಪ್ ನಿಂದ ಬಚಾವಾಗಿ
4: ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು ಎಲ್ಲಿಂದ ಪರ್ಚೇಸ್ ಮಾಡೋಣ
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ ಅದಲ್ಲದೆ ಮಾರ್ಬಲ್ಸ್ ಗ್ರಾನೈಟ್ಸ್ ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ
5: ರೀನಾ ಟೈಲ್ ಗ್ಯಾಲರಿ ಉಳಿಕಲ್ ರೋಡ್ ಇರಿಟಿ
7: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್ ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ
10: ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್ ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್ ಇರಿಟಿ
11: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್ ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್ ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು
12: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟಿ ತಲಶಿರಿ ಕಣ್ಣೂರ್ ಪಯ್ಯನೂರ್ ಶ್ರೀಕಂಠಪುರಂ ಸುಲ್ತಾನ್ ಬತ್ತೇರಿ ಮಾನಂದವಾಡಿ ತಳಿಪರಂಬ
13: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ
6: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ
13: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ ಅದ್ವೈತ್ ಹ್ಯುಂಡೈ ಮಡಿಕೇರಿ ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ
14: ವಾವ್ ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ

0: ಇಲ್ಲಿ ಇದೆ.
1: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
2: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0826298777, ಮೊಬೈಲ್ 9364881641.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
3: ಭೀಮಾ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ, ಟೀಪಾಯ್, ಗ್ಲಾಸ್ ಟೇಬಲ್, ವುಡನ್ ಚೇರ್, 3-ಡೋರ್ ಶೆಲ್ಫ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಸೈಡ್ ಬಾಕ್ಸ್, ಬೆಡ್, ಪಿಲ್ಲೋ, ದಿವಾನ್ ಸೆಟ್, ಇವೆಲ್ಲ ಹೋಮ್ ಸೆಟ್ ಫರ್ನಿಚರ್ಸ್ ಸ್ಪೆಷಲ್ ಡಿಸ್ಕೌಂಟ್ ನಲ್ಲಿ, ಅದು ಕೇವಲ 59,990 ರೂಪಾಯಿಗೆ.
5: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟಂಗಾಲ.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
6: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ, 9591803656, ಕಾಳಿಮಾಡ ಶರತ್, 8762050292.
7: ಹೊದವಾಡ ಚೌರೀರ ಒಕ್ಕಡ ಕಾರಣ ತೆರೆನ 11 ನಾಳೆ ತಿಂಗಳಾಚೆ ಬೈಟ್ 8 ಗಂಟೆಗಿಂಜಿ 12 ತಾರೀಕು ಚೌವಾಚೆ ಬೈಟಾಕಣೆ ಹೊದವಾಡ ಗ್ರಾಮತ್ತುಳ್ಳ ಒಕ್ಕ ಐನು ಮನೆಯಲ್ಲಿ ನಡೆತುವ ಒಕ್ಕಕಾರ ಊರುಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದಿಯ ಸಂಸಾರಡೆ ಬಂತು ಗುರುಕಾರನಂಡ ಆಶ್ವಾದ ಪಡೆದು ಕಟ್ಟಣಿತ್ ಒಕ್ಕ ಪಟ್ಟೆದಾರ ಪಿಂಜ ಚೌರೀರ ಒಕ್ಕಕಾರ ಹೊದವಾಡ ಗ್ರಾಮ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್ ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ. ನಾಸ್ ಫರ್ನಿಚರ್ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮಿರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್ ಮಡಿಕೇರಿ. ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ಮೌಲ್ಯ. ನಿಮ್ಮ ಖರೀದಿಗಾಗಿ ಬನ್ನಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರಸ್ತೆಯಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೊಡು.
4: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900901282
2: ಆರ್ 9606084066.
5: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್.

0: ಮಡಿಕೇರಿ ಮತ್ತು ವಿರಾಜಪೇಟೆ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ. ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡೌನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
5: ಎಆರ್ಎಂ ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ ಜಿಎಸ್ಟಿ ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು ಬಿಎಚ್ ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
6: ಇದೀಗ ನಾರಾಯಣ ಆಸ್ಪತ್ರೆ ಮೈಸೂರಿನ ಮಕ್ಕಳ ಮತ್ತು ವಯಸ್ಕರ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್ ಅವರು ಈ ತಿಂಗಳ 11ರಂದು ಸೋಮವಾರ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ರಸ್ತೆಯಲ್ಲಿ ಇರುವ ಡಿಕೆ ಸಿಗ್ಮಾ ಹಾಸ್ಪಿಟಲ್ನಲ್ಲೂ, ಅಪರಾಹ್ನ 2ರಿಂದ 4 ಗಂಟೆವರೆಗೆ ಕುಶಾಲ್ ನಗರದ ಬಾಲಾಜಿ ಆಸ್ಪತ್ರೆಯಲ್ಲೂ ಸೇವೆಗೆ ಲಭ್ಯರಿರುತ್ತಾರೆ. ಎಕೋ ಪರೀಕ್ಷೆ ಕೂಡ ಮಾಡಲಾಗುವುದು. ಎದೆನೋವು, ಉಸಿರಾಟದ ತೊಂದರೆ, ಬಿಪಿ, ಶುಗರ್ ಮುಂತಾದ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 8902 5878788.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
9: ಏನ್ ರವಿ, ವಿರಾಜಪೇಟೆಯ ಪೂತಾಸ್ ಅಂಡ್ ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ, ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ. ಪೂತಾಸ್ ಅಂಡ್ ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜಪೇಟೆ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
6: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ, ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.

0: ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
1: ಹೊದವಾಡ ಚೌರೀರ ಒಕ್ಕಡ ಕಾರಣ ತೆರನ ಪನ್ನೊಂದಾಂಗ್ ನಾಳೆ ತಿಂಗಳಾಚೆ ಬೈಟ್ ಎಟ್ಟು ಗಂಟೆ ಗಂಜಿ ಪನ್ನೆಂಡನೇ ತಾರೀಕು ಚೌವಾಚೆ ಬೈಟಾಕಣೆ ಹೊದವಾಡ ಗ್ರಾಮತ್ತುಳ್ಳ ಒಕ್ಕ ಐನು ಮನೆಯಲ್ಲಿ ನಡೆದುವ ಒಕ್ಕಾರ ಊರುಕಾರ ತಾಮನ ಪೊಮ್ಮಕ್ಕ ಬಿಂದು ಚಂಗಾದ್ಯ ಸಂಸಾರಡೆ ಬಂತು ಗುರುಕಾರನಂಡ ಆಶ್ವಾದ ಪಡೆದೋನೊಂದು ಕಟ್ಟಣಿತ್ ಒಕ್ಕ ಪಟ್ಟೆದಾರ ಪಿಂಜ ಚೌರೀರ ಒಕ್ಕಾರ ಹೊದವಾಡ ಗ್ರಾಮ.
0: ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ ಅಂಡ್ ಎಂಎಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 08257231141 ಅಥವಾ 9845866528.
2: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾರ್ಥ್ ಈಸ್ಟ್ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
3: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
2: ಎಲ್ಲೇ ಅದು?
3: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
2: ಭೀಮಾ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ, ಟೀಪಾಯ್, ಗ್ಲಾಸ್ ಟೇಬಲ್, ವುಡನ್ ಚೇರ್, 3-door ಶೆಲ್ಫ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಸೈಡ್ ಬಾಕ್ಸ್, ಬೆಡ್, ಪಿಲ್ಲೋ, ದಿವಾನ್ ಸೆಟ್, ಇವೆಲ್ಲಾ ಹೋಮ್ ಸೆಟ್ ಫರ್ನಿಚರ್ಸ್ ಸ್ಪೆಷಲ್ ಡಿಸ್ಕೌಂಟ್ ನಲ್ಲಿ, ಅದು ಕೇವಲ 59,990 ರೂಪಾಯಿಗೆ.
4: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟಂಗಾಲ.
5: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ, ಇನ್ವೆಸ್ಟ್ಮೆಂಟ್ಗೆ ಅಂತ.
6: ಬಿಂದು ಪ್ರೀಮಿಯಂ ನೋಡಿದ್ಯಾ?
5: ಇಲ್ಲ, ಯಾಕೆ?
6: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
7: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್, ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
6: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
7: ಕಾಲ್ 9164753608 ಒಂದ್ ಸಾರಿ ನೋಡಿ, ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
8: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
9: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹಿಂಗಾಗತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20,00,000 ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರು ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
10: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.

0: ಆಕಾಶವಾಣಿ ವಿಜ್ಞಾನದ ಮುನ್ನಡೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಪೆರೌಸ್ಕೈಟ್ ಎಂಬ ವಿಸ್ಮಯಕಾರಿ ವಸ್ತು. ಪದಾರ್ಥ ವಿಜ್ಞಾನದ ಕೊಡುಗೆಗಳಲ್ಲಿ ಪೆರೌಸ್ಕೈಟ್ ಎಂಬ ವಸ್ತುವು ಒಂದು. ಕ್ಯಾಲ್ಸಿಯಂ ಟೈಟಾನಿಯಂ ಆಕ್ಸೈಡ್ ಎಂಬುದು ಅದರ ರಾಸಾಯನಿಕ ಹೆಸರು. 1839 ಜರ್ಮನಿಯ ವಿಜ್ಞಾನಿ ಗುಸ್ಟಾಫ್ ರೋಸ್ ರಷ್ಯಾ

ರಷ್ಯಾದ ಯೂರಲ್ ಪರ್ವತ ಶ್ರೇಣಿಗಳಲ್ಲಿ ಒಂದು ಹೊಸ ಖನಿಜವನ್ನು ಕಂಡುಹಿಡಿದು ಖ್ಯಾತ ಖನಿಜ ವಿಜ್ಞಾನಿ ಲೆವ್ ಪೆರೌಸ್ಕಿಯ ಗೌರವಾರ್ಥ ಅದಕ್ಕೆ ಪೆರೌಸ್ಕೈಟ್ ಎಂದೇ ಕರೆದನು. ನಂತರ ಅನೇಕ ವರ್ಷಗಳೇ ಕಳೆದರೂ ಅದರ ಎಲ್ಲ ಗುಣಗಳು ಬೆಳಕಿಗೆ ಬಂದಿರಲಿಲ್ಲ. ತಂತ್ರಜ್ಞಾನ ಮುಂದುವರೆದಂತೆ ವೈಜ್ಞಾನಿಕ ಸಂಶೋಧನೆಗೆ ಸಹಾಯ ಮಾಡುವ ಅನೇಕ ಉಪಕರಣಗಳ ಆವಿಷ್ಕಾರವಾಯಿತು. ಅವುಗಳನ್ನು ಉಪಯೋಗಿಸುವುದರ ಮೂಲಕ ವಸ್ತುಗಳ ಹೊಸ ಹೊಸ ಗುಣವಿಶೇಷಗಳು ಬೆಳಕಿಗೆ ಬರತೊಡಗಿದವು. ಹಾಗಾಗಿ ಅವುಗಳನ್ನು ಹೊಸ ಉಪಯೋಗಗಳಿಗೆ ಹಚ್ಚುವುದು ಸಾಧ್ಯವಾಯಿತು. ಪೆರೋವ್ಸ್ಕೈಟ್ನ ಸ್ಫಟಿಕ ರಚನೆಯನ್ನೇ ಹೋಲುವ, ಆದರೆ ಕ್ಯಾಲ್ಸಿಯಂ, ಟೈಟಾನಿಯಂ ಮತ್ತು ಆಕ್ಸಿಜನ್ಗಳ ಬದಲು ಸಂಪೂರ್ಣವಾಗಿ ಇತರ ಧಾತುಗಳಿಂದ

0: ಅದೇ ಸ್ಫಟಿಕ ರಚನೆಯನ್ನು ಹೊಂದಿರುವ ಆ ಎಲ್ಲ ವಸ್ತುಗಳನ್ನು ಪೆರೋಸ್ಕೈಟ್ಗಳು ಎಂದೇ ಕರೆದರು. ಜರ್ಮನಿಯ ಸ್ಟಟ್ಗಾರ್ಟ್ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಡಿ ವೆಬರ್ 1978 ಸಾವಯವ ನಿರವಯವ ಹ್ಯಾಲೈಡ್ ಆಗಿದ್ದ ಒಂದು ಪೆರೋಸ್ಕೈಟ್ ಅನ್ನು ಕಂಡುಹಿಡಿದರು. ಅವನ್ನು OIHP ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಹ್ಯಾಲೈಡ್ ಪೆರೋಸ್ಕೈಟ್ಸ್ ಎಂದು ಕರೆಯುತ್ತಾರೆ. ಅನೇಕ ವರ್ಷಗಳ ನಂತರ ವಿಜ್ಞಾನಿಗಳು ಕಂಡುಹಿಡಿದ ಅವುಗಳ ಗುಣವಿಶೇಷಗಳು ಎಲ್ಲರ ನಿರೀಕ್ಷೆಗಳನ್ನು ಮೀರಿಸಿ ಅತ್ಯಂತ ಉಪಯುಕ್ತ ರಾಸಾಯನಿಕಗಳು ಎನಿಸಿಬಿಟ್ಟವು. ಉದಾಹರಣೆಗೆ ಮೀಥೈಲ್ ಅಲ್ಯೂಮಿನಿಯಂ ಲೆಡ್ ಅಯೋಡೈಡ್ ಎಂಬ ರಾಸಾಯನಿಕ ಕೂಡ ಒಂದು ಪೆರೋಸ್ಕೈಟ್ ಸ್ಫಟಿಕ ರಚನೆಯನ್ನು ಹೊಂದಿದೆ. ಇದರ ಮತ್ತು ಇಂತಹ ಇತರ ರಾಸಾಯನಿಕಗಳಲ್ಲಿ ಬೇಕಾದ ಬಣ್ಣದ ಎಂದರೆ ಬೇಕಾದ ಆವರ್ತಾಂಕದ ಬೆಳಕನ್ನು ಹೀರಿಕೊಂಡು ಅದನ್ನು ವಿದ್ಯುತ್ತನ್ನಾಗಿ ಪರಿವರ್ತಿಸುವ ಗುಣ ಮತ್ತು ವಿದ್ಯುತ್ತನ್ನು ಬೆಳಕಿಗೆ ಪರಿವರ್ತಿಸುವ ಗುಣ ತುಂಬಾ ಹೆಚ್ಚಾಗಿರುವುದು ಕಂಡುಬಂದಿದೆ. ನಂತರದ ಸಂಶೋಧನೆಗಳಲ್ಲಿ ಆವಿಷ್ಕಾರಗೊಂಡ ಫಾರ್ಮವೈಡಿನಿಯಂ ಲೆಡ್ ಬ್ರೋಮೈಡ್ ಎಂಬುದು ಮತ್ತೊಂದು ವಸ್ತು. ಇದು ಸಹ ಹಲವು ಅದ್ಭುತ ಗುಣಗಳಿರುವ ಅನೇಕ ಆಧುನಿಕ ಉಪಕರಣಗಳಲ್ಲಿ ಅವುಗಳ ದಕ್ಷತೆಯನ್ನು ಅನೇಕ ಪಟ್ಟು ಹೆಚ್ಚಿಸಲು ಬಳಕೆಯಾಗುತ್ತಿರುವ ಒಂದು ಪೆರೋಸ್ಕೈಟ್. ಹಾಗಾಗಿ ಪೆರೋಸ್ಕೈಟ್ಗಳನ್ನು LEDಗಳಲ್ಲಿ, ಸಂವೇದಕ ಅಥವಾ ಬೆಳಕನ್ನು ಪತ್ತೆ ಹಚ್ಚುವ ಸೆನ್ಸರ್ಗಳಲ್ಲಿ, ಲೇಸರ್ಗಳಲ್ಲಿ, ಎಕ್ಸ್ರೇ ಡಿಟೆಕ್ಟರ್ಗಳಲ್ಲಿ ಮತ್ತು ಕಂಪ್ಯೂಟರ್ಗಳ ಸ್ಮರಣೋಪಕರಣಗಳಲ್ಲಿ ಉಪಯೋಗಿಸಲಾಗುತ್ತಿದೆ. ಸೌರ ಕೋಶಗಳಲ್ಲಿ ಸಿಲಿಕಾನ್ ಮತ್ತು ಜರ್ಮೇನಿಯಂಗಳ ಬದಲು ಪೆರೋಸ್ಕೈಟ್ಗಳನ್ನು ಉಪಯೋಗಿಸಿದಾಗ ಅವುಗಳ ದ್ಯುತಿ ಪರಿವರ್ತನ ದಕ್ಷತೆ 2009 3%, ಸುಮಾರು 30-35% ತಲುಪಿದೆ. ಸೂರ್ಯಕಿರಣಗಳಿಂದ ಸಿಲಿಕಾನ್ ಹೀರಿಕೊಳ್ಳಲು ಸಾಧ್ಯವಿಲ್ಲದ ಬೆಳಕಿನ ತರಂಗಾಂತರಗಳನ್ನು ಇವು ಸುಲಭವಾಗಿ ಹೀರಿಕೊಳ್ಳುತ್ತಿತ್ತು. ಹಾಗಾಗಿ ಹೆಚ್ಚಾಗಿ ಬಿಸಿಲಿಲ್ಲದಿದ್ದರೂ ಮೋಡ ಕವಿದ ವಾತಾವರಣದಲ್ಲೂ ವಿದ್ಯುತ್ತನ್ನು ತಯಾರಿಸಲು ಸಾಧ್ಯವಿತ್ತು. ದಕ್ಷತೆ 10 ಹೆಚ್ಚುವುದು ಸಾಮಾನ್ಯದ ಮಾತಲ್ಲ. ಮತ್ತೊಂದು ಪ್ರಮುಖ ವಿಷಯವೆಂದರೆ ಸಿಲಿಕಾನ್ ಮತ್ತು ಜರ್ಮೇನಿಯಂಗಳಿಗೆ ಹೋಲಿಸಿದಾಗ ಇವುಗಳನ್ನು ತಯಾರಿಸಲು ತಗಲುವ ವೆಚ್ಚವೂ ಅತ್ಯಂತ ಕಡಿಮೆಯಾಗಿತ್ತು. ಪೆರೋಸ್ಕೈಟ್ನಿಂದ ತಯಾರಿಸಿದ ಸೌರಕೋಶಗಳು ಎಷ್ಟೊಂದು ಅರೆ ಪಾರದರ್ಶಕ, ಹಗುರ, ತೆಳು ಮತ್ತು ಬಾಗಬಲ್ಲ ಹಾಳೆಗಳಾಗಿತ್ತೆಂದರೆ ಇವನ್ನು ಈಗಾಗಲೇ ಉಪಯೋಗಿಸುತ್ತಿರುವ ಸಿಲಿಕಾನ್ ಸೌರಕೋಶ ಫಲಕಗಳ ಮೇಲೆ ಅಂಟಿಸಿಬಿಡಬಹುದು ಅಥವಾ ದ್ರವ್ಯ ರೂಪದಲ್ಲಿ ತೆಗೆದುಕೊಂಡು ಸ್ಪ್ರೇ ಮಾಡಿಬಿಡಬಹುದು. ಹಲವಾರು ವಿವಿಧ ಪೆರೋಸ್ಕೈಟ್ ಹಾಳೆಗಳ ದಪ್ಪ ಕೇವಲ ಕೆಲವು ಮೈಕ್ರಾನ್ಗಳಷ್ಟು ಮಾತ್ರ ಇರುತ್ತವೆ. ಹಾಗಾಗಿ ಹಳೆ ಫಲಕಗಳನ್ನು ಸಂಪೂರ್ಣವಾಗಿ ಬದಲಿಸದೆ ಅವುಗಳ ದಕ್ಷತೆಯನ್ನು ಅನೇಕ ಪಟ್ಟು ಹೆಚ್ಚಿಸಬಹುದು. ಸರಳವಾಗಿ ಹೇಳಬೇಕೆಂದರೆ ಪೆರೋಸ್ಕೈಟ್ಗಳೆಂಬ ಈ ನವೀನ ವಸ್ತುಗಳು LED, ಲೇಸರ್, ಟ್ರಾನ್ಸಿಸ್ಟರ್, ಸೆನ್ಸಾರ್, ಸೌರ ಫಲಕಗಳು ಮತ್ತು ಔಷಧ ಕ್ಷೇತ್ರದಲ್ಲಿ ಉಪಯೋಗಿಸುವ ಅಸಂಖ್ಯಾತ ಉಪಕರಣಗಳು, ಅಷ್ಟೇಕೆ ಇಡೀ ದ್ಯುತಿ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲೇ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುವುದರಲ್ಲಿ ಯಾವ ಅನುಮಾನವೂ ಇಲ್ಲ.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
2: ಕೆಎಸ್ ನಟರಾಜ್ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ.

0: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನಾಟ್ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ. ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
1: ನಾಡಿನ ಸಮಸ್ತ ಭಕ್ತಾದಿಗಳೇ, ಕುಂಜಿಲ ಕಕ್ಕಬ್ಬೆ ಪಾಡಿ ಶ್ರೀ ಗುತ್ತಪ್ಪ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಈ ತಿಂಗಳ 13ನೇ ತಾರೀಕು ಬುಧವಾರದಿಂದ 18ನೇ ತಾರೀಕು ಸೋಮವಾರದವರೆಗೆ ಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ತನು ಮನದನ ಸಹಕಾರ ನೀಡಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಪಾಡಿ ಶ್ರೀ ಗುತ್ತಪ್ಪ ದೇವಸ್ಥಾನದ ಭಕ್ತ ಮಹಾಜನರು

0: ಅಷ್ಟಕ್ಕ ಮುಖ್ಯಸ್ಥರು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಹಾಗೂ ಭಕ್ತ ಜನ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಅಕ್ಕ ನೋಡು,
1: ಹ್ಯಾಪಿ ಬರ್ತ್ಡೇ ಬ್ರೋ.
0: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
1: ಯಾವಾಗ್ಲೂ ಶಾಪಿಂಗ್.
0: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
2: ಸೇವಿಂಗ್ ಮಾಡೋ ವಯಸ್ಸು ಕೂಡ.
3: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
0: ನನ್ಗೆ ಗೊತ್ತಲ್ವಾ?
3: ಆರ್ಬಿಐ ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಅಜ್ಜ, ಇದು ಯಾವ ಗಿಡ?
6: ಟ್ಯಾಂಜರೀನ್. ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
1: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
6: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
6: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
7: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.

0: ಯಾಕೆ
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ರಾಜ್ಯದ ಪ್ರತಿಯೊಂದು ಕುಟುಂಬದ ಕನಸು ನನಸಾಗಿಸಲು, ರಾಜ್ಯವನ್ನು ಅಭಿವೃದ್ಧಿಯ ಮುಂಚೂಣಿಗೆ ತರಲು ಕೇಂದ್ರ

0: ಸರ್ಕಾರ ನಿರಂತರವಾಗಿ ಕೆಲಸ ಮಾಡುತ್ತಿದೆ ಎಂದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್, ಕಾನೂನು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ನಿಧನದ ಹಿನ್ನೆಲೆಯಲ್ಲಿ ನಾಳೆ ಚಿತ್ರದುರ್ಗ ಜಿಲ್ಲೆಯ ಸರ್ಕಾರಿ ಕಚೇರಿಗಳು ಹಾಗೂ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಸಾರ್ವಜನಿಕ ರಜೆ ಘೋಷಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದಿಂದ ಅನುದಾನ ಪಡೆಯುವ ಎಲ್ಲಾ ವಿದ್ಯಾಸಂಸ್ಥೆಗಳು ಮತ್ತು ಸರ್ಕಾರಿ ಸ್ವಾಮ್ಯದ ಅಂಗಸಂಸ್ಥೆಗಳಿಗೂ ರಜೆ ಘೋಷಿಸಲಾಗಿದ್ದು ಇಂದಿನಿಂದ 3 ದಿನ ರಾಜ್ಯಾದ್ಯಂತ ಶೋಕಾಚರಣೆಗೆ ಆದೇಶಿಸಲಾಗಿದೆ. ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ಸರ್ಕಾರಿ ಕಟ್ಟಡಗಳ ಮೇಲೆ ರಾಷ್ಟಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲಾಗುವುದು. ಮೃತರ ಗೌರವಾರ್ಥ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲು ಸರ್ಕಾರ ಘೋಷಿಸಿದೆ. ಕಾಸರಗೋಡು ಕ್ಷೇತ್ರದಿಂದ ಮುಸ್ಲಿಂ ಲೀಗ್ ಪಕ್ಷದ ಅಭ್ಯರ್ಥಿಯಾಗಿ ಕೇರಳಂ ವಿಧಾನಸಭೆಗೆ ಆಯ್ಕೆಯಾಗಿರುವ ಮಾಹಿನ್ ಕಲ್ಲತ್ರ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ನಿವಾಸದಲ್ಲಿ ಭೇಟಿಯಾಗಿ ಅಭಿನಂದಿಸಿದರು. ಚುನಾವಣೆ ವೇಳೆ ಸಿದ್ದರಾಮಯ್ಯ ಅವರು ಮಾಹಿನ್ ಪರ ಪ್ರಚಾರ ನಡೆಸಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಧನ್ಯವಾದ ತಿಳಿಸಿದರು. ಈ ವೇಳೆ ಕೆಕೆಆರ್ಡಿಬಿ ಅಧ್ಯಕ್ಷ, ಶಾಸಕ ಅಜಯ್ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದ ಕನಕಪುರ ತಾಲೂಕಿನ ಸಾಸಲಾಪುರ ಗ್ರಾಮದ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಅನುಷಾ ಶ್ರೀನಿವಾಸ್ ಅವರ ಸಾಧನೆ ಹುಟ್ಟೂರಿಗೆ, ಪೋಷಕರಿಗೆ ಹಾಗೂ ನಮ್ಮ ತಾಲೂಕಿನವರಿಗೆ ಹೆಮ್ಮೆಯ ವಿಷಯವಾಗಿದೆ. ಅವರ ಪರಿಶ್ರಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತೀಯ ಅರಣ್ಯ ಸೇವೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿ ರಾಜ್ಯ ಹಾಗೂ ದೇಶಕ್ಕೆ ಕೀರ್ತಿ ತರುವಂತಾಗಲಿ ಎಂದು ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ನಡುವಿನ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ರೈಲ್ವೆ ಮಂಡಳಿ ಅನುಮೋದನೆ ನೀಡಿದೆ. ಬೆಂಗಳೂರು ಬೀದರ್ ನಡುವಿನ 1655 ರೈಲು ಮೇ 15 ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಸಾರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ರಾತ್ರಿ 9:15 ಹೊರಡಲಿದ್ದು ಮಾರನೇ ದಿನ ಮಧ್ಯಾಹ್ನ 12:15 ಬೀದರ್ ತಲುಪಲಿದೆ. ಬೆಂಗಳೂರು ಬೀದರ್ ನಡುವಿನ 1650 ಸಂಖ್ಯೆಯ ರೈಲು ಇದೇ 16 ಪ್ರತಿ ಶನಿವಾರ ಮತ್ತು ಸೋಮವಾರ ಸಾರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ನಿರ್ಗಮಿಸಲಿದೆ. ಬೆಂಗಳೂರು ಕಲಬುರಗಿ ನಡುವಿನ 16563 ಸಂಖ್ಯೆಯ ರೈಲು ಇದೇ 16 ಪ್ರತಿ ಶನಿವಾರ ಬೆಂಗಳೂರು ಕಂಟೋನ್ಮೆಂಟ್ನಿಂದ ಹೊರಡಲಿದೆ. 16564 ಸಂಖ್ಯೆಯ ರೈಲು ಇದೇ 17 ಕಲಬುರಗಿಯಿಂದ ಹೊರಡಲಿದೆ. ಈ ವಿಶೇಷ ರೈಲುಗಳು ಯಲಹಂಕ, ಹಿಂದೂಪುರ, ಧರ್ಮಾವರಂ, ಅನಂತಪುರ, ಗುಂಟಕಲ್ಲು, ರಾಯಚೂರು ಮತ್ತಿತರ ನಿಲ್ದಾಣಗಳಲ್ಲಿ ನಿಲುಗಡೆಯಾಗಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಯಿತು.

0: ಶಿವಮೊಗ್ಗ ಜಿಲ್ಲಾಡಳಿತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಎಸ್ಎನ್ ಚನ್ನಬಸಪ್ಪ, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಭಕ್ತಿ ಮತ್ತು ತಾಳ್ಮೆಯ ಪ್ರತೀಕವಾಗಿದ್ದು ಅವರ ಪರಹಿತ ಚಿಂತನೆ ನಮ್ಮೆಲ್ಲರಿಗೆ ಮಾದರಿಯಾಗಿದೆ ಎಂದರು. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸಮೀಪದ ಯರ್ತಿಗಾನಹಳ್ಳಿ ಗ್ರಾಮದಲ್ಲಿ ಹಲವು ದಿನಗಳಿಂದ ಸೂರಿಲ್ಲದೆ ಸರ್ಕಾರಿ ಶಾಲೆ ಹಾಗೂ ತಂಗುದಾಣಗಳಲ್ಲಿ ವಾಸಿಸುತ್ತಿದ್ದ ನಿರಾಶ್ರಿತ ಮಹಿಳೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ಅಕ್ಕಪಡೆ ತಂಡ ಮಾನವೀಯ ನೆರವು ನೀಡಿದ್ದು ಶಾಶ್ವತ ಆಶ್ರಯ ಒದಗಿಸಿದೆ. ಈ ಕುರಿತು ಸಾರ್ವಜನಿಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ತಕ್ಷಣವೇ ಅಕ್ಕಪಡೆ ವಿಶೇಷ ತಂಡ ರಚಿಸಿ ಗ್ರಾಮಕ್ಕೆ ಭೇಟಿ ನೀಡಿ ಮಹಿಳೆಯನ್ನು ರಕ್ಷಿಸಿ ಪವಿತ್ರ ಟ್ರಸ್ಟ್ನಲ್ಲಿ ಸುರಕ್ಷಿತ ಆಶ್ರಯ ಹಾಗೂ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಜಗದೀಶ ಎನ್ಎಂ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವನ್ನಪ್ಪಿರುವುದಾಗಿ ವರದಿಯಾಗಿದೆ. ಮೃತ ಬಾಲಕನನ್ನು ಬೆಂಗಳೂರು ಮೂಲದ ಲಗ್ಗೆರೆ ನಿವಾಸಿ ಎಂದು ಗುರುತಿಸಲಾಗಿದೆ. ಇಂದು ಬೆಳಗ್ಗೆ 10ಕ್ಕೂ ಹೆಚ್ಚು ಮಂದಿ ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳುತ್ತಿದ್ದ ವೇಳೆ ಇಂಡಿಗನತ್ತ ಗ್ರಾಮದ ಸಮೀಪ ಬಾಲಕನ ಮೇಲೆ ಚಿರತೆ ದಾಳಿ ನಡೆಸಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ಪಡೆದು ಶವವನ್ನು ಪತ್ತೆ ಹಚ್ಚಿ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಬೀದಿಬದಿ ವ್ಯಾಪಾರಿಗಳಿಗಾಗಿ ಕೇಂದ್ರ ಸರ್ಕಾರದ ಆತ್ಮನಿರ್ಭರ್ ಯೋಜನೆಯಡಿ 4,973 ಅರ್ಜಿಗಳಿಗೆ ಮಂಜೂರಾತಿ ನೀಡಿದ್ದು, ಈ ಪೈಕಿ 4,762 ಅರ್ಜಿಗಳ ಫಲಾನುಭವಿಗಳಿಗೆ ಬ್ಯಾಂಕುಗಳಿಂದ ಹಣ ಬಿಡುಗಡೆಯಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾ ಎನ್ ಭಾಸ್ಕರ್ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ, ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಕೊಣನೂರಿನಲ್ಲಿ 3, ಸುಳ್ಯ, ಎಚ್ಡಿ ಕೋಟೆ, ಸೋಮವಾರಪೇಟೆ, ಕೆಆರ್ಎಸ್ನಲ್ಲಿ ತಲಾ 2 ಸೆಂಟಿಮೀಟರ್, ಮಾಣಿ, ಮುಲ್ಕಿ, ಪುತ್ತೂರು, ಗುಂಡ್ಲುಪೇಟೆ, ಹೊನ್ನಕೆರೆ, ಚಿಂತಾಮಣಿ, ಸರಗೂರು, ನಾಗಮಂಗಲ, ಕಳಸ, ಚಾಮರಾಜನಗರದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ 39.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಮುಂದಿನ 5 ದಿನ ರಾಜ್ಯದಲ್ಲಿ ಗರಿಷ್ಠ ಉಷ್ಣಾಂಶದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣದ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ದಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಹೊಸ ಕಾರ್ ಗೆಲ್ಲುವ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ ಇಷ್ಟೇ. ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
2: ನಿಂತ್ಕೋಬೇಕು.
1: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
2: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
1: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕೃಷಿರಂಗ.

ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ರೇಷ್ಮೆ ಕೃಷಿ ಕುರಿತು ಎಂಎನ್ ಸಂಧ್ಯಾ ಅವರೊಂದಿಗೆ ಸಂದರ್ಶನ ಹಾಗೂ ಕೃಷಿ ಮಾಹಿತಿ ಕೇಳುವಿರಿ.

0: ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಬೇಸಿಗೆಯಲ್ಲಿ ರೇಷ್ಮೆ ಕೃಷಿ. ಈ ಕುರಿತು ಸಂಧ್ಯಾ ಎಂಎನ್ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಸಂಧ್ಯಾ ಅವರೇ.
2: ನಮಸ್ಕಾರ.
1: ರೇಷ್ಮೆ ಕೃಷಿಯನ್ನು ನಮ್ಮ ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಜನ ರೈತರು ಮಾಡ್ತಾ ಇದ್ದಾರೆ, ಮತ್ತು ರೈತ ಮಹಿಳೆಯರು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಉತ್ತಮವಾದಂಥ ಒಂದು ಆದಾಯವನ್ನು ಕೂಡ ಅವರು ತಮ್ಮ ಕುಟುಂಬಕ್ಕೆ ಗಳಿಸ್ಕೊಡ್ತಾ ಇದ್ದಾರೆ.
2: ಹೌದು.
1: ಮತ್ತು ಈ ರೇಷ್ಮೆ ಕೃಷಿಯನ್ನು ನಾವು ಮಾಡುವಾಗ ಕಾಲಕ್ಕೆ ಅನುಗುಣವಾಗಿ ಕೆಲವೊಂದು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಇದರಿಂದ ಒಳ್ಳೆ ಇಳುವರಿ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಅದು ಹಿಪ್ಪುನೇರಳೆ ಕೃಷಿ ಆಗ್ಬೋದು ಅಥವಾ ರೇಷ್ಮೆ ಹುಳು ಸಾಕಾಣಿಕೆ ಆಗ್ಬೋದು. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆಯಲ್ಲಿ ಈ ರೇಷ್ಮೆ ಕೃಷಿಯನ್ನು ಮಾಡುವಾಗ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಈಗ ಇದು ಒಳ್ಳೆಯ ಆದಾಯವನ್ನು ತಂದುಕೊಡುವಂಥ ಕೃಷಿ ಅಂತ ಹೇಳ್ಬೋದು. ಇದನ್ನು ಎಲ್ಲ ಕಾಲದಲ್ಲೂ ನಾವು ಲಾಭದಾಯಕವಾಗಿ ಮಾಡಬಹುದೇ?
2: ಖಂಡಿತ. ಈಗ ನಿಮಗೆ ತಿಳಿದಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ರೇಷ್ಮೆ ಉದ್ಯಮ ಬಹಳ ಒಂದು ಪ್ರಮುಖ ಸ್ಥಾನ ಪಡೆದಿದೆ. ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೇಷ್ಮೆಯನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ನಮ್ಮದು. ಶೇಕಡ 45%ಕ್ಕಿಂತ ಹೆಚ್ಚು ಪಾಲನ್ನು ನಮ್ಮ ರಾಜ್ಯ ಒಟ್ಟು ರೇಷ್ಮೆ ಉತ್ಪಾದನೆಗೆ ನೀಡ್ತಾ ಬಂದಿದೆ. ಮುಂಚೆ 5 ಜಿಲ್ಲೆಗಳಿಗೆ ಮಾತ್ರ ಈ ರೇಷ್ಮೆ ಕೃಷಿ ಸೀಮಿತವಾಗಿತ್ತು. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಹಾಗೂ ರಾಮನಗರ ಜಿಲ್ಲೆ. ಈಗ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ರೇಷ್ಮೆ ಕೃಷಿಯನ್ನ ಜನರು ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅಂತ ಅಂದ್ರೆ ಇದು ಎಲ್ಲ ವರ್ಗದ ಜನರು ಎಲ್ಲ ಕಾಲದಲ್ಲೂ ಮಾಡಬಹುದು ಹಾಗೂ ಯಾವುದೇ ಒಂದು ಪ್ರಮಾಣದಲ್ಲಿ ಸಹ ಮಾಡಬಹುದು. ವ್ಯವಸ್ಥಿತವಾದ ಮಾರುಕಟ್ಟೆ ಇರೋದು ಅತ್ಯಂತ ಮುಖ್ಯ ಕಾರಣ. ಹಾಗೂ ನಮ್ಮ ರೇಷ್ಮೆ ಬೆಳೆಗಾರರಿಗೆ, ಅಂದ್ರೆ ಮಹಿಳೆಯರಿರಬಹುದು ಪುರುಷರಿರಬಹುದು, ಅವರಿಗೆ ಅತ್ಯಂತ ಕಡಿಮೆ ಅವಧಿನಲ್ಲಿ ಅತ್ಯಂತ ಅಧಿಕ ಆದಾಯವನ್ನ ತರುವಂತಹ ಉದ್ಯಮ ಇದಾಗಿದೆ. 1 ಎಕರೆ ಹಿಪ್ಪನೇರಳೆ ಪ್ರದೇಶದಲ್ಲಿ ತೋಟ ಸ್ಥಾಪನೆ ಮಾಡಿದ್ರೆ ವರ್ಷವಿಡೀ ಅದು 13 ಜನರಿಗೆ ಉದ್ಯೋಗಾವಕಾಶವನ್ನು ಒದಗಿಸುತ್ತೆ. ಇದಲ್ಲದೆ ಎಲ್ಲಾ ವರ್ಗದ ಜನರಿಗೂ ಸಹ ಆದಾಯ ಹಂಚಿಕೆ ಆಗೋದ್ರಿಂದ ರೇಷ್ಮೆ ಬೆಳೆಗಾರರಿಗೆ ಹೆಚ್ಚಿನ ಪಾಲು, ಅಂದ್ರೆ ಗೂಡಿನ ದರದಲ್ಲಿ ಆ ರೇಷ್ಮೆ ಬೆಳೆಗಾರರಿಗೆ ಹೆಚ್ಚಿನ ಒಂದು ಪಾಲು ಸಿಗೋದ್ರಿಂದ ಅವರ ಆರ್ಥಿಕ ಹಾಗೂ ಸಾಮಾಜಿಕ ಮಟ್ಟವನ್ನು ಸಹ ನಾವು ಉತ್ತಮಪಡಿಸಬಹುದು. ನಮ್ಮ ರಾಜ್ಯದಲ್ಲಿ ಈಗ 1,42,000 ಸುಮಾರು ರೇಷ್ಮೆ ಬೆಳೆಗಾರರಿದ್ದು ಸುಮಾರು 55,000 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಹಿಪ್ಪನೇರಳೆ ಬೇಸಾಯನ ಕೈಗೊಳ್ಳಲಾಗಿದೆ. ರೇಷ್ಮೆ ಕೃಷಿ ಇನ್ನೂ ವ್ಯಾಪಕವಾಗಿ ಬೆಳೆಯೋದಿಕ್ಕೆ ಅತ್ಯಂತ ಪ್ರೋತ್ಸಾಹದಾಯಕವಾದಂತಹ ವಾತಾವರಣ ಇದೆ ನಮ್ಮ ರಾಜ್ಯದಲ್ಲಿ. ಹಾಗೂ ಈ ರೇಷ್ಮೆ ಗೂಡಿನ ಬೆಲೆ ಮತ್ತೆ ರೇಷ್ಮೆ ಬೆಲೆ ಸಹ ಉತ್ತಮವಾಗಿ ಇರೋದ್ರಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಕೈಗೊಳ್ಳೋದಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇದನ್ನ ಎಲ್ಲಾ ಕಾಲದಲ್ಲೂ ಮಾಡೋದಿಕ್ಕೆ ಮುಖ್ಯವಾಗಿ ನಾವು ಅನುಸರಿಸಬೇಕು ಅಂತ ಅಂದ್ರೆ ನಮ್ಮ ಹುಳು ಸಾಕಾಣಿಕೆ ಮನೆಯ ವಾತಾವರಣವನ್ನ ನಾವು ಸರಿಯಾಗಿ ಇಟ್ಕೊಳ್ಬೇಕು, ಮತ್ತೆ ಒಳ್ಳೆ ಗುಣಮಟ್ಟದ ಹಿಪ್ಪುನೇರಳೆ ಸೊಪ್ಪಿನ ಉತ್ಪಾದನೆಗೆ ಆದ್ಯತೆ ಕೊಡಬೇಕು. ಮತ್ತೆ ಕೇಂದ್ರ ರೇಷ್ಮೆ ಮಂಡಳಿ ಹಾಗೂ ನಮ್ಮ ಇಲಾಖೆ ಅನೇಕ ಯೋಜನೆಗಳಡಿ, ಅಂದ್ರೆ ಕೆಟಲಿಟಿಕ್ ಅಭಿವೃದ್ಧಿ ಯೋಜನೆ ಇರಬಹುದು, ರೇಷ್ಮೆ ವರದಾನ ಇರಬಹುದು, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಗೂಡಿನ ಚಟುವಟಿಕೆಗಳು ಮತ್ತೆ ಅಭಿವೃದ್ಧಿ ಸಾಕಾಣಿಕೆ ಯೋಜನೆ, ಇದ್ರ ಮೂಲಕ ಕೂಡ ಅನೇಕ ಸಹಾಯಧನಗಳನ್ನ, ಪ್ರೋತ್ಸಾಹಧನಗಳನ್ನ ರೈತರಿಗೆ ಒದಗಿಸ್ತಾ ಬಂದಿರೋದ್ರಿಂದ ಹೆಚ್ಚು ಹೆಚ್ಚು ಜನ ರೇಷ್ಮೆ ಕೃಷಿಯಲ್ಲಿ ಈಗ ತೊಡಗಿಕೊಳ್ತಾ ಇದ್ದಾರೆ.
1: ಈಗ ರೇಷ್ಮೆ ಕೃಷಿಯ ಮೊದಲನೇ ಭಾಗ ಅಂದ್ರೆ ಹಿಪ್ಪುನೇರಳೆ ಕೃಷಿ. ಬೇಸಿಗೆಯಲ್ಲಿ ನಾವು ಈ ಹಿಪ್ಪನೇರಳೆ ಕೃಷಿಯನ್ನ ಮಾಡುವಾಗ ಯಾವ್ಯಾವ ಕ್ರಮಗಳನ್ನು ವಿಶೇಷವಾಗಿ ಅನುಸರಿಸಬೇಕಾಗುತ್ತೆ?
2: ಮುಖ್ಯವಾಗಿ ವಾತಾವರಣದ ಏರ್ಪೇರು ನಮ್ಮ ಸೊಪ್ಪಿನ ಇಳುವರಿ ಮತ್ತೆ ಗುಣಮಟ್ಟ ಎರಡರ ಮೇಲೂ ಪ್ರಭಾವ ಬೀರುತ್ತೆ. ಈಗ ಸೊಪ್ಪಿನ ಇಳುವರಿ ಅಂತ ಅಂದ್ರೆ ಅದು ನೀರಾವರಿ ಕ್ರಮಗಳನ್ನು ಅನುಸರಿಸಿ ಹಾಗೂ ನಾವು ಗೊಬ್ಬರಗಳನ್ನು ಏನು ನೀಡ್ತೀವಿ, ಯಾವ ಪ್ರಮಾಣದಲ್ಲಿ, ಯಾವ ರೀತಿಯ ಗೊಬ್ಬರಗಳು, ಅದರ ಮೂಲಕ ಮತ್ತೆ ಹಿಪ್ಪುನೇರಳೆ ತಳಿಗಳು, ಈಗ ಸುಧಾರಿತ ತಳಿಗಳನ್ನು ನಮ್ಮ ರೈತರೆಲ್ಲರೂ ಬಳಸ್ತಾ ಇದ್ದಾರೆ. ಈ ತಳಿಗಳ ಮೇಲೆ ಸಹ ಸೊಪ್ಪಿನ ಇಳುವರಿ ಅವಲಂಬಿತವಾಗುತ್ತೆ. ಬೇಸಿಗೆ ಕಾಲದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮುಖ್ಯವಾಗಿ ನೀರಿನ ಅಭಾವ ಕಾಡುತ್ತೆ. ಅದಲ್ಲದೆ ವಿದ್ಯುತ್ ಸಮಸ್ಯೆನೂ ಇದ್ದೇ ಇದೆ. ನಮ್ಮ ಹಳ್ಳಿಗಳಲ್ಲಿ ಈಗ ಇದನ್ನ ತಡೆಗಟ್ಟಬೇಕು, ನಾವು ಇದರಿಂದ

0: ಪಾರಾಗಿ ಹೆಚ್ಚು ಇಳುವರಿ ಪಡಿಬೇಕು ಇರುವಂತಹ ನೀರಿನ ಸೌಲಭ್ಯದಲ್ಲಿ ಅಂದ್ರೆ ಹನಿ ನೀರಾವರಿ ಪದ್ಧತಿ ಅಳವಡಿಸೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಈ ಹನಿ ನೀರಾವರಿ ಅಳವಡಿಕೆಗೆ ಇಲಾಖೆಯಿಂದ ನಾವು ಅನೇಕ ಸಹಾಯಧನ ಸೌಲಭ್ಯಗಳನ್ನ ಕೊಡ್ತಾ ಇದ್ದೀವಿ. ಕೆಂಪು ಮಿಶ್ರಿತ ಮರಳು ಮಣ್ಣಿರುವಂತಹ ತೋಟಕ್ಕೆ 7 ದಿನಗಳಿಗೊಮ್ಮೆ ನೀರು ಹಾಯಿಸಬೇಕು, ಮತ್ತೆ ಬೇರೆ ತರ ಅಂದ್ರೆ ಈಗ ಕಪ್ಪು ಮಿಶ್ರಿತ ಇದಕ್ಕಾದ್ರೆ 12 ದಿನಗಳಿಗೊಂದ್ಸರಿ ನೀರು ಹಾಯಿಸೋದು ಸೂಕ್ತವಾಗಿರುತ್ತೆ. ಬೇಸಿಗೆಯಲ್ಲಿ ನಾವು ಹೆಚ್ಚು ನೀರು ಲಭ್ಯತೆ ಇಲ್ಲದೆ ಇರುವಾಗ ಕಡಿಮೆ ಇರುವಂತಹ ನೀರಿನಲ್ಲೇ ನಾವು ಅದನ್ನು ಸಮರ್ಪಕವಾಗಿ ಬೆಳೆಸಿಕೊಂಡು ಮಿತವ್ಯಯ ಮಾಡಿಕೊಂಡು ಹನಿ ನೀರಾವರಿ ಅಳವಡಿಸಿಕೊಂಡು ಉತ್ತಮವಾದಂತಹ ಸೊಪ್ಪಿನ ಇಳುವರಿಯನ್ನು ಪಡಿಬಹುದು. ಮತ್ತೆ ಗುಣಮಟ್ಟದ ಸೊಪ್ಪನ್ನು ಸಹ ನಾವು ಪಡೆಯೋದಿಕ್ಕೆ ನಮ್ಮ ಹಸಿರೆಲೆ ಗೊಬ್ಬರಗಳ ಬಳಕೆ, ಕೊಟ್ಟಿಗೆ ಗೊಬ್ಬರವನ್ನ ಹೆಚ್ಚು ಬಳಸುವಂತದ್ದು, ಹಾಗೂ ಈ ಟ್ರೆಂಚಿಂಗ್ ಮಲ್ಚಿಂಗ್ ಅಂತ ಏನಂತಾರೆ ಅಂದ್ರೆ ಸಾಲಿನಿಂದ ಸಾಲಿಗೆ ಮಧ್ಯದಲ್ಲಿ 1 ರಿಂದ 1.5 ಅಡಿ ಕಾಲುವೆಯನ್ನ ತೋಡಿ ಅದರಲ್ಲಿ ಎಲ್ಲ ರೀತಿಯ ಒಂದು ಜೈವಿಕ ತ್ಯಾಜ್ಯಗಳು, ಕೃಷಿ ತ್ಯಾಜ್ಯಗಳು, ಅದು ಒಂದು ಹಿಪ್ಪನೇರಳೆ ಕೊಂಬೆ ಇರಬಹುದು ಅಥವಾ ಯಾವುದೇ ಎಲೆಗಳು ಇರಬಹುದು, ತರಗೆಲೆಗಳಿರಬಹುದು, ಮತ್ತೆ ಸಗಣಿ ಇರಬಹುದು, ಇದನ್ನೆಲ್ಲವನ್ನು ತುಂಬಿ ಅದ್ ಮಣ್ಣು ಮುಚ್ಚಿ ನೀರು ಹಾಯಿಸಿಬಿಟ್ಟು ಅದನ್ನ ನಾವು 4 ತಿಂಗಳಿಗೊಮ್ಮೆ ಆ ಸಾಲುಗಳನ್ನು ಬದಲಾಯಿಸಬೇಕು. ಇದರಿಂದ ಸಹ ನಮ್ಮ ಹಿಪ್ಪನೇರಳೆ ತೋಟಕ್ಕೆ ಒಳ್ಳೆ ಉತ್ಕೃಷ್ಟವಾದಂತಹ ಗೊಬ್ಬರ ದೊರೆತು ಫಲವತ್ತತೆ ಹೆಚ್ಚುತ್ತೆ.
1: ಮತ್ತೆ ನೀರನ್ನು ಹಿಡಿದಿಟ್ಕೊಳ್ಳುವಂತ ಶಕ್ತಿನೂ ವೃದ್ಧಿಯಾಗಿ,
0: ಖಂಡಿತ ನೀರಿನ ತೇವಾಂಶ ಆವಿಯಾಗಿ ವಾತಾವರಣಕ್ಕೆ ಹೋಗೋದನ್ನ ತಪ್ಪಿಸಬಹುದು. ಅದಲ್ಲದೆ ಆ ಹಿಪ್ಪನೇರಳೆ ಬೇರು ಅದು ಕತ್ತರಿಸೋದ್ರಿಂದ ನಾವು ಆ ರೀತಿ ಮಾಡುವಾಗ ಟ್ರೆಂಚಿಂಗ್ ಮಲ್ಚಿಂಗ್ ಅದು ಹೆಚ್ಚಿನ ಒಂದು ಬೆಳವಣಿಗೆಗೆ ಪ್ರಚೋದನೆ ಕೊಟ್ಬಿಟ್ಟು ಗಿಡದ ಬೆಳವಣಿಗೆ ಸಹ ವೃದ್ಧಿಯಾಗತ್ತೆ. ಈ ರೀತಿ ಮಾಡೋದ್ರಿಂದ ಹುಳುಗಳಿಗೆ ಯಾವ ರೀತಿ ಸೊಪ್ಪು ಬೇಕಾಗತ್ತೆ ಗುಣಮಟ್ಟದ್ದು, ಅಂತಹ ಒಂದು ಉತ್ತಮ ಗುಣಮಟ್ಟದ ಸೊಪ್ಪನ್ನ ನಾವು ಉತ್ಪಾದನೆ ಮಾಡಬಹುದು. ಸೊಪ್ಪಿನ ಗುಣಮಟ್ಟದ ಮೇಲೆ ನಮ್ಮ ರೇಷ್ಮೆ ಹುಳು ಸಾಕಾಣಿಕೆ ಯಶಸ್ಸು ಅವಲಂಬಿಸಿರುತ್ತೆ. ನಾವು ಉತ್ತಮ ಗುಣಮಟ್ಟದ ಸೊಪ್ಪನ್ನ ನೀಡಿದಾಗ ಅವು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿರೋದ್ರಿಂದ ರೋಗಗಳು ಬರೋದು ಕಡಿಮೆ ಆಗಿ ಒಳ್ಳೆಯ ಒಂದು ಬೆಳೆಯನ್ನ, ಒಳ್ಳೆಯ ಇಳುವರಿಯನ್ನ, ಗೂಡಿನ ಇಳುವರಿಯನ್ನು ಪಡಿಬಹುದು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನೀರಿನ ಸಮಸ್ಯೆ ಇದ್ದು ಸೊಪ್ಪಿನಲ್ಲಿ ತೇವಾಂಶ ಪೌಷ್ಟಿಕಾಂಶ ಕೊರತೆ ಇದ್ರೆ ಅಂತಹ ಸೊಪ್ಪನ್ನು ತಿಂದಂತ ಹುಳುಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ರೋಗಕ್ಕೆ ತುತ್ತಾಗುವ ಸಂಭವ ಹೆಚ್ಚಾಗಿರುತ್ತೆ.
1: ಮತ್ತೆ ನಾವು ಈ ಕೃಷಿ ತ್ಯಾಜ್ಯಗಳನ್ನ 2 ಸಾಲುಗಳ ಮಧ್ಯೆ ಹರಡೋದ್ರಿಂದಲೂ ಕೂಡ ಈ ತೇವಾಂಶ ಆವಿಯಾಗದನ್ನು ತಡೆಗಟ್ಟಬಹುದು.
0: ಖಂಡಿತ,
1: ಆ ಒಂದು ಕ್ರಮವನ್ನು
0: ಅನುಸರಿಸಬಹುದು. ಮತ್ತೆ ನಾವು ಈ ಅಲಸಂದೆ ಮತ್ತೆ ಈ ದೈಂಚ ಅದೇನಿದೆ ಅಂತದನ್ನ ಸಹ ನಾವು ಸಾಲುಗಳ ಮಧ್ಯದಲ್ಲಿ ಬೆಳವಣಿಗೆ ಮಾಡಿಕೊಂಡು ಅದನ್ನ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಸಹ ಉತ್ತಮವಾದ ಇದನ್ನ ಗೊಬ್ಬರವನ್ನು ಪಡ್ಕೋಬಹುದು.
1: ಇನ್ನು ಹಿಪ್ಪನೇರಳೆ ಸೊಪ್ಪಿನ ಇಳುವರಿ ಮತ್ತೆ ಗುಣಮಟ್ಟವನ್ನ ಈ ಒಂದು ಬೇಸಿಗೆಯಲ್ಲಿ ಹೇಗೆ ಕಾಪಾಡ್ಕೋಬಹುದು ಅಂತೀರಾ?
0: ಈಗ ನಾವು ಎಷ್ಟು ಒಳ್ಳೆ ಗುಣಮಟ್ಟದ ಒಂದು ಸೊಪ್ಪನ್ನ ಬೆಳಿತೀವೋ ಅಷ್ಟೇ ಗುಣಮಟ್ಟವನ್ನ ಕೊನೆಯವರೆಗೆ ಅಂದ್ರೆ ಹುಳು ತಿನ್ನುವವರೆಗೆ ಕಾಪಾಡಿಕೊಳ್ಳೋದು, ಸಂರಕ್ಷಿಸೋದು ಅತ್ಯಂತ ಪ್ರಮುಖವಾದ ಅಂಶ. ನಾವು ಈ ಸೊಪ್ಪನ್ನ ಕಟಾವ್ ಮಾಡಿದ ನಂತರ ಅಂದ್ರೆ ಚಾಕಿ ಹುಳುಗಳಿಗೆ ನಾವು ಎಲೆಗಳನ್ನ ಬಿಡಿಸ್ತೀವಿ, ಮತ್ತೆ ರೆಂಬೆ ಪದ್ಧತಿನಲ್ಲಿ ಇದನ್ನ ಬೆಳೆದ ಹುಳುಗಳನ್ನ ಸಾಕಾಣಿಕೆ ಮಾಡುವಾಗ ರೆಂಬೆಗಳನ್ನ ಕಟಾವ್ ಮಾಡಿ ಹುಳು ಸಾಕಾಣಿಕೆ ಮನೆಗೆ ತೆಗೆದುಕೊಂಡು ಬರುವಾಗ ಆದಷ್ಟು ತಂಪು ಹೊತ್ತಿನಲ್ಲಿ ಕಟಾವ್ ಮಾಡಬೇಕು. ಅಂದ್ರೆ ಮುಂಜಾನೆ ವೇಳೆ ಅಥವಾ ಸಂಜೆಯ ವೇಳೆ ನಾವು ಕಟಾವ್ ಮಾಡೋದ್ರಿಂದ ತೇವಾಂಶ ಅದರಲ್ಲಿ ಉಳ್ಕೊಳ್ಳುತ್ತೆ, ಪೌಷ್ಟಿಕಾಂಶಗಳು ಸಹ ಚೆನ್ನಾಗಿರುತ್ತೆ. ಆ ತಾಜಾ ಮತ್ತೆ ರಸಭರಿತ ಸೊಪ್ಪನ್ನ ನಾವು ತೋಟದಿಂದ ಸಡಿಲವಾಗಿ ತುಂಬಿ ಒಂದು ಒದ್ದೆ ಗೋಣಿ ಚೀಲಗಳಲ್ಲೋ ಅಥವಾ ಬಿದಿರಿನ ಬುಟ್ಟಿಗಳಲ್ಲೋ ತಗೊಂಡ್ಕೊಂಡು ಬಂದು ರೇಷ್ಮೆ ಹುಳು ಸಾಕಾಣಿಕೆ ಮನೆಗಳಲ್ಲಿ ಪ್ರತ್ಯೇಕವಾದ ಒಂದು ಕೊಠಡಿ ಇರಬೇಕು ಈ ಸೊಪ್ಪು ಸಂಗ್ರಹಣೆಗೋಸ್ಕರ. ಈಗ ನಾವು ಸಾಮಾನ್ಯವಾಗಿ ರೇಷ್ಮೆ ಬೆಳೆಗಾರರು ಪ್ರತ್ಯೇಕ ಹುಳು ಸಾಕಾಣಿಕೆ ಮನೆ ನಿರ್ಮಾಣ ಮಾಡುವಾಗ ಸೊಪ್ಪಿನ ಸಂಗ್ರಹಕ್ಕೆ ಅಂತಾನೆ ಒಂದು ಕೊಠಡಿಯನ್ನ ನಿರ್ಮಾಣ ಮಾಡಿ ಅಂತ ಹೇಳ್ತಾ ಇದೀವಿ. ಇದರಲ್ಲಿ ಈ ಸೊಪ್ಪನ್ನ ಒದ್ದೆ ಗೋಣಿ ತಾಟು ಮುಚ್ಚಿ ಸಂಗ್ರಹಿಸೋದ್ರಿಂದ ಬೇಸಿಗೆಯಲ್ಲಿ, ಮತ್ತೆ ಆ ಬಟ್ಟೆ ಒಣಗದೆ ಇರೋ ಹಂಗೆ ಆಗಾಗ ನೀರು ಸಿಂಪಡಿಸೋದ್ರಿಂದ ಸಹ ತೇವಾಂಶವನ್ನ ಕಾಪಾಡಿಕೊಳ್ಬಹುದು. ಹೆಚ್ಚು ತೋಟದಲ್ಲೇ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಕಟ್ಟಿದಾಗ ನಾವು ಸಾಗಾಣಿಕೆ ದೂರವನ್ನ ಕಡಿಮೆ ಮಾಡಿ ಹುಳುಗಳಿಗೆ ಬೇಕಾದಂತಹ ಗುಣಮಟ್ಟದ ಸೊಪ್ಪು ತಕ್ಷಣ ಒದಗಿಸೋದಿಕ್ಕೆ ಅನುಕೂಲ ಆಗುತ್ತೆ.
1: ಅಂದ್ರೆ ಸರಿಯಾದಂತ ಸಂಗ್ರಹಣಾ ಕ್ರಮವನ್ನು ಅನುಸರಿಸೋದು ಬಹಳ ಮುಖ್ಯ.
0: ಬಹಳ ಮುಖ್ಯ, ಯಾಕೆಂದ್ರೆ ಅದು ನಾವು ಸೊಪ್ಪಿನ ಗುಣಮಟ್ಟ ಯಾವ ರೀತಿ ಕಾಪಾಡ್ಕೊಳ್ತೀವಿ, ಮತ್ತೆ ಅದು ತಿನ್ನುವವರೆಗೂ, ಹುಳು ತಿನ್ನುವವರೆಗೂ ಎಷ್ಟು ರಸಭರಿತವಾದ ಸೊಪ್ಪನ್ನ ಉಪಯೋಗಿಸ್ತೀವಿ, ಅದರ ಮೇಲೆ ನಮ್ಮ ಹುಳುಗಳ ಒಂದು ಬೆಳವಣಿಗೆ ಮತ್ತೆ ಆರೋಗ್ಯ ಅವಲಂಬಿತವಾಗಿರುತ್ತೆ.
1: ಅಂದ್ರೆ ಬಿಡಿ ಸೊಪ್ಪನ್ನ ಬಳಸುವಂತರು ಇನ್ನೂ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ.
0: ಖಂಡಿತ, ಅವರು ಬೇಕಾದ್ರೆ ಒಂದು ಮಡಕೆಯನ್ನ ಮರಳಿನಲ್ಲಿ ಹೂತಿಟ್ಟು ಅದರಲ್ಲಿ ಎಲೆಗಳನ್ನ ಸಂಗ್ರಹಿಸೋದ್ರಿಂದ ಸಹ ತಾಜಾತನವನ್ನ ಕಾಪಾಡ್ಕೊಳ್ಬಹುದು, ಮತ್ತೆ ತೇವಾಂಶ ಕಡಿಮೆ ಆಗೋದನ್ನ ತಪ್ಪಿಸಬಹುದು.
1: ಅಂದ್ರೆ ಈ ಸೊಪ್ಪು ಸಂಗ್ರಹಣ ಕೊಠಡಿ ಯಾವ ಒಂದು ಭಾಗದಲ್ಲಿ ಇದ್ರೆ ಒಳ್ಳೇದು ಈ ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ?
0: ಹುಳು ಸಾಕಾಣಿಕೆ ಮನೆಯನ್ನ ಸಾಮಾನ್ಯವಾಗಿ ಪೂರ್ವ ಪಶ್ಚಿಮ ದಿಕ್ಕಿಗೆ ಅನುಗುಣವಾಗಿ ನಿರ್ಮಿಸಿ ಅಂತ ಹೇಳ್ತೀವಿ. ಇದರಲ್ಲಿ ಆಗ್ನೇಯ ದಿಕ್ಕಿನಲ್ಲಿ, ಆಗ್ನೇಯ ಮೂಲೆಯಲ್ಲಿ ಈ ಸೊಪ್ಪು ಸಂಗ್ರಹಣೆ ಮಾಡಿದ್ರೆ ಅದು ತಂಪಾಗಿರೋದ್ರಿಂದ ಹೆಚ್ಚು ತೇವಾಂಶ ಮತ್ತೆ ಇದನ್ನ ಉಳಿಸ್ಕೊಳ್ಳೋದಿಕ್ಕೆ ಸಹಾಯ ಆಗುತ್ತೆ.
1: ಅಲ್ಲಿ ಸೂರ್ಯನ ಕಿರಣಗಳು ಬೀಳೋದು ಕಡಿಮೆ.

0: ಹೌದು
1: ಆ
0: ಹೌದು.
1: ಒಂದು ಭಾಗಕ್ಕೆ.
0: ಆ ತೇವಾಂಶ ಅಧಿಕವಾಗಿದ್ದು ಮತ್ತೆ ಕತ್ತಲಿರುವಂತಹ ಕೊಠಡಿನಲ್ಲಿ ಈ ಸೊಪ್ಪು ಸಂಗ್ರಹಣೆಯನ್ನು ಮಾಡಬೇಕು.
1: ಇನ್ನ ಈ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ಈ ಬೇಸಿಗೆ ಕಾಲದಲ್ಲಿ ಯಾವ್ಯಾವ ಕ್ರಮಗಳನ್ನು ಅನುಸರಿಸಿದ್ರೆ ಅನುಕೂಲ ಆಗುತ್ತೆ ಅಂತೀರಾ?
0: ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಬೇಸಿಗೆ ಕಾಲದಲ್ಲಿ ಮುಖ್ಯವಾಗಿ ನಮಗೆ ಕಂಡುಬರೋದು ಅಂದರೆ ಅಧಿಕವಾದ ಉಷ್ಣಾಂಶ ಮತ್ತು ಕಡಿಮೆ ಶೈತ್ಯಾಂಶ. ಇದರ ಒಂದು ಪ್ರಭಾವದಿಂದ ಏನಾಗುತ್ತೆ, ಈ ರೇಷ್ಮೆ ಹುಳುಗಳು ಶೀತ ರಕ್ತದ ಪ್ರಾಣಿಯಾಗಿರೋದ್ರಿಂದ ಅವುಗಳ ಒಂದು ಉಷ್ಣಾಂಶ ಕೂಡ ವಾತಾವರಣಕ್ಕೆ ಅನುಗುಣವಾಗಿ ಬದಲಾವಣೆ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ವಾತಾವರಣಕ್ಕಿಂತ 1 ಡಿಗ್ರಿ ಸೆಂಟಿಗ್ರೇಡು ಅದರದ್ದು ತಾಪಮಾನ ಹೆಚ್ಚಾಗಿರುತ್ತೆ ಹುಳುವಿನ ದೇಹದ ಉಷ್ಣಾಂಶ. ಆದ್ರಿಂದ ನಾವು ಹುಳುಗಳಿಗೆ ಅಗತ್ಯವಾದಂತ ಅಂದ್ರೆ ಚಾಕಿ ಹುಳುಗಳಿಗೆ 26-28 ಡಿಗ್ರಿ ಸೆಂಟಿಗ್ರೇಡ್, ಬೆಳೆದ ಹುಳುಗಳಿಗೆ 24-26 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ, ಮತ್ತೆ ಚಾಕಿ ಹುಳುಗಳಿಗೆ 80-90% ತೇವಾಂಶ, ಹಾಗೂ ಬೆಳೆದ ಹುಳುಗಳಿಗೆ 60-80% ಶೈತ್ಯಾಂಶವನ್ನ ಒದಗಿಸೋದು ಸೂಕ್ತವಾಗಿರುತ್ತೆ. ಈ ಶೈತ್ಯಾಂಶ ಮತ್ತೆ ಉಷ್ಣಾಂಶವನ್ನ ಒದಗಿಸಬೇಕು ಅಂತ ಅಂದ್ರೆ ನಾವು ಕೆಲವು ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ಈಗ ಬೇಸಿಗೆಯಲ್ಲಿ ಅಧಿಕವಾದ ಉಷ್ಣಾಂಶ ಇರೋದ್ರಿಂದ ಈಗ ಪ್ರತ್ಯೇಕ ಹುಳು ಸಾಕಾಣಿಕೆ ಮನೆ ಏನು ನಾವು ಕಟ್ಕೊಂಡಿದೀವಿ ಅದರಲ್ಲಿ ಸಹ ನಾವು ಕೆಲವು ಮಾರ್ಪಾಡುಗಳನ್ನ ಮಾಡ್ಕೊಳ್ಬಹುದು ಕಾಲಕ್ಕೆ ತಕ್ಕಂಗೆ. ಅಂದ್ರೆ ಬೇಸಿಗೆಯಲ್ಲಿ ಉಷ್ಣಾಂಶ ಅಧಿಕವಾದಾಗ ನಾವು ಆ ಹುಳು ಸಾಕಾಣಿಕೆ ಮನೆ ಸುತ್ತಲೂ ಹಸಿರೆಲೆ ಚಪ್ರವನ್ನ ನಿರ್ಮಿಸಿಕೊಳ್ಬಹುದು, ಹಾಗೂ ಕಿಟಕಿಗಳಿಗೆ ಮತ್ತೆ ಬಾಗಿಲುಗಳಿಗೆ ಒದ್ದೆ ಗೋಣಿ ತಾಟುಗಳನ್ನ ಹಾಕಬಹುದು. ಆಗಾಗ ಅದಕ್ಕೆ ನೀರು ಸಿಂಪಡಿಸ್ತಾ ಇರಬೇಕು. ಇದರಿಂದ ಸಹ ಅದರದ್ದು ಉಷ್ಣಾಂಶವನ್ನ ಕಡಿಮೆ ಮಾಡಬಹುದು. ಬೇಸಿಗೆಯಲ್ಲಿ ಇನ್ನೊಂದು ಮುಖ್ಯವಾಗಿ ಉಷ್ಣಾಂಶವನ್ನ ಕಡಿಮೆ ಮಾಡಬೇಕು ಅಂತ ಅಂದ್ರೆ ಹುಳು ಸಾಕಣೆ ಮನೆಯಲ್ಲಿ ನಾವು ಈ ಎಸಿ ಶೀಟ್, ಆಸ್ಬೆಸ್ಟ್ ಶೀಟ್ ಅಥವಾ ಸಿಮೆಂಟ್ ಶೀಟ್ ಅಂತ ಏನ್ ಹೇಳ್ತೀವಿ ಆ ತರ, ಅಥವಾ ಹೆಂಚಿನ ಚಾವಣಿ ಇರುವಂತಹ ಮನೆಗಳಲ್ಲಿ ಅಥವಾ ತಾರಸಿ ಇರುವಂತಹ ಮನೆಗಳಲ್ಲೂ ಸಹ ಮೇಲ್ಚಾವಣಿ ಮೇಲೆ ತೆಂಗಿನ ಗರಿ ಅಥವಾ ಯಾವುದೇ ಒಂದು ಗಿಡದ ಕೊಂಬೆಗಳನ್ನ ಹರಡಿ ಅದರ ಮೇಲೆ ನೀರು ಹಾಯಿಸೋದ್ರಿಂದ ಸಹ ಉಷ್ಣಾಂಶವನ್ನ ನಾವು ಕಡಿಮೆ ಮಾಡಬಹುದು.
1: ಮತ್ತೆ ಕೆಲವು ಬಳ್ಳಿಗಳನ್ನು ಹಬ್ಬಿಸಬಹುದು,
0: ಬಳ್ಳಿಗಳನ್ನು ಹಬ್ಬಿಸಬಹುದು. ಹುಳು ಸಾಕಣೆ ಮನೆ ಸುತ್ತಲೂ ಸಹ ನಾವು ಹೊಂಗೆ ಮರ, ಗಸಗಸೆ ಮರ ಈ ತರ ಮರಗಳನ್ನ ಬೆಳೆಸೋದ್ರಿಂದ ಸಹ ಒಂದು ತಂಪಾದ ವಾತಾವರಣವನ್ನ ಕಲ್ಪಿಸಿಕೊಡಬಹುದು. ವಾತಾವರಣದಲ್ಲಿನ ಉಷ್ಣಾಂಶ ಅಧಿಕವಾದ್ರೆ ಏನಾಗುತ್ತೆ, ಹುಳುಗಳ ಬೆಳವಣಿಗೆ ತೀವ್ರವಾಗಿ ಅದು ಆದಷ್ಟು ಬೇಗ ವೃದ್ಧಿಯಾಗತ್ತೆ. ಜೊತೆಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ನಿಶಕ್ತಿ ಉಂಟಾಗುವ ಸಾಧ್ಯತೆ ಇದ್ದು ರೋಗಗಳು ಬರುವಂತಹ ಸಂಭವ ಹೆಚ್ಚಾಗಿರುತ್ತೆ. ಇದನ್ನ ತಪ್ಪಿಸೋದಕ್ಕೋಸ್ಕರ ನಾವು ಈಗ ಹ್ಯುಮಿಡಿಫೈಯರ್ಗಳು ಬಳಕೆ ಮಾಡಬಹುದು, ಪ್ರಗತಿಪರ ಬೆಳೆಗಾರರು ಏರ್ ಕೂಲರ್ಗಳನ್ನ ಬಳಕೆ ಮಾಡಬಹುದು. ಉತ್ತಮವಾದ ಗಾಳಿ ಸಂಚಾರ ರೇಷ್ಮೆ ಹುಳು ಮನೆಯಲ್ಲಿ ಒದಗಿಸೋದು ಬಹಳ ಮುಖ್ಯ. ಆ ವಾತಾಯನಗಳು ಏನಿದೆ, ವೆಂಟಿಲೇಟರ್ಸ್ ಏನಿದೆ, ಅವುಗಳನ್ನ ತೆರೆದಿಟ್ಟು ಕಿಟಕಿ ಬಾಗಿಲುಗಳ ಮೂಲಕ ಶುದ್ಧವಾದ ಗಾಳಿ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು. ಯಾಕೆಂದ್ರೆ ಹುಳುಗಳು ಉಸಿರಾಡ್ತಾ ಇರೋದ್ರಿಂದ ರೇಷ್ಮೆ ಹುಳುಗಳು
1: ಬಿಸಿಯಾಗುತ್ತೆ,
0: ಗಾಳಿ ಬಿಸಿಯಾಗತ್ತೆ, ಹೊರಗಿನ ಉಷ್ಣಾಂಶವೂ ಜಾಸ್ತಿ ಇರುತ್ತೆ. ಇದರಿಂದ ವಿಷಯುಕ್ತ ಅನಿಲಗಳು ಉತ್ಪತ್ತಿಯಾಗಿ ಇಂಗಾಲದ ಡೈಆಕ್ಸೈಡ್ ಇರಬಹುದು, ಗಂಧಕದ ಡೈಆಕ್ಸೈಡ್ ಇರಬಹುದು, ವಾತಾವರಣದಲ್ಲಿನ ವಿಷ ಅನಿಲಗಳಿಂದ ಏನಾಗತ್ತೆ, ಅದು ರೋಗಾಣುಗಳು ವೃದ್ಧಿಯಾಗಿ ಹುಳುಗಳು ರೋಗಕ್ಕೆ ತುತ್ತಾಗುವಂತ ಸಂಭವ ಇರುತ್ತೆ. ಇದನ್ನ ಮುಖ್ಯವಾಗಿ ನಮ್ಮ ಬೆಳೆಗಾರರು ಜ್ಞಾಪಕದಲ್ಲಿ ಇಟ್ಕೊಂಡು ಆದಷ್ಟು ಗಾಳಿ ಸಂಚಾರಕ್ಕೆ ಅವಕಾಶ ಕೊಡಬೇಕು. ಮತ್ತೆ ಸ್ಥಳಾವಕಾಶ ಕೂಡ ಬಹಳ ಮುಖ್ಯ,
1: ವಿರಳವಾಗಿರಬೇಕು ಹುಳುಗಳು.
0: ಹೌದು, ಹುಳು ಸಾಕಾಣಿಕೆಯಲ್ಲಿ ಈಗ ರೆಂಬೆ ಪದ್ಧತಿ ಸ್ಟ್ಯಾಂಡ್ಗಳಲ್ಲಿ ನಾವೇನು ಹುಳು ಸಾಕಾಣಿಕೆ ಮಾಡ್ತಾ ಇದೀವಿ ಇದರಲ್ಲಿ ಹುಳುಗಳನ್ನ ಒತ್ತಾಗಿಡದೆ ಬೇಸಿಗೆಯಲ್ಲಿ ಆದಷ್ಟು ಹೆಚ್ಚಿನ ಸ್ಥಳಾವಕಾಶ ಒದಗಿಸಬೇಕು. ಮಿಶ್ರತಳಿ ಮೊಟ್ಟೆಗಳಿಗೆ 100 ಮೊಟ್ಟೆ ಹುಳಕ್ಕೆ ಸಾಮಾನ್ಯವಾಗಿ ಬೆಳೆದ ಹುಳುಗಳಿಗೆ ನಮಗೆ 100-400 ಚದರಡಿ ವಿಸ್ತೀರ್ಣ ಬೇಕಾಗತ್ತೆ. ಅದೇ ದ್ವಿತಳಿ ಮೊಟ್ಟೆ ಸಾಕಾಣಿಕೆ ಮಾಡ್ತಿದೀವಿ ಅಂತ ಅಂದ್ರೆ ಆ 100 ಮೊಟ್ಟೆ ಹುಳುಗಳಿಗೆ 500-550 ಚದರಡಿ ಸ್ಥಳಾವಕಾಶ ಒದಗಿಸಲೇಬೇಕು. ಈ ರೀತಿ ಮಾಡಿ ಅದಕ್ಕೆ ಎಷ್ಟು ಅಗತ್ಯನೋ ಸೊಪ್ಪು ಅಷ್ಟು ಮಾತ್ರ ಕೊಡಬೇಕು ಹುಳುಗಳಿಗೆ. ಆ ಹಂತಕ್ಕೆ ಅನುಗುಣವಾಗಿ ಉತ್ತಮ ಗುಣಮಟ್ಟದ ಸೊಪ್ಪನ್ನು ಒದಗಿಸಿ ಸ್ಥಳಾವಕಾಶ ಒದಗಿಸಿ ಸೂಕ್ತವಾದ ವಾತಾವರಣವನ್ನ ಕಲ್ಪಿಸಿದ್ರೆ ನಮ್ಮ ರೇಷ್ಮೆ ಬೆಳೆ ಖಂಡಿತ ಯಶಸ್ವಿ ಆಗತ್ತೆ. ಬೇಸಿಗೆ ಕಾಲದಲ್ಲೂ ಒಳ್ಳೆ ಇಳುವರಿ ಪಡಿಬಹುದು.
1: ಅಂದ್ರೆ ಬಿಸಿಯಾದ ಗಾಳಿ ಹಗುರವಾಗಿ ಮೇಲ್ಗಡೆ ಹೋಗೋದಕ್ಕೆ ವಾತಾವರಣ ವ್ಯವಸ್ಥೆ ಚೆನ್ನಾಗಿರಬೇಕು.
0: ಖಂಡಿತ ಖಂಡಿತ, ಅದನ್ನ ಈಗ ಎಲ್ಲ ನಮ್ಮ ನಿಗದಿತ ನಕ್ಷೆ ಪ್ರಕಾರ ರೇಷ್ಮೆ ಹುಳು ಸಾಕಾಣಿಕೆ ಮನೆ ನಿರ್ಮಾಣ ಮಾಡ್ತಿರೋದ್ರಿಂದ ಮತ್ತೆ ಆ ಮನೆಗಳಿಗೆ ಸಹ ನಾವು ಅನೇಕ ಯೋಜನೆಗಳಲ್ಲಿ ಸಹಾಯಧನ ನೀಡ್ತಾ ಇರೋದ್ರಿಂದ ರೈತರು ಇದನ್ನ ಮನಗಂಡಿದ್ದಾರೆ. ಈಗಾಗಲೇ ಅವರಿಗೆ ತಿಳುವಳಿಕೆ ಬಂದಿದೆ. ಯಾರು ವಾಸದ ಮನೆಯಲ್ಲಿ ಸಾಕಾಣಿಕೆ ಮಾಡ್ತಿದ್ದಾರೋ ಅಂತವರು ಸಹ ಗಾಳಿ ಆಡುವಂತೆ ಅವಕಾಶ ಕಲ್ಪಿಸಿ ಬೆಳೆಯನ್ನ ಚೆನ್ನಾಗಿ ಪಡ್ಕೊಳ್ಬಹುದು.
1: ಈ ಬೇಸಿಗೆನಲ್ಲಿ ರೇಷ್ಮೆ ಹುಳುಗಳಿಗೆ ಬರುವಂತ ರೋಗಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಏನೇನು ಮುನ್ನೆಚ್ಚರಿಕೆ ತೆಗೆದುಕೋಬಹುದು ಅಂತೀರಿ?
0: ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಬರುವಂತಹ ರೋಗಗಳು ಅಂತ ಅಂದ್ರೆ ಸಪ್ಪೆ ರೋಗ ಮತ್ತೆ ಹಾಲು ತೊಂಡೆ ರೋಗ. ಈ ಸಪ್ಪೆ ರೋಗಕ್ಕೆ ಒಂದು ರೀತಿಯ ಬ್ಯಾಕ್ಟೀರಿಯಾಗಳು ಕಾರಣವಾಗಿದ್ರೆ ಹಾಲು ತೊಂಡೆ ರೋಗ ವೈರಸ್ ರೋಗಾಣುಗಳಿಂದ ಬರುತ್ತೆ. ಇದು ಮುಖ್ಯವಾಗಿ ಹಿಪ್ಪನೇರಳೆ ಸೊಪ್ಪಿನ ಗುಣಮಟ್ಟದಲ್ಲಿನ ಒಂದು ವ್ಯತ್ಯಾಸ ಅಂದ್ರೆ

0: ಕಡಿಮೆ ಗುಣಮಟ್ಟದ ಹಿಪ್ಪನೆರಳೆ ಸೊಪ್ಪನ್ನ ಹುಳುಗಳಿಗೆ ಕೊಟ್ಟಾಗ ಹಾಗೂ ವಾತಾವರಣದಲ್ಲಿ ಅಧಿಕ ಉಷ್ಣಾಂಶ ಮತ್ತೆ ಕಡಿಮೆ ತೇವಾಂಶ ಇದ್ದಾಗ ಏರುಪೇರಾದಾಗ ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಇದಲ್ಲದೆ ಸಂಪೂರ್ಣವಾಗಿ ಸೋಂಕು ನಿವಾರಣೆ ಮಾಡದೇ ಇರುವಂತದ್ದು, ಅಂದ್ರೆ ಹಿಂದಿನ ಬೆಳೆ ಯಾವ್ದಾದ್ರೂ ರೋಗಕ್ಕೆ ತುತ್ತಾಗಿ ಆ ಹುಳುಗಳು ಸತ್ತಿದ್ರೆ ಅದೇ ಮನೆಯಲ್ಲಿ ಸೋಂಕು ನಿವಾರಣೆ ಮಾಡದೆ ಪುನಃ ನೀವು ಬೆಳೆ ಇಟ್ಟರೆ ಆಗ ಕೂಡ ಈ ರೋಗಗಳು ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಆಮೇಲೆ ನೀವು ಸೊಪ್ಪನ್ನ ಕೊಡುವಾಗ ಕೈಗಳನ್ನ ಶುದ್ಧ ಮಾಡಿಕೊಳ್ಳದೆ ಒಂದು ರೀತಿಯ ಸೋಂಕಿನಿಂದ ಕೂಡಿದಂತಹ ಸೊಪ್ಪನ್ನ ನೀಡಿದಾಗ ಕೂಡ ಹುಳುಗಳಿಗೆ ಈ ರೋಗಗಳು ಬರುವಂತ ಸಾಧ್ಯತೆ ಇರುತ್ತೆ. ನಾವು ಮುನ್ನೆಚ್ಚರಿಕೆ ಕ್ರಮ ಏನ್ ತಗೋಬೇಕು ಅಂದ್ರೆ, ಮುಖ್ಯವಾಗಿ ಮೊದಲನೆಯದಾಗಿ ಹುಳು ಸಾಕಾಣಿಕೆ ಮನೆ ಸೋಂಕು ನಿವಾರಣೆ, ಅದು ಪ್ರಥಮ ಕ್ರಮ. ನಂತರ ಅದನ್ನ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಪ್ರತಿ ಹಂತದಲ್ಲೂ ಆಯಾ ಹುಳುವಿನ ಹಂತಕ್ಕೆ ಅನುಗುಣವಾಗಿ ಹಾಸಿಗೆ ಸೋಂಕು ನಿವಾರಕಗಳನ್ನ ಬಳಸ್ತಾ ಇರಬೇಕು. ಆ ನಿಗದಿತ ಪ್ರಮಾಣ ಏನಿದೆ ಆ ಕಾಲಕ್ಕೆ ಅನುಗುಣವಾಗಿ, ಬೇಸಿಗೆ ಕಾಲದಲ್ಲಿ ಸಪ್ಪೆ ಮತ್ತೆ ಹಾಲ್ ತೊಂಡೆ ರೋಗವನ್ನು ತಡೆಗಟ್ಟುವಂತಹ ಸೋಂಕು ನಿವಾರಕಗಳನ್ನ ಬಳಸಬೇಕು. ಜ್ವರದಿಂದ ಎದ್ದ ಮೇಲೆ ಈ ಸೋಂಕು ನಿವಾರಕಗಳನ್ನು ಸಿಂಪಡಿಸಿ ಅರ್ಧ ಗಂಟೆ ಬಿಟ್ಟು ಸೊಪ್ಪನ್ನ ನೀಡಬೇಕು. ಹೌದು, ಅದಲ್ಲದೆ ಐದನೇ ಹಂತದ ನಾಲ್ಕನೇ ದಿನ ನಾವು ಕಸ ತೆಗೆದ ನಂತರ ಸಹ ಹಾಸಿಗೆ ಸೋಂಕು ನಿವಾರಕಗಳನ್ನ ಧೂಳೀಕರಿಸಿಬಿಟ್ಟು ಅರ್ಧ ಗಂಟೆ ಬಿಟ್ಟು ಸೊಪ್ಪು ಕೊಡಬದಿದ್ದ ನಮ್ಮ ಹುಳುಗಳಿಗೆ ರೋಗ ಬರದೇ ಇರೋ ರೀತಿ ಮುನ್ನೆಚ್ಚರಿಕೆ ವಹಿಸಬಹುದು.
1: ಇನ್ನು ಈ ಹಣ್ಣು ಹುಳುಗಳನ್ನ ಈ ಚಂದಕ್ಕೆ ಬಿಡುವಾಗ ಮುಖ್ಯವಾಗಿ ಬೇಸಿಗೆಯಲ್ಲಿ ಯಾವ್ಯಾವ ಕ್ರಮ ಅನುಸರಿಸಬಹುದು ಅಂತ?
0: ಬೇಸಿಗೆಯಲ್ಲಿ ಹಣ್ಣು ಹುಳುಗಳನ್ನ ಚಂದ್ರಿಕೆಗೆ ಬಿಡುವಾಗ ಮುಖ್ಯವಾಗಿ ಗಾಳಿ ಸಂಚಾರ ಇರುವಂತಹ ಕೊಠಡಿಗಳಲ್ಲಿ ಬಿಡಬೇಕು. ಈಗ ಹಣ್ಣು ಹುಳು ಮನೆಗಳಿಗೆ ಅಂತಾನೆ ಇಲಾಖೆ ಸಹಾಯಧನ ಒದಗಿಸ್ತಾ ಇದೆ. ಆ ರೀತಿಯ ಮನೆಗಳಲ್ಲಿ ಹಣ್ಣು ಹುಳುಗಳನ್ನ ನಾವು ಚಂದ್ರಿಕೆಗಳಲ್ಲಿ ಬಿಡಬೇಕು. ಚಂದ್ರಿಕೆಗಳಿಗೆ ಬಿಡುವಾಗ ತೆಳುವಾಗಿ, ಅಂದ್ರೆ ಒಂದಕ್ಕೊಂದು ಹುಳ ತಾಕದೇ ಇರುವ ರೀತಿಯಲ್ಲಿ ಬಿಡೋದ್ರಿಂದ ಗಂಟುಗೂಡುಗಳು ಆಗೋದನ್ನ ತಪ್ಪಿಸಬಹುದು. ಮತ್ತೆ ಆ ಗೂಡು ಕಟ್ಟುವಿಕೆಗೆ ಅನುಕೂಲ ಆಗೋ ರೀತಿ 60% to 70% ಶೈತ್ಯಾಂಶ ಇರಬೇಕು. ಮತ್ತೆ 24°C ಅಂತ ಉಷ್ಣಾಂಶವನ್ನ ಒದಗಿಸೋದ್ರಿಂದ ನಾವು ಇದನ್ನ ಚೆನ್ನಾಗಿ ಗೂಡು ಕಟ್ಟುವಿಕೆಗೆ ಅನುಕೂಲ ಆಗುತ್ತೆ. ಆ ಹುಳುಗಳು ಏನಂತಂದ್ರೆ ಆ ಗೂಡು ಕಟ್ಟುವಾಗ 2-3 ದಿನ ಅದು ಅವಧಿ ಬೇಕಾಗುತ್ತೆ. ಬೇಸಿಗೆಯಲ್ಲಿ ನಾವು ಯಾವಾಗ್ಲೂ 5ನೇ ದಿನ ಗೂಡನ್ನ ಬಿಡಿಸಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬಹುದು. ಆ ಗೂಡು ಬಿಡಿಸಿ ಮಾರುಕಟ್ಟೆಗೆ ಸಾಗಿಸುವಾಗ ಸಹ ಆ ಗೋಣಿ ಚೀಲಗಳಲ್ಲಿ ಸಡಿಲವಾಗಿ ತುಂಬಿ ಗೂಡುಗಳು ಒತ್ತಾಗಿ ಇರದಂತೆ ಕಾಪಾಡೋದ್ರಿಂದ ಗೂಡಿನ ಗುಣಮಟ್ಟನೂ ಚೆನ್ನಾಗಿರುತ್ತೆ, ಹಾಗೂ ಅದರಲ್ಲಿ ಒಳಗಡೆ ಇರುವಂತಹ ಕೋಶಗಳು ಸಾಯೋದನ್ನ ತಪ್ಪಿಸಿ ಗೂಡು ಹಾಳಾಗೋದನ್ನು ತಪ್ಪಿಸಬಹುದು.
1: ತಂಪಾದ ಒಂದು
0: ಹೊತ್ತಿನಲ್ಲಿ ಸಾಗಿಸಬೇಕು. ಹೌದು,
1: ಅದು ಬಹಳ ಮುಖ್ಯವಾದ
0: ಮತ್ತೆ
1: ಈ ಗೂಡು ಕಟ್ಟೋದಕ್ಕೆ ಇಡುವಂತಹ ಚಂದಕ್ಕೆಗಳನ್ನ ನಾವು ತಂಪಾದ ಸ್ಥಳದಲ್ಲಿ ಇಡಬೇಕಾಗುತ್ತೆ.
0: ಹೌದು ಹೌದು, ಅದೇ ಹುಳು ಸಾಕಾಣಿಕೆ ಮನೆಯಲ್ಲಿ ಯಾವ ರೀತಿ ವಾತಾವರಣ ಕಲ್ಪಿಸಿಕೊಡ್ತೀವೋ ಅದೇ ರೀತಿ ಈ ಹಣ್ಣು ಹುಳುಗಳನ್ನು ಚಂದ್ರಿಕೆಗೆ ಬಿಡುವಾಗಲೂ ಸಹ ಚಂದ್ರಿಕೆ ಇಡುವಂತಹ ಜಾಗಗಳಲ್ಲಿಯೂ ಸಹ ನಾವು ಸೂಕ್ತವಾದ ತೇವಾಂಶ ಶೈತ್ಯಾಂಶ ಇರುವಂತಹ ಅನುಕೂಲ ವಾತಾವರಣವನ್ನ ಕಲ್ಪಿಸಿಕೊಡ್ಬೇಕು. ಹಣ್ಣು ಹುಳು ಮನೆಗಳನ್ನು ಈಗ ರೈತರು ನಿರ್ಮಿಸಿಕೊಂಡು ಅದರ ಪ್ರಯೋಜನವನ್ನು ಸಹ ಪಡಿಬಹುದು.
1: ಮುಖ್ಯವಾಗಿ ಏನು ನಿಗದಿ ಪಡಿಸಿರುವಂತಹ ಒಂದು ಉಷ್ಣಾಂಶ ಮತ್ತು ಶೈತ್ಯಾಂಶವನ್ನ ಸಾಕಣೆ ಮನೆಯಲ್ಲಿ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಊಜಿ ಹುಳುಗಳ ಸಮಸ್ಯೆ ಏನಾದರೂ ಬರಬಹುದೇ?
0: ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಊಜಿ ಹುಳುಗಳ ಸಮಸ್ಯೆನೂ ಕಾಡುವುದುಂಟು. ಆದ್ರೆ ಈಗ ನಮ್ಮ ರೈತರು ಬಹಳ ಅದಕ್ಕೆ ಕ್ರಮಗಳನ್ನು ತೆಗೆದುಕೊಂಡು ಅದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ ಪ್ರತ್ಯೇಕ ಹುಳು ಸಾಕಾಣಿಕೆ ಮನೆಯಲ್ಲಿ 2 ಬಾಗಿಲುಗಳಿದ್ದು ಒಂದು ಉಪಕೊಠಡಿ ಇರೋದ್ರಿಂದ ಊಜಿ ಹುಳುಗಳು ಮುಖ್ಯವಾದ ಹುಳು ಸಾಕಾಣಿಕೆ ಹಜಾರಕ್ಕೆ ಕೊಠಡಿಗೆ ಬರದೇ ಇರೋ ರೀತಿ ತಡೆಗಟ್ಟಬಹುದು. ಅದಲ್ಲದೆ ಎಲ್ಲಾ ಕಿಟಕಿಗಳಿಗೆ ಅವರು ಊಜಿ ಬಲೆಗಳನ್ನ ಅಳವಡಿಸೋದ್ರಿಂದ, ತಂತಿ ಜಾಲರಿ ಅಳವಡಿಸೋದ್ರಿಂದ ಸಹ ಈ ಊಜಿ ನೊಣದ ಹಾವಳಿಯನ್ನ ತಪ್ಪಿಸ್ತಾ ಇದ್ದಾರೆ. ಅದಲ್ಲದೆ ಈಗ ಊಜಿ ಸೈಡ್ ಅಂತ ಮಾತ್ರೆ ಇರತ್ತೆ, ಊಜಿ ಟ್ರ್ಯಾಪ್ ಇದೆ. ಈ ತರದ ಒಂದು ಇದನ್ನ ಬಳಕೆ ಮಾಡೋದ್ರಿಂದ ಸಹ ಜೈವಿಕ ನಿಯಂತ್ರಣ ಕೂಡ ಇದೆ ಊಜಿ ನೊಣದ ಹಾವಳಿಯನ್ನ ತಡೆಗಟ್ಟೋದಿಕ್ಕೆ. ಇದನ್ನ ಸಹ ಬಳಕೆ ಮಾಡೋದ್ರಿಂದ ರೈತರು ಊಜಿ ನೊಣದಿಂದ ನಮ್ಮ ರೇಷ್ಮೆ ಹುಳುಗಳು ಏನು ನಷ್ಟ ಆಗತ್ತೆ ಅಥವಾ ಕೊನೆಯ ಹಂತದಲ್ಲಿ ಏನೋ ಹಾನಿಗೊಳಗಾಗತ್ತೆ ಗೂಡು ಕಟ್ಟೋದಕ್ಕೆ ಮುಂಚೆ ಅದು ಊಜಿ ನೊಣ ಮೊಟ್ಟೆ ಇಟ್ಟರೆ ಅದನ್ನು ಸಹ ತಪ್ಪಿಸೋದಿಕ್ಕೆ ಅನೇಕ ಒಂದು ಉಪಾಯಗಳು ಸಾಧನಗಳು ಬಂದಿವೆ ಈಗ. ಆದ್ರಿಂದ ಈ ಎಲ್ಲಾ ಕ್ರಮಗಳನ್ನು ಅನುಸರಿಸಿ ಮುಖ್ಯವಾಗಿ ನಾವು ಉಷ್ಣಾಂಶ ಶೈತ್ಯಾಂಶದ ಒಂದು ನಿರ್ವಹಣೆಗೆ ಹೆಚ್ಚು ಗಮನವನ್ನ ಕೊಡಬೇಕು.
1: ಮತ್ತೆ ಸೊಪ್ಪಿನ ಗುಣಮಟ್ಟ ಸ್ವಲ್ಪ ಕಡಿಮೆ ಆಗೋದ್ರಿಂದ ಎಷ್ಟು ಮೊಟ್ಟೆ ತರ್ತಾರೆ ಅದಕ್ಕಿಂತ ಸ್ವಲ್ಪ ಮೊಟ್ಟೆ ಕಡಿಮೆ ತಂದ್ರೆ ಒಳ್ಳೇದು ಅಂತ.
0: ಹೌದು, ಬೇಸಿಗೆಯಲ್ಲಿ ಸೊಪ್ಪಿನ ಇಳುವರಿ ನಿಮ್ಗೆ ಗೊತ್ತಿರುವ ರೀತಿ ಕಡಿಮೆನೆ ಇರುತ್ತೆ. ಅಂದ್ರೆ ನಮ್ಗೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಏನು ಸೊಪ್ಪು ಸಿಗತ್ತೆ 1 ಎಕರೆ ಪ್ರದೇಶದಲ್ಲಿ ಅದಕ್ಕಿಂತ ಅದು ಕಡಿಮೆನೆ ನಮ್ಗೆ ಇರೋದ್ರಿಂದ ನಾವು ಅದನ್ನ ಮೊದಲೇ ಯೋಜನೆ ಮಾಡಿಕೊಂಡು, ಅಂದ್ರೆ ನಮ್ಗೆ ಸೊಪ್ಪು ಸಾಲದಾಗಿ ಕಡೆಯ ಹಂತದಲ್ಲಿ ಬೇರೆಯವ್ರ ತೋಟಕ್ಕೆ ಹೋಗಿ ಇನ್ನೊಂದು ತೋಟದ ಸೊಪ್ಪು ತಗೊಂಡ್ ಬಂದು ನಮ್ಮ ರೈತರು ಬಹಳಷ್ಟು ಜನ ಆ ರೀತಿ ಮಾಡ್ತಾರೆ, ಅದನ್ನ ತಪ್ಪಿಸಿ ಅವರ ತೋಟದಲ್ಲಿ ಲಭ್ಯವಿರುವಂತಹ ಸೊಪ್ಪಿನ ಪ್ರಮಾಣಕ್ಕೆ ಅನುಗುಣವಾಗಿ ಚಾಕಿ ಹುಳುಗಳನ್ನ ತರೋದ್ರಿಂದ ಒಳ್ಳೆಯ ಒಂದು ಬೆಳೆಯನ್ನ ಪಡಿಬಹುದು. ಯಶಸ್ವಿಯಾಗಿ ಅವರು ಹುಳು ಸಾಕಾಣಿಕೆಯನ್ನ

0: ಮಾಡಿ ಒಳ್ಳೆಯ ಆದಾಯವನ್ನು ಪಡೆಯಬಹುದು ಅಂತ ನನ್ನ ಅಭಿಪ್ರಾಯ.
1: ಆದ್ದರಿಂದ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಬೇಸಿಗೆಯಲ್ಲಿ ಈ ರೇಷ್ಮೆ ಕೃಷಿಯಲ್ಲಿ ಯಾವ್ಯಾವ ಕ್ರಮಗಳನ್ನು ಅನುಸರಿಸಬಹುದು ಅನ್ನೋದ್ರ ಬಗ್ಗೆ ತಿಳಿಸೋಣ ಅಂತಂದು ತಮ್ಮನ್ನು ಇಷ್ಟಲ್ಲಿ ಕೇಳಿದೆ. ಒಳ್ಳೆ ಮಾಹಿತಿ ಮಾಡಿಕೊಟ್ರಿ ಸಂಧ್ಯಾ ಅವರೇ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಇದುವರೆಗೆ ಬೇಸಿಗೆಯಲ್ಲಿ ರೇಷ್ಮೆ ಕೃಷಿ ಈ ಕುರಿತು ಸಂಧ್ಯಾ ಎಂಎನ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ.
2: ನಮ್ಮ ರಾಜ್ಯದ ಮೈದಾನ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತ ಬೇವಿನ ಪ್ರತಿಮರ ವರ್ಷಕ್ಕೆ ಸುಮಾರು 50 ಕಿಲೋಗ್ರಾಂನಷ್ಟು ಬೀಜವನ್ನು ಕೊಡುತ್ತೆ. ಬೇವಿನ ಬೀಜದಲ್ಲಿ 30-40% ಎಣ್ಣೆ, 2-3% ಟ್ರೈಟರ್ಪಿನಾಯ್ಡ್ ಮತ್ತು 0.2-0.6% ಅಜಾಡಿರಾಕ್ಟಿನ್ನು ಮತ್ತು ಬೇವಿನ ವಿಶಿಷ್ಟ ವಾಸನೆಗೆ ಕಾರಣವಾದಂಥ 20 ಗಂಧಕಯುಕ್ತ ಸಂಯುಕ್ತಗಳು, ಹಾಗೆಯೇ 13 ಬಗೆಯ ಇತರೆ ವಿಷಕಾರಿ ರಾಸಾಯನಿಕಗಳು ಇದ್ದು ಅವು ಸುಮಾರು 200 ಕೀಟಪೀಡೆಗಳನ್ನು ಬೆಳೆಗಳಿಂದ ದೂರ ಇಡುವಂಥ ಸಾಮರ್ಥ್ಯವನ್ನು ಹೊಂದಿರೋದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಬೇವಿನ ಎಲೆಗಳಿಂದ ಹಾಗೆಯೇ ಬೇವಿನ ಮರದ ಬೀಜಗಳಿಂದ ಕಷಾಯವನ್ನು ತಯಾರಿಸ್ಕೋಬೋದು. ಜೊತೆಗೆ ಬೇವಿನ ಎಣ್ಣೆ, ಬೇವಿನ ಹಿಂಡಿಯನ್ನು ಕೂಡ ನಾವು ಪೀಡೆಗಳ ನಿರ್ವಹಣೆಯಲ್ಲಿ ಬಳಸ್ಕೋಬಹುದು. ಬೇವಿನ ಮರಗಳಿಂದ ಬೀಜಗಳನ್ನು ಸಂಗ್ರಹಿಸಬೇಕು. ಹಸಿರು ಪೂರಿತ ಹಳದಿಯೂ ಅಲ್ಲದ ಕಂದು ಹಳದಿ ಬಣ್ಣಕ್ಕೂ ತಿರುಗಿರದಂಥ ಹದವಾಗಿ ಮಾಗದಂಥ ಹಣ್ಣುಗಳನ್ನು ನಾವು ಸಂಗ್ರಹಿಸ್ಕೋಬೇಕು. ಮುಖ್ಯವಾಗಿ ಟಾರ್ಪಲಿನ್ನು ಅಥವಾ ಪ್ಲಾಸ್ಟಿಕ್ ಗುಡಾರವನ್ನು ಮರದ ಕೆಳಗಡೆ ಹಾಸಬೇಕು. ಆನಂತರ ಉದ್ದವಾದ ಕೋಲಿನಿಂದ ಟೊಂಗೆಗಳನ್ನು ಬಡಿದು ಅವುಗಳನ್ನು ಉದುರಿಸಿ ಈ ಬೇವಿನ ಹಣ್ಣುಗಳನ್ನು ಸಂಗ್ರಹಿಸಬೇಕಾಗತ್ತೆ. ಮುಖ್ಯವಾಗಿ ಈ ರೀತಿ ಸಂಗ್ರಹಿಸಿದಂಥ ಹಣ್ಣುಗಳನ್ನು ನಾವು ತೋರ್ಬೆರಳು ಮತ್ತು ಹೆಬ್ಬೆರಳು ನಡುವೆ ಹಣ್ಣನ್ನು ಒತ್ತಿ ಸಿಪ್ಪೆಯಿಂದ ಬೀಜಗಳನ್ನು ಬೇರ್ಪಡಿಸಬೇಕು. ಆನಂತರ ಅವುಗಳನ್ನು ಒಣಗಿಸಿ ಇಟ್ಕೋಬೇಕಾಗತ್ತೆ. ವಿಶೇಷವಾಗಿ ಎಳೆ ಬಿಸಿಲಲ್ಲಿ ಇವುಗಳನ್ನು ಒಣಗಿಸ್ಕೋಬೇಕಾಗತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಕೀಟಪೀಡೆಗಳ ನಿರ್ವಹಣೆಗೆ ಬೇವಿನ ಬೀಜದ ಕಷಾಯವನ್ನು ಸರಿಯಾಗಿ ತಯಾರಿಸ್ಕೋಬೇಕಾಗತ್ತೆ. ಪೀಡೆಗಳ ನಿರ್ವಹಣೆಗಾಗಿ 5% ಕಷಾಯವನ್ನು ತಯಾರಿಸಿ ನಾವು ಬೆಳೆಗಳಿಗೆ ಸಿಂಪಡಣೆ ಮಾಡಬೇಕು. 5 ಕಿಲೋಗ್ರಾಂನಷ್ಟು ಒಣಗಿಸಿದ ಈ ಬೇವಿನ ಬೀಜವನ್ನು ಎಣ್ಣೆ ಹೊರಗಡೆ ಬರದಂತೆ ಹಗುರವಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಒಂದು ತೆಳುವಾದ ಬಿಳಿ ಬಟ್ಟೆನಲ್ಲಿ ಈ ಪುಡಿಯನ್ನು ಹಾಕಿ ಗಂಟು ಕಟ್ಟಿ ಸುಮಾರು 10 ಲೀಟರ್ ನೀರಿನಲ್ಲಿ 8-10 ಗಂಟೆ ಕಾಲ, ಅಂದರೆ ಒಂದು ರಾತ್ರಿ ಇಡೀ ಕಾಲ ನೆನೆಯಿಟ್ಟು ಆನಂತರ ನಾವು ಟೀ ಪುಡಿಯನ್ನು ಹಿಂಡೋ ರೀತಿಯಲ್ಲಿ ಹಿಂಡಿ ಸೋಸಬೇಕು. ಹೀಗೆ ತಯಾರಾದಂಥ ಪ್ರತಿ ಲೀಟರ್ ಕಷಾಯವನ್ನು 10 ಲೀಟರ್ ನೀರು ಹಾಗೂ 10 ಗ್ರಾಂನಷ್ಟು ಸೋಪಿನ ಪುಡಿ ಜೊತೆ ಮಿಶ್ರಣ ಮಾಡಿ ಶಿಫಾರಸ್ಸಿನ ಪ್ರಕಾರ ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. ಪ್ರತಿ ಎಕರೆಗೆ ಬೇಕಾಗುವಂಥ 200-250 ಲೀಟರ್ ಸಿಂಪರಣ ದ್ರಾವಣ ತಯಾರು ಮಾಡೋದಕ್ಕೆ 10-12 ಕಿಲೋಗ್ರಾಂನಷ್ಟು ಈ ಬೇವಿನ ಬೀಜ ಬೇಕಾಗುತ್ತೆ. ಇನ್ನು ಬೇವಿನ ಎಲೆಯ ಕಷಾಯವನ್ನು ಕೂಡ ನಾವು ತಯಾರಿಸ್ಕೊಂಡು ಬಳಸ್ಕೋಬೋದು. ಹೊಲಗದ್ದೆಗಳಿಗೆ ಬೀಳುವಂಥ ಕೀಟಪೀಡೆಗಳ ನಿರ್ವಹಣೆಗಾಗಿ ಈ ಬೇವಿನ ಎಲೆಯ ಕಷಾಯವನ್ನು ತಯಾರಿಸೋದಕ್ಕೆ ಬಹಳಷ್ಟು ಎಲೆಗಳು ಬೇಕಾಗ್ತವೆ. ಆದ್ದರಿಂದ ಇದನ್ನು ಈ ಸಸಿ ಮಡಿ ಮತ್ತು ಕೈತೋಟಗಳಲ್ಲಿ ಬೀಳುವಂಥ ಪೀಡೆಗಳ ನಿರ್ವಹಣೆಗೆ ಬಳಸ್ಕೋಬೋದು. ಬೇವಿನ ಎಲೆಯ ಕಷಾಯವನ್ನು ತಯಾರು ಮಾಡೋದಕ್ಕೆ 1 ಕಿಲೋಗ್ರಾಂನಷ್ಟು ಹಸಿರು ಬೇವಿನ ಎಲೆಯನ್ನು 1 ರಾತ್ರಿ ಇಡೀ ನೀರಿನಲ್ಲಿ ನೆನೆಯಿಟ್ಟು ಆನಂತರ ನೀರನ್ನು ಬಸಿದು ಎಲೆಗಳನ್ನು ಅರೆದು ಕಷಾಯವನ್ನು ತೆಗಿಬೇಕಾಗತ್ತೆ. ಹೀಗೆ ಬಂದಂಥ ಕಷಾಯವನ್ನು 5 ಲೀಟರ್ ನೀರಿಗೆ ಸೇರಿಸಿ ಜೊತೆಗೆ 5-10 ಗ್ರಾಂನಷ್ಟು ಸೋಪಿನ ಪುಡಿಯನ್ನು ಅದಕ್ಕೆ ಬೆರೆಸಿ ಎಲೆ ತಿನ್ನುವಂಥ ಹುಳು, ಮಿಡತೆ ಹಾಗೆ ಬೇರೆ ಕೀಟಪೀಡೆಗಳ ನಿರ್ವಹಣೆಗಾಗಿ ನಾವು ಸಿಂಪರಣೆ ಮಾಡ್ಕೋಬಹುದು. ಇನ್ನು ಬೇವಿನ ಎಣ್ಣೆಯ ದ್ರಾವಣವನ್ನು ಕೂಡ ಮಾಡಿಕೊಂಡು ಬಳಸ್ಕೋಬಹುದು. 1 ಲೀಟರ್ ನೀರಿಗೆ ಶಿಫಾರಸಿನಂತೆ 10 ಮಿಲಿಲೀಟರ್ನಿಂದ 30 ಮಿಲಿಲೀಟರ್ನಷ್ಟು ಬೇವಿನ ಎಣ್ಣೆ, ಹಾಗೆಯೇ 1 ಗ್ರಾಂನಷ್ಟು ಸೋಪಿನ ಪುಡಿ ಅಥವಾ 1 ಮಿಲಿಲೀಟರ್ನಷ್ಟು ಟೀಪಾಲನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಆನಂತರ ಎಣ್ಣೆ ತೇಲದಂತೆ ತಕ್ಷಣ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಬೇವಿನ ಹಿಂಡಿಯನ್ನು 2 ರೀತಿ ಬಳಕೆ ಮಾಡ್ಕೋಬಹುದು. ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಿತ್ತನೆಗಿಂತ ಮುಂಚೆ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಬೇವಿನ ಹಿಂಡಿಯ ಕಷಾಯವನ್ನು ತಯಾರು ಮಾಡಿಕೊಳ್ಳೋದಕ್ಕೆ 100 ಗ್ರಾಂನಷ್ಟು ಬೇವಿನ ಹಿಂಡಿಯನ್ನು ತೆಳುವಾದ ಬಟ್ಟೆನಲ್ಲಿ ಕಟ್ಟಿ 1 ಲೀಟರ್ ನೀರಿನಲ್ಲಿ 1 ರಾತ್ರಿ ನೆನೆ ಇಡಬೇಕು. ಆನಂತರ ಕಷಾಯವನ್ನು ಸೋಸಿ ಅದಕ್ಕೆ 1 ಮಿಲಿಲೀಟರ್ನಷ್ಟು ಟೀಪಾಲ್ ಅಥವಾ 1 ಗ್ರಾಂನಷ್ಟು ಸೋಪಿನ ಪುಡಿಯನ್ನು ಬೆರೆಸಿಕೊಂಡು ಆ ದ್ರಾವಣವನ್ನು

0: ನಾವು ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. ಮುಖ್ಯವಾಗಿ ಬೇವಿನ ಕೀಟನಾಶಕದ ಬಳಕೆಯಿಂದ ಹಲವಾರು ಪ್ರಯೋಜನಗಳಿದ್ದಾವೆ. ಬೇವಿನ ಎಣ್ಣೆ ಸಿಂಪರಣೆ ಮಾಡಿದಂಥ ಬೆಳೆಗಳಿಗೆ ಕೀಟಗಳು ಆಕರ್ಷಿತ ಆಗೋದಿಲ್ಲ. ಬೇವಿನ ಕೀಟನಾಶಕ ಸೇವಿಸಿದಂಥ ಕೀಟದ ಜೀವನ ಚಕ್ರದಲ್ಲಿ ಏರುಪೇರು ಉಂಟಾಗುತ್ತೆ. ಇದರಿಂದ ಕೀಟದ ಸಂತತಿ ಕಡಿಮೆ ಆಗುತ್ತೆ. ಹೆಣ್ಣು ಕೀಟ ತತ್ತಿ ಇಡುವಂಥ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ. ಗಂಡು ಕೀಟಗಳಲ್ಲಿ ನಪುಂಸಕತ್ವ ಉಂಟಾಗುತ್ತೆ. ಬೇವಿನ ಕೀಟನಾಶಕ ಸಿಂಪರಣೆ ಮಾಡಿದಂಥ ಗಿಡ ವಿಷಯ ಆಗಿ ಈ ಹುಳ ಉಪಡೆಗಳ ವಿರುದ್ಧ ರಕ್ಷಣೆಯನ್ನು ಪಡ್ಕೊಳ್ಳುತ್ತೆ. ಮುಖ್ಯವಾಗಿ ಈ ಬೇವಿನ ಕೀಟನಾಶಕಗಳು ಪರಿಸರ ಮತ್ತು ಸ್ವಾಭಾವಿಕ ಕೀಟಗಳ ಮೇಲೆ ಯಾವುದೇ ದುಷ್ಪರಿಣಾಮವನ್ನು ಬೀರೋದಿಲ್ಲ. ಬೇವಿನ ಕೀಟನಾಶಕಕ್ಕೆ ಕೀಟಗಳು ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋದಿಲ್ಲ. ಇನ್ನು ಈ ಬೇವಿನ ಕೀಟನಾಶಕವನ್ನು ಬೆಳಗಿನ ಜಾವ ಅಥವಾ ಸಂಜೆ ಆದ ನಂತರ ಸಿಂಪರಣೆಯನ್ನು ಮಾಡಬೇಕು. ಕೀಟಗಳು ಎಲೆಯ ಕೆಳಭಾಗದಲ್ಲಿ ಮೊಟ್ಟೆಗಳನ್ನು ಇಡೋದ್ರಿಂದ ಎಲೆಯ ತಳಭಾಗಕ್ಕೆ ಸಿಂಪರಣೆ ಮಾಡೋದು ಬಹಳ ಅತ್ಯವಶ್ಯಕ. ಕಡಿಮೆ ಸಾಂದ್ರತೆಯ ಕೀಟನಾಶಕವನ್ನು ಆಗಿಂದಾಗ್ಗೆ ಬಳಸೋದು ಹೆಚ್ಚು ಸೂಕ್ತವಾಗಿರುತ್ತೆ. ಪವರ್ ಸ್ಪ್ರೇಯರ್ಗಳನ್ನು ಬಳಸುವಾಗ ಸಿಂಪರಣಾ ದ್ರಾವಣದ ಪ್ರಮಾಣವನ್ನು ಅರ್ಧದಷ್ಟು ಕಡಿಮೆ ಮಾಡ್ಕೋಬಹುದು.
1: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ.
2: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲ ಒಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,300 ರೂಪಾಯಿಯಿಂದ 23,900 ರೂಪಾಯಿಗಳು, ಅರೇಬಿಕಾ ಚೆರ್ರಿ 12,000 ರೂಪಾಯಿಗಳಿಂದ 13,300 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಗಳಿಂದ 18,400 ರೂಪಾಯಿಗಳು, ರೋಬಸ್ಟಾ ಚೆರ್ರಿ 8,500 ರೂಪಾಯಿಗಳಿಂದ 9,500 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೇಳಿದ್ರೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯ ಕೀಟಪೀಡೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಬಿಎಸ್ ರಾಜೇಂದ್ರ ಪ್ರಸಾದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
1: ತೋರ್ಸು.
0: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ನಿಧನ ಸುದ್ದಿ. ಬೆಂಗಳೂರಿನಲ್ಲಿ ವಾಸವಿದ್ದ ಮಡಿಕೇರಿ ನಿವಾಸಿ ಕೊಂಪೊಳಿರ ದಿವಂಗತ ಅಪ್ಪಯ್ಯನವರ ಮಗ ಉಮೇಶ್ ಕುಮಾರ್ ಅವರು ತಮ್ಮ 52ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿರುತ್ತಾರೆ. ಮೃತರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆ ನಂತರ ಮಡಿಕೇರಿಯ ಗೌಡ ರುದ್ರಭೂಮಿಯಲ್ಲಿ ನಡೆಸಲಾಗುವುದೆಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ದಿಡ್ಡಳ್ಳಿ ನಿವಾಸಿ ಮೂಡಗದ್ದೆ ಸೀತಾರಾಮ ರಾಜು ಅವರು ಇಂದು ನಿಧನರಾದರು. 69 ವರ್ಷ ಪ್ರಾಯದ ಮೂಡಗದ್ದೆ ಸೀತಾರಾಮ ರಾಜು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ.
6: ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಪ್ರವಾಸಿಗರ ಸುರಕ್ಷತೆನ ಗಮನದಲ್ಲಿಟ್ಟು ಜಿಲ್ಲೆಯಲ್ಲಿ ಚಾಕ್ರಿ ಮಾಡ್ತಿದ್ದ ಹೋಮ್ಸ್ಟೇಗ ಅಧಿಕೃತ ಅನುಮೋದನೆ ಕಡ್ಡಾಯ ಆಗುಟ್ಟು ಕೊಡಗು ಜಿಲ್ಲಾ ವ್ಯಾಪ್ತಿಲಿ ನೋಂದಣಿ ಪತ್ರ ಪಡೆಯದೆ ಕಾರ್ಯ ಮಾಡ್ತಿದ್ದ ಎಲ್ಲಾ ಹೋಮ್ಸ್ಟೇ ಮಾಲೀಕರು ಪ್ರವಾಸೋದ್ಯಮ ಇಲಾಖೆನ ಅಧಿಕೃತ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಕ ನೋಂದಣಿ ಪತ್ರ ಪಡೆದ ಮೇಲೆ ಹೋಮ್ಸ್ಟೇಗಳನ್ನ ನಡೆಸುವ ಹಂಗೆ ಸೂಚನೆ ಕೊಟ್ಟಳೋ. ಅಧಿಕಾರಿಗ ತಪಾಸಣೆ ನಡೆಸುವ ಸಮಯದಲ್ಲಿ ಹೋಮ್ಸ್ಟೇ ಸಂಬಂಧಿಸಿದ ದಾಖಲಾತಿಗೆ ಹಂಗೆ

0: ನೇಮಿಸಿಕೊಂಡ ನೌಕರರ ದಾಖಲಾತಿಗ ರಿಜಿಸ್ಟರ್ ಪುಸ್ತಕ ಹಂಗೆ ಸಿಸಿಟಿವಿ ಪರಿಶೀಲನೆ ಮಾಡುವ ಸಮಯದಲ್ಲಿ ಮಾಲೀಕರು ಸಹಕರಿಸೋಕು ಮಾಹಿತಿ ಇಲ್ಲದೆ ಅನಧಿಕೃತ ಆಗಿ ನಡೆಸುವ ಹೋಮ್ಸ್ಟೇಗಳ ಬಗ್ಗೆಲಿ ಮಾಹಿತಿ ಇದ್ದಲ್ಲಿ ಸಾರ್ವಜನಿಕರು ದೂರು ಮಾಹಿತಿ ಇದ್ದಲ್ಲಿ ಅವುಗಳ ವಿವರಣೆನ ಪತ್ರ ಮುಖೇನ ಉಪನಿರ್ದೇಶಕರ ಕಚೇರಿ ಪ್ರವಾಸೋದ್ಯಮ ಇಲಾಖೆ ಸ್ಟುವರ್ಟ್ ಹಿಲ್ ರಸ್ತೆ ಮಡಿಕೇರಿ ಕೊಡಗು ಜಿಲ್ಲೆ ಇಲ್ಲಿಗೆ ತಿಳಿಸಕು. ಕೇಂದ್ರ ಸರ್ಕಾರ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಹಂಗೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಇವರ ಹೆಸರಲ್ಲಿ ಎಸ್ಎಸ್ಎಲ್ಸಿಲಿ ಶೇಕಡ 75ಕ್ಕಿಂತ ಜಾಸ್ತಿ ಅಂಕ ಗಳಿಸಿದವಕ್ಕೆ ರೂಪಾಯಿ 10,000 ಹಂಗೆ ಎರಡನೇ ಪಿಯುಸಿಲಿ ಶೇಕಡ 85ಕ್ಕಿಂತ ಜಾಸ್ತಿ ಅಂಕ ಪಡ್ಕೊಂಡ ವಿದ್ಯಾರ್ಥಿಗಳಿಗೆ 25,000 ವಿದ್ಯಾರ್ಥಿ ವೇತನ ನೀಡಿಕೆ ಘೋಷಿಸಿದ್ದು ವಿದ್ಯಾರ್ಥಿಗ ಈ ಸವಲತ್ತನ್ನು ಬಳಸಿಕೊಂಬಕ್ಕೆ ಕೇಂದ್ರ ಸರ್ಕಾರದ ಮಾಹಿತಿ ಸಿಕ್ಕಿಟ್ಟು. ನಂಬರ್ 32ನೇ 10 ಕುಟುಂಬ 18 ಗೋತ್ರದ ಕಾಟಕೇರಿ ಗೌಡ ಸಮಾಜ ಕಾಟಕೇರಿ ಗ್ರಾಮ ಮದೆ ಅಂಚೆ ಕೊಡಗು ಜಿಲ್ಲೆ 2025-26 ವಾರ್ಷಿಕ ಮಹಾಸಭೆ ಇದೇ ತಿಂಗಳ ತಾರೀಕು 16ಕ್ಕೆ ಅಂದರೆ ಶನಿವಾರ ಹೊತ್ತಾರೆ 10 ಗಂಟೆಗೆ ಸಮಾಜದ ಅಧ್ಯಕ್ಷರು ಹುದೇರಿ ರಾಜೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದದೆ. ಮಂಗಳೂರು ಮುಖ್ಯ ರಸ್ತೆನ ಸಮಾಜದ ನಿವೇಶನದಲ್ಲಿ ನಡೆಸಿಕೆ ತೀರ್ಮಾನ ಮಾಡಿಳೋ. ಕಾಟಕೇರಿ ಗ್ರಾಮದ ಗೌಡ ಬಾಂಧವು ಸಮಯಕ್ಕೆ ಸರಿಯಾಗಿ ಬಂದು ಸಹಕರಿಸುವ ಹಂಗೆ ಕಾಸ್ಪಾಡಿ ಸಂಸಾರದ ಕಾರ್ಯದರ್ಶಿ ಎಂ ದೇವಿಪ್ರಸಾದ್ ಅವು ಕೇಳಿಕೊಂಡಳು. ಉತ್ತರ ಪ್ರದೇಶದ ಸಹಾರಂಗ್ಪುರಲ್ಲಿ ನಡೆದ 1ನೇ ಇಂಡೋ ನೇಪಾಳ ಚಾಂಪಿಯನ್ ಶಿಪ್ಲಿ ಕರ್ನಾಟಕ ಇಂಟಿಗ್ರಲ್ ಫೈಟಿಂಗ್ ಸಿಸ್ಟಮ್ ಅಸೋಸಿಯೇಷನ್ದ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಜಿಲ್ಲೆನ ಪಳಂಗೊಟ್ಟು ಯಶಸ್ ರಮೇಶ್ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕದ ಜಿಲ್ಲೆನ 4 ಜನ ಪೈಪೋಟಿಗ ಭಾಗವಹಿಸಿ 1 ಚಿನ್ನ 2 ಬೆಳ್ಳಿ 1 ಕಂಚು ಪದಕನ ಸಾಧನೆ ಮಾಡಿಳು. ಮಿತೇಶ್ ಜೆ ಚಿನ್ನ, ಎಸ್ಎಸ್ ಪಶುಪತಿ ಬೆಳ್ಳಿ, ಯಶ್ವಿತ್ ಗೌಡ ಬೆಳ್ಳಿ ಹಂಗೆ ಪ್ರಜ್ವಲ್ ಪ್ರದೀಪ್ ಕಂಚು ಪದಕನ ಪಡ್ಕೊಂಡಳು. ಇವರ ಸಾಧನೆಗೆ ಕಾರಣ ಆಗಿದ್ದ ಯಶಸ್ ಭಾಗಮಂಡಲ ಕೋರಂಗಾಲ ಗ್ರಾಮದ ಪಲಂಗುಟ್ಟು ರಮೇಶ್ ಇಂದಿರಾ ಅವರ ಮಂಗ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಡೆಯಿಂದ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಲಿ ಮೇ 12 ಅಂದರೆ ಇದೇ ತಿಂಗಳ ನಾಡ್ದು ಮಂಗಳವಾರ ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ಮಿನಿ ಉದ್ಯೋಗ ಮೇಳ ನಡೆದದೆ. ಈ ಉದ್ಯೋಗ ಮೇಳಲ್ಲಿ ಪಿರಮಲ್ ಫೈನಾನ್ಸ್ ಲಿಮಿಟೆಡ್ ಮೈಸೂರು, ಕಲ್ಯಾಣಿ ಮೋಟರ್ಸ್ ಕಾರ್ ಶೋರೂಮ್ ಮಡಿಕೇರಿ, ಬೇರೆ ಬೇರೆ ಸಂಸ್ಥೆನ ಕಡೆಯಿಂದ ಖಾಲಿ ಇದ್ದ ಚಾಕ್ರಿಗಳಿಗೆ ನೇಮಕಾತಿ ಮಾಡಿಕೊಂಡವೆ. ಈ ಮೇಳಲ್ಲಿ ಖಾಸಗಿ ಕಂಪನಿಗ ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇದ್ದ ಚಾಕ್ರಿಗಳನ್ನ ಮಿನಿ ಉದ್ಯೋಗ ಮೇಳದ ಮೂಲಕ ನೇಮಕಾತಿ ಮಾಡಿಕೊಂಡವೆ. ಇದರ ಬಗ್ಗೆಲಿ ಜಾಸ್ತಿ ಮಾಹಿತಿ ಬೇಕಾರೆ ಜಾಬ್ ಕೋ ಆರ್ಡಿನೇಟರ್ 8296020826ನ ಸಂಪರ್ಕಿಸಕೃತ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿಗ ತಿಳಿಸಿಯೋಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ಇದೇ ತಿಂಗಳ ಮೇ 13ರಂದು ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ಪೊನ್ನಂಪೇಟೆ ತಾಲೂಕು ಕಚೇರಿ ಸಭಾಬಾಡಿಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಲಿ ದೂರು ಅರ್ಜಿನ ತಕಂಡವೆ. ತುಂಬಿಸಿದ, ನೋಟರಿ ಮಾಡ್ದ, ಅಫಿಡವಿಟ್ ಮಾಡ್ದ ಅರ್ಜಿನ ತಕಂಡವೆ. ಸರ್ಕಾರಿ ಕಚೇರಿಲಿ ಸತಾಯಿಸುದು, ದುಡ್ಡು ಕೇಳುದು, ತೊಂದರೆ ತಾಪತ್ರೆ ಕೊಟ್ಟರೆ ಸರ್ಕಾರಿ ಅಧಿಕಾರಿಗಳ ವಿರುದ್ದ ಸಾರ್ವಜನಿಕರು ದೂರುಗಳನ್ನ ನೀಡಕ್ಕ ಸಾರ್ವಜನಿಕರು ಈ ಅವಕಾಶನ ಪಡ್ಕೊಳ್ಳು ಹಂಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗ ತಿಳಿಸಿಯೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತೆ ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗ.
2: ಈ ಸಲ ಫಂಕ್ಷನ್ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
3: ಮಕ್ಕಳಿಗೆ ನಿನಗೆ ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು, ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
8: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
9: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
10: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
11: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ

0: ಈ ವಿಶ್ವ ಹಬ್ಬದ ಕೊಡುಗೆ ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್ ಮೇಲೆ ಮೆಗಾ ಡಿಸ್ಕೌಂಟ್. ಟಿವಿ, ವಾಷಿಂಗ್ ಮಿಷಿನ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
2: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
3: ಸರ್ಪ್ರೈಸ್ ಗಿಫ್ಟ್,
2: ಓಪನ್ ಮಾಡು.
3: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್! ಥ್ಯಾಂಕ್ ಯು ರೀ. ಎಲ್ಲಿಂದ?
2: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಭಾಗಮಂಡಲದ ಕೆವಿಜಿ ಐಟಿಐ ನಲ್ಲಿ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ ಪಾಸ್. ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900920241.
5: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
6: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
5: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್, 9606017186.
7: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
8: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ. ಪೇಯ್ಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
9: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
10: ಫರ್ನಿಚರ್ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ. ನಿಮಗಿಷ್ಟವಾದ ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸಿ ಸುಲಭ ಕಂತಿನ ಇಎಂಐ ಮೂಲಕ. ನಾರ್ತ್ ಕೇರಳದ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರ್ಸ್, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ ಜಂಕ್ಷನ್, ವಿರಾಜಪೇಟೆ. ನಿಮ್ಮ ಮನೆಯನ್ನು ಶೃಂಗರಿಸಿ ಗ್ರೀನ್ಸ್ ನ ಸುಂದರವಾದ ಫರ್ನಿಚರ್ ಗಳೊಂದಿಗೆ.
11: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
12: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
13: ಸುದ್ದಿ ಸಮಾಚಾರ ಓದಿಂಡುಳ್ಳ ಕುಂಜಿರಾಗಿರೀಶ್ ಭೀಮಯ್ಯ. ಕಂಡಂಗಾಲ ಸರ್ಕಾರಿ ಪ್ರೈಮರಿ ಸ್ಕೂಲ್ ಕಳಿಪರಂಬಲ ಮುಲ್ಲೆಂಗಡ ಒಕ್ಕಡಾದ ನಡೆದ ಆದ್ಯ ಕಾಲತರ ಕಬಡ್ಡಿ ಕಳಿ ನಮ್ಮೆಲೆ ನೆರವಂಡ ಒಕ್ಕ ಚಾಂಪಿಯನ್ ಆಯ್ತು. ಪೆಮ್ಮಂಡ ಒಕ್ಕ ದಂಡನೆ ಸ್ಥಾನ ಪಡೆದತ್ತು. ಇದೇ ನೇರತ್ತು ಬಪ್ಪಕಾಲ ಕಬಡ್ಡಿ ನಮ್ಮನ್ನು ನಡೆದುಕ ತಯಾರಾಯ್ತುಳು. ಉಳುವಂಗಡ ಒಕ್ಕ ಕರಕ ಕಬಡ್ಡಿ ಅಕಾಡೆಮಿರ ಅಧ್ಯಕ್ಷ ಮುಲ್ಲೆಂಗಡ ಮಧುಷ್ ಪೂವಯ್ಯ ಓಜತ್ನ ಕೈಮಾತುಚಿ. ಈ ನೇರತ್ತು ಪ್ರೊ ಕಬಡ್ಡಿಲಿ ಪುನರ ಪದಕ ಪಡೆದ ಹೊಟ್ಟೆಯಂಡ ಸಚಿನ್ ಪೂವಯ್ಯ ಪಿಂಜ ಪತ್ರಕರ್ತ ಮಣಿಪಂಡ ಸಂತೋಷ್ ತಮ್ಮಯ್ಯ ಅಂಗಳ ಸನ್ಮಾನ ಮಾಡಿಚಿ. ಅಲ್ಲಿಂಜ ಮುಲ್ಲೆಂಗಡ ಒಕ್ಕ ಅಧ್ಯಕ್ಷ ಶಂಕರಿ ಪೊನ್ನಪ್ಪ ತಕ್ಕ ಬಂದಿತ್ತು. ಈ ಕಾಲ 54 ಒಕ್ಕಕಾರ ಪೆದ ನೋಂದಣಿ ಮಾಡಿತ್ತು. ಕಬಡ್ಡಿ ನಮ್ಮನ್ನ ಚಾಯೋಡೆ ನಡೆದುಕ ಪುರುಡು ತಂದಿತ್ತು. ಬಪ್ಪಕಾಲ ತಂಜ ಇನ್ನೆಚ್ಚಕ್ಕೂ ಒಕ್ಕಕರ ಈ ಕಳಿಕೂಟತ್ತು ಕೂಡಿ ಆಡೋಣ ಅಣಚಿ. ಬಹುಸಂಸ್ಕೃತಿ ಪಿಂಜ ಸೌಹಾರ್ದತೆ ನಂಗಡ ಅಸ್ಮಿತ ಏದೇ ನಮ್ಮೆನಾಳು ಭಾಷೆ ಪಿಂಜ ಸಂಸ್ಕೃತಿ ರಬಳಚಕ್ ಪೂರಕಾಯ್ತಿಪ್ಪ ಅಂದು ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಾಜಿ ಅಣಚಿ. ದಂಡಾತ್ತೆ 26 ಅರೆಭಾಷೆ ಸಾಂಸ್ಕೃತಿಕ ಸಂಭ್ರಮ ಅನ್ನುವ ಕಾರ್ಬಾರ್ಕ ಮುಳಿಯಟ್ಟಿತ್ತು ತಕ್ಕ ಬರಂದ ಅವು. ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಚಿಣ್ಣರ ಲೋಕ ಕಲಾವಿದಂಗಡ ಸಂಘ ಪಿಂಜ ಬಂಟಾವಳತ್ತರ ಚಿಣ್ಣರ ಲೋಕ ಸೇವಾ ಬಂಧು ಇಂಗಡ ಕೂಟಾದ ನೆಲೆ ಒಟ್ಟು 6 ದಿನ ನಡುಪ ಕರಾವಳಿ ಕಲೋತ್ಸವ ಕಾರ್ಯಕ್ರಮತ್ತು ಅವು ತಕ್ಕ ಬರಂದತ್ತು. ತುಳು ಕೊಂಕಣಿ ಬ್ಯಾರಿ ಪಿಂಜ ಅರೆಭಾಷೆ ಅಕಾಡೆಮಿ ಕರಡ ಕೂಡು ಕೂಟತ್ತು ಈ ಕಾರ್ಬಾರ್ ನಡೆದನುಂಡು. ಸಭಾ ಕಾರ್ಬಾರ್ ಕೈಂಜ ಪಿಂಜ ಕುಡೆಕಲ್ ಯಶವಂತ್ ಐಂಡ ಕುರವ್ ಕರಿಕೆಲ್ ಅರೆಭಾಷೆ ಕವಿಗೋಷ್ಠಿ ನಡೆದತ್ತು. ಕೊಡಗು ವಿಶ್ವವಿದ್ಯಾನಿಲಯದಲ್ಲಿ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜು ರಾಧನೆಯಲ್ಲಿ ಕಲಾ ವೈಭವ ಅನ್ನುವ ಕಾರ್ಬಾರ ನಡೆದತ್ತು. ವಿದ್ಯಾರ್ಥಿಯರ ವ್ಯಕ್ತಿತ್ವದ ಬಳಚಕ್ಕೆ ಕಲೆ ಅನ್ನೋದು ಪೆರ್ತು ಸಾಕಾರ ತಪ್ಪ. ಕಲೆರ ಅನಾವರಣಕ್ಕೆ ಇಂಥ ಸೂಕ್ತ ವೇದಿಕೆಯನ್ನು ವಿದ್ಯಾರ್ಥಿಯ ಬಳಸೋಣ. ಮಡಿಕೇರಿ FMC ಕಾಲೇಜರ ಪ್ರಾಂಶುಪಾಲ ಪ್ರೊಫೆಸರ್ ಬಿ ರಾಘವ ಕಾರ್ಬಾರ್ಕ್ ಮೊಳೆಯಿಟ್ಟಿತ್ತು ತಕ್ಕ ಬಂದತ್ತು. ಕನಪಟ್ಟ ಬೆಂದುವಾಯಿತು ಕೂಡಿ ಆಡಿತಿಂಜ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜರ ವಿದ್ಯಾರ್ಥಿ ಸಂಘದ ಸಂಚಾಲಕಗಳನ್ನು ಡಾಕ್ಟರ್ ಶ್ರೀಧರ ಹೆಗಡೆ ತಕ್ಕ ಬಂದಿತ್ತು. ಕಲಾಲೋಕತ್ತು 64 ಪ್ರಕಾರದ ಕಲೆ ಉಂಡು, ಇದನ್ನು ವಿದ್ಯಾರ್ಥಿಯ ಅಭ್ಯಾಸ ಮಾಡಿಯೋಣ ಅಣಚಿ. ಕಲಾ ವೈಭವತ್ತು

0: ಶಾಸಕ ಡಾಕ್ಟರ್ ಮಂತ್ರಗೌಡ ಎಂಡ ಅರಿವುಕು ಕೊಂಡ ಬಂದಿತ್ತು. ಅನಗುಂಡ ಅರಂಗಿ ಪಿಂಜ ಕಾವೇರಿ ಪೊಳೆರ ಬರಿಲ ವಾಸ ಮಾಡಿಂಡುಳ್ಳ ಜನ ತಂಗಡ ಆಸ್ತಿ ಪಾಸ್ತಿ ಪಿಂಜ ಅತ್ತ ಕಡಸಿಯಾಡ ಮುಪ್ಪಡ ಎಚ್ಚರ ಅಡ್ತಂಡು ಬೋರೆ ಜಾಗಕ್ಕೆ ಜಾಗ ಮಾತೋಕ ಕುಶಲನಗರ ಹಾರಂಗಿ ಪುನರ್ವಸತಿ ವಿಭಾಗದರ ಕಾರ್ಯಪಾಲಕ ಅಧಿಕಾರಿ ಪುಟ್ಟಸ್ವಾಮಿ ಮನವಿ ಮಾಡಿಯಾಡಿತ್ತು. 66/11 kV ವಿದ್ಯುತ್ ಉಪಕೇಂದ್ರ ತಿಂಜ ಪೊರಪೋಪ್ ಎಫ್ ಆರ್ ಭಾಗಮಂಡಲ ಫೀಡರ್ಲು ನಾಳೆ ಪೊಲಕ 10 ಗಂಟೆಂಜ ವೈಪತ್ತಂಜು ಗಂಟೆ ಕತ್ತನೆ ಮಳೆಗಾಲತರ ಮುಪ್ಪಡೆ ರಿಪೇರಿ ಕಾರುಬಾರು ಮಾಡುವ ಇಂಡಾದನೆಲ್ಲು ತಾಳತ್ಮನೆ ಅಪ್ಪಂಗಳ ಬೆಟ್ಟಗಿರಿ ಚೇರಂಬಣೆ ಚಟ್ಟಿಮನಿ ಭಾಗಮಂಡಲ ತಲಕಾವೇರಿ ಅಯ್ಯಂಗೇರಿ ಪಿಂಜ ಸುತ್ತಮುತ್ತ ಕರೆಂಟ್ ಇಪ್ಪಲ ಸಾರ್ವಜನಿಕಂಗ ಸಾಕಾರ ತರುಣೊಂದು ಸೆಸ್ಕ್ ಅಧಿಕಾರಿ ಕಟ್ಟಂಡಿತ್ತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿದಾದ ನಿಲ್ಲು ಇದೇ 12ನೇ ನಾಳಂಕೆ ಮಡಿಕೇರಿ ಉದ್ಯೋಗ ವಿನಿಮಯ ಕಚೇರಿಲಿ ಪೊಲಕ 11 ಗಂಟೆಂಜ ಮಧ್ಯಾಹ್ನ 1 ಗಂಟೆಗತ್ತನೆ ಮಿನಿ ಉದ್ಯೋಗ ಮೇಳ ನಡಪ. ಈ ಚಾಕ್ರಿ ಮೇಳತ್ತು ಪೆದಪೋನ ಪಲತರ ಕಂಪನಿ ಕೂಡಿಯಾಡಿತ್ತು. ಖಾಲಿ ಉಳ್ಳ ಚಾಕ್ರಿಕ್ಕೆ ನೇರ ನೇಮಕಾತಿ ಮಾಡ್ಯವ. ಇರದೆ ಉಳ್ಳ ಅಭ್ಯರ್ಥಿಯ ಸೂಕ್ತ ದಾಖಲಾತಿರ ಕೂಡ ಚಾಕ್ರಿ ಮೇಳತ್ತು ಕೂಡಿಯಾಡಿತ್ತು. ಇಂಡ ಉಪಯೋಗ ಪಡೆದಕ್ಕೆ ಜಿಲ್ಲಾ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥ್ ಅವು ಮನವಿ ಮಾಡಿಯಂಡಿತ್ತು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಯ ಇದೇ 13ನೇ ನಾಳಂಕೆ ಪೊಲಕ 11 ಗಂಟೆಂಜ ಮಧ್ಯಾಹ್ನ 1 ಗಂಟೆಗತ್ತನೆ ಪೊನ್ನಂಪೇಟೆ ತಾಲೂಕು ಕಚೇರಿ ಸಭಾ ಬಾಡಿಲು ಕರ್ನಾಟಕ ಲೋಕಾಯುಕ್ತ ಕಾಯ್ದರಡಿಯಲ್ಲಿ ದೂರು ಅರ್ಜಿ ಬಳಂಬುವ ಭರ್ತಿ ಮಾಡಿತ್ತು. ನೋಟರಿಂಜ ಅಫಿಡವಿಟ್ ಮಾಡಿ ಅರ್ಜಿನ ಸ್ವೀಕಾರ ಮಾಡುವ ಸರ್ಕಾರಿ ಕಚೇರಿಯಲ್ಲಿ ಕೆಲಸದ ತಡ ಮಾಡು ಅಲ್ಲತೆ ಪಲತರ ತೊಂದರೆ ತಂದಂಡುಳು ಅಧಿಕಾರಿಯ ಪಿಂಜ ಸಿಬ್ಬಂದಿಯಡ ಮೇಲೆ ನಿರ್ಕಮಣ ಅರ್ಜಿಲು ಪುಕಾರ್ ಕೊಡ್ಕೊಲು. ಸಾರ್ವಜನಿಕಂಗ ಈ ಅವಕಾಶತ್ನ ಉಪಯೋಗ ಮಾಡಿಯೋಕೆ ಕರ್ನಾಟಕ ಲೋಕಾಯುಕ್ತ ಉಪಾಧ್ಯಕ್ಷಂಗ ಮನವಿ ಮಾಡ್ಯಂಡಿತ್ತು. ಇಲ್ಲಿಕ್ಕೆ ಬೇಟೆತ್ತರ ಸುದ್ದಿ ಸಮಾಚಾರ ತಿಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ಸ್ ಸಿಟಿ. ಸಮಯ 7:34 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಸಿರಿ, ಆಕಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ್ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತೆಲಂಗಾಣದಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಮೂಲಸೌಕರ್ಯ ಮತ್ತು ಕೈಗಾರಿಕಾ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಈ ಯೋಜನೆಗಳು ಸಂಪರ್ಕಗಳನ್ನು ಬಲಪಡಿಸುವುದು, ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವುದು, ಸುರಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಜನರಿಗೆ ಉತ್ತಮ ಪ್ರಯಾಣ ಅನುಭವ ಒದಗಿಸುವ ಗುರಿ ಹೊಂದಿದೆ. ಹೈದರಾಬಾದ್ ಅಂತಾರಾಷ್ಟೀಯ ಸಮಾವೇಶ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತೆಲಂಗಾಣ ರಾಜ್ಯಪಾಲ ಶಿವಪ್ರತಾಪ್ ಶುಕ್ಲಾ, ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಮತ್ತು ಹಿರಿಯ ನಾಯಕರು ಭಾಗವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳಿಂದಾಗಿ ಪಶ್ಚಿಮ ಸಂಘರ್ಷದಿಂದ ಉದ್ಭವಿಸಿರುವ ಇಂಧನ ಬಿಕ್ಕಟ್ಟನ್ನು ಭಾರತ ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಿದೆ ಎಂದು ಹೇಳಿದರು. ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಪ್ರಮುಖ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಅವರು ತಿಳಿಸಿದರು. ಇದೇ ವೇಳೆ ಪ್ರಧಾನಿ

ಅವರು ವಾರಂಗಲ್ನಲ್ಲಿ ಸುಮಾರು 1,700 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾದ ಪಿಎಂ ಮಿತ್ರ ಪಾರ್ಕ್ ಅನ್ನು ಉದ್ಘಾಟಿಸಿದರು. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯಗಳ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆ ಬಗ್ಗೆ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಅಸ್ಸಾಂನಲ್ಲಿ ಹಿರಿಯ ನಾಯಕ ಡಾ ಹಿಮಂತ ಬಿಸ್ವಾ ಶರ್ಮಾ ಅವರು ಬಿಜೆಪಿ ಶಾಸಕಾಂಗ ಪಕ್ಷ ಹಾಗೂ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಗುವಾಹಟಿಯಲ್ಲಿ ಇಂದು ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದಲ್ಲಿ ರಂಜಿತ್ ಕುಮಾರ್ ದಾಸ್, ಬಿಸ್ವಜಿತ್ ಡೈಮರಿ, ಅಜಂತಾ ನಿಯೋಗ್, ರಾಜದೀಪ್ ರಾಯ್, ಅಶೋಕ್ ಸಿಂಘಾಲ್ ಮತ್ತು ಪಿಜುಷ್ ಹಜಾರಿಕಾ ಸೇರಿ ಒಟ್ಟು 8 ಬಿಜೆಪಿ ಶಾಸಕರು ಡಾ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾವಕ್ಕೆ ಹಾಜರಿದ್ದ ಇತರ ಶಾಸಕರು ಅನುಮೋದಿಸಿದರು. ನಂತರ 10 ಎಜಿಪಿ ಶಾಸಕರು ಮತ್ತು ಬಿಪಿಎಫ್ ಶಾಸಕರ ಸಮ್ಮುಖದಲ್ಲಿ ಎಜಿಪಿ ನಾಯಕ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರಿಹಾನ್ ಡೈಮರಿ ಅವರು ಡಾ ಹಿಮಂತ ಬಿಸ್ವಾ ಶರ್ಮಾ ಅವರ ಹೆಸರನ್ನು ಎನ್ಡಿಎ ನಾಯಕರಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾಪಗಳನ್ನು ಅನುಸರಿಸಿ ಬಿಜೆಪಿ ಕೇಂದ್ರ ವೀಕ್ಷಕ ಜೆಪಿ ನಡ್ಡಾ ಅವರು ಡಾ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಬಿಜೆಪಿ ಮತ್ತು ಎನ್ಡಿಎ ನಾಯಕರಾಗಿ ಅಧಿಕೃತವಾಗಿ ಘೋಷಿಸಿದರು. ಬಳಿಕ ಶರ್ಮಾ ಅವರು ಲೋಕಭವನದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರನ್ನು ಭೇಟಿಯಾಗಿ 102 ಶಾಸಕರ ಸಹಿಯೊಂದಿಗೆ ಸರ್ಕಾರ ರಚನೆಗೆ ಪ್ರಸ್ತಾವನೆಯನ್ನು ಔಪಚಾರಿಕವಾಗಿ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ನಟ ಸಿ ಜೋಸೆಫ್ ವಿಜಯ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಅವರೊಂದಿಗೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಲಕ್ಷಾಂತರ ಅಭಿಮಾನಿಗಳು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಚೆನ್ನೈನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅವರು ಜೋಸೆಫ್ ವಿಜಯ್ ಅವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಅವರೊಂದಿಗೆ ಎನ್ ಆನಂದ್, ಕೆಜಿ ಅರುಣ್ ರಾಜ್, ಕೆಎ ಸೆಂಗೋಟಯ್ಯನ್, ಆಧವ್ ಅರ್ಜುನ್, ಸಿಟಿಆರ್ ನಿರ್ಮಲ್ ಕುಮಾರ್, ಎ ರಾಜಮೋಹನ್, ಕೆಟಿ ಪ್ರಭು ಮತ್ತು ಎಸ್ ಕೀರ್ತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. 234 ಸದಸ್ಯ ಬಲದ ತಮಿಳುನಾಡು ವಿಧಾನಸಭೆಯಲ್ಲಿ 108 ಸ್ಥಾನಗಳಲ್ಲಿ ಗೆದ್ದಿರುವ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಫಲಿತಾಂಶದ ಬಳಿಕ ನಡೆದ ಬೆಳವಣಿಗೆಗಳ ನಂತರ ಕಾಂಗ್ರೆಸ್ನ 5 ಹಾಗೂ ಸಿಪಿಐ, ಸಿಪಿಐಎಂ, ವಿಸಿಕೆ ಹಾಗೂ ಐಯುಎಂಎಲ್ ತಲಾ 2 ಶಾಸಕರ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ ರಚನೆ ಮಾಡಿದ್ದಾರೆ. ಇದೇ ತಿಂಗಳ 13ರಂದು ವಿಜಯ್ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸಲಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮದ ಬಳಿಕ ರಾಜ್ಯಾದ್ಯಂತ ಎಲ್ಲ ಮನೆಗಳಿಗೂ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡುವ ಖಾತರಿ ಯೋಜನೆಗೆ ಅವರು ಸಹಿ ಹಾಕಿದರು. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಸಚಿವ ಸಂಪುಟವನ್ನು ವಿಸ್ತರಿಸಿದ್ದು 6 ಬಿಜೆಪಿ ನಾಯಕರು ಸಚಿವರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲಖನೌ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಭೂಪೇಂದ್ರ ಚೌಧರಿ ಮತ್ತು ಬಿಜೆಪಿ ನಾಯಕ ಮನೋಜ್ ಪಾಂಡೆ ಅವರು ಸಂಪುಟ ಸಚಿವರಾಗಿದ್ದಾರೆ. ರಾಜ್ಯ ಸಚಿವರಾದ ಅಜಿತ್ ಪಾಲ್ ಸಿಂಗ್ ಮತ್ತು ಸೋಮೇಂದ್ರ ತೋಮರ್ ಅವರಿಗೆ ಬಡ್ತಿ ನೀಡಿ ಸ್ವತಂತ್ರ ಖಾತೆ ನೀಡಲಾಗಿದೆ. ಈ ನಡುವೆ ಕೃಷ್ಣ ಪಾಸ್ವಾನ್, ಸುರೇಂದ್ರ ದಿಲೇರ್, ಹಂಸರಾಜ್ ವಿಶ್ವಕರ್ಮ ಮತ್ತು ಕೈಲಾಶ್ ರಾಜಪೂತ್ ಅವರು ರಾಜ್ಯ ಸಚಿವರಾಗಿ ಯೋಗಿ ಆದಿತ್ಯನಾಥ್ ಅವರ ಸಂಪುಟ ಸೇರ್ಪಡೆಯಾಗಿದ್ದಾರೆ.
ಇತ್ತೀಚಿನ ವಿಸ್ತರಣೆಯೊಂದಿಗೆ 403 ಸದಸ್ಯ

0: ಸದಸ್ಯರ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಸಚಿವ ಸಂಪುಟದ ಬಲವು 60ಕ್ಕೆ ತಲುಪಿದೆ. ಇದು ಗರಿಷ್ಠ ಅನುಮತಿಸಲಾದ ಸಂಖ್ಯೆಯಾಗಿದೆ. ಸಂಭವನೀಯ ಪ್ರವಾಹ ಮತ್ತು ಉಷ್ಣ ಅಲೆಯ ಪರಿಸ್ಥಿತಿಗಳನ್ನು ಎದುರಿಸಲು ದೇಶದ ಸನ್ನದ್ದತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪರಿಶೀಲಿಸಿದರು. ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಜೀವಹಾನಿ ತಡೆ ಮತ್ತು ಕನಿಷ್ಠ ಆಸ್ತಿ ಹಾನಿಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕಾ ವ್ಯವಸ್ಥೆಗಳು, ಸಂಪನ್ಮೂಲ ನಿಯೋಜನೆ ಮತ್ತು ಅಂತರ್ ಸಚಿವಾಲಯಗಳ ಸಮನ್ವಯವನ್ನು ಪರಿಶೀಲಿಸಿದರು. ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳ ರಕ್ಷಣೆ, ನದಿ ನಿರ್ವಹಣಾ ಉಪಕ್ರಮಗಳು ಮತ್ತು ಮುನ್ಸೂಚನೆಯಲ್ಲಿ ವೈಜ್ಞಾನಿಕ ಪ್ರಗತಿ ಸೇರಿದಂತೆ ದೇಶಾದ್ಯಂತ ಕೈಗೊಳ್ಳಲಾಗುತ್ತಿರುವ ದೀರ್ಘಕಾಲೀನ ಪ್ರವಾಹ ತಗ್ಗಿಸುವ ಕ್ರಮಗಳ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. 1951ರಲ್ಲಿ ಭಾರತದ ಮೊದಲ ರಾಷ್ಟಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯ ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸೋಮನಾಥ ಅಮೃತ ಪರ್ವ ಆಚರಿಸಲು ಸಜ್ಜಾಗಿದೆ. ಇನ್ನೊಂದೆಡೆ, ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ದಿನದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳಿಂದ ಗೆಲುವು ಸಾಧಿಸಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ತಾಯಂದಿರ ದಿನದ ಸಂದರ್ಭದಲ್ಲಿ ಮುಂಬೈನಲ್ಲಿ ಇಂದು ತಾಯಿ ಪೌಷ್ಟಿಕಾಂಶ ಕಿಟ್ಗಳನ್ನು ವಿತರಿಸಿದರು. ಈ ವೇಳೆ ನವಜಾತ ಶಿಶುಗಳ ಆರೋಗ್ಯ ಮತ್ತು ಯೋಗಕ್ಷೇಮ ಖಚಿತಪಡಿಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದರು. ಉತ್ತರ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗರ್ಭಧಾರಣೆಯ ಅಂತಿಮ ಹಂತಗಳಲ್ಲಿ ಮಹಿಳೆಯರ ಪೌಷ್ಟಿಕಾಂಶ ಮತ್ತು ಅಗತ್ಯಗಳನ್ನು ಹಾಗೂ ನವಜಾತ ಶಿಶುಗಳ ತಕ್ಷಣದ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಕಿಟ್ಗಳನ್ನು ತಯಾರಿಸಲಾಗಿದೆ ಎಂದು ಹೇಳಿದರು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯಾ ಮತ್ತು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮಿಯಾಮಿಯಲ್ಲಿ ಕತಾರ್ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ ಥಾನಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಜನಪದದಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ.
3: ಜನಪದಗಳಲ್ಲಿ ಹೆಣ್ಣು, ಜನಪದರಿಗೆ ಗ್ರಾಮೀಣ ಬದುಕೇ ಮೂಲವಾಗಿತ್ತು. ಜನಪದಗಳು ಮೂಲತಃ ಹೆಣ್ಣು ಜೀವನದ ಮೂಲವಾಗಿವೆ. ಅಂದರೆ ಜನಪದಗಳು ಹುಟ್ಟಿಕೊಂಡಿದ್ದು ಹೆಣ್ಣಿನ ಜೀವನದೊಂದಿಗೆ. ಅವಳ ನೋವು ನಲಿವುಗಳನ್ನು ವ್ಯಕ್ತಪಡಿಸಲು ಜನಪದಗಳು ಮಾಧ್ಯಮವಾದವು. ಅವಳ ಜೀವನದ ವಿವಿಧ ಮಜಲುಗಳು, ಆಸರ ಬೇಸರಗಳನ್ನು ವ್ಯಕ್ತಪಡಿಸಿದ್ದು ಜನಪದಗಳ ಮೂಲಕ. ಅನಕ್ಷರಸ್ಥರಾದರೂ ತಮ್ಮ ನಡೆ ನುಡಿ ಮೂಲಕ ಅವರು ವ್ಯಕ್ತಪಡಿಸಿರುವುದು ಈ ಜನಪದಗಳ ಮೂಲಕವೇ. ಧಾನ್ಯಗಳ ಕುಟ್ಟುವಾಗ, ಬೀಸುವಾಗ, ಕಾಳು ತೂರುವಾಗ, ತೊಟ್ಟಿಲು ತೂಗುವಾಗ, ಬೆಳೆ ಕೊಯ್ಯುವಾಗ, ಮಜ್ಜಿಗೆ ಕಡಿಯುವಾಗ, ಅಡಿಗೆ ಮಾಡುವಾಗ, ಮನೆ ಶುಚಿಗೊಳಿಸುವಾಗ, ಹಾಲು ಕರೆಯುವಾಗ, ದನಕರುಗಳು ಕಾಯುವಾಗ, ಒಟ್ಟಿನಲ್ಲಿ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ತನ್ನ ನೋವು ನಲಿವುಗಳನ್ನು ವ್ಯಕ್ತಪಡಿಸಲು ಜನಪದಗಳು ನಾಡು ನುಡಿಯಲ್ಲಿ ವ್ಯಕ್ತವಾದವು. ಇವು ಬಾಯಿಂದ ಬಾಯಿಗೆ ಸಾಗಿ ಬಂದು ಅನುಭವದ ಅನುಭಾವದ ನುಡಿಮುತ್ತುಗಳಾಗಿವೆ. ಹೀಗೆ ಜನಪದಗಳು ಹೆಣ್ಣಿನ ಜೀವನಾನುಭವದ ಸಾರಭರಿತ ಸಾಹಿತ್ಯವಾಗಿವೆ. ಅದನ್ನು ಉಳಿಸುವ, ಪರಿಚಯಿಸುವ ಒಂದು ಕಿರು ಪ್ರಯತ್ನ ಇದಾಗಿದೆ. ಹೆಣ್ಣಿನ ಜೀವನದ ವಿವಿಧ ಮಜಲುಗಳ ಚಿತ್ರಣವನ್ನು ಈ ಕೆಳಕಂಡಂತೆ ಕೆಲವು ಜನಪದಗಳ ಉದಾಹರಣೆಯಿಂದ

ಹೆಣ್ಣು ವಿವಾಹದ ನಂತರ ಗಂಡನ ಮನೆಗೆ ಬೀಳ್ಕೊಡುವಾಗಿನ ದೃಶ್ಯವು ಪ್ರತಿಯೊಂದು ಹಿಂದೂ ಕುಟುಂಬದಲ್ಲಿ ಅತ್ಯಂತ ಸಂಭ್ರಮ. ಒಂದು ಕಡೆ ಆದರೆ ಮತ್ತೊಂದು ಕಡೆ ಬೀಳ್ಕೊಡುವ ದುಃಖ. ಒಂದು ಕಡೆ ಒಳ್ಳೆಯ ಗಂಡನನ್ನು ಪಡೆದು ತಮ್ಮನ್ನು ನೆನೆಯದೆ ಸುಖವಾಗಿ ಬಾಳಲು ಹೋಗೋಳೆಂಬ ಸಂತೋಷ ಒಂದು ಕಡೆಯಾದರೆ, ಮತ್ತೊಂದು ಕಡೆ ಹತ್ತಾರು ವರ್ಷಗಳ ಕಾಲ ಅಕ್ಕರೆಯಿಂದ ಬೆಳೆಸಿದ ಮಗಳನ್ನು ಮನೆಯ ಬೆಳಕನ್ನು ಬರಿದು ಮಾಡಿಕೊಳ್ಳಬೇಕೆಂಬ ಸಂಕಟ ಅವರನ್ನು ನೋಯಿಸುತ್ತದೆ. ಶಕುಂತಳೆಯನ್ನು ಕಳಿಸಿಕೊಡುವಾಗ ಅವಳ ಸಾಕು ತಂದೆಯಾದ ಕಣ್ವರ ಕೊರಳೆ ದುಃಖದಿಂದ ತುಂಬಿ ಬಂದಾಗ ಸಾಮಾನ್ಯ ಜನರ ಪಾಡೇನು? ಈ ಮಹಾಸಂಭ್ರಮದ ನಡುವೆ ತಾಯಿಯ ದುಃಖ ಅವಳ ಹೃದಯವನ್ನು ಸೀಳಿಕೊಂಡು ಹೊರಹೊಮ್ಮುತ್ತದೆ. ಅದು ಆ ಕರುಳಿನ ಕೂಗು. 9 ತಿಂಗಳು ಹೊತ್ತು ಹೆತ್ತು ಮಗಳನ್ನು ಒಮ್ಮೆಲೆ ಅಗಲುವುದೆಂತೂ, 9 ತಿಂಗಳು ನಿನ್ನ ತುಂಬಿಕೊಂಡು ತಿರುಗೇನ ಹಂಬಲಿಸಿ ಹಡದೇನ ಚಿತ್ತಾರದ ಗೊಂಬಿ ನಿನಗೊಪ್ಪಿಸಿ ಕೊಡಲಾಂಗ. ಮಗಳನ್ನು ಹೊತ್ತು ಎತ್ತಿದ್ದಾಯಿತು. ಈಕೆಯ ರೂಪವತಿ ಚಿತ್ತಾರದ ಗೊಂಬೆ ಹಾಗೇ ಇರಬೇಕಲ್ಲವೇ? ಹೆತ್ತವರಿಗೆ ಹೆಗ್ಗಣ ಮುತ್ತಲ್ಲವೇ? ಅವಳನ್ನು ಬೆಳೆಸಿದ ರೀತಿಯಾದರೂ ಇದು. ಹರಿಯಾಗದಾಗ ನನ್ನ ಮಗಳು ಹಾಲು ಬಾನ ಉಣ್ಣವಳು, ತೂಗು ಮಂಚದಾಗೆ ಮಲಗುವಳು ನನ್ನ ಮಗಳು, ನಗು ನಗುತ್ತ ಮನೆ ಬೆಳಗುವಳು, ಮೊಸರು ಅನ್ನ ಕಲಸಿ ತುಸುವೆ ಉಣ್ಣಂತೇಳಿ ರಾಶಿಯೇ ಉಣಿಸಿ ಸಲಹಿದೆ ನನ್ನ ಮಗಳೇ. ಕೂಸೆ ನನ್ನ ಮಗನಿಗೆ ಎರವಾದೆ. ಹೀಗೆ ಮುದ್ದಾಗಿ ಬೆಳೆಸಿದ ಈ ಮಗು ತುಂಬ ಅಭಿಮಾನಿ. ತೊಟ್ಟಿಲ ತೂಗಂದ್ರೆ ಸಿಟ್ಟೀಲೆ ಕೂಡಿರುವಳು. ಬಟ್ನ ಬೆಳಗಾಕ ಅರಿಯಳ ಮಗಳನ್ನ ಕೊಟ್ಟೀನಿ ಮಾವನ ಕೈಯೊಳಗ. ಹೆತ್ತ ಹೊಟ್ಟೆಗೆ ಹಿಡಿಸಲಾದಷ್ಟು ಸಂಕಟ ಉಂಟಾದರೂ ತಾಯಿ ಮಗಳನ್ನು ಅತ್ತೆಗೆ ಒಪ್ಪಿಸಿಕೊಡುತ್ತಾಳೆ. ಆಗ ತಾಯಿ ಆಡುವ ಮಾತು ಯಾರಿಗಾದರೂ ಕಣ್ಣೀರನ್ನು ತರಿಸುತ್ತದೆ. ಸುಡುವ ಬೆಂಕಿಗೆ ಎಣ್ಣೆ ಕೊಡುವ ಸುರಿದಂತೆ ಹಡೆದವನ್ನ ಹೊಟ್ಟೆ ತಳಮಳಿಸಿ, ಮಗಳೇ ನಿನ್ನ ಕೊಡ್ತೀವಿ ಒಪ್ಪಿಸಿ ಇವರಿಗೆ, ನನ್ನ ಮಗಳಲ್ಲುವ ನಿಮ್ಮ ಮಗಳೀಕೆಂದು ಚೆಂದಾಗಿ ಮಗಳ ಸಲಹುವ ಎನ್ನುತ್ತ ಅತ್ತೆವನ ಕೈಯಾಗೆ ಕೊಟ್ಟಾಳೆ. ಹೆಣ್ಣನ್ನು ಒಪ್ಪಿಸಿಕೊಟ್ಟ ಮೇಲೆ ಈ ಅಗಲಿಕೆಯ ದೃಶ್ಯದಿಂದ ಕುದಿಗೊಂಡ ತಾಯಿಗೆ ಬಾಳಿನಲ್ಲಿ ಈ ಸನ್ನಿವೇಶವೇ ಒದಗಬೇಡವೆನಿಸುತ್ತದೆ. ಹೆಣ್ಣು ಹಡಿಯಲಿ ಬೇಡ, ಹೆರವರಿಗೆ ಕೊಡಬೇಡ, ಹೆಣ್ಣು ಹೋಗಾಗ ಅಳಬೇಡ, ಹಡೆದವ್ವ ಸಿಟ್ಟಾಗಿ ಸಿವಗ ಬೈಬೇಡ. ತಾಯಿಯ ಹೃದಯ ದುಃಖದಿಂದ ಕರಗಿ ನೀರಾಗಿ ತನ್ನ ವೇದನೆಯನ್ನು ಮಾತಿನ ಮೂಲಕ ತೋಡಿಕೊಂಡರೆ ತಂದೆ ನರದ ಜನರಿಗೆ ತನ್ನ ದುಃಖವನ್ನು ವ್ಯಕ್ತಪಡಿಸುವ ಹಾಗಿಲ್ಲ. ಆತನು ಅನುಭವಿಸುವುದು ಮೂಕ ಯಾತನೆ. ಅವನ ದುಃಖ ತಾಯಿಯಾದವಳಿಗಿಂತ ಕಡಿಮೆ ಇಲ್ಲ. ಹೃದಯವನ್ನು ಗಟ್ಟಿ ಮಾಡಿಕೊಂಡು ತಂದೆ ಮೌನವಾಗಿ ದುಃಖವನ್ನು ಅನುಭವಿಸುತ್ತಾನೆ. ವ್ಯಕ್ತಪಡಿಸುವ ಬಗೆ ಎಂದರೆ ಹೆಣ್ಣು ಮಕ್ಕಳ ಕಳುಹಿ ಕಣ್ಣೀಗೆ ನೀರ ತಂದು ಸಣ್ಣ ಸೆಲ್ಲದಲೆ ಮುಸುಗಾಕಿ ಹಡೆದವ್ವ ಹಡೆದಪ್ಪ ಹೆಣ್ಣು ಸಾಕೆಂದ ಜನುಮಾಕೆ. ಹೆಣ್ಣು ಮಕ್ಕಳಿಗೆ ಅತ್ತೆ ಮನೆ ಹೂವಿನ ಹಾಸಿಗೆಯಲ್ಲ. ಗಂಡನ ಮನೆಯನ್ನು ಸೇರಿದ ಹೆಣ್ಣು ಹೊರಬೇಕಾದ ಹೊಣೆ ಅನೇಕವು. ಆಕೆ ಅತ್ತೆ ಮಾವಂದರೊಂದಿಗೆ ಹೊಂದಿಕೊಂಡು ಮೆಚ್ಚುಗೆ ಪಡೆಯಬೇಕು. ಗಂಡನ ಮನಸ್ಸನ್ನು ಅನುಸರಿಸಿ ನಡೆಯಬೇಕು. ತನ್ನ ಸುತ್ತಲೂ ಇರುವ ಪ್ರಪಂಚಕ್ಕೆ ಆಕೆ ಅಂಜಿ ಬಾಳಬೇಕು. ಏಕೆಂದರೆ ಯಾವ ಸಮಯದಲ್ಲಿ ಅವಳ ವಿಷಯದಲ್ಲಿ ಯಾರು ಅತ್ತೆಯ ಮನೆಯವರಿಗೆ ಚಾಡಿ ಹೇಳುವರೋ? ಅಲ್ಲದೆ ಹೆಣ್ಣು ತನ್ನ ಉತ್ತಮವಾದ ಶೀಲದಿಂದ ಹುಟ್ಟಿದ ಮನೆಗೂ ಸೇರಿದ ಮನೆಗೂ ತರಬೇಕೆಂಬುದು ಹೆತ್ತವರ ಹಂಬಲ. ಅತ್ತೆ ಮಾವಂದರನ್ನು ಹೊರಹಾಕಿ ಅಣ್ಣ ತಮ್ಮಂದಿರಲ್ಲಿ ಭೇದ ಹುಟ್ಟಿಸಿ ಹೆಣ್ಣು ಬಾಳಿದರೆ ಬರುವುದೇ ಭಾಗ್ಯ, ಹಾಗಾಗಬಾರದೆಂದು ತಂದೆ ತಾಯಿಗಳು ಮಗಳಿಗೆ ಹೇಳಿ ಕಳಿಸುವ ಬುದ್ಧಿವಾದವೆಂದರೆ ಅತ್ತೆ ಮಾವಗಂಜಿ ಸುತ್ತೇಳು ನರಗಂಜಿ ಮತ್ತೆ ನಲ್ಲನ ದನಿಗಂಜಿ ನಡೆದರೆ ಎಂಥ ಉತ್ತಮರ ಮಗಳೆಂದ. ಅತ್ತೀಯ ಮನೆಗೆ 18 ಬೈದರೆ ಉತ್ತರ ಬೇಡ ನನ್ನ ಮಗಳೇ, ನಿಮ್ಮತ್ತಿ ಎಂಥ ಉತ್ತಮರ ಮಗಳಲ್ಲೇ. ಅತ್ತೀಯ ಮನೆಗೆ ಮುತ್ತಾಗಿ ಇರಬೇಕ, ಹೊತ್ತು ನೀಡಿದರೆ ಉಣಬೇಕ, ತವರವರ ಉತ್ತಮರ ಹೆಸರು ತರಬೇಕ. ಗಂಡನ ಮನೆಯ ವಾಸ. ಮೊದಲ ಬಾರಿ ಗಂಡನ ಮನೆಗೆ ಹೋದ ಹೆಣ್ಣಿಗೆ ಹೊಸ ಆವರಣ ಚೆನ್ನಾಗಿ ಒಗ್ಗಿಕೊಳ್ಳುತ್ತದೆ. ಇದಕ್ಕೆ ಮುಖ್ಯವಾದ ಕಾರಣ ಗಂಡನು ತನ್ನ ಹೆಂಡತಿಯ ವಿಷಯದಲ್ಲಿ ತುಂಬ ಹೆಚ್ಚಿನ ಅನುರಾಗವನ್ನು ತೋರುವುದು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ತವರೂರೆಂದರೆ ವಿಶೇಷ ಮಮತೆ. ಅವರಿಗೆ ತಾಯಿಯ ಮನೆಗೆ ಹೋಗಿ ಬರಲು ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ. ಆದರೆ ತವರಿನ ಹಂಬಲವನ್ನು ಕೂಡ ಮರೆಸಿದ ಗಂಡನ ಪ್ರೀತಿ ಸಂಜೆ ಮನೆಗೆ ಬರುವಾಗ ಬಟ್ಟೆಯ ಪದರದಲ್ಲಿ ಅಚ್ಚಮಲ್ಲಿಗೆ ಹೂವನ್ನು ತಂದು ಹೆಂಡತಿಗೆ ಮುಡಿಯಲು ಕೊಟ್ಟು ಗಂಡನು ತನ್ನ ಪ್ರೇಮವನ್ನು ವ್ಯಕ್ತಪಡಿಸುತ್ತಾನೆ. ಇವನನ್ನು ಬಿಟ್ಟಿರಲು ಹೆಂಡತಿಗೆ ಮನ ಒಪ್ಪದು. ಒಮ್ಮೆ ತವರಿಗೆ ಬಾರೆಂದು ಕರೆಯಲು ಹೋದ ತಾಯಿಗೆ ಮಗಳು ಈ ರೀತಿ ಉತ್ತರ ಹೇಳುತ್ತಾಳೆ. ಹಚ್ಚಳದ ಪದರಾಗೆ ಅಚ್ಚಮಲ್ಲಿಗೆ ಹೂವು ಬಿಚ್ಚಿ ನನ್ನ ಮೇಲೆ ಒಗೆವಂತ ರಾಯರನ್ನ ಬಿಟ್ಟಿ ಹಂಗೆ ಬರಲಿ ಹಡೆದವ್ವ. ಆದರೆ ಇದರಿಂದ ಹೆಣ್ಣು ಮಕ್ಕಳಿಗೆ ತವರಿನ ಹಂಬಲವೇ ಪೂರ್ತಿಯಾಗಿ ಮರೆತು ಹೋಯಿತೆಂದು ಭಾವಿಸಬಾರದು. ಒಮ್ಮೆ ಹೆಂಡತಿಗೆ ತವರಿಗೆ

ಹೋಗಬೇಕೆಂದು ಹಠ ಹಿಡಿದಳು. ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಗಂಡನು ಸಿದ್ಧನಿರಲಿಲ್ಲ. ತನ್ನ ಕಷ್ಟವನ್ನು ಹೇಳಿಕೊಂಡರೂ ಹೆಂಡತಿ ಅವನ ಮಾತನ್ನು ಕೇಳದಿರಲು ಗಂಡನು ಕೋಪದ ಮಾರ್ಗವನ್ನು ಹಿಡಿದನು. ಮಡದೀನ ಬಡದಾನ ಮನದಾಗ ಮರುಗ್ಯಾನ, ಒಳಗೋಗಿ ಸರಗ ಹಿಡಿಯುತ್ತಾ ಕೇಳಾನ, ನಾ ಹೆಚ್ಚೋ ನಿನ್ನ ತವರ್ ಹೆಚ್ಚು. ಕೋಪದಲ್ಲಿ ಹೆಂಡತಿಗೆ ಗಂಡ ಹೊಡೆಯಲಿಲ್ಲ. ಬಡಿದ ಆಮೇಲೆ ಕೋಪದ ಆವೇಗ ಕಡಿಮೆಯಾದಾಗ ತಾನು ಮಾಡಿದ ಕೆಲಸಕ್ಕಾಗಿ ತನ್ನ ಹೆಂಡತಿಗಾಗಿಯೂ ಪಶ್ಚಾತ್ತಾಪ ಉಂಟಾಯಿತು. ಹೆಂಡತಿಯ ವಿಷಯದಲ್ಲಿ ಮರುಕ ಉಂಟಾಗುತ್ತಲೇ ಅವಳನ್ನು ತನ್ನ ವಿಷಯದಲ್ಲಿ ಪ್ರಸನ್ನಳಾಗುವಂತೆ ಮಾಡಿಕೊಳ್ಳಲು ಪ್ರಯತ್ನಿಸುವನು. ತನ್ನ ಹೆಂಡತಿ ತವರಿಗೆ ಏಕೆ ಹೋಗಬೇಕು? ಇಲ್ಲಿ ಇಲ್ಲದ ಸೌಖ್ಯ ಅಲ್ಲೇನಿದೆ? ಅವನು ಮುನಿಸಿಕೊಂಡ ಹೆಂಡತಿಯನ್ನು ತನ್ನ ವಿಷಯದಲ್ಲಿ ಪ್ರಸನ್ನಳಾಗುವಂತೆ ಮಾಡಿಕೊಳ್ಳಲು ಪ್ರಯತ್ನಿಸುವನು. ತನ್ನ ಹೆಂಡತಿಯನ್ನು ಮುನಿಸಿನಿಂದ ಸಮಾಧಾನ ಮಾಡುವ ರೀತಿ ಎಂದರೆ, ಹಾಸಿಗೆ ಹಾಸೆಂದ, ಮಲ್ಲಿಗೆ ಮುಡಿಯೆಂದ, ಬ್ಯಾಸತ್ತರೆ ಮಡದಿ ಮಲಗೆಂದ, ನನ್ನ ರಾಯ ತನ್ನ ನೋಡಿ ತವರ ಮರೆಯೆಂದ. ಬಡತನವಿರಲಿ ಸಿರಿತನವಿರಲಿ, ದಾಂಪತ್ಯದಲ್ಲಿ ಯಾವಾಗಲೂ ಸಾಮರಸ್ಯವಿರುವುದೆಂದು, ವಿರಸ ಉಂಟಾಗದೆಂದು ಯಾರೂ ಭಾವಿಸಲಾಗದು. ಈ ವಿರಸ ಹೆಣ್ಣಿನ ಹಠಮಾರಿತನದಿಂದ ಉಂಟಾಗಬಹುದು, ಇಲ್ಲವಾದರೆ ಕ್ಷಣಿಕವಾಗಿಯಾದರೂ ಗಂಡು ತನ್ನ ಕಣ್ಣಿನ ಕುಡಿನೋಟವನ್ನು ಬೇರೆಂದು ಹೆಣ್ಣಿನ ಕಡೆಗೆ ತಿರುಗಿಸುವುದರಿಂದ ಈ ವಿರಸ ಉಂಟಾಗಬಹುದು. ನನ್ನಲ್ಲಿ ಕಾಣದ ಯಾವ ಸೌಂದರ್ಯವನ್ನು ನೀನು ಬೇರೆ ಹೆಣ್ಣಿನಲ್ಲಿ ಕಂಡೆ? ನಿನ್ನ ಮರ್ಯಾದೆಗೆ ಇದು ತರುವಲ್ಲ ಎಂದು ಹೆಂಡತಿ ಗಂಡನಿಗೆ ಬುದ್ಧಿ ಹೇಳುತ್ತಾಳೆ. ಅದೆಂದರೆ, ಅಂಗಿಯ ಮ್ಯಾಲೆ ಅಂಗಿ ಒಂದೇನೋ ನನ್ನ ರಾಯ, ರಂಬಿ ಮ್ಯಾಲೆ ರಂಬಿ ಪ್ರತಿರಂಬಿ ಬಂದರೆ ಚಂದೇನೋ ರಾಯ ಮನಿಯಾಗ. ತನ್ನ ವರ್ತನೆಯನ್ನು ಪ್ರಶ್ನಿಸಿದ ಹೆಂಡತಿಯ ವಿಷಯದಲ್ಲಿ ಗಂಡನ ಕೋಪ ಹೆಚ್ಚಾಯಿತು. ಕಾಲು ಹಿಡಿದರೂ ಇಳಿಯದಂತಾಯಿತು. ಅದರ ವರ್ಣನೆ ಎಂತೆಂದರೆ, ಬಟ್ಟಲ ಗಣ್ಣೀಲಿ ದಿಟ್ಟಿಸಿ ನೋಡ್ಯಾರ, ಸಿಟ್ಟ್ಯಾಕೋ ನನ್ನ ಮ್ಯಾಲೆ, ನಾ ಅಂತ ಹುಟ್ಟಿಸಾಡವರ ಮಗಳಲ್ಲ. ಹಾಸಿದ ಹಾಸಿಗೆ ಬಿಟ್ಟು ಹಾದಿಗೆ ಮಲಗ್ಯಾರ, ಸೂಸಗಾಳಿಗೆ ಬಳುಕುವ ರಾಯರಿಗೆ ಏಸುಬಾರಿ ಕಾಲು ಹಿಡಿಯಲಿ. ಎರಡು ಪದ್ಯಗಳಲ್ಲಿ ಬಟ್ಟಲುಗಳು ಎಂಬುದು ಪುರುಷನ ಸೌಂದರ್ಯಕ್ಕೂ, ಸೂಸಗಾಳಿಗೆ ಬದುಕುವ ರಾಯರು ಎನ್ನುವುದು ಸೌಕುಮಾರ್ಯಕ್ಕೂ ಪ್ರತೀಕವಾಗಿದ್ದು ಒಂದರ ಪ್ರೀತಿಯನ್ನು ಆಳವನ್ನು ತೋರಿಸುತ್ತದೆ. ಗಂಡ ಹೆಂಡರ ನಡುವೆ ಎಂಥ ವಿರಸವೇ ಇರಲಿ, ತನ್ನ ಬದುಕಿಗೆಲ್ಲ ಅವನೇ ಬೆಳಕು, ಅವನಿಲ್ಲದೆ ತನ್ನ ಬಾಳಿಗೆ ಗತಿಯಿಲ್ಲ ಎಂಬ ಭಾವನೆ ಹೆಂಡತಿಯಲ್ಲಿ ಆಳವಾಗಿ ಮೂಡಿರುತ್ತದೆ. ಆ ಭಾವವನ್ನು ವ್ಯಕ್ತಪಡಿಸುವ ಪದ್ಯಗಳೆಂದರೆ, ಅರಸರ ದಯದಿಂದ ಅರಿಶಿಣ ಕುಂಕುಮ, ಗೋದ ಮಲ್ಲಿಗಿನ ನನ್ನ ದಂಡೆ ಕಟ್ಟುತ್ತ ಅರಸ ಮಾರಾಯರು ದಯದಿಂದ, ಕಾಚಿನ ಕಂಬಗ ಮೋಜಿ ಮೇಲೆ ನಿಂತಾರ, ಊದಿನ ಕಡ್ಡೆಂಗ ಬಳುಕುವ ದೂರಿಗೋಡಿ, ಬದುಕು ಮಾಡೋದು ಬಲು ಚಂದ. ವಿರಹ. ಗಂಡನ ಒಪ್ಪಿಗೆ ಪಡೆದು ಹೆಂಡತಿ ತವರಿಗೆ ಹೋದೊಡನೆಯೇ ಹೆಣ್ಣಿಗೂ ವಿರಹವೆಯದೇನೆ ಗಂಡನಿಗಿಂತ ಒಂದು ಕೈ ಮೇಲೆ ಆಗಿರುತ್ತದೆ. ಇದಕ್ಕೆ ಕಾರಣ ಇಷ್ಟೇ. ಹಿಂದಿನ ಕಾಲದಲ್ಲಿ ಈಗಿರುವಂತೆ ವಿಶೇಷವಾಗಿ ಪ್ರಯಾಣ ಸೌಕರ್ಯಗಳಿರಲಿಲ್ಲ. ದೂರ ಹೋದ ಗಂಡ ಬರಲು ಬಹಳ ಕಾಲ ಹಿಡಿಯುತ್ತಿತ್ತು. ಹೊಸದಾಗಿ ಅತ್ತೆ ಮನೆಗೆ ಬಂದ ಹೆಣ್ಣು ಅತ್ತೆಯ ದರ್ಪದ ಆಳ್ವಿಕೆಯಲ್ಲಿ, ಅತ್ತಿಗೆ ನಾದಿನಿಯರ ನಡುವೆ ಹೊಟ್ಟೆಯ ಮಾಣಿಕ್ಯ ಇನ್ನೂ ಆಗಿಲ್ಲದಿರುವಾಗ ವಿರಹದಿಂದ ಕಾಲ ನೂಕುವುದು ಎಷ್ಟು ಕಷ್ಟ. ಇಂಥ ಹೆಂಡತಿಯನ್ನು ಅಗಲುವಾಗ ಗಂಡನ ಮುಖವು ಬಾಡುತ್ತದೆ. ಊರಿಗೆ ಹೋಗವರ ಮಾರ್ಯಾಕ ಬಾಡ್ಯಾವ, ಗೀರಗಂಧಕ ಬೆವತಾವ, ಮಡದೀನ ಬಿಟ್ಟು ಹೊರಟಾರ ಪರನಾಡ. ಹನಿಗಣ್ಣಾಗಿ ಮುಖ ಸಣ್ಣದು ಮಾಡಿಕೊಂಡು ನಲ್ಲೆ ಪ್ರಯಾಣ ಹೊರಟ ಗಂಡನನ್ನು ಈ ರೀತಿ ಕೇಳುತ್ತಾಳೆ. ಎಂದ ಬರತೀರೆ ನನ್ನ ಗಂಧದ ರತಿಗಾರ, ರುಮ್ಮಾಲಿಯೆಲ್ಲ ಪರಿಮಳ ನನ್ನ ನಲ್ಲ, ಎಂದ ಬರುತ್ತೀರ ನನಗೆ ಹೇಳಿ. ನಲ್ಲನ ರುಮಾಲಿನ ಪರಿಮಳವನ್ನು ಕಂಡು ಈ ಹೆಣ್ಣಿಗೆ ಏನು ಶಂಕೆಯುಂಟಾಯಿತೋ ಆಗ ಪ್ರಿಯನು ಪ್ರಿಯೆಯನ್ನು ಸಮಾಧಾನ ಪಡಿಸಿದ ರೀತಿ ಎಂದರೆ, ಕಮಲದ ಹೂವು ನಿನ್ನ ಕಾಣದೇ ಇರಲಾರೆ, ಮಲ್ಲಿಗೆ ಮಾಯ ಬಿಡಲಾರೆ, ಕೇದಿಗೆ ಗರಿ ನಿನ್ನ ನಗಲಿ ಇರಲಾರೆ. ಗಂಡ ಹೊರಟು ಹೋದ ಮೇಲೆ ಇಂದಿನ ರಾತ್ರಿ ಹ್ಯಾಂಗಾರ ಕಳೆಯಲಿ ಎಂಬ ಸಮಸ್ಯೆ ಆಕೆಗುಂಟಾಯಿತು. ಗಂಡನಿಲ್ಲದ ಮನೆ ಆಕೆಗೆ ಬಿಕೋ ಎನಿಸಿತು. ಮನೆಯಲ್ಲಿ ಯಾಲಕ್ಕಿ ಕಾಯಿಸಲು ಯಾವಡಿಗೆ ಮಾಡುವ ಭಾಗ್ಯವಿದ್ದರೇನು? ಗಂಡನಿಲ್ಲದಾಗ ಆಕೆ ತನ್ನ ಸಖಿಯನ್ನು ಕುರಿತು ಈ ರೀತಿ ಹೇಳುತ್ತಾಳೆ. ಯಾಲಕ್ಕಿ ಕಾಯಿಸಲುದು ಯಾವಡಿಗೆ ಮಾಡಲಿ, ಊರಿಗೋಗ್ಯಾರೆ ರಾಯರು ಬಾರದೆ, ಯಾವಡಿಗೆ ಮಾಡಿ ಫಲವೇನು? ಗಂಡ ಜೊತೆಯಲ್ಲಿದ್ದರೇ ಎಲ್ಲ ಸೌಖ್ಯಗಳಿಗೂ ಸಾರ್ಥಕ, ಇಲ್ಲವಾದರೆ ಎಲ್ಲವೂ ವ್ಯರ್ಥ. ವಾರಿಗೆ ರಾಯರು ಊರಿಗೆ ಹೋದರೆ ಸೇರ ಬಂಗಾರ ತೆಗೆದ ಅಂಗ, ಮಲ್ಲಿಗೆ ಮುಡಿದು ಅಂಗಳಕ್ಕೆ ಒಗೆದ ಅಂಗ. ತವರು ಮನೆ. ಗಂಜಿಯನ್ನು ಕುಡಿದರೂ ಹೆಣ್ಣು ಮಕ್ಕಳಿಗೆ ಗಂಡನ ಮನೆಯೇ ಲೇಸೆಂದು ಬಲ್ಲವರು ನುಡಿದರೂ ಹೆಂಗಸರಿಗೆ ತವರೂರೆಂದರೆ ಬಲು ಅಕ್ಕರೆ. ತಂದೆ ತಾಯಿಗಳ ಅಕ್ಕರೆಯ ಮಡಿಲಲ್ಲಿ ಬೆಳೆದು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರೊಡನೆ ದಿನಗಳನ್ನು ಕಳೆದು ಗೆಳತಿಯರೊಡಗೊಡನೆ ಆಟ ಮಾಡಿದ ತವರೂರು ಹೆಣ್ಣು ಮಕ್ಕಳಿಗೆ ನೆನಪಿನ ಭಂಡಾರ. ಗಂಡನ ಮನೆಯಲ್ಲಿ ಸುಖವಾಗಿದ್ದರೂ ಅವರ ಮನಸ್ಸು ಮೊದಲು

0: ತಾಯಿಯನ್ನು ನೆನೆಯುತ್ತದೆ. ಹಾಗೆ ನೆನೆದಾಗ ಹೆಣ್ಣು ಮಕ್ಕಳ ಮನಸ್ಸು ಸಮಾಧಾನಗೊಳ್ಳುತ್ತದೆ. ಬ್ಯಾಸಗಿ ದಿವಸಾಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳಿತಂಪ ಹಡೆದವ್ವ ನೀ ತಂಪ ನನ್ನ ತವರಿಗೆ. ತಾಯಿ ಮಕ್ಕಳ ನಡೆನುಡಿಯೆಲ್ಲವೂ ಒಂದೇ, ಒಬ್ಬರ ಪಡಿಯಚ್ಚು ಮತ್ತೊಬ್ಬರು. ತಾಯಿ ಮಕ್ಕಳ ದನಿಯು ತಾಳ ಬಾರಿಸಿದಾಂಗ, ಜೋಡಿ ಕಿನ್ನುರಿ ನುಡಿದಾಂಗ, ಹಲಸಂಗಿ ಹೊತ್ತೇರಿ ತಾಸಿ ಬಡಿದಾಂಗ. ತಾಯಿಯನ್ನು ನೆನೆದು ಮಗಳ ಮನಸ್ಸು ತವರಿನ ಕಡೆಗೆ ಓಡುತ್ತದೆ. ಗಂಡನ ಮನೆಯಲ್ಲಿ ಬೆಳೆದ ಮಲ್ಲಿಗೆಯನ್ನು ಒಬ್ಬಳೇ ಮುಡಿಯಲಾರಳು. ತವರನ್ನು ಕುರಿತು ಹೆಣ್ಣಿನ ಹಂಬಲಿಕೆ ಇದು: ತವರೂರ ದಾರಿಯಲ್ಲಿ ಕಲ್ಲಿಲ್ಲ, ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಬಾಲಲಿ ಬಿಸಿಲಿನ ಬೇಗಿ ಸುಡಲಿಲ್ಲ. ಒಬ್ಬಳಿರುವ ಮನೆಗೆ ಹಬ್ಬಿರುವ ಮಲ್ಲಿಗೆ ಒಬ್ಬಳೇ ಕೊಯ್ದು ಮುಡಿಯಲಾರೆ ಮಲ್ಲಿಗೆ. ಹಬ್ಬೋಗು ನನ್ನ ತವರಿಗೆ. ಇಷ್ಟಾದರೂ ತವರಿನ ಸುಖಯ ಇಷ್ಟೇ ಇರಲಿ, ಗರತಿಗೆ ಗಂಡನ ಮನೆಯೇ ಸ್ವರ್ಗ. ಗಂಜಿಯ ಕುಡಿದರೂ ಗಂಡನ ಮನೆ ಲೇಸ, ಅಂದಣದ ಮೇಲೆ ಚೌರಾವ ಸಾರಿದರೂ ಹಂಗೀನ ತವರ ಮನಿ ಸಾಕ. ಅಣ್ಣ ಅತ್ತಿಗೆ ಇವಳೊಡನೆ ಹುಟ್ಟಿದ ಅಣ್ಣ ತಮ್ಮಂದಿರು ತಂಗಿಯನ್ನು ಮಮತೆಯಿಂದ ಕಂಡಿದ್ದರು. ಆದರೆ ಅತ್ತಿಗೆ ಮನೆಗೆ ಬರುತ್ತಲೇ ಅಣ್ಣನ ಮನಸ್ಸು ಬದಲಾಯಿಸಿತು. ಅಣ್ಣ ಒಮ್ಮೆ ಮಲ್ಲಿಗೆ ಹೂವನ್ನು ಮನೆಗೆ ತಂದು ತಂಗಿಗೆ ಇಲ್ಲವೆಂದು ಹೇಳಿ ಮಡದಿಗೆ ಮುಡಿಯಲು ಕೊಟ್ಟನು. ಅಣ್ಣ ದಂಡಿಗೆ ಹೋದ ದುಂಡು ಮಲ್ಲಿಗೆ ತಂದ. ತಂಗಿ ಕೇಳಿದರೆ ಇಲ್ಲವೆಂದ, ಇಲ್ಲವೆಂದ. ಮಡದಿ ಕೇಳಿದರೆ ಮುಡಿ ಎಂದ. ಅಣ್ಣನ ಈ ವರ್ತನೆಗೆ ತಂಗಿ ಅಣ್ಣನನ್ನು ದೂರಲಿಲ್ಲ, ಅತ್ತಿಗೆಯನ್ನೇ ದೂರಿದಳು. ಕಣ್ಣಿಗೂ ಹುಬ್ಬಿಗೂ ಭಿನ್ನ ಭೇದವೇನೇ? ನಾನನ್ನ ಅಣ್ಣ ಎರವೇನೆ, ಅತ್ತಿಗೆ ನಿನ್ನಿಂದ ಅಣ್ಣ ಎರವಾದ. ಅಕ್ಕ ತಮ್ಮನನ್ನು ವರ್ಣಿಸುವ ರೀತಿ ಇದು: ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ, ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನೆ ಮುರಿದು ಹಾಲ ಸುರಿದಾವ. ತಮ್ಮನ ಮೇಲೆ ಅಕ್ಕನಿಗಿರುವ ಅಭಿಮಾನ ಈ ಪದ್ಯದಲ್ಲಿರುವಂತೆ: ತಾವರಿಯ ಗಿಡ ಹುಟ್ಟಿ ದೇವರಿಗೆ ನೆರಳಾಯಿತು, ನಾ ಹುಟ್ಟಿ ಮನೆಗೆ ಇರವಾದೆ, ನನ್ನ ತಮ್ಮ ದಾರಿಯ ನೋಡಿ ಬಡವಾದೆ. ಸಂಗಾತಿ: ಹೆಣ್ಣಿಗೆ ತಾಯಿ ತಂದೆಗಳಿಂದ ಅಣ್ಣ ತಮ್ಮಂದರಿಂದ ದೊರಕುವ ಪ್ರೇಮವು ಸಂಗಾತಿಯಿಂದ ದೊರಕುವುದರಿಂದ ಪ್ರೇಮ ದೊರಕುವುದು. ನಾ ನನ್ನ ಗೆಳತಿ ಕೂಡಿ ನೀರಿಗೆ ಹೋಗಿ ಕುಲವ ಕೇಳಾರೆ ಬಹುಮಂದಿ ಕೇಳಿದರೆ ಕುಲವೆಂದು ನಮ್ಮ ಮನವೊಂದು. ಸಂಗಾತಿ ಜಂಬ ನೇರಳೆ ಹಣ್ಣು ಮುಂಗಯ್ಯ ಹಿಡಿದು ನಗಿಸೋಳು, ಮುಖಭಾವ ಮುಂಗಾರ ಮಿಂಚು ಹೊಳೆದಾಂಗ. ಹೀಗೆ ಜನಪದಗಳಲ್ಲಿ ಹೆಣ್ಣನ್ನು ಈ ರೀತಿಯಲ್ಲಿ ವರ್ಣಿಸಲಾಗಿದೆ.
1: ಇದುವರೆಗೆ ಜನಪದದಲ್ಲಿ ಹೆಣ್ಣು ಈ ಕುರಿತು ಮಾತನಾಡಿದವರು ಬಿ ಕಾಂತಪ್ಪ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಗಿರು. ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
2: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ.
3: ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಇಂದು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರ ಉದ್ಘಾಟನೆಯ ಬಾನುಲಿ ವರದಿ.
0: ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಭಾರತೀಯ ಸಂಸ್ಕೃತಿ, ಪರಂಪರೆ ಮತ್ತು ಧ್ಯಾನದ ಶಕ್ತಿಯನ್ನು ಜಗದಗಲ ಪಸರಿಸಿ ಆಧ್ಯಾತ್ಮದ ಸಂಸ್ಕೃತಿಯನ್ನು ಹರಡಿದೆ. ಇದರ ಸಂಸ್ಥಾಪಕರಾದ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರಿಗೆ 70ನೇ ವರ್ಷದ ಸಂಭ್ರಮ. ಅವರ ಸಾರಥ್ಯದಲ್ಲಿ 45 ವರ್ಷಗಳ ಸಾರ್ಥಕ ಪಯಣ ಪೂರ್ಣಗೊಳಿಸಿದೆ ಆರ್ಟ್ ಆಫ್ ಲಿವಿಂಗ್. ವಿಶ್ವ ವೇದಿಕೆಯಲ್ಲಿ ಆಯುರ್ವೇದ, ಯೋಗ ಮುಂತಾದ ಭಾರತೀಯ ಪ್ರಾಚೀನ ಜ್ಞಾನ ಪದ್ಧತಿಗಳ ಪ್ರತಿಪಾದಕವಾಗಿದೆ. ವಸುಧೈವ ಕುಟುಂಬಕಂ ಎನ್ನುವ ಪ್ರಾಚೀನ ಆದರ್ಶವನ್ನು ಎತ್ತಿಹಿಡಿದ ಗುರೂಜಿಯವರು ಸಮುದಾಯಗಳನ್ನು ಬೆಸೆಯುವ ಮತ್ತು ಸಂಸ್ಕೃತಿಯನ್ನು ಪುನಶ್ಚೇತನಗೊಳಿಸುವ ಪ್ರೇರಕ ಶಕ್ತಿಯಾಗಿದ್ದಾರೆ. ವಿಶೇಷವಾಗಿ ಇವರು ಧ್ಯಾನದ ಮಹತ್ವದ ಕ್ರಮವಾಗಿರುವ ಸುದರ್ಶನ ಕ್ರಿಯೆಯನ್ನು ರಚಿಸಿ ಆಧ್ಯಾತ್ಮಿಕ ಸಾಧಕರಿಗೆ ಹೊಸ ದೃಷ್ಟಿಕೋನವನ್ನು ನೀಡಿದ್ದಾರೆ. ಇಂದು ಧ್ಯಾನಕ್ಕೆ ಪೂರಕವಾದ ವಿನೂತನವಾದ ಧ್ಯಾನ ಮಂದಿರವನ್ನು ಸಮಾಜಕ್ಕೆ ಅರ್ಪಣೆ ಮಾಡಿದೆ ಆರ್ಟ್ ಆಫ್ ಲಿವಿಂಗ್. ಇದು ಸ್ತಂಭರಹಿತ 4 ಎಕರೆ ಪ್ರದೇಶದಲ್ಲಿ ನೈಸರ್ಗಿಕವಾದ ಬಿದಿರನ್ನು ಬಳಸಿ ನಿರ್ಮಿಸಲಾದ ಇದರಲ್ಲಿ ಒಂದೇ ಬಾರಿಗೆ 2 ಲಕ್ಷ ಜನರು ಧ್ಯಾನವನ್ನು ಮಾಡುವಂತೆ ವಿನ್ಯಾಸಗೊಳಿಸಿದೆ. ಈ ಧ್ಯಾನ ಮಂದಿರದ ಉದ್ಘಾಟನೆಯನ್ನು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಲೋಕಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮ ವೇದ ಮಂತ್ರಗಳೊಂದಿಗೆ ಆರಂಭವಾಯಿತು.

ಇಂದು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರ ಉದ್ಘಾಟನೆಯ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಪೂರ್ಣಿಮಾ ಎನ್ ರಘುನಾಥ್, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ, ತಾಂತ್ರಿಕ ಸಹಾಯ ಅಶುತೋಷ್ ಝಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ಬೆಂಗಳೂರು. ಸಮಯ 8:15. ಸಿರಿಗಂಧ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು ತಾಯಂದಿರ ದಿನ, ಮದರ್ಸ್ ಡೇ. ಹಾಗಾಗಿ ಸ್ವಲ್ಪ ಮಾತು ಹಾಡುಗಳನ್ನು ಕೇಳ್ತಾ ಸಾಗೋಣ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಎಲ್ಲಾ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ತಾಯಿ ಎಂಬ ಒಂದು ಪದದೊಳಗೆ ಒಂದು ತುಂಬಾ ಅದ್ಭುತವಾದಂತಹ ಶಕ್ತಿ ಇದೆ. ತಾಯಿಯ ಪ್ರೀತಿ, ತ್ಯಾಗ, ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಮಮತೆಯ ದೇವತೆ, ನಿಸ್ವಾರ್ಥ ಪ್ರೀತಿಯ ಸಾಕಾರ ಮೂರ್ತಿಯೇ ತಾಯಿ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಿಬಿ ಶ್ರೀನಿವಾಸ್ ಅವರ ಧ್ವನಿಗಳಲ್ಲಿ ಕೇಳ್ತಾ ಇದ್ದೀರಾ ಕೇರಳದ ಸಿಂಹ ಚಿತ್ರದ ಗೀತೆಯನ್ನು. ಶ್ರೀ ಉದಯಶಂಕರ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಸತ್ಯಂ.

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ

ಈ ಜಗತ್ತಿನೊಳಗೆ ತಾಯಿಯ ಪ್ರೀತಿಗಿಂತ ಮಿಗಿಲು ಅಂತ ಯಾವುದೂ ಇಲ್ಲ. ಯಾವುದೇ ಷರತ್ತು, ನಿರೀಕ್ಷೆ, ಅಪೇಕ್ಷೆ ಯಾವುದನ್ನು ಮಾಡದೇನೆ ಪ್ರೀತಿ ಮಾಡುವಳಂದ್ರೆ ತಾಯಿ ಪ್ರೀತಿ. ಅದರಲ್ಲೂ ಆಕೆಯ ತ್ಯಾಗ ಪ್ರೀತಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ. ತಾಯಂದ್ರ ಗೌರವಾರ್ಥವಾಗಿ ವಿಶ್ವದಾದ್ಯಂತ ಮೇ ತಿಂಗಳ 2ನೇ ಭಾನುವಾರದಂದು ತಾಯಂದ್ರ ದಿನವನ್ನು ಆಚರಿಸಲಾಗುತ್ತೆ.

ಮಾಸ್ಟರ್ ಲೋಹಿತ್ ಅವರ ದನಿಯಲ್ಲಿ ಯಾರಿವನು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಜಿ ಉದಯಶಂಕರ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದವರು ರಾಜನ್ ನಾಗೇಂದ್ರ.

ಮಧು ಬಾಲಕೃಷ್ಣ ಅವರ ದನಿಯಲ್ಲಿ ಕೇಳ್ತಾ ಇದ್ದೀರಾ ದತ್ತ ಚಿತ್ರದ ಗೀತೆಯನ್ನು. ಕೆ ಕಲ್ಯಾಣ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಆರ್ ಪಿ ಪಟ್ನಾಯಕ್.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90 ಹರಿಯ
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
3: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.
4: ಆನಂದಮಯ ಈ ಜಗ ಹೃದಯ.
5: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ತಾಯಿಯ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ದೇವರು ಎಲ್ಲಾ ಕಡೆ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಅವನು ತಾಯಿಯನ್ನು ಸೃಷ್ಟಿ ಮಾಡ್ದ ಅಂತ ಹೇಳಲಾಗತ್ತೆ. ಈ ಮಾತು ಅಕ್ಷರಶಃ ನಿಜ ಅಂತ ಹೇಳ್ಬೋದು. ಮನೆ, ಮಕ್ಕಳು, ಕುಟುಂಬದ ಒಳತಿಗಾಗಿ ಎಂತಹ ತ್ಯಾಗ, ಸವಾಲನ್ನು ಎದುರಿಸು ನಿಲ್ತಾಳೆ ಅಮ್ಮ. ನಿಜಕ್ಕೂ ದೇವರ ರೂಪ ಅಂತಾನೆ ಹೇಳ್ಬೋದು. ಮನೆ, ಮಕ್ಕಳಿಗಾಗಿ ತನ್ನ ಬದುಕನ್ನೇ ಸವೆಸುವಂತಹ ತಾಯಿಗೆ ಗೌರವ ಸಲ್ಲಿಸಲು, ತಾಯಿಯ ಪ್ರೀತಿ ತ್ಯಾಗಕ್ಕೆ ಧನ್ಯವಾದ ತಿಳಿಸಲು ಪ್ರತಿ ವರ್ಷ ಮೇ ತಿಂಗಳ 2 ಭಾನುವಾರದಂದು ತಾಯಂದಿರ ದಿನ ಅಂತ ಆಚರಿಸಲಾಗುತ್ತೆ.

0: ಸುಧಾಕರ್ ಬನ್ನಂಜಿ ಅವರ ದನಿಯಲ್ಲಿ ಹೀಗೊಂದು ಪ್ರೇಮ ಕಥೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚರಣ್ ಅವರ ಗೀತ ರಚನೆಗೆ ಸುಧಾಕರ್ ಬನ್ನಂಜಿ ಅವರ ಸಂಗೀತವಿತ್ತು.
1: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
2: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
1: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
2: ನಮ್ಮ ಕನ್ನಡ ನಾಡು.

ತಾಯಂದಿರ ದಿನಾಚರಣೆ ಆಚರಣೆ 20ನೇ ಶತಮಾನದ ಆರಂಭದಲ್ಲೇ ಅಮೆರಿಕದಲ್ಲಿ ಶುರುವಾಯಿತು. ಇದರ ತಾಯಂದಿರ ದಿನವನ್ನು ಪ್ರಾರಂಭಿಸಿದಂತಹ ಕೀರ್ತಿ ಅನ್ನಾ ಜಾರ್ವಿಸ್ ಅವರಿಗೆ ಸಲ್ಲತ್ತೆ. ಅವರ ತಾಯಿಯ ಸ್ಮರಣಾರ್ಥವಾಗಿ ಮತ್ತು ಪ್ರತಿಯೊಬ್ಬರೂ ತಮ್ಮ ತಾಯಂದಿರ ಪ್ರೀತಿ ಮತ್ತು ತ್ಯಾಗವನ್ನು ಗೌರವಿಸಬೇಕು ಅಂತ ಬಯಸಿದ್ರು. ಈ ಕಲ್ಪನೆ ನಂತರ ವಿಶ್ವ ತಾಯಂದಿರ ದಿನವಾಗಿ ಆಚರಿಸಲು ಶುರುವಾಯಿತು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಪ್ರೇಮಲತಾ ದಿವಾಕರ್ ಅವರ ಕಂಠಸಿರಿಯಲ್ಲಿ ಕೇಳೋಣ. ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ. ಪ್ರೀತಿಪೂರ್ಣ ಭಾವವೊಂದು ಹೃದಯ ರೀವ ಬಳಿಕೆ ಬಂದು ಬಾ ಎಂದಿದೆ ಜೀವವನ್ನು ಸವಿ ನೆನಪಿನ ಯಾನಕೆ.

ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 9:30 ಇನ್ನು ಮುಂದೆ ರಾಷ್ಟೀಯ ರೂಪಕ ಕಾರ್ಯಕ್ರಮ ಮೂಡಿಬರುವುದು. ನಂತರ ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಡಿ ಶ್ರೀನಿವಾಸ್ ಅವರಿಂದ ವೀಣಾವಾದನ ಮೂಡಿಬರುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: इसके साथ ही आज की रविवासरीय अखिल भारतीय संगीत सभा में विद्वान डी श्रीनिवास का वीणा वादन अब संपन्न होता है। आपके साथ संगत कर रहे थे मृदंगम पर श्री यशवंत हम्पी होली और घटम पर श्री यम चंद्रकांत। ये संगीत कार्यक्रम रविवासरीय अखिल भारतीय संगीत सभा के लिए आकाशवाणी हैदराबाद के स्टूडियोज में रिकॉर्ड किया गया और आकाशवाणी के दिल्ली केंद्र द्वारा प्रसारित हुआ।
1: With that, we conclude the Veena recital by Vidwan D. Srinivas in the broadcast of Ravivasariya Akhila Bharatiya Sangeeta Sabha. He was accompanied on Rudangam by Sri Yashwant Hampiholi and on Ghatam by Sri M. Chandrakant. This concert was recorded at the studios of Akashwani Hyderabad for Ravivasariya Akhila Bharatiya Sangeeta Sabha and was brought to you from the Delhi station of Akashwani.
2: ಇದುವರೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಡಿ ಶ್ರೀನಿವಾಸ್ ಅವರಿಂದ ವೀಣಾ ವಾದನವನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು, ಸಮಯ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 11:10 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ನಾಳೆ ಬೆಳಗ್ಗೆ 11:10 ಮೂಡಿಬರುವುದು. ಇನ್ನುಳಿದಂತೆ ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಹೆಚ್ ಎಂ ಸುರೇಶ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು ಅರ್ಚನಾ ಬಿಎನ್ ಅವರಿಂದ, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ, 8:35 ಆಕಾಶ ಬುಟ್ಟಿ, ಆಕಾಶವಾಣಿ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ರಾಷ್ಟ ಪ್ರಶಸ್ತಿ ವಿಜೇತ ವಿಶೇಷಚೇತನ ಮಹಂತೇಶ್ ಕಿವಡಸಣ್ಣವರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 9:05 ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ, 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, 10:30 ಸುನೆರೆಪ್ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 11:10 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಮೂಡಿಬರುವುದು. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಶ್ವ ಮಾತೆಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಅಮ್ಮನೆಂದರೆ, ಬರೆದು ಪ್ರಸ್ತುತಪಡಿಸುತ್ತಾರೆ ಉಷಾ ಕುಲಕರ್ಣಿ, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಥೆಲಸೇಮಿಯಾ ದಿನದ ಸಂದರ್ಭದಲ್ಲಿ ಥೆಲಸೇಮಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಹೆಮೆಟೋ ಅನ್ಕಾಲಜಿಸ್ಟ್ ಡಾ ತರಂಗಿಣಿ ದುರ್ಗಪ್ಪ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಖಜಾಂಚಿಗಳು ಹಾಗೂ ಮಕ್ಕಳ ತಜ್ಞರಾದ ಡಾ ಮಲ್ಲಿಕಾರ್ಜುನ್ ಸ್ವಾಮಿ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ

ಜೀವನ್ ಜ್ಯೋತಿ ಭೀಮಾ ಯೋಜನೆ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗುವುದು. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನಳಿನಿ ಪೈ. 5:30 ಗಿರ್ಮಿಟ್ ಕನ್ನಡ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದಿಂದ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆಯಾಶ್ರಿತ ಖುಷ್ಕಿ ಬೇಸಾಯದಲ್ಲಿ ಮಣ್ಣಿನ ಸಂರಕ್ಷಣೆ, ಈ ಕುರಿತು ಡಾ ಲತಾ ಹೆಚ್ಎಸ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು ಮೂಡಿಬರಲಿವೆ. 7:45 ಸಿರಿಗಂಧ, 9:15 ಭಾವಗೀತೆಗಳು, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮನೋಹರ್ ಪಟವರ್ಧನ್ ಅವರ ಗಾಯನ ಪ್ರಸಾರವಾಗುವುದು. 10:00 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳೆಯರ ಆರೋಗ್ಯ, ಆಹಾರ ಮತ್ತು ಆಯುರ್ವೇದ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾ ಅನುಶ್ರೀ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಆಶಾ. 10:30 ಗೀತ ಚಂದ್ರಿಕೆಯ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.